ನಮಸ್ಕಾರ ಶ್ರೋತೃಗಳೇ, ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಡಿ ಆರ್ ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಪ್ರಾರಂಭ ಮಾಡ್ತಾ ಇದ್ದೇವೆ. ಇಂದು 1948 ಶಕವರ್ಷ, ಶ್ರಾವಣ ಮಾಸದ 10ನೇ ದಿನ, ಅಂದರೆ 2026 ಇಸವಿ ಆಗಸ್ಟ್ ತಿಂಗಳ 1ನೇ ತಾರೀಕು ಶನಿವಾರ. ಈಗ ಸಮಯ 5:58:45. ಆತ್ಮೀಯ ಶ್ರೋತೃ ಮಿತ್ರರೆಲ್ಲರಿಗೂ ಡಿ ರುಕ್ಮಾಂಗದ ಮಾಡುವ ನಮಸ್ಕಾರಗಳು, ಹಾಗೂ ನಿಲಯದ ಇಂದಿನ ಎಲ್ಲ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ.

0: ಇದು ಆಕಾಶವಾಣಿ ಬೆಂಗಳೂರು. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಕಿರುಪರಿಚಯ ಇದೀಗ. ಈ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕದಲ್ಲಿ ಭಕ್ತಿಗೀತೆಗಳನ್ನು ಕೇಳುವಿರಿ. 6:30 ಚಿಂತನ ಗೀತಾ ಶ್ರೀನಿವಾಸ್ ಅವರಿಂದ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿ ಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 6:50 ರೈತರಿಗೆ ಸಲಹೆ. 7:15 ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಎಸ್ ಸುನೀತಾ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 7:45 ಹಾಗೂ 8:30 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವದಲ್ಲಿ ಚಿತ್ರಗೀತೆಗಳು. 9:30 ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. 10:30 ಸುನೆನೆಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು. 11:00 ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. 11:30 ಸ್ಟಂಪ್ಡ್ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇನ್ನು ಮಧ್ಯಾಹ್ನ 12:05 ವನಿತಾ ವಿಹಾರ. ಸ್ತನ್ಯಪಾನದ ಮಹತ್ವ ಕುರಿತು ಡಾಕ್ಟರ್ ವಿನುತಾ ಕುಲಕರ್ಣಿ ಅವರಿಂದ ಮಾಹಿತಿ. ನಂತರ ಉತ್ತರ ಕನ್ನಡ ಜಿಲ್ಲೆ ಜೊಯ್ಡಾ ತಾಲೂಕು ಗುಂದದ ಅರ್ಚನಾ ಅಜಿತ್ ಹೆಗಡೆ ಅವರಿಂದ ಸಣ್ಣ ಕಥೆ ನೀಲಿ. ಈ ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ಎದೆಹಾಲಿನ ಮಹತ್ವದ ಬಗ್ಗೆ ಕೊಡಗು ಜಿಲ್ಲೆಯ ವಿರಾಜಪೇಟೆ ಸಾರ್ವಜನಿಕ ಆಸ್ಪತ್ರೆಯ ಸ್ತ್ರೀರೋಗ ವಿಭಾಗದ ಹಿರಿಯ ತಜ್ಞರಾದ ಡಾಕ್ಟರ್ ರಾಜೇಶ್ವರಿ ಬಿ ಕೆ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ವಿದ್ಯಾರಾವ್ ಕೆ ಎಲ್, ನಿರ್ವಹಣೆ ಪಿ ಎಂ ಜಗದೀಶ್. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ಜಿ ರಾಮ್ಜಿ ಮಿಷನ್ ಯೋಜನೆ ಕುರಿತು ಮಾಹಿತಿ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಹಾಗೂ ವ್ಯಾಖ್ಯಾನ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 2:40 ಹಕ್ಕಿಯ ಬಳಗ ಸಣ್ಣ ಕಥೆ ಅಕ್ಬರನಿಗೆ ಕ್ಷೌರ ಮಾಡಿಸಿದ ಬೀರಬಲ್ ಕಥೆಯ ಓದು ಮಧು ಚೈತ್ರ ನಂತರ ಚಿಣ್ಣರ ಗೀತೆಗಳು. ಇನ್ನು 5:30 ನಶಾಮುಕ್ತ ಯುವಜನತೆ ವಿಕಸಿತ ಭಾರತಕ್ಕಾಗಿ ಕಾರ್ಯಕ್ರಮ. ಇದು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ. 6:30 ವಿಜ್ಞಾನದ ಮುನ್ನಡೆ ವಿಜಯ್ ನಿಶಾಂತ್ ಅವರಿಂದ. 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಇಲಾಖೆ. ಹಾಲು ಮತ್ತು ಅದರ ಪೌಷ್ಟಿಕತೆ ಕುರಿತು ಕಾರ್ಯಕ್ರಮ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ರಾಜಣ್ಣ ಎಂ, ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು. ಹೈನು ರಸಾಯನಶಾಸ್ತ್ರ ವಿಭಾಗ, ಹೈನು ಮಹಾವಿದ್ಯಾಲಯ, ಹೆಬ್ಬಾಳ, ಬೆಂಗಳೂರು. 7:45 ಸಮಾಚಾರ ದರ್ಶನ, ವಾರದ ವಾರ್ತಾ ಚಿತ್ರ. 8:15 ದಿಸ್ ವೀಕ್ ಇನ್ ಪಾರ್ಲಿಮೆಂಟ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 9:30 ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರ ಮೈಸೂರು ಭೇಟಿ ಕುರಿತ ಬಾನುಲಿ ವರದಿ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಈ ರಾತ್ರಿ 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಚಿನ್ಮಯ ಸಹೋದರಿಯರಾದ ಉಮಾ ಹಾಗೂ ರಾಧಿಕಾ ಅವರ ಯುಗಳ ಹಾಡುಗಾರಿಕೆ. ಕಾರ್ಯಕ್ರಮ ಆಕಾಶವಾಣಿ ಚೆನ್ನೈ ಕೇಂದ್ರದ ಕೊಡುಗೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ. ಇದುವರೆಗೆ ನಿಲಯದ ಇಂದಿನ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದು ಆಕಾಶವಾಣಿ, ಸಮಯ 6:05. ಇನ್ನೀಗ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: This is Akashvani. The news read by Tanvi Khurana. Prime Minister Narendra Modi has said that abuse and hatred never solve anything. He appealed for compassion towards misguided youth who have gone astray, saying that they should be guided onto the right path in the spirit of nation building and national interest rather than punished. In a video message posted on his social media handles, the Prime Minister referred to the recent incident at Jantar Mantar in national capital where abusive language was used against him and his late mother. He said the episode had been witnessed by people across the country and the world, adding that while the anger and disappointment in society over such conduct were understandable, childhood is also a phase of learning, making mistakes and correcting them.
2: बचपन में गलतियां होती हैं और बचपन में गलतियों से सुधरने का अवसर भी होता है। ये गुमराह बच्चे हैं, उनको राह दिखाना हमारा काम है। उनको सजा देना, अदालतों के चक्कर कटवाना, समाज में उनको प्रताड़ित करना, इससे हम परिस्थितियां नहीं बदल पाएंगे। मैं उन्हें माफ करना चाहता हूँ, समाज भी मेरी इस बात को स्वीकार करे। मैं इन बच्चों को कहता हूँ, बच्चों आओ, हम देश के लिए साथ मिलकर के आगे बढ़े। देश बहुत आगे बढ़ रहा है, आगे बढ़ने वाला है, और आपका भी आगे बढ़ना निश्चित हो, यही मेरा सपना है।
1: Prime Minister Narendra Modi will be on a day-long visit to Andhra Pradesh and Karnataka today. Mr. Modi will first travel to Andhra Pradesh, where he will lay the foundation stone, inaugurate and dedicate to the nation multiple development projects worth nearly 18,000 crore rupees at Bhogapuram in Vizianagaram district. The Prime Minister will inaugurate the Alluri Sitaram Raju International Airport at Bhogapuram. The new Greenfield Airport has been built under the public-private partnership mode at the cost of over 5,600 crore rupees. The Prime Minister will lay the foundation stone of the ASIP semiconductor project at Visakhapatnam. It is Andhra Pradesh's first semiconductor manufacturing facility approved under the India Semiconductor Mission. After concluding his visit to Andhra Pradesh, Prime Minister will reach Mysuru in Karnataka, where he will inaugurate the Swami Vivekanand Cultural Youth Center Vivek Smarak. Social media company Meta's global team, which has been summoned by the center after it restricted Prime Minister Narendra Modi's Facebook post, will be questioned on issues around algorithm bias and their role in public order. Official sources told Akashvani News that Meta's global team is expected to be questioned sometime in the middle of the next week. India has said the so-called elections in Pakistan-occupied Jammu and Kashmir, POJK, stand as a humiliating rejection of the Pakistani establishment. Briefing media in New Delhi, External Affairs Ministry spokesperson Randhir Jaiswal said Pakistani establishment continues to unleash ruthless force against peaceful civilians in POJK. He said the crackdown has resulted in the tragic death of over 40 civilians and serious injuries to many. Prime Minister Narendra Modi spoke with the Prime Minister of the United Kingdom, Andy Burnham, and congratulated him on assuming office. In a social media post yesterday, Mr. Modi said during their conversation, they agreed to work together across sectors such as technology, innovation, defence, security, clean energy, education, and people-to-people ties, and take the India-UK comprehensive strategic partnership to new heights. External Affairs Minister Dr. S. Jaishankar spoke to his Iranian counterpart Abbas Araghchi last evening and conveyed India's deep concerns over the ongoing hostilities in the West Asia region. During the telephonic conversation, Dr. Jaishankar strongly urged that attacks on commercial shipping and seafarers be avoided under any circumstance. At the Commonwealth Games in Glasgow, India delivered another outstanding performance yesterday, clinching historic gold medals in judo, securing a memorable double podium finish in the men's javelin throw, winning a first ever bronze medal in the decathlon and booking places for 10 boxers in their respective finals. And that is the end of this news bulletin.

ಇದು ಆಕಾಶವಾಣಿ. ಈಗ ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ. ಮಾಳವಿಕಾ ಆನಂದ್ ಕುಸ್ನೂರ್ ಅವರು ಹಾಡಿರುವ ದೇವರ ನಾಮಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ವಿಜಯದಾಸರ ಈ ಒಂದು ಕೃತಿಯನ್ನು, ವೇಣಿ ಮಾಧವನ ತೋರಿಸೇ.

ಮಾಳವಿಕಾ ಆನಂದ್ ಕುಸ್ನೂರ್ ಅವರಿಂದ ದೇವರ ನಾಮಗಳನ್ನು ಕೇಳ್ತಾ ಇದ್ದೀರಿ. ಇವರೊಂದಿಗೆ ಪಕ್ಕವಾದ್ಯದಲ್ಲಿ ತಬ್ಲಾ ಸಾಥ್ ಡಿ ಕಾರ್ತಿಕ್, ಹಾರ್ಮೋನಿಯಂ ಮಧುಸೂದನ್ ಭಟ್. ಮುಂದಿನ ಕೃತಿ ಪುರಂದರದಾಸರದು, ಕೇಳಿ. ಕಟಿಯಲ್ಲಿ ಕರವಿತನೋ ಪಂಡರಿರಾಯ.

ಮಾಳವಿಕಾ ಆನಂದ್ ಕುಸ್ನೂರ್ ಅವರಿಂದ ಇದುವರೆಗೆ ದೇವರ ನಾಮಗಳನ್ನು ಕೇಳಿದಿರಿ. ಇವರೊಂದಿಗೆ ತಬಲಾ ಸಾಥ್ ಡಿ ಕಾರ್ತಿಕ್, ಹಾರ್ಮೋನಿಯಂ ಮಧುಸೂದನ್ ಭಟ್. ಶುಭೋದಯ ಕರ್ನಾಟಕದಲ್ಲಿ ಇನ್ನು ಮುಂದೆ ಕೇಳಿ ಬಸವಣ್ಣನವರ ವಚನವೊಂದನ್ನು. ಸ್ವಾಮಿ ನೀನು ಶಾಶ್ವತ ನೀನು, ಹಾಡಿದ್ದಾರೆ ಮೌನೇಶ್ ಕುಮಾರ್ ಛಾವಣಿ.

0: ಇದುವರೆಗೆ ಶುಭೋದಯ ಕರ್ನಾಟಕದಲ್ಲಿ ಭಕ್ತಿಗೀತೆಗಳನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಈಗ ಚಿಂತನ ಗೀತಾ ಶ್ರೀನಿವಾಸ್ ಅವರಿಂದ.
1: ಆಗಸ್ಟ್ ಮೊದಲ ವಾರವನ್ನು ವಿಶ್ವ ಸ್ತನ್ಯಪಾನ ಸಪ್ತಾಹ ಎಂದು ಪರಿಗಣಿಸಿ ಪ್ರತಿಯೊಬ್ಬ ತಾಯಿಯೂ ತನ್ನ ಮಗುವಿಗೆ ಹಾಲನ್ನು ಉಣಿಸುವಂತಾಗಲಿ ಎಂದು ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ವಿಶ್ವ ಸ್ತನ್ಯಪಾನ ಸಪ್ತಾಹವನ್ನು ಪ್ರಪಂಚದಾದ್ಯಂತ ಆಚರಿಸಲಾಗುತ್ತಿದೆ. ಹೆಣ್ಣಿನ ಜೀವನದಲ್ಲಿ

0: ಹೊಸ ಪರಿಸರದಲ್ಲಿ ಬೇರು ಬಿಟ್ಟು ಚಿಗುರುವುದು. ಮೂರನೆಯದಾಗಿ ತಾಯ್ತನ. ಮಗು ಹೆಣ್ಣಾಗಿರಲಿ ಗಂಡಾಗಿರಲಿ, ಅವಳು ತಾಯಿ ಎನಿಸಿಕೊಳ್ಳುತ್ತಾಳೆ. ಅಂದರೆ ಮರ ಹಣ್ಣನ್ನು ಬಿಟ್ಟು ತನ್ನ ಜೀವನ ಸಾರ್ಥಕ ಪಡಿಸಿಕೊಂಡಂತೆ. ಹಾಗಂತ ಇಷ್ಟೇ ಹೆಣ್ಣಿನ ಜೀವನವಲ್ಲ, ಮನೆಯಿಂದ ಹೊರಗೆ ಹೋಗಿ ದುಡಿದು ಸಂಸಾರದ ರಥ ಸಲೀಸಾಗಿ ಸಾಗುವಂತೆ ಕೈಜೋಡಿಸಿ ಒಳಗೂ ಹೊರಗೂ ದುಡಿದು ತನ್ನ ಬದುಕನ್ನು ಕಟ್ಟಿಕೊಳ್ಳುತ್ತಾಳೆ. ಈ ಮೂರನೆಯ ತಾಯ್ತನದ ಘಟ್ಟದಲ್ಲಿ ಮುಖ್ಯವಾಗಿ ಮಗುವಿಗೆ ಹಾಲುಣಿಸುವುದು ಅತ್ಯಂತ ಪ್ರಾಮುಖ್ಯದ ಸಂಗತಿ. ನಾನಾ ಕಾರಣಗಳನ್ನು ನೀಡಿ ಕೆಲವರು ಮಗುವಿಗೆ ಹೊರಗಿನ ಹಾಲನ್ನು ಕುಡಿಸುತ್ತಾರೆ, ಆದರೆ ಅದು ಮಗುವಿನ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹಾಗೂ ತಾಯಿಯ ಬೆಚ್ಚನೆಯ ಅಪ್ಪುಗೆಯಿಂದ ಮಗು ಭದ್ರತೆಯನ್ನು, ಬಾಂಧವ್ಯವನ್ನು, ಸುಖವನ್ನು ಕಳೆದುಕೊಂಡು ಅನಾಥಭಾವದಲ್ಲಿ ಬೆಳೆಯಬೇಕಾಗುತ್ತದೆ. ಸುಶ್ರುತ ಸಂಹಿತೆಯಲ್ಲಿ ಮಗುವಿಗೆ ಹಾಲುಣಿಸುವಾಗ ಪ್ರೀತಿಯಿಂದ ಪ್ರಾರ್ಥಿಸುವ ಶ್ಲೋಕವೊಂದಿದೆ. ತವಸ್ತನೌ ಕಲ್ಪತರುಣ ಶೋಭಿನ್ ಶೋಕಾಪಹೌ ಸಂತತ ಮೇಧಮಾನೌ ಪೀತ್ವಾ ಪಯಸ್ತೆ ಸುಖಿನಃ ಸದಾಸ್ಯುಃ ಆಯುಷ್ಮಂತೋ ರಕ್ಷತು ಚೈವ ದೇವಾಃ. ಹೇ ಮಗುವೇ, ನಿನ್ನ ತಾಯಿಯ ಸ್ತನಗಳು ಕಲ್ಪವೃಕ್ಷದಂತೆ ಮಂಗಳಕರವಾದವು ಮತ್ತು ದುಃಖವನ್ನು ಪರಿಹರಿಸುವಂತಹವು. ಅಮೃತ ಸಮಾನವಾದ ಹಾಲನ್ನು ಕುಡಿದು ನೀನು ಸದಾ ಸುಖಿಯಾಗಿರು, ಆಯುಷ್ಮಂತನಾಗು, ದೇವತೆಗಳು ನಿನ್ನನ್ನು ಸದಾ ರಕ್ಷಿಸಲಿ ಎಂದು ಪ್ರಾರ್ಥಿಸಲಾಗುತ್ತದೆ. ತಾಯಿಯ ಎದೆ ಹಾಲು ಕೇವಲ ಒಂದು ಆಹಾರ ಮಾತ್ರವಲ್ಲ, ಅದು ಮಗುವಿಗಾಗಿ ಪ್ರಕೃತಿ ನೀಡಿದಂತಹ ಒಂದು ಅಮೃತ. ಇದು ಮಗುವಿನ ಬೆಳವಣಿಗೆಗೆ ಬೇಕಾದ ಎಲ್ಲ ಜೀವಸತ್ವಗಳು, ಪ್ರೋಟೀನ್ ಮತ್ತು ನೀರಿನ ಅಂಶಗಳು ಸರಿಯಾದ ಪ್ರಮಾಣದಲ್ಲಿದ್ದು ಮಗುವನ್ನು ಸಾಂಕ್ರಾಮಿಕ ರೋಗಗಳಿಂದ ರಕ್ಷಿಸುತ್ತದೆ. ಮಕ್ಕಳಲ್ಲಿ ಮೆದುಳಿನ ವಿಕಾಸ ಮತ್ತು ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದಲ್ಲದೆ ತಾಯಿ ಮಗುವಿನ ಸಂಬಂಧವನ್ನು ಬೆಸೆಯುತ್ತದೆ. ಮಗುವನ್ನು ಅಪ್ಪಿಕೊಂಡಾಗ ಮಗುವಿಗೆ ಸಿಗುವ ಸುರಕ್ಷತೆಯ ಭಾವನೆಯು ಮುಂದೆ ಜಗತ್ತನ್ನು ಎದುರಿಸುವ ಧೈರ್ಯ, ಆತ್ಮವಿಶ್ವಾಸವನ್ನು ವೃದ್ಧಿ ಮಾಡುತ್ತದೆ. ತಾಯಿ ಎಂದರೆ ಅವಳು ತ್ಯಾಗದ ಸಾಕಾರ ಮೂರ್ತಿ. ಮಗು ಹೇಗೇ ಇರಲಿ, ತಾಯಿ ಮಾತ್ರ ಯಾವ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಬೇಷರತ್ತಾಗಿ ಪ್ರೀತಿಸುತ್ತಾಳೆ. ತಾಯಿಯ ಕುರಿತು ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಹೀಗೆ ಹೇಳುತ್ತಾರೆ: ಆಸ್ತಾಂ ತಾವದಿಯಂ ಪ್ರಸೂತಿ ಸಮಯೇ ದುರ್ವಾರ ಶೂಲವ್ಯಥ ನೈರುಜ್ಯಂ ತನುಶೋಷಣಂ ಮಲಮಯಿ ಶಯ್ಯಾಚ ಸಂವತ್ಸರಿ ಏಕಸ್ಯಾಪಿ ನ ಗರ್ಭಭಾರ ಭರಣ ಕ್ಲೇಶಸ್ಯ ಯಸ್ಯ ಕ್ಷಮಃ ದಾತುಂ ನಿಷ್ಕೃತಿ ಮುನ್ನತೋಮಪಿ ತನಯಃ ತಸ್ಯೈ ಜನನ್ಯೈ ನಮಃ. ಅಂದರೆ ತಾಯಿಯು ಮಗುವನ್ನು ಹಡೆಯುವಾಗ ಅಪಾರವಾದ ನೋವನ್ನು ಅನುಭವಿಸುತ್ತಾಳೆ, ಮಗುವಿನ ಪೋಷಣೆಯಲ್ಲಿ ತನ್ನ ಆರೋಗ್ಯವನ್ನು ಕಡೆಗಣಿಸುತ್ತಾಳೆ, ಮಗುವಿನ ಮಲಮೂತ್ರಗಳನ್ನು ಶುದ್ಧಿ ಮಾಡಿ ಮಗುವನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಸುವಲ್ಲಿ ಅವಳು ಪಡುವ ಕಷ್ಟಗಳನ್ನು ನೋಡಿದರೆ ಆಕೆಯ ಋಣವನ್ನು ತೀರಿಸಲು ಈ ಒಂದು ಜನ್ಮ ಸಾಲದು ಎಂದಿದ್ದಾರೆ. ಎಲ್ಲವೂ ಮಕ್ಕಳಿಗಾಗಿ ಎಂದು ಹೇಳಿ ತನ್ನ ಸಮಯ, ಶಕ್ತಿ, ಹಣ ಎಲ್ಲವನ್ನೂ ಮಕ್ಕಳಿಗಾಗಿ ನೀಡುತ್ತಾಳೆ. ಇಂತಹ ತಾಯಿಯನ್ನು ತೈತ್ತರಿಯ ಉಪನಿಷತ್ತಿನಲ್ಲಿ ಮೊದಲು ನಮಸ್ಕರಿಸಲು ಹೇಳುತ್ತದೆ. ತಾಯಿಯನ್ನು ಗೌರವಿಸುವುದು, ಅವಳ ಜೀವ ಇರುವವರೆಗೂ ಪ್ರೀತಿಯಿಂದ ನೋಡಿಕೊಳ್ಳುವುದು ಎಲ್ಲ ಮಕ್ಕಳ ಪರಮ ಕರ್ತವ್ಯ.
1: ಇದುವರೆಗೆ ಗೀತಾ ಶ್ರೀನಿವಾಸ್ ಅವರಿಂದ ಚಿಂತನ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ
2: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರೆ, ನಿಮಗೆ ಸ್ವಾಗತ. ಗಜಲ್ ಕವಿ ಎಂದೇ ಪ್ರಖ್ಯಾತರು ಶಾಂತರಸರು. ಶಾಂತಯ್ಯ ಹೆಂಬೆರಳು ಅವರ ಮೂಲ ನಾಮ. ರಾಯಚೂರು ಭಾಗದ ಸಾಂಸ್ಕೃತಿಕ ಕ್ಷೇತ್ರವನ್ನು ನಮಗೆ ತಲುಪಿಸಿದವರು. ಆ ಪ್ರದೇಶದ ಕಷ್ಟ ಸುಖಗಳನ್ನು ಅರಿತವರು, ಎಲ್ಲರಿಗೂ ಮುಟ್ಟಿಸಿದವರು. ಸತ್ಯ ಸ್ನೇಹ ಎಂಬ ಪ್ರಕಾಶನವನ್ನ ಅವರು ಆಗಲೇ ನಡೆಸ್ತಾ ಇದ್ರು. ಉರ್ದುವಿನಿಂದ ಕನ್ನಡಕ್ಕೆ ಅನುವಾದ ಮಾಡಿದ್ರು. ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿದ್ರು. ಕವನ, ಕಥೆ, ಕಾದಂಬರಿ, ನಾಟಕಗಳನ್ನ, ಜೀವನ ಚರಿತ್ರೆಗಳನ್ನ ಬರೆದರು. 1992 ರಾಜ್ಯೋತ್ಸವ ಪ್ರಶಸ್ತಿ ಬಂದರೂ ಬೇಡ ಅಂದವರು. ಬೀದರ್ನಲ್ಲಿ ನಡೆದ 72ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದವರು. ಕೇಳೋಣ ಶಾಂತರಸರ ಧ್ವನಿಯನ್ನ.
3: ಈ ಹಳೆಯ ಮೈಸೂರು ಭಾಗದವರು, ಇನ್ನಿತರರು, ಹೈದರಾಬಾದ್ ಕರ್ನಾಟಕದವರಿಗೆ ಕನ್ನಡನೇ ಬರೋದಿಲ್ಲ, ಕನ್ನಡನೇ ಗೊತ್ತಿಲ್ಲ ಅಂಥೇಳಿ ಅವರ ಭಾವನೆ ಇವತ್ತಿಗೂ ಇದೆ. ಆದರೆ ಕನ್ನಡದ ಬಗ್ಗೆ ಈ ಹೈದರಾಬಾದ್ ಕರ್ನಾಟಕದಲ್ಲಿ ಏನು ಹೋರಾಟ ಆಯಿತು ಅಂತಹ ಹೋರಾಟ ಬೇರೆ ಭಾಗದಲ್ಲಿ ಆಗಿಲ್ಲ. ನಮಗೆ ನಿಜಾಮರ ಕಾಲ

0: ಸಾಹಿತ್ಯಕ್ಕೆ ಸರ್ವತ್ರ ಉರ್ದುಮಯವಾಗಿತ್ತು. ಎಲ್ಲ ಕಡೆ ಕೋರ್ಟ್ ಹಿಡಿದು ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜ್ಗೆ ಕೂಡ ಅವರು ಉರ್ದುಮಯ ಮಾಡಿಬಿಟ್ಟಿದ್ರು. ಉರ್ದು ಕಲಿತೆ ಹೋದರೆ ನಮ್ಮ ಮುಂದೆ ಜೀವಿತಕ್ಕೆ ನೌಕರಿನೇ ಸಿಗ್ತಿರಲಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ನಾವು ಕನ್ನಡ ಉಳಿಸಿದೀವಿ ಅಂತಂದ್ರೆ ಬಹಳ ದೊಡ್ಡ ವಿಷಯ. ಹಾಗೆ ಕನ್ನಡ ಉಳಿಸಲಿಕ್ಕೆ ಕಾರಣರಾದವರು ಪ್ರಮುಖವಾಗಿ ಕೂಲಿಗಾರರು, ಸಾಮಾನ್ಯ ಜನರು. ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಮತ್ತು ಇನ್ನಿತರ ಭಾಗದಲ್ಲಿ ಅಯ್ಯನವರ ಶಾಲೆಗಳಂತಿದ್ದವು. ಆ ಶಾಲೆಯಲ್ಲಿ ಎಲ್ಲವನ್ನೂ ಕಲಿಸ್ತಾ ಇದ್ರು, ಅದ್ರ ಜೊತೆ ಕನ್ನಡ ಕಲಿಸ್ತಾ ಇದ್ರು. ಆದರೆ ಕನ್ನಡಕ್ಕೆ ಪ್ರಾಮುಖ್ಯತೆ ಹೆಚ್ಚಿತ್ತು. ನಬಿ ಸಾಬ್ ಮಾಸ್ತರ್ ಅಂತೇಳಿ ನಮ್ಮ ಮಾಸ್ತರು, ಅವ್ರ ಜಾತಿ ಬೇರೆ ಆದರೂ ಕೂಡ ಕನ್ನಡಿಗರೇ. ಕಾರ್ಮಿಕರಿಂದ, ರೈತರಿಂದ, ಸಾಮಾನ್ಯ ಜನರಿಂದ, ಇಂಥ ಅಯ್ಯನವರ ಶಾಲೆಗಳಿಂದ ಈ ಕನ್ನಡ ಇಲ್ಲಿ ಉಳಿತು ಅಂತೇಳಿ ನನಗನ್ನಿಸ್ತಾ ಇದೆ. ಸಾಮಾನ್ಯವಾಗಿ ಕೆಲ ಭಾಗದವರು ಕನ್ನಡ ಬರೋದಿಲ್ಲ ಅಂತ ನಮಗೆ ನಂತರಲ್ಲ, ಕನ್ನಡ ಕಣತೆರೆದದ್ದೇ ಇಲ್ಲಿ. ಕನ್ನಡ ಸರಸ್ವತಿ ಮೊಟ್ಟ ಮೊದಲಿಗೆ ತನ್ನ ವೀಣೆಯನ್ನು ಬಾರಿಸಿದ್ದೇ ಈ ಭಾಗದಲ್ಲಿ. ಒಡ್ಡಾರಾಧನೆ ಕೃತಿ ಹುಟ್ಟಿದ್ದೇ ಇಲ್ಲಿ. ಅದರ ತರುವಾಯ ಅನೇಕ ಕವಿಗಳು ಮತ್ತು ಇನ್ನಿತರರು ಏನು ಕನ್ನಡವನ್ನು ಆ ಕಾಲಕ್ಕೆ ಬೆಳೆಸಿಕೊಂಡು ಬಂದ್ರಲ್ಲ, ಈ ಭಾಗದಲ್ಲಿ ಈ ಭಾಗದ ಕನ್ನಡವೇ ಬೇರೆಯವರಿಗೆ ಮಾರ್ಗ ತೋರಿಸ್ತು ಅಂತ ನನ್ನ ಅಭಿಪ್ರಾಯ. ನಿಜವಾಗಿ ಒಂದು ವಿಶೇಷವಾದ ಮಾತು ಅಂತಂದರೆ, ಆಗ ಹೈದರಾಬಾದ್ ಕರ್ನಾಟಕದಲ್ಲಿ 20-25 ಹಳ್ಳಿಗಳಿಗೆ ಒಂದು ಪ್ರಾಥಮಿಕ ಶಾಲೆ ಇರ್ತಿತ್ತು. ಅಲ್ಲಿ ಉರ್ದು ಕಲಿಸ್ತಾ ಇದ್ರು. ಕನ್ನಡ ಇರಲೇ ಇಲ್ಲ ಅಂತ ಅನಿಸ್ಬೋದು, ಆದರೆ ನಾವು ಎಲ್ಲಿ ಐದನೇ ಶಾಲೆಯಲ್ಲಿ ಕನ್ನಡ ಮತ್ತು ಉರ್ದು ಎರಡೂ ಕಲಿಸ್ತಾ ಇದ್ರಲ್ಲ, ಅಲ್ಲಿ ನಾವು ಕಲಿತಾ ಇದ್ದೇವೆ ಹೋಗಿನಿ. ಅದರ ಜೊತೆಗೆ ಎಲ್ಲೆಲ್ಲಿ ಸರ್ಕಾರಿ ಶಾಲೆಗಳಿದ್ದು ಅಲ್ಲಲ್ಲಿ ನಾನು ಮತ್ತು ನಮ್ಮ ಸ್ನೇಹಿತರು ನಮ್ಮಂಥವ್ರು ಎಲ್ಲರೂ ಹೋಗಿ ಕಲಿತದ್ದು. ಇನ್ನೊಂದು ವಿಷಯ ಹೇಳ್ತೀನಿ ನಾನು, ಆ ಕಾಲಕ್ಕೆ ಮನೆಯಲ್ಲೇ ನಾವು ಉರ್ದು ಭಾಷೆಯನ್ನು ಸರಿಯಾಗಿ ಅಭ್ಯಾಸ ಮಾಡಿ ಸರ್ಕಾರಿ ಶಾಲೆಗಳಿಗೆ ಹೋಗಿ ನಾನು ಹೀಗೆ ಈ ರೀತಿಯಿಂದ ಮನೆಯಲ್ಲಿ ಅಭ್ಯಾಸ ಮಾಡಿದ್ದೇನೆ, 8ನೇ ಕ್ಲಾಸಿನವರೆಗೆ ಅಭ್ಯಾಸ ಮಾಡಿದ್ದೇನೆ ಅಂತ ಹೇಳಿದರೆ ಪರೀಕ್ಷೆ ತಗೊಂಡು ಅವರು 8ನೇ ಕ್ಲಾಸಿನವರೆಗೆ ನಮಗೆ ಪ್ರವೇಶ ಕೊಡ್ತಾ ಇದ್ರು. ನವೋದಯ ಅಂತನ್ನುವುದು ಅದು ಕನ್ನಡ ಜಾಯಮಾನದಿಂದ ಬಂದದ್ದಲ್ಲ, ಅದು ಇಂಗ್ಲಿಷ್ ಪ್ರಭಾವದಿಂದ ಬಂದಿರತಕ್ಕಂಥ ಸಾಹಿತ್ಯ ಅಂತ ನನಗನ್ನಿಸ್ತಾ ಇದೆ. ಇಂಗ್ಲಿಷ್ ಓದಿದವರು ಈ ನವೋದಯಕ್ಕೆ ಬಹಳ ಕೆಲಸ ಮಾಡಿದರು, ನವೋದಯವನ್ನು ಸೃಷ್ಟಿ ಮಾಡಿದರು ಅಂತ ಹೇಳಬಹುದು. ಆ ನವೋದಯ ಅಂತನ್ನುವ ಶಬ್ದನೇ ಹೈದರಾಬಾದ್ ಕರ್ನಾಟಕದವರಿಗೆ ಗೊತ್ತಿರಲಿಲ್ಲ. ನಮಗೆ ಎಮ್ ಎವರೆಗೆ ಓದಿದ್ರು ಕೂಡ ಉರ್ದುನೇ ಇತ್ತು ನಮಗೆ ಸಾಧಾರಣವಾಗಿ. ಇವತ್ತಿಗೂ ನಂಗೆ ಇಂಗ್ಲಿಷ್ ಸರಿಯಾಗಿ ಬರೋದಿಲ್ಲ. ಆದರೆ ನಾವು ಇಲ್ಲಿ ಸಾಹಿತ್ಯ ಸೃಷ್ಟಿಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದೀವಲ್ಲ, ಆ ನವೋದಯದ ಪ್ರಭಾವ ಅಲ್ಲ, ನಮ್ಮ ದೇಶೀಯ ಮಟ್ಟುಗಳ ಪ್ರಭಾವ. ಏನು ಜನಸಾಮಾನ್ಯರು ಹಾಡ್ತಾ ಇದ್ರಲ್ಲ ಹಾಡುಗಳು, ಇವುಗಳ ಪ್ರಭಾವ ನಮ್ಮ ಮೇಲೆ ಆಗಿ ನಾವು ಕವನಗಳನ್ನು ಬರೆದ್ವಿ, ಕಥೆಗಳನ್ನು ಬರೆದ್ವಿ ಹೊರತಾಗಿ ಆ ನವೋದಯ ಸಾಹಿತ್ಯದ ಪ್ರಭಾವ ನಮ್ಮ ಮೇಲೆ ಆಗಲಿಲ್ಲ. ಈ ಖಾಸಗೀಕರಣ, ಜಾಗತೀಕರಣ ಇವೆಲ್ಲ ಬಂದು ನಮ್ಮ ಭಾಷೆ ಒಂದೇ ಅಲ್ಲ, ನಮ್ಮ ಜೀವನದ ಕುತ್ತಿಗೆಯನ್ನು ಹೆಸಿಬಿಟ್ಟವ. ಮೊದಲು ನಮ್ಮ ಜೀವನ ಸುಭದ್ರ ಆಗಬೇಕು. ಈ ನಿಟ್ಟಿನಲ್ಲಿ ನಾವು ಸಾಹಿತ್ಯ ಸಮ್ಮೇಳನದಲ್ಲಿ ಚರ್ಚೆ ಮಾಡಿ ನಮ್ಮ ಕನ್ನಡ, ಕನ್ನಡದ ಬದುಕು, ಕರ್ನಾಟಕದ ಜೀವನ ಇದನ್ನು ಮೊದಲು ಗಟ್ಟಿಗೊಳಿಸಿದರೆ ನಾವು ಮುಂದೆ ನಮ್ಮ ಸಾಹಿತ್ಯ ಇನ್ನಷ್ಟು ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಸಾಹಿತ್ಯ ಸಮ್ಮೇಳನದಲ್ಲಿ ಬರೀ ಸಾಹಿತ್ಯ ಏನು ಚರ್ಚೆ ಮಾಡ್ತೀರಿ ನೀವು? ಬದುಕು ಯಾವ ರೀತಿಯಿಂದ ಸುಂದರ ಆಗಬೇಕು, ಸಮೃದ್ಧ ಆಗಬೇಕು, ಚೆನ್ನಾಗಿ ಆಗಬೇಕು ಅಂತ ನಾವು ಚರ್ಚೆ ಮಾಡಿ ಆ ರೀತಿಯಲ್ಲಿ ನಮ್ಮ ಜೀವನವನ್ನು ರೂಪಿಸಿಕೊಂಡ್ರೆ ನಮ್ಮ ಸಾಹಿತ್ಯ ಕೂಡ ಚೆನ್ನಾಗಿ ಆಗ್ತಾ ಇದೆಯಲ್ಲ. ನಮ್ಮ ಬದುಕಿನ ಸರ್ವಾಂಗಗಳ ಬಗ್ಗೆ ಚರ್ಚೆಯಾಗಬೇಕು.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಸಾಹಿತಿ ಶಾಂತರಸ ಅವರ ಧ್ವನಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಈಗ ದೇಶಭಕ್ತಿ ಗೀತೆಯೊಂದನ್ನು ಕೇಳೋಣ. ರಚನೆ ಎನ್ ಪೂರ್ಣಿಮಾ, ವೃಂದಗಾನದಲ್ಲಿ ಈ ಒಂದು ದೇಶಭಕ್ತಿ ಗೀತೆ ಇದೆ. ಎನ್ನ ಪೊರೆವ ಭೂಮಿ ಇದುವೇ ಭಾರತ ದೇಶವೋ.

0: ಇದುವರೆಗೆ ಒಂದೊಂದು ಗಾನದಲ್ಲಿ ಎನ್ ಪೂರ್ಣಿಮಾ ವಿರಚಿತ ದೇಶಭಕ್ತಿ ಗೀತೆಯನ್ನು ಕೇಳಿದರೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ಇಂದಿನ ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರಾದ ಮುನಿರಾಜ್ ಅವರು. ನಮಸ್ಕಾರ.
3: ನಮಸ್ತೆ ಸರ್.
2: ಸರ್, ಈಗ ಯಾವುದೋ ಒಂದು ವಸ್ತು ತಗೋಬೇಕಂತಂದ್ರೆ ತೂಕ ಮಾಡಿ ಕೊಡ್ತಾರೆ ನಮಗೆ. ಇವತ್ತು ಡಿಜಿಟಲ್ ತೂಕಗಳಿವೆ, ಮೊದಲೆಲ್ಲ ತಕ್ಕಡಿಗಳಲ್ಲಿ ಎಲ್ಲ ಮಾಡ್ತಿದ್ರು. ಆದರೆ ಈ ತೂಕದಲ್ಲಿ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು, ಮೋಸ ಆಯಿತು ಅಂತಂಥೇಳಿ ನಾವು ಸಾಮಾನ್ಯವಾಗಿ ಭಾಳ ಸಲ ಅನ್ಕೊಂಡ್ಬಿಟ್ಟಿರ್ತೀವಿ. ಯಾಕೋ ಕಮ್ಮಿ ಬಂತು, ಈ ತರಕಾರಿ ತಗೊಳಗಾಗಿರ್ಬೋದು ಅಥವಾ ಈರುಳ್ಳಿ 100 ರೂಪಾಯಿ 3 ಕೆಜಿ 4 ಕೆಜಿ ಅಂತ ಹಿಂಗೆ ಹಾಕಿರ್ತಾರಲ್ಲ, ಸಾಮಾನ್ಯವಾಗಿ ನಮ್ಗೆ ಡೌಟ್ ಬರ್ತದೆ ಯಾಕೆ ಇದು ಕಡಿಮೆ ರೇಟಿಂಗ್ ಮಾಡ್ತಾರೆ ಅಂತೇಳಿ. ಆದರೆ ಈ ತೂಕದ ವಿಚಾರದಲ್ಲಿ ಏನಾದರೂ ಸಮಸ್ಯೆಗಳಾದ

0: ಆಗ ಅನ್ಯಾಯ ಮಾಡಿದಾಗ ಮೋಸ ಮಾಡ್ತಿದ್ರೆ ನಾವು ಕಾನೂನಲ್ಲಿ ಇದು ಏನು ಹೇಳುತ್ತೆ ಅಂತ ಅನ್ನೋದು ಗೊತ್ತಾಗಬೇಕು ಸರ್. ಏನೇನಿದೆ ಸರ್ ಕಾನೂನಲ್ಲಿ?
1: ಹಾಂ ಸರ್, ನೋಡಿ, ಇಂತಹ ಸಂದರ್ಭದಲ್ಲಿ ಈಗ ಹಳೆ ಕಾಲದಿಂದ ನಾವು ನೋಡ್ತಾ ಬಂದರೆ, ಹಳೆ ಕಾಲದಿಂದ ನಾವು ಕಲ್ಲು ಸೇರು ಪಾವು ಈ ಥರ ಇದು ಮಾಡ್ಕೊಂಡು ಬರ್ತಾ ಇದ್ವಿ. ಈಗಲೂ ಸಹ ಎಷ್ಟೋ ಜನ ಸೇಲ್ ಮಾಡ್ತಕ್ಕಂಥ ತಕ್ಕಡಿ ಮೇಲೆ ಕಲ್ಲುಗಳನ್ನು ಇಟ್ಟಿರ್ತಾರೆ. ಆ ಕಲ್ಲುಗಳು ಸರಿಯಾದ ತೂಕ ಇರಲ್ಲ, ನಾವು ಅದನ್ನು ಕೇಳೋಕ್ಕೋಗಲ್ಲ. ಕೆಲವು ಸಲ ಇಂತಹ ಅಳತೆ ಮತ್ತು ತೂಕದಲ್ಲಿ ಮೋಸನೂ ಆಗ್ತಾ ಇರ್ತದೆ. ಇಂತಹ ಸಂದರ್ಭದಲ್ಲಿ ನಮ್ಮ ಒಂದು ಸರ್ಕಾರಗಳು ಇಂತಹ ಒಂದು ತೂಕ ಮತ್ತು ಅಳತೆಯನ್ನು ನಿಯಂತ್ರಣ ಮಾಡಬೇಕು ಅಂತ ಹೇಳಿ ಒಂದು ಲೀಗಲ್ ಮೆಟ್ರಾಲಜಿ ಆಕ್ಟ್ ಅಂತ 2009 ಒಂದು ಆಕ್ಟನ್ನು ಜಾರಿಗೆ ತರ್ತಾರೆ. ಇದರ ಉದ್ದೇಶ ಏನಂತಂದರೆ, ಯಾವುದು ವ್ಯಾಪಾರಿಗಳಿಗೆ ಅಥವಾ ಯಾರು ಕಸ್ಟಮರ್ಸ್ ಇರ್ತಾರೆ ಅವರಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ತೂಕ ಮತ್ತು ಅಳತೆಯನ್ನು ನಿಯಂತ್ರಣ ಮಾಡಬೇಕು ಅಂತ ಹೇಳಿ ಈ ಒಂದು ಆಕ್ಟನ್ನು ಜಾರಿಗೆ ತಂದಿರ್ತಾರೆ ಸರ್.
0: ಹೇಗೆ ಸರ್ ಪರಿಶೀಲನೆ ಮಾಡೋದು, ಅದನ್ನು ಯಾವ್ಯಾವ ಸಂದರ್ಭದಲ್ಲಿ ಮಾಡ್ತಾರೆ?
1: ಹಾಂ ಸರ್, ಇಂಥ ಸಂದರ್ಭದಲ್ಲಿ ಅವು ಆ ಒಂದು ಯಾವ ಉದ್ದೇಶದಿಂದ ತಂದಿದೆ ಅಂತಂದರೆ, ಆ ಸರ್ಕಾರದ ಪ್ರತಿ ಅನುಮೋದಿಸಿದ ತೂಕದ ಯಂತ್ರಗಳನ್ನು ಬಳಸಬೇಕು ಅಂತ ಹೇಳ್ತಾಳೆ. ಮತ್ತು ಪ್ರತಿ ವರ್ಷ ಆ ತೂಕದ ಯಂತ್ರಗಳನ್ನು ಪರಿಶೀಲನೆ ಆಗಬೇಕು, ಮತ್ತೆ ಅದನ್ನ ಹೋಗಿ ಕರೆಕ್ಟ್ ಆಗಿ ತೂಕ ಇದೆಯಾ ಇಲ್ಲ ವ್ಯತ್ಯಾಸ ಆಗಿರಬಾರ್ದು,
0: ಮಾಡಲಾಗ್ತದೆ.
1: ಆ ಅಧಿಕಾರಿಗಳು ಏನಿರ್ತಾರೆ ಅದನ್ನ ಸೂಕ್ತ ಪರಿಶೀಲನೆ ಮಾಡಿ ಸೀಲ್ ಹಾಕಿ ಅದನ್ನ ಕಳಿಸಿರ್ತಾರೆ.
0: ಮೋಸ ಮಾಡಿದ್ರೆ ಏನು ಶಿಕ್ಷೆ ಸರ್?
1: ನೋಡಿ ಸರ್, ಇಲ್ಲಿ ಮೋಸ ಮಾಡೋದಕ್ಕೆ ಮೊದಲನೇ ಬಾರಿ ಆ ರೀತಿ ಮೋಸ ಮಾಡಿ ಯಾರಾದರೂ ದೂರು ಕೊಟ್ಟಿದ್ರೆ ಅಂತಹವರಿಗೆ 2,000 ದಂಡವನ್ನ ವಿಧಿಸ್ತಾರೆ. ಅಥವಾ ಇದೇ ರೀತಿ ಮೂರು ಅಪರಾಧಗಳು ಮಾಡ್ತಾನೆ ಇದ್ರೆ ಅಂತಹ ಸಂದರ್ಭದಲ್ಲಿ ಅವರಿಗೆ 5,000 ದಂಡ ಜೊತೆಗೆ 1 ವರ್ಷ ಜೈಲು ಶಿಕ್ಷೆ ಸಹ ಆ ಮೋಸ ಮಾಡಿದವರಿಗೆ ವಿಧಿಸ್ತಾರೆ.
0: ಎಲ್ಲಿ ನೀಡಬೇಕು ದೂರು?
1: ನಾವು ಇದನ್ನ ದೂರು ಎಲ್ಲಂತಂದ್ರೆ ಆ ಜಿಲ್ಲಾ ಮಟ್ಟದಲ್ಲಿ, ಈಗ ಪ್ರತಿ ಇದರಲ್ಲೂ ಜಿಲ್ಲಾ ಮಟ್ಟದಲ್ಲೂ ಸಹ ಜಿಲ್ಲಾ ಮಟ್ಟದ DC ಆಫೀಸ್ಗಳಲ್ಲಿರ್ತದೆ, ಲೀಗಲ್ ಮೆಟ್ರಾಲಜಿ ಆಫೀಸ್ಗೆ ನಾವು ದೂರನ್ನು ನೀಡಿದ್ರೆ ಆ ದೂರು ನೀಡಿದಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಏನು ಮಾಡ್ತಾರೆ, ಕೂಡಲೇ ಅದನ್ನು ಪರಿಶೀಲನೆ ಮಾಡಿ ಅವರಿಗೆ ಒಂದು ಇದು ಮಾಡ್ತಾರೆ, ದಂಡ ಮತ್ತು ಶಿಕ್ಷೆ.
0: ತೂಕ ಮತ್ತು ಅಳತೆ ಅಧಿಕಾರಿಗಳು ಇರ್ತಾರೆ
1: ಸರ್, ಅವರು ಬಂದು ಅದನ್ನ ಸರಿಪಡಿಸಿ ಮತ್ತೆ ಅವರಿಗೆ ದಂಡವನ್ನು ಹಾಕಿ ಜೊತೆಗೆ ಶಿಕ್ಷೆಯನ್ನು.
0: ಅಲ್ಲಿ ಆಯ್ತು ಸರ್, ಈಗ ಎಷ್ಟೋ ಸಲ ಗೊತ್ತಿರಲ್ಲ, ಸಾಮಾನ್ಯವಾಗಿ ಎಲ್ಲರೂ ಕೂಡ ಪ್ರತಿಯೊಂದಕ್ಕೂ ನಾವು ಕನ್ಸ್ಯೂಮರ್ ಕೋರ್ಟ್ಗೆ ಹೋಗ್ಬೋದು, ಕನ್ಸ್ಯೂಮರ್ ಕೋರ್ಟ್ಗೆ ಅವಾಗ ಅಲ್ಲಿ ಕೇಳ್ಬೋದಾ?
1: ಕೇಳ್ಬೋದು ಸರ್, ಗ್ರಾಹಕ ನ್ಯಾಯಾಲಯಗಳಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಿದ್ರೆ ನಮಗೆ ಪರಿಹಾರನೂ ಸಿಗುತ್ತೆ, ಜೊತೆಗೆ ಅವರಿಗೆ ಶಿಕ್ಷೆನೂ ಸಹ.
0: ನೋಡಿ, ಹೀಗೆ ಏನೇನೋ ಪರಿಹಾರ ಸಿಗುತ್ತೆ, ಕೋರ್ಟಿಗೆ ಹೋದೆ, ಕನ್ಸ್ಯೂಮರ್ ಕೋರ್ಟಿಗೆ ಹೋದೆ ಅಥವಾ ಇಲಾಖೆಗೆ ಹೋದೆ, ಅಲ್ಲಿ ಅಧಿಕಾರಿಗಳನ್ನು ಕಂಡೆ ಅಂತ ಅನ್ನೋದಕ್ಕಿಂತ ಆದಷ್ಟು ಶುದ್ಧವಾಗಿ ಒಂದು ವ್ಯಾಪಾರ ಮಾಡ್ತಿರ್ತಾರಲ್ಲ, ಬಹಳ ಪ್ರಾಮಾಣಿಕವಾಗಿ ಇರುತ್ತೆ ವ್ಯಾಪಾರ ಅಂತಂದ್ರೆ ಅದು ಅನುಭವ ಬಂದ್ಬಿಡುತ್ತೆ ನಮಗೆ, ಅಂತಲ್ಲೇ ಹೋಗ್ಬೇಕು. ಎಲ್ಲ ಒಂದ್ ಕಡೆ ಕಡಿಮೆ ರೇಟ್ ಏನೋ ಮಾಡ್ತಿದ್ದಾರೆ ಅಂತ ಹೇಳಿ ಕಲ್ಲು ಇಟ್ಟೆ, ಯಾವ್ದು ಹಳೆ ಕಲ್ಲು, ಈ ಕಲ್ಲಿನ ಮೊದಲು ಕೆಳಗಡೆ ಏನೇನೋ ಇದಂತ ತೂಕ ಸರಿಪಡಿಸಬೇಕಂದಾಗ ಅದು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಸೇರಿಸಿ ಕರೆಕ್ಟ್ ಮಾಡಿರ್ತಾರೆ, ಅದನ್ನೆಲ್ಲ ಹಾಕ್ಸಿರಲ್ಲ, ಅವೆಲ್ಲ ಪರಿಶೀಲನೆ ಮಾಡಕ್ ಆಗಲ್ಲ ನಮಗೆ. ಅದಕ್ಕೆ ಈಗ ಡಿಜಿಟಲ್ ತೂಕಗಳು ಎಲ್ಲ ಮಷಿನ್ಸ್ ಇವ, ಇವಾಗ ಪ್ರತಿಯೊಂದು ಕೂಡ ಅದನ್ನು ಬಳಸ್ತಾ ಇದ್ದಾರೆ, ಹಾಗಾಗಿ ಅದರಲ್ಲೂ ಕೂಡ ಮೋಸ ಮಾಡ್ತಾರೆ. ಈಗ ಯಾವುದೋ ಈಗ ಪೆಟ್ರೋಲ್ ಆಗಿರ್ಬೋದು, ಬೇರೆ ಈ ಎಣ್ಣೆಗಳನ್ನೆಲ್ಲ ಹಾಕುವಾಗ ಏನೇನೋ ಸಮಸ್ಯೆ ಆಗುತ್ತೆ, ಅದರಲ್ಲಿ ಮೋಸ ಇದೆ, ಅದು ಎಲ್ಲವೂ ಕೂಡ ಸರಿಯಾಗಿರಬೇಕು ಅಂತ ಅನ್ನೋದು ನಮ್ಮ ಈಗ ಈ ವಿಚಾರವನ್ನು ಈ ಸಂದರ್ಭದಲ್ಲಿ ನಾವು ತಿಳ್ಕೊಳ್ತಾ ಇದ್ದೇವೆ. ವಕೀಲರಾದ ಮುನಿರಾಜ್ ಅವರೇ, ನಮ್ಮ ಎಲ್ಲ ಕೇಳುಗರಿಗೆ ತಾವು ಈ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್. ನಮಸ್ಕಾರ.
2: ನಮಸ್ಕಾರ ಸರ್. ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಈಗ ರೈತರಿಗೆ ಸಲಹೆ.
4: ಅಟ್ಲೆಕಾಯಿ, ಸೋಪ್ ನಟ್ ಅಥವಾ ಅಂಟ್ವಾಳ್ಕಾಯಿ ಅನ್ನೋದು ಒಂದು ಪ್ರಮುಖ ವಾರ್ಷಿಕ ಔಷಧೀಯ ಮತ್ತು ಅರಣ್ಯ ಆಧಾರಿತ ವಾಣಿಜ್ಯ ಬೆಳೆಯಾಗಿದೆ. ಇದರ ವೈಜ್ಞಾನಿಕ ಹೆಸರು ಸೆಪಿನೆಂಡಸ್ ಟ್ರೈಪೋಲಿಯೋ ಏಡ್ಸ್ ಅಂತ. ಇದು ಸೆಪಿಂಡೆಸಿ ಸಸ್ಯ ಕುಟುಂಬಕ್ಕೆ ಸೇರಿದ್ದು ಭಾರತದ ಉಷ್ಣ ಮತ್ತು ಉಪಉಷ್ಣ ವಲಯಗಳಲ್ಲಿ ನೈಸರ್ಗಿಕವಾಗಿ ಬೆಳೀತದೆ. ಅಟ್ಲೆಕಾಯಿ ಹಣ್ಣಿನ ಸಿಪ್ಪೆಯಲ್ಲಿ ಸಪೋನಿನ್ ಎಂಬ ನೈಸರ್ಗಿಕ ಶುಚಿಗೊಳಿಸುವ ಅಂಶ ಹೆರಳಾಗಿದ್ದು, ಇದನ್ನು ಸಾಂಪ್ರದಾಯಿಕವಾಗಿ ತಲೆ ತೊಳೆಯಲು, ರೇಷ್ಮೆ ಮತ್ತು ಉಣ್ಣೆ ಬಟ್ಟೆಗಳನ್ನು ತೊಳೆಯಲು ಮತ್ತು ನೈಸರ್ಗಿಕ ಡಿಟರ್ಜೆಂಟ್ ಆಗಿ ಬಳಸಲಾಗುತ್ತೆ. ಇತ್ತೀಚಿನ ದಿನದಲ್ಲಿ ರಾಸಾಯನಿಕ ಮುಕ್ತ ಮತ್ತು ಪರಿಸರ ಸ್ನೇಹಿ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಿರುತ್ತಿರುವ ಹಿನ್ನೆಲೆಯಲ್ಲಿ ಹರ್ಬಲ್ ಶಾಂಪೂ, ಸೋಪ್, ಹ್ಯಾಂಡ್ ವಾಶ್, ಲಿಕ್ವಿಡ್ ಡಿಟರ್ಜೆಂಟ್ ಉತ್ಪನ್ನಗಳ ತಯಾರಿಕೆಯಲ್ಲಿ ಇದನ್ನು ಬಳಕೆ ಮಾಡಲಾಗುತ್ತೆ. ಅಟ್ಲಕಾಯಿ ಹಣ್ಣುಗಳಲ್ಲಿ ಸೆಪೋನಿನ್ ಜೊತೆಗೆ ವಿವಿಧ ಔಷಧೀಯ ಗುಣಗಳಿದ್ದು ಆಯುರ್ವೇದ ಮತ್ತು ಸಾಂಪ್ರದಾಯಿಕ ಚಿಕಿತ್ಸಾ ಪದ್ಧತಿಯಲ್ಲಿಯೂ ಬಳಸಲಾಗುತ್ತೆ. ಕಡಿಮೆ ನಿರ್ವಹಣೆಯಲ್ಲಿ ಉತ್ತಮವಾಗಿ ಬೆಳೆಯುವ ಈ ಮರವು ರೈತರಿಗೆ ದೀರ್ಘಕಾಲಿಕ ಆದಾಯ ನೀಡುವ ಸಾಮರ್ಥ್ಯ ಹೊಂದಿದೆ. ಕೃಷಿ ಅರಣ್ಯ, ತೋಟ ಬದುಗಳು, ಬರಪೀಡಿತ ಪ್ರದೇಶಗಳಲ್ಲಿಯೂ ಇದು ಯಶಸ್ವಿಯಾಗಿ ಬೆಳೀತದೆ. ಆದ್ದರಿಂದ ಅಟ್ಲೆಕಾಯಿ ಅಥವಾ ಅಂಟುವಾಳಕಾಯಿ ಒಂದು ಆರ್ಥಿಕವಾಗಿ ಲಾಭದಾಯಕ, ಪರಿಸರ ಸ್ನೇಹಿ ಮತ್ತು ಭವಿಷ್ಯದ ವಾಣಿಜ್ಯ ಮಹತ್ವ ಹೊಂದಿರುವ ಮರದ ಬೆಳೆಯಾಗಿದೆ. ಸೋಪ್ನೆಟ್ ಇದರ ಸುಧಾರಿತ ಬೇಸಾಯದ ಬಗ್ಗೆ ಹೇಳಬೇಕಂದ್ರೆ, ನಮ್ಮ ರಾಜ್ಯ ಮತ್ತು ದೇಶದಲ್ಲಿ ವಾಣಿಜ್ಯ ಮಹತ್ವ ಪಡೆದುಕೊಳ್ಳುತ್ತಿರುವ ಬಹುವಾರ್ಷಿಕ ಮರದ ಬೆಳೆಯಾಗಿದೆ. ನೈಸರ್ಗಿಕ ಮತ್ತು ಪರಿಸರ ಸ್ನೇಹಿ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಇದರ ಹಣ್ಣುಗಳಿಗೆ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆ ಇದೆ. ಸಾಮಾನ್ಯವಾಗಿ ಈ ಬೆಳೆಯು ಉಷ್ಣ ಮತ್ತು ಉಪಉಷ್ಣವಲಯ ಹವಾಮಾನದಲ್ಲಿ ಉತ್ತಮವಾಗಿ ಬೆಳೀತದೆ. ಸಾಕಷ್ಟು ಸೂರ್ಯನ ಬೆಳಕು ದೊರೆಯುವ ಪ್ರದೇಶದಲ್ಲಿ ಉತ್ತಮ ಬೆಳವಣಿಗೆ ಮತ್ತು ಹೆಚ್ಚಿನ ಇಳುವರಿಯನ್ನು ನೀಡುತ್ತೆ. ಅತಿಯಾದ ಚಳಿ, ಹಿಮ, ನೀರು ನಿಲ್ಲುವ ಪರಿಸ್ಥಿತಿ ಈ ಬೆಳೆಗೆ ಹಾನಿಕಾರಕ. ಆದ್ದರಿಂದ ಇದನ್ನು ನೆರಳಿನಲ್ಲಿ ಬೆಳೆಯುವುದಕ್ಕಿಂತ ತೆರೆದ ಪ್ರದೇಶಗಳಲ್ಲಿ ಅಥವಾ ಕೃಷಿ ಅರಣ್ಯ ಪದ್ಧತಿಯಲ್ಲಿ ಬೆಳೆಯುವುದು ಸೂಕ್ತ. ನಮ್ಮ ರಾಜ್ಯದಲ್ಲಿ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ರಾಮನಗರ, ಮೈಸೂರು, ಮಂಡ್ಯ, ಹಾಸನ, ಶಿವಮೊಗ್ಗ, ಚಾಮರಾಜನಗರ, ಉತ್ತರ ಕನ್ನಡ ಈ ಬೆಳೆಯನ್ನು ಯಶಸ್ವಿಯಾಗಿ ಬೆಳೆಯಲಾಗುತ್ತೆ. ಇದೇ ರೀತಿಯಲ್ಲಿ ಆಂಧ್ರಪ್ರದೇಶ, ತಮಿಳುನಾಡು, ತೆಲಂಗಾಣ, ಮಹಾರಾಷ್ಟ್ರ, ಕೇರಳ ರಾಜ್ಯಗಳಲ್ಲಿಯೂ ಅಟ್ಲೆಕಾಯಿಯನ್ನು ವ್ಯಾಪಕವಾಗಿ ಬೆಳೀತಾರೆ. ಸೋಪ್ನೆಟ್ನ ಉಪಯೋಗ ಏನೆಂದರೆ, ಹಣ್ಣಿನ ಸಿಪ್ಪೆಯನ್ನು ನೈಸರ್ಗಿಕ ಶಾಂಪೂ ತಯಾರಿಕೆಯಲ್ಲಿ ಬಳಸಲಾಗುತ್ತೆ. ರೇಷ್ಮೆ, ಉಣ್ಣೆ, ಸೂಕ್ಷ್ಮ ಬಟ್ಟೆಗಳನ್ನು ತೊಳೆಯಲು ಅತ್ಯುತ್ತಮ ನೈಸರ್ಗಿಕ ಡಿಟರ್ಜೆಂಟ್ ಆಗಿ ಬಳಸಲಾಗುತ್ತೆ. ಹರ್ಬಲ್ ಸೋಪ್, ಲಿಕ್ವಿಡ್ ಸೋಪ್, ಹ್ಯಾಂಡ್ ವಾಶ್ ಮತ್ತು ಡಿಟರ್ಜೆಂಟ್ ತಯಾರಿಕೆಯಲ್ಲಿ ಪ್ರಮುಖ ಕಚ್ಚಾ ವಸ್ತುವಾಗಿದೆ. ಕೂದಲು ಉದುರುವಿಕೆ, ತಲೆಹೊಟ್ಟು, ತಲೆ ಚರ್ಮದ ಶುಚಿತ್ವ ಕಾಪಾಡಲು ಬಳಸುವ ಹರ್ಬಲ್ ಉತ್ಪನ್ನಗಳಲ್ಲಿ ಇದು ಪ್ರಮುಖ ಸ್ಥಾನ ಪಡೆದುಕೊಂಡಿದೆ. ಆಯುರ್ವೇದ, ಸಿದ್ಧ ಹಾಗೂ ಯುನಾನಿ ಔಷಧ ಪದ್ಧತಿಗಳಲ್ಲಿ ವಿವಿಧ ಔಷಧಗಳ ತಯಾರಿಕೆಗೆ ಬಳಸಲಾಗುತ್ತೆ. ನೈಸರ್ಗಿಕ ಕ್ಲೀನಿಂಗ್ ಏಜೆಂಟ್ ಆಗಿ ಆಭರಣಗಳು ಹಾಗೂ ಗೃಹೋಪಯೋಗಿ ವಸ್ತುಗಳನ್ನು ಸ್ವಚ್ಛಗೊಳಿಸಲು ಬಳಸಲಾಗುತ್ತೆ. ಜೈವಿಕ ಕೃಷಿಯಲ್ಲಿ ಕೆಲವು ಜೈವಿಕ ಕೀಟನಾಶಕಗಳು ಮತ್ತು ಸಸ್ಯ ಸಂರಕ್ಷಣಾ ಉತ್ಪನ್ನಗಳ ತಯಾರಿಕೆಯಲ್ಲಿ ಉಪಯೋಗಿಸಲಾಗುತ್ತೆ. ಸೌಂದರ್ಯ ವರ್ಧಕ ಉತ್ಪನ್ನಗಳಾದ ಫೇಸ್ ವಾಶ್, ಶಾಂಪೂ, ಬಾಡಿ ವಾಶ್ ಉತ್ಪನ್ನಗಳಲ್ಲಿ ಇದನ್ನು ಬಳಸಲಾಗುತ್ತೆ. ಸೋಪ್ನಟ್ ಬೆಳೆಗೆ ಎಂತಹ ಮಣ್ಣು ವಾತಾವರಣ ಬಯಸುತ್ತೆ ಅಂದರೆ, ಚೆನ್ನಾಗಿ ನೀರು ಬಸಿದು ಹೋಗುವ ಮಣ್ಣು ಇದಕ್ಕೆ ಸೂಕ್ತ. ಕೆಂಪು ಮರಳು ಮಿಶ್ರಿತ ಭೂಮಿ ಮತ್ತು ಮಧ್ಯಮ ಕಪ್ಪು ಮಣ್ಣು ಹೊಂದಿರಬೇಕು. ಮಣ್ಣಿನ ರಸಾರ 6-8 ಇರಬೇಕಾಗುತ್ತೆ. ನೀರು ನಿಲ್ಲುವ ಜಮೀನು ಇದಕ್ಕೆ ಸೂಕ್ತ ಅಲ್ಲ. ವಾತಾವರಣ ಏನೆಂದರೆ, ಉಷ್ಣ ಮತ್ತು ಉಪೋಷ್ಣ ವಲಯದಲ್ಲಿ ಇದು ಸೂಕ್ತವಾಗಿ ಬೆಳೀತದೆ. ವಾರ್ಷಿಕ 600-1500 ಮಿಲಿಮೀಟರ್ ಮಳೆ ಬೇಕಾಗುತ್ತೆ. 20-35 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶ ಬೆಳೆಗೆ ಅನುಕೂಲಕರ. ಸಾಕಷ್ಟು ಸೂರ್ಯನ ಬೆಳಕು ಅವಶ್ಯಕ. ಅತಿಯಾದ ಚಳಿ, ಹಿಮ, ನೀರು ನಿಲ್ಲುವ ಪರಿಸ್ಥಿತಿ ಇದಕ್ಕೆ ಹಾನಿಕಾರಕ.
3: ಇದುವರೆಗೆ ರೈತರಿಗೆ ಸಲಹೆ ಕೇಳಿದರೆ. ಇದು ಆಕಾಶವಾಣಿ, ಸಮಯ 6:55. ಇನ್ನೀಗ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
5: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಏಕದಿವಸೀಯ ಆಂಧ್ರಪ್ರದೇಶ ಕರ್ನಾಟಕ ಯಾತ್ರಾಯಾಂ ಭವಿಷ್ಯತಿ. ಆಂಧ್ರಪ್ರದೇಶೆ ಪ್ರಧಾನಮಂತ್ರಿ ಭೋಗಾಪುರಂ ಇತ್ಯತ್ರ ಅಲ್ಲೂರಿ ಸೀತಾರಾಮರಾಜು ಅಂತಾರಾಷ್ಟ್ರೀಯ ವಿಮಾನಸ್ಥಾನಕಸ್ಯ ಉದ್ಘಾಟನಂ ಕರಿಷ್ಯತಿ. ಸಾರ್ವಜನಿಕ ನಿಜ ಸಹಭಾಗಿತಾ ಪ್ರಾರೂಪಸ್ಯಾಂತರ್ಗತಂ 675 ಕೋಟಿ ರೂಪ್ಯಕಾಧಿಕೇನ ವ್ಯಯೇನ ನಿರ್ಮಿತಂ ತದಂತಾರಾಷ್ಟ್ರೀಯ ವಿಮಾನಸ್ಥಾನಕಂ ಪ್ರತಿವರ್ಷಂ 60 ಲಕ್ಷ ಯಾತ್ರಿಣಾಂ ಸೇವಾ ಪ್ರದಾತುಂ ವಿನಿರ್ಮಿತಮಸ್ತಿ. ಪ್ರಧಾನಮಂತ್ರಿ 80-8 ಶತಾಧಿಕೈಕ 1,000 ಕೋಟಿ ರೂಪ್ಯಕಾಧಿಕ ವ್ಯಯಯುತಾಃ ರಾಷ್ಟ್ರೀಯ ರಾಜಮಾರ್ಗ ಪರಿಯೋಜನಾಃ ರಾಷ್ಟ್ರಾಯ ಸಮರ್ಪಯಿಷ್ಯತಿ. ತಾಸಾಂ ಶಿಲಾನ್ಯಾಸಂ ಅಪಿ ಕರಿಷ್ಯತಿ. ಆಂಧ್ರಪ್ರದೇಶ ಯಾತ್ರಾನಂತರಂ ಪ್ರಧಾನಮಂತ್ರಿ ಕರ್ನಾಟಕಸ್ಯ ಮೈಸೂರುನಗರಂ ಗಮಿಷ್ಯತಿ. ಯತ್ರ ಸ್ವಾಮಿ ವಿವೇಕಾನಂದ

0: ಆನಂದ ಸಾಂಸ್ಕೃತಿಕ ಯುವ ಕೇಂದ್ರಸ್ಯ ವಿವೇಕ ಸ್ಮಾರಕಸ್ಯ ಉದ್ಘಾಟನಂ ಕರಿಷ್ಯತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಉಕ್ತವಾನ್ ಯತ್ ಅಪಶಬ್ದ ಪ್ರಯೋಗ ದ್ವೇಷ ಭಾವನಾ ಚ ಕಸ್ಯಾಪಿ ಸಮಸ್ಯಾಯಾಃ ಸಮಾಧಾನಂ ನ ಭವತಃ. ಅಸೌ ಮಾರ್ಗಭ್ರಷ್ಟೇಭ್ಯಃ ಯುವಭ್ಯಃ ಕರುಣಾಭಾವಂ ಆವಹನ್ ಅವದತ್ ಯತ್ತೇ ದಂಡನೀಯಾಃ ನ ಅಪಿತು ರಾಷ್ಟ್ರ ನಿರ್ಮಾಣಸ್ಯ ರಾಷ್ಟ್ರಹಿತಸ್ಯ ಚ ಭಾವನೆಯ ಸಮ್ಯಕ್ ಮಾರ್ಗೇ ಪ್ರೇರಣೀಯಾಃ. ಸಾಮಾಜಿಕ ಸಂಚಾರ ಪಟಲೇಷು ಪ್ರಸಾರಿತೆ ಏಕಸ್ಮಿನ್ ದೃಶ್ಯ ಶ್ರವ್ಯ ಸಂದೇಶೆ ಪ್ರಧಾನಮಂತ್ರಿ ರಾಷ್ಟ್ರೀಯ ರಾಜಧಾನ್ಯಾ ಜಂತರ್ಮಂತರಸ್ಥಳೆ ಸದ್ಯಃ ಏವ ಜಾತಾಯಾಃ ತಸ್ಯಾಃ ಘಟನಾಯಾಃ ಉಲ್ಲೇಖಮಕರೋತ್ ಯಸ್ಮಿನ್ ತಸ್ಮೈ ತಸ್ಯ ದಿವಂಗತ ಮಾತ್ರೆ ಚ ಅಪಶಬ್ದಾಃ ಪ್ರಯುಕ್ತಾಃ ಆಸನ್. ಸಹ ಅವದತ್ ಯತ್ ಏಷಾ ಘಟನಾ ದೇಶ ವಿದೇಶೇಷು ಬಹುಭಿಃ ಜನೈಃ ದೃಷ್ಟಾ. ಏತಾದೃಶಸ್ಯ ಆಚರಣಸ್ಯ ವಿಷಯೆ ಸಮಾಜೆ ವಿದ್ಯಮಾನಃ ಆಕ್ರೋಶಃ ನಿರಾಶಾ ಚ ಸ್ವಾಭಾವಿಕೌ ಸ್ತಃ. ಪ್ರಧಾನಮಂತ್ರಿ ಅವದತ್ ಯತ್ ಏತಾದೃಶಾನ್ ಯುವಕಾನ್ ನ್ಯಾಯಾಲಯೀಯ ಪ್ರಕ್ರಿಯಾಸು ನ ನಿವೇಶಯೇತ್, ಸಾಮಾಜಿಕ ತಿರಸ್ಕಾರಸ್ಯ ಭಾಜನಂ ವಾ ನ ಕುರ್ಯಾತ್, ಅಪಿತು ಸಮಾಜೇನ ತಾನ್ ಸಸ್ನೇಹಂ ಸ್ವೀಕೃತ್ಯ ಸಮ್ಯಕ್ ಮಾರ್ಗಃ ಪ್ರದರ್ಶನೀಯಃ.
1: ಬಚ್ಪನ್ ಮೇ ಗಲ್ತಿಯಾ ಹೋತಿ ಹೈ ಔರ್ ಬಚ್ಪನ್ ಮೇ ಗಲ್ತಿಯೋ ಸೇ ಸುಧರ್ನೆ ಕಾ ಅವಸರ್ ಭೀ ಹೋತಾ ಹೈ. ಈ ಗುಮರಾಹ ಬಚ್ಚೆ ಹೈ ಉನ್ಕೋ ರಾಹ ದಿಖಾನಾ ಹಮಾರಾ ಕಾಮ ಹೈ, ಉನ್ಕೋ ಸಜಾ ದೇನಾ, ಅದಾಲತೋ ಕೆ ಚಕ್ಕರ್ ಕಟವಾನಾ, ಸಮಾಜ ಮೇ ಉನ್ಕೋ ಪ್ರತಾಡಿತ ಕರನಾ, ಇಸ್ಸೆ ಹಮ್ ಪರಿಸ್ಥಿತಿಯಾ ನಹೀ ಬದಲ್ ಪಾಯೆಂಗೆ. ಮೇ ಉನ್ಹೇ ಮಾಫ್ ಕರನಾ ಚಾಹತಾ ಹೂಂ, ಸಮಾಜ ಭೀ ಮೇರಿ ಇಸ್ ಬಾತ್ ಕೋ ಸ್ವೀಕಾರ ಕರೆ. ಮೇ ಇನ್ ಬಚ್ಚೋ ಕೋ ಕಹತಾ ಹೂಂ, ಬಚ್ಚೋ ಆಓ, ಹಮ್ ದೇಶ್ ಕೆ ಲಿಯೇ ಸಾಥ್ ಮಿಲ್ಕರ್ ಕೆ ಆಗೇ ಬಢೆ. ದೇಶ್ ಬಹುತ್ ಆಗೇ ಬಢ್ ರಹಾ ಹೈ, ಆಗೇ ಬಢ್ನೆ ವಾಲಾ ಹೈ, ಔರ್ ಆಪ್ಕಾ ಭೀ ಆಗೇ ಬಢ್ನಾ ನಿಶ್ಚಿತ ಹೋ, ಯಹೀ ಮೇರಾ ಸಪ್ನಾ ಹೈ.
0: ಕೇಂದ್ರೀಯ ಮಂತ್ರಿಮಂಡಲೇನ ಪ್ರಧಾನಮಂತ್ರಿ ಸೂರ್ಯ ಸರೋವರ ಯೋಜನಾ ಅನುಮೋದಿತ. ಏಷಾ ಯೋಜನಾ ಊರ್ಜಾ ಸಂಚಯನ ಪ್ರಣಾಳಿಭಿಃ ಯುಕ್ತಾನಾಂ ಫ್ಲೋಟಿಂಗ್ ಸೋಲರ್ ಫೋಟೋವಾಲ್ಟಿಕ್ ಇತಿ ಪರಿಯೋಜನಾನಾಂ ವಿಕಾಸಾಯ ಪ್ರವರ್ತಿತ ಅಸ್ತಿ. ಕೇಂದ್ರೀಯ ಮಂತ್ರಿಮಂಡಲಸ್ಯ ಉಪವೇಶನಾನಂತರಂ ನವದಿಲ್ಲ್ಯಾಂ ವಾರ್ತಾಹರಾನ್ ಸಂಬೋಧಯನ್ ಸೂಚನಾ ಪ್ರಸಾರಣ ಮಂತ್ರಿ ಅಶ್ವಿನಿ ವೈಷ್ಣವಃ ಅವದತ್ ಯತ್ ಅಸ್ಯಾಃ ಯೋಜನಾಯಾಃ ಅಂತರ್ಗತಂ 5,000 ಮೆಗಾವಾಟ್ ಮಿತಾನಾಂ ಕ್ಷಮತಾಯುತಾನಾಂ ಫ್ಲೋಟಿಂಗ್ ಸೋಲರ್ ಫೋಟೋವಾಲ್ಟಿಕ್ ಇತಿ ಪರಿಯೋಜನಾನಾಂ ವಿಕಾಸಃ ಭವಿಷ್ಯತಿ. ತಾಭಿಃ ಸಹ ಸ್ಥಾಪಿತಾನಾಂ ಊರ್ಜಾ ಸಂಚಯನ ಪ್ರಣಾಳಿನಾಂ ನ್ಯೂನತಮ ಸಂಚಯನ ಕ್ಷಮತಾ ದ್ವಿಹೋರಾತ್ಮಿಕಾ ಭವಿಷ್ಯತಿ. ಕೇಂದ್ರೀಯ ಮಂತ್ರಿಮಂಡಲೇನ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ ನಿಧಿ ಯೋಜನಾಯಾಃ ಅಸ್ಮಾತ್ ವರ್ಷಾತ್ ಏಕತ್ರಿಂಶದಧಿಕ 2000ತಮ ವರ್ಷ ಪರ್ಯಂತಂ ಪ್ರವರ್ತನಸ್ಯ ನಿರಂತರತಾಯೈ ಅಪಿ ಅನುಮೋದನಂ ಪ್ರದತ್ತಂ. ಭಾರತಂ ಅವದತ್ ಯತ್ ಪಾಕಿಸ್ತಾನಾಧಿಕೃತಸ್ಯ ಜಮ್ಮು ಕಾಶ್ಮೀರ ಪ್ರದೇಶಸ್ಯ ತಥಾ ಕಥಿತಾನಿ ನಿರ್ವಾಚನಾನಿ ಪಾಕಿಸ್ತಾನ ಪ್ರಶಾಸನಸ್ಯ ಅಪಮಾನಸ್ಪದಂ ಇವ ಸಂತಿ. ನವದಿಲ್ಲ್ಯಾಂ ವಾರ್ತಾಹರೈಃ ಸಹ ವಾರ್ತಾಲಾಪಂ ಕುರ್ವನ್ ವಿದೇಶ ಮಂತ್ರಾಲಯಸ್ಯ ಪ್ರವಕ್ತಾ ರಣಧೀರ ಜಯಶವಾಲಃ ಅವದತ್ ಯತ್ ಪಾಕಿಸ್ತಾನಸ್ಯ ಪ್ರಶಾಸನಂ ಪಿಒಜೆಕೆ ಇತ್ಯತ್ರ ಶಾಂತಿಪ್ರಿಯಾಣಾಂ ನಾಗರಿಕಾಣಾಂ ವಿರುದ್ಧಂ ನಿಷ್ಠುರಂ ಬಲಪ್ರಯೋಗಂ ನಿರಂತರಂ ಕರೋತಿ. ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜಯಶಂಕರಃ ಗತಸಾಯಂ ಇರಾನ್ ದೇಶಸ್ಯ ವಿದೇಶ ಮಂತ್ರಿಣಾ ಅಬ್ಬಾಸ್ ರಾಘಚಿ ಇತ್ಯನೇನ ಸಹ ದೂರಭಾಷೆಯಾ ವಾರ್ತಾಲಾಪಂ ಅಕರೋತ್. ಅಸ್ಮಿನ್ ವಾರ್ತಾಲಾಪೇ ಸಹ ಅಸ್ಮಿನ್ ಕ್ಷೇತ್ರೆ ಪ್ರವರ್ತಮಾನಾಯಾಃ ಶತ್ರುತಾಯಾಃ ವಿಷಯೆ ಭಾರತಸ್ಯ ಗಭೀರಾಂ ಚಿಂತಾಂ ಪ್ರಕಟಿತವಾನ್. ರಾಷ್ಟ್ರಮಂಡಲ ಕ್ರೀಡಾಸು ಭಾರತಸ್ಯ ಪದಕ ಸಂಖ್ಯಾ 23 ಯಾವತ್ ವರ್ಧಿತಾ, ಯಸ್ಮಿನ್ 5 ಸ್ವರ್ಣ ಪದಕಾನಿ, 12 ರಜತ ಪದಕಾನಿ, 6 ಕಾಂಸ್ಯ ಪದಕಾನಿ ಚ ಸಂತಿ ಇತಿ ವಾರ್ತಾಃ.
2: ಇದು ಆಕಾಶವಾಣಿ, ಸಮಯ 7 ಗಂಟೆ. ಇನ್ನೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
5: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂಥವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
3: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ಆಕಾಶವಾಣಿಗೆ 90. ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದರೆ ಅವರು ಆಕಾಶವಾಣಿ ಜೊತೆನೇ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿ

ಇದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆಕಾಶವಾಣಿಗೆ 90 ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ, ಅದು ಭಾರತ ದೇಶ. ಆಕಾಶವಾಣಿ ಸದಾ ನಿಮ್ಮೊಂದಿಗೆಯೇ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
3: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
4: ಏಕೆಂದರೆ ನೀರು ಜೀವಜಲ.
2: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.
5: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
6: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
7: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ভাষায় এখন ভালো ভালো সঙ্গীত খবর আর অনেক রকম ভালো প্রোগ্রাম শোনা যাচ্ছে আমিও শুনছি আর আপনারাও এর সাথে যোগদান করুন

0: अथ मराठी भाषा न्यूज ऑन AIR ऐप मध्ये उपलब्ध आहे।
1: और बिहार के सभी भाषा के कार्यक्रम को सुनो।
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
0: राग्रम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲಾ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ। ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ।

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಮೈಸೂರಿನಲ್ಲಿ ಇಂದು ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ಹಾಗೂ ವಿವೇಕ ಸ್ಮಾರಕ ಪ್ರಧಾನಮಂತ್ರಿಯವರಿಂದ ಲೋಕಾರ್ಪಣೆ. ಧಾರವಾಡ ಉಚ್ಚ ನ್ಯಾಯಾಲಯದ 10 ನ್ಯಾಯಪೀಠಗಳಲ್ಲಿ ಇಂದು ಮಹಿಳಾ ನ್ಯಾಯಮೂರ್ತಿಗಳಿಂದ ಕಲಾಪ ನಿರ್ವಹಣೆ. ಇಳಕಲ್ಲಿನ ಶ್ರೀ ಮಹಾಂತ ಶಿವಯೋಗಿಗಳ ಜನ್ಮದಿನದ ಹಿನ್ನೆಲೆ ಇಂದು ವ್ಯಸನ ಮುಕ್ತಿ ದಿನಾಚರಣೆ. ಸಾರ್ವಜನಿಕರ ಆರೋಗ್ಯ ಕಾಪಾಡುವಲ್ಲಿ ಆಯುಷ್ ಔಷಧಿಗಳ ಪಾತ್ರ ಮಹತ್ವದ್ದು, ಸುನಿಲ್ ಪನ್ವರ್ ಅಭಿಮತ. ಈಗ ವಾರ್ತೆಗಳ ವಿವರ. ಸ್ವಾಮಿ ವಿವೇಕಾನಂದರು 1892 ನವೆಂಬರ್ನಲ್ಲಿ ಮೈಸೂರಿಗೆ ಭೇಟಿ ನೀಡಿದ್ದರು. ಈ ಅವಿಸ್ಮರಣೀಯ ಘಳಿಗೆಯ ಸ್ಮರಣಾರ್ಥ ಮೈಸೂರಿನ ಐತಿಹಾಸಿಕ ಶ್ರೀ ನಿರಂಜನ ಮಠದ ಆವರಣದಲ್ಲಿ 45 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಪೂಜ್ಯ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ಹಾಗೂ ವಿವೇಕ ಸ್ಮಾರಕವನ್ನು ಇಂದು ಮಧ್ಯಾಹ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಲೋಕಾರ್ಪಣೆಗೊಳಿಸಲಿದ್ದಾರೆ. ವಿವೇಕ ಸ್ಮಾರಕ 81,000 ಚದರ ಅಡಿ ವಿಸ್ತೀರ್ಣ ಹೊಂದಿದೆ. ಧ್ಯಾನ ಮತ್ತು ಯೋಗ ಸಭಾಂಗಣ, ಗ್ರಂಥಾಲಯ, ಪುಸ್ತಕ ಮಳಿಗೆ ಸೇರಿದಂತೆ ಹಲವು ಸೌಲಭ್ಯಗಳನ್ನು ಒಳಗೊಂಡಿದೆ. ಸಂಜೆ 4:30 ಶ್ರೀ ರಾಮಕೃಷ್ಣ ವಿದ್ಯಾಶಾಲೆ ಮೈದಾನದಲ್ಲಿ ಸಾರ್ವಜನಿಕ ಸಮಾರಂಭ ಆಯೋಜಿತವಾಗಿದೆ. ಪ್ರಧಾನಮಂತ್ರಿಯವರು ಆಗಮಿಸುತ್ತಿರುವ ಹಿನ್ನೆಲೆ ಮೈಸೂರಿನಲ್ಲಿ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ ಎಂದು ಮೈಸೂರು ಪೊಲೀಸ್ ಆಯುಕ್ತರಾದ ಸೀಮಾ ಲಾಟ್ಕರ್ ತಿಳಿಸಿದ್ದಾರೆ. ಧಾರವಾಡ ಉಚ್ಚ ನ್ಯಾಯಾಲಯದ 10 ನ್ಯಾಯಪೀಠಗಳಲ್ಲಿ 10 ಜನ ಹಿರಿಯ ಮಹಿಳಾ ನ್ಯಾಯಮೂರ್ತಿಗಳು ಇಂದು ಕಲಾಪ ನಡೆಸಲಿದ್ದಾರೆ. ರಾಜ್ಯ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ವಿಭೂ ಭಾಕ್ರು ಅವರ ಆದೇಶದಂತೆ ರಾಜ್ಯ ಉಚ್ಚ ನ್ಯಾಯಾಲಯದ ರಿಜಿಸ್ಟ್ರಾರ್ ರೋಣ ವಾಸುದೇವ ಮಹಿಳಾ ನ್ಯಾಯಮೂರ್ತಿಗಳೇ ಇಂದು ಕಲಾಪ ನಡೆಸುವ ಕುರಿತು ಅಧಿಸೂಚನೆ ಹೊರಡಿಸಿದ್ದಾರೆ. 3 ವಿಭಾಗೀಯ ಹಾಗೂ 4 ಏಕಸದಸ್ಯ ನ್ಯಾಯಪೀಠಗಳನ್ನು ರಚಿಸಲಾಗಿದೆ. ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕು ಇಳಕಲ್ಲಿನ ಶ್ರೀ ವಿಜಯ ಮಹಾಂತೇಶ ಸಂಸ್ಥಾನ ಮಠದ ಪೂಜ್ಯ ಶ್ರೀ ಮಹಾಂತ ಶಿವಯೋಗಿಗಳ ಜನ್ಮದಿನವಾದ ಇಂದು ವ್ಯಸನಮುಕ್ತಿ ದಿನಾಚರಣೆಯನ್ನು ರಾಜ್ಯಾದ್ಯಂತ ಅನೇಕ ವಿಧಾಯಕ ಜನಜಾಗೃತಿ ಕಾರ್ಯಕ್ರಮಗಳ ಮೂಲಕ ಆಚರಿಸಲಾಗುತ್ತಿದೆ. ಚಟ ವಿಮುಕ್ತಿ ಜೋಳಿಗೆ ಮೂಲಕ ಪೂಜ್ಯ ಮಹಾಂತ ಶಿವಯೋಗಿಗಳು ಮನೆ ಮನೆಗೆ ಪಾದಯಾತ್ರೆ ಮೂಲಕ ತೆರಳಿ ಯುವಜನರನ್ನು ವ್ಯಸನ ಮುಕ್ತಗೊಳಿಸಲು ಮದ್ಯ, ಮಾದಕ ವಸ್ತು ಹಾಗೂ ತಂಬಾಕು ಉತ್ಪನ್ನಗಳನ್ನು ತಮ್ಮ ಜೋಳಿಗೆಗೆ ಹಾಕಿಸಿಕೊಂಡು ಪ್ರಮಾಣ ಮಾಡುವಂತೆ ಮಾಡಿದ ಆಂದೋಲನ ಇಂದಿನ ವ್ಯಸನ ಮುಕ್ತಿ ದಿನಾಚರಣೆಗೆ ಮುನ್ನುಡಿ ಬರೆಯಿತು. ಬೆಂಗಳೂರಿನ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಕಲಬುರಗಿಯ ಆದರ್ಶ ನಗರದ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಇಂದು ಬೆಳಗ್ಗೆ ವ್ಯಸನ ಮುಕ್ತಿ ದಿನಾಚರಣೆ ಆಯೋಜಿಸಿದೆ. ಕಲಬುರಗಿ ಜಿಲ್ಲೆ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಅಧಿಕಾರಿ ಡಾ ಮೊಹಮ್ಮದ್ ಇರ್ಫಾನ್ ಮಹಾಗಾವಿ ಉಪನ್ಯಾಸ ನೀಡಲಿದ್ದಾರೆ. ರಾಜ್ಯಸಭೆ ವಿಪಕ್ಷ ನಾಯಕ ಡಾ ಮಲ್ಲಿಕಾರ್ಜುನ ಖರ್ಗೆ, ರಾಜ್ಯ ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ವ್ಯಸನಮುಕ್ತಿ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇಂದು ಬೆಳಗ್ಗೆ 10 ಗಂಟೆಗೆ ಕಲಬುರಗಿ ಜಿಲ್ಲಾ ಆಸ್ಪತ್ರೆಯಿಂದ ಜಗತ್ ವೃತ್ತದವರೆಗೆ ಜಾಗೃತಿ ಜಾಥಾ ಜರುಗಲಿದೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ಕೊಪ್ಪಳ ಜಿಲ್ಲೆಯಲ್ಲಿ ಒಟ್ಟು 10,39,291 ಗಣತಿ ನಮೂನೆಗಳ ಡಿಜಿಟಲೀಕರಣ ಕಾರ್ಯ ಪೂರ್ಣಗೊಂಡಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಡಾ ಸುರೇಶ್ ಇಟ್ನಾಳ್ ತಿಳಿಸಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಮತದಾರರ ಅರ್ಜಿಗಳ ಡಿಜಿಟಲೀಕರಣ ಕಾರ್ಯ 86% ಪೂರ್ಣಗೊಂಡಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಎಸ್ಜೆ ಸೋಮಶೇಖರ್ ತಿಳಿಸಿದ್ದಾರೆ. ಸಾರ್ವಜನಿಕರ ಆರೋಗ್ಯ ಕಾಪಾಡುವಲ್ಲಿ ಸಾಂಪ್ರದಾಯಿಕ ಆಯುಷ್ ಔಷಧಿಗಳ ಪಾತ್ರ ಮಹತ್ವದ್ದು ಎಂದು ರಾಜ್ಯ ಆಯುಷ್ ಇಲಾಖೆ ಆಯುಕ್ತ ಡಾ ಸುನಿಲ್ ಪನ್ವರ್ ತಿಳಿಸಿದ್ದಾರೆ. ರಾಷ್ಟೀಯ ಸಾಂಪ್ರದಾಯಿಕ ಔಷಧ ಸಂಸ್ಥೆ ಆಯುಷ್ ಇಲಾಖೆ ಸಹಯೋಗದಲ್ಲಿ ಬೆಳಗಾವಿಯಲ್ಲಿ ಆಯೋಜಿಸಿದ್ದ ಆಯುಷ್ ಉತ್ಪನ್ನಗಳ ಗುಣಮಟ್ಟದ ಮಾನದಂಡಗಳ ಕುರಿತ ಔಷಧ ತಜ್ಞರ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ದೇಶದ 20 ಅಧಿಕ ಔಷಧ ತಜ್ಞರು ಪಾಲ್ಗೊಂಡಿದ್ದರು. ಐಸಿಎಂಆರ್ ನಿರ್ದೇಶಕ ಡಾ ಸುವರ್ಣ ರಾಯ್ ನೇತೃತ್ವ ವಹಿಸಿದ್ದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ ಸಹಯೋಗದಲ್ಲಿ ಕೊಡಮಾಡುವ 2025 ಸಾಲಿನ ನೃಪತುಂಗ ಸಾಹಿತ್ಯ ಪ್ರಶಸ್ತಿಗೆ ಧಾರವಾಡದ ಡಾ ದರಾಬೇಂದ್ರೆ ಸ್ಮಾರಕ ರಾಷ್ಟೀಯ ಟ್ರಸ್ಟ್ ಅಧ್ಯಕ್ಷ ಡಾ ಸರಜು ಕಾಟ್ಕರ್ ಭಾಜನರಾಗಿದ್ದಾರೆ. ಪ್ರಶಸ್ತಿ 7 ಲಕ್ಷ ರೂಪಾಯಿ ನಗದು ಹಾಗೂ ಪ್ರಮಾಣಪತ್ರ ಒಳಗೊಂಡಿದೆ. ಹಿರಿಯ ಪತ್ರಕರ್ತ ಸರಜು ಕಾಟ್ಕರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
4: ನೃಪತುಂಗ ಸಾಹಿತ್ಯ ಪ್ರಶಸ್ತಿಯು 2025 ಸಾಲಿಗಾಗಿ ನನಗೆ ನೀಡಲಾಗಿದೆ. ನಾನು ಕನ್ನಡ ಸಾಹಿತ್ಯ ಪರಿಷತ್ತಿಗೆ, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯವರಿಗೆ ಹಾಗೂ ಆಯ್ಕೆ ಸಮಿತಿ ಸದಸ್ಯರಿಗೆ ಕೃತಜ್ಞನಾಗಿದ್ದೇನೆ. ರಾಷ್ಟ್ರಕೂಟ ಚಕ್ರವರ್ತಿಯಾಗಿ

0: ಚಿಕ್ಕ ನೃಪತುಂಗ ಅಥವಾ ಅಮೋಘ ವರ್ಷನ ಹೆಸರಿನಲ್ಲಿ ನೀಡುವಂತಹ ಪ್ರಶಸ್ತಿ. ನೃಪತುಂಗನು 9ನೇ ಶತಮಾನದಲ್ಲಿ ಈಗಿನ ಕಲಬುರಗಿ ಜಿಲ್ಲೆಯ ಮಾನ್ಯಖೇಟ, ಈಗ ಅದಕ್ಕೆ ಬಳಖೇಡ ಎಂದು ಕರೆಯಲಾಗುತ್ತದೆ, ಆ ಮಾನ್ಯಖೇಟವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಇಡೀ ಕನ್ನಡ ನಾಡು ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳನ್ನು ಆಳಿದ ಚಕ್ರವರ್ತಿ. ಕನ್ನಡ ನಾಡಿನ ಇತಿಹಾಸ, ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಬೆಳವಣಿಗೆಯಲ್ಲಿ ಅವನದ್ದು ಅಪಾರವಾದ ಕೊಡುಗೆ. ಕರ್ನಾಟಕದ ಇತಿಹಾಸದಲ್ಲಿ ಸಾಹಿತ್ಯ ಪ್ರೇಮಿ ಮತ್ತು ಸಂಸ್ಕೃತಿ ಪೋಷಕನೆಂಬ ಹೆಗ್ಗಳಿಕೆಗೂ ನೃಪತುಂಗ ಪಾತ್ರನಾಗಿದ್ದಾನೆ. ಇಂತಹ ಚಕ್ರವರ್ತಿಯ ಹೆಸರಿನಲ್ಲಿ ಸ್ಥಾಪಿತವಾಗಿರುವ ಪ್ರಶಸ್ತಿಯು ನನಗೆ ಸಂದಿರುವುದಕ್ಕೆ ಸಂತಸವಾಗಿದೆ.
1: ಆಕಾಶವಾಣಿ ಧಾರವಾಡ ಕೇಂದ್ರದ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾಗಿದ್ದ ಮಂಜುಳಾ ಪುರಾಣಿಕ್ 32 ವರ್ಷಗಳ ಸುದೀರ್ಘ ಸೇವೆಯ ಬಳಿಕ ನಿನ್ನೆ ಸೇವಾನಿವೃತ್ತರಾದರು. ರಾಜ್ಯ ಹಾಗೂ ರಾಷ್ಟಮಟ್ಟದ ಅನೇಕ ಪುರಸ್ಕಾರಗಳಿಗೆ ಅವರು ಭಾಜನರಾಗಿದ್ದಾರೆ. ಆಕಾಶವಾಣಿ ಧಾರವಾಡ ಕೇಂದ್ರದ ಹಿರಿಯ ತಂತ್ರಜ್ಞರಾಗಿದ್ದ ವಿಜಯ ಅಥಣಿ ಹಾಗೂ ವಾಹನ ಚಾಲಕರಾಗಿದ್ದ ಗಿರಿಸಾಗರ್ ಅವರು 36 ವರ್ಷಗಳ ಸುದೀರ್ಘ ಸೇವೆಯ ಬಳಿಕ ನಿನ್ನೆ ಸೇವಾನಿವೃತ್ತರಾದರು. ನಿಲಯದ ಮುಖ್ಯಸ್ಥರಾದ ಅರುಣ್ ಪ್ರಭಾಕರ್ ಹಾಗೂ ಸಿಬ್ಬಂದಿ ಆಕಾಶವಾಣಿ ಧಾರವಾಡ ಕೇಂದ್ರದ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಿ ಬೀಳ್ಕೊಟ್ಟರು. ಆಕಾಶವಾಣಿ ಧಾರವಾಡ ಕೇಂದ್ರದ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾಗಿ ಕುಮಾರ್ ಅಗಡಿ ನಿಯುಕ್ತರಾಗಿದ್ದು ಸೋಮವಾರ ಅಧಿಕಾರ ಸ್ವೀಕರಿಸಲಿದ್ದಾರೆ. ಆಕಾಶವಾಣಿಯ ವಿವಿಧ ಕೇಂದ್ರಗಳಲ್ಲಿ 38 ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾಗಿ ಸೇವಾ ನಿವೃತ್ತರಾದ ಡಾ ಎಎಸ್ ಶಂಕರನಾರಾಯಣ, ತಾಂತ್ರಿಕ ವಿಭಾಗದ ಎಲ್ ಶ್ರೀನಿವಾಸ್, ಆಡಳಿತ ವಿಭಾಗದ ರಾಜೇಶ್ ಅಗರ್ವಾಲ್ ಅವರಿಗೆ ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಆತ್ಮೀಯ ಬೀಳ್ಕೊಡುಗೆ ಸಮಾರಂಭ ಜರುಗಿತು. ನಿಲಯದ ಮುಖ್ಯಸ್ಥ ಕೆಪಿ ಸಂಜೀವ್ ಸೇರಿದಂತೆ ಎಲ್ಲ ವಿಭಾಗಗಳ ಸಿಬ್ಬಂದಿ ಭಾಗವಹಿಸಿ ನಿವೃತ್ತರಿಗೆ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರ ಏಕ್ ಪೇಡ್ ಮಾಕೆ ನಾಮ್ ಅಭಿಯಾನದ ಆಶಯದಂತೆ ನಿವೃತ್ತ 3 ಅಧಿಕಾರಿಗಳು ಸಸಿಗಳನ್ನು ನೆಟ್ಟರು. ಯಕ್ಷಗಾನದ ಅಪ್ರತಿಮ ಹಾಸ್ಯ ಕಲಾವಿದ ಶ್ರೀಧರ್ ಭಟ್ ಕಾಸರಕೋಡ್ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರದ ಸಲ್ಕೋಡದಲ್ಲಿ ನಿಧನರಾದರು. ಅವರಿಗೆ 52 ವರ್ಷ ವಯಸ್ಸಾಗಿತ್ತು. ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸೇರಿದಂತೆ ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಇಂದು ವರ್ಲ್ಡ್ ವೈಡ್ ವೆಬ್ ದಿನಾಚರಣೆ. ತಂತ್ರಜ್ಞ ಟಿಮ್ ಬರ್ನರ್ಸ್ಲಿ ತಂಡ ಜಾಗತಿಕ ಸಂವಹನ, ವಾಣಿಜ್ಯ ಮತ್ತು ಡೇಟಾ ಬಳಕೆಯನ್ನು ಬದಲಿಸಿದ ಕ್ರಾಂತಿಕಾರಕ ಅನ್ವೇಷಣೆಯ ಹೆಜ್ಜೆಯನ್ನು ಸಂಭ್ರಮಿಸುತ್ತದೆ. ಕಲಬುರಗಿ ನಗರದ ಜನತೆ ನೀರನ್ನು ಕುದಿಸಿ, ಆರಿಸಿ ಹಾಗೂ ಸೋಸಿ ಬಳಸುವಂತೆ ಕಲಬುರಗಿಯ ನಗರ ನೀರು ಸರಬರಾಜು ಯೋಜನೆ ಕಾರ್ಯಪಾಲಕ ಅಭಿಯಂತರರು ಮನವಿ ಮಾಡಿದ್ದಾರೆ. ಭೀಮಾ ನದಿಯಿಂದ ಕಲಬುರಗಿ ನಗರಕ್ಕೆ ಕುಡಿಯುವ ನೀರು ಸರಬರಾಜಾಗುತ್ತಿದ್ದು ಮಳೆ ಹಿನ್ನೆಲೆ ಸೂಪರ್ ಕ್ಲೋರಿನೇಷನ್ ಮಾಡಲಾಗುತ್ತಿದ್ದು ಮುಂಜಾಗ್ರತೆ ವಹಿಸಿ ನೀರನ್ನು ಕುಡಿಯಲು ಉಪಯೋಗಿಸುವಂತೆ ಕೋರಿದ್ದಾರೆ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾ ನಾಗಲಕ್ಷ್ಮಿ ಚೌಧರಿ ಗದಗ್ ನಗರದ ಕೆಎಚ್ ಪಾಟೀಲ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಗೆ ಭೇಟಿ ನೀಡಿ ಪರಿಶೀಲಿಸಿದರು. ಆಸ್ಪತ್ರೆಯಲ್ಲಿ ತಾಯಂದಿರ ಹಾಗೂ ಶಿಶುಗಳ ಮರಣ ಪ್ರಮಾಣ ತಡೆಗೆ ವಿಶೇಷ ತಂಡ ರಚಿಸಿರುವ ಕ್ರಮವನ್ನು ಅವರು ಶ್ಲಾಘಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೈಸೂರಿನಲ್ಲಿ ಇಂದು ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ಹಾಗೂ ವಿವೇಕ ಸ್ಮಾರಕ ಪ್ರಧಾನಮಂತ್ರಿಯವರಿಂದ ಲೋಕಾರ್ಪಣೆ. ಧಾರವಾಡ ಉಚ್ಚ ನ್ಯಾಯಾಲಯದ 10 ನ್ಯಾಯಪೀಠಗಳಲ್ಲಿ ಇಂದು ಮಹಿಳಾ ನ್ಯಾಯಮೂರ್ತಿಗಳಿಂದ ಕಲಾಪ ನಿರ್ವಹಣೆ. ಇಳಕಲ್ಲಿನ ಶ್ರೀ ಮಹಾಂತ ಶಿವಯೋಗಿಗಳ ಜನ್ಮದಿನದ ಹಿನ್ನೆಲೆ ಇಂದು ವ್ಯಸನ ಮುಕ್ತಿ ದಿನಾಚರಣೆ. ಸಾರ್ವಜನಿಕರ ಆರೋಗ್ಯ ಕಾಪಾಡುವಲ್ಲಿ ಆಯುಷ್ ಔಷಧಿಗಳ ಪಾತ್ರ ಮಹತ್ವದ್ದು, ಸುನಿಲ್ ಪನ್ವರ್ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
2: ಆಕಾಶವಾಣಿ ಧಾರವಾಡ.

ಇದು ಆಕಾಶವಾಣಿ. ಈಗ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಎಸ್ ಸುನೀತಾ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ಈ ಒಂದು ಕವನ, ಎಲ್ಲಿರುವೆ ಕಾಣಿಸದೆ.

ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನೀಗ ಕೇಳಿ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ಈ ಒಂದು ಕವಿತೆ. ನನ್ನ ಇನಿಯನ ನೆಲೆಯ ಬಲ್ಲೆಯೇನೆ, ಹೇಗೆ ತಿಳಿಯಲಿ ಅದನ್ನು ಹೇಳೆ ನೀನೇ.

0: ಇದುವರೆಗೆ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಎಸ್ ಸುನೀತಾ ಅವರು ಹಾಡಿದ ಭಾವಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ. ಇನ್ನೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫರ್.

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಮಾತಿನೊಂದಿಗೆ ಮುದನೀಡುವ ಗೀತೆಗಳ ಸಮ್ಮಿಲನ ಗಾನಗಂಗೆ.
1: ಎಂಥ ಮಾತು ಎಂಥ ಮಾತು ನೀನು ಕೇಳಿದೆ.
0: ಮಾತು ಮಾಹಿತಿ ಮಂಥನದೊಂದಿಗೆ ಮನಸ್ಸಿಗೆ ಉಲ್ಲಾಸ ನೀಡುವ ಹಾಡುಗಳ ರಸಗಂಗೆ ಗಾನಗಂಗೆ.
2: ಪ್ರತಿದಿನ ಬೆಳಿಗ್ಗೆ 9:30 10:30 ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯಲ್ಲಿ ಕೇಳಿ ಗಾನಗಂಗೆ.
3: ಆಕಾಶವಾಣಿಯ 90 ವರ್ಷದ ಪಯಣ,
4: ಶ್ರೋತೃಗಳೊಂದಿಗೆ ಅದ್ಭುತ ಯಾನ.
3: ಮಾಹಿತಿಗೆ ಸುದ್ದಿಗಳ ಹೂರಣ,
4: ಮನರಂಜನೆಗೆ ಸಂಗೀತದ ಗಾನ,
5: ವಿಧ ವಿಧದ ಅವಳು ನುಡಿಸುತ್ತಿಹಳು,
3: ಕಲೆ ಕೃಷಿ ಕ್ರೀಡೆ ಸಾಹಿತ್ಯ ಆರೋಗ್ಯ ಶಿಕ್ಷಣ ಸೇರಿದಂತೆ ಸಮಗ್ರ ಪ್ರಗತಿಗೆ ಆಕಾಶವಾಣಿ ನಿಮ್ಮೊಂದಿಗೆ.
6: ಜೊತೆಯಲ್ಲಿ ನೀವಾರು ಜೊತೆಗಾರ, ಕಥೆಯಲ್ಲಿ ಬಂದಂತೆ ಕಥೆಗಾರ,
4: ಪ್ರಸಾರ ಪ್ರಪಂಚದಲ್ಲಿ ಇರಲಿ
3: ನಿಮ್ಮ ಬಲ ಬೆಂಬಲ ಸದಾ ನಮ್ಮೊಂದಿಗೆ.
7: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಈಗ ಸಮಯ 7:35. ಇನ್ನೀಗ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
8: ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ದಾರಿ ತಪ್ಪಿದ ಯುವ ಜನತೆಯನ್ನು ನಿಂದಿಸದೆ ಅವರ ಬಗ್ಗೆ ಸಹಾನುಭೂತಿ ತೋರಿಸುವಂತೆ ದೇಶವಾಸಿಗಳಿಗೆ ಪ್ರಧಾನಿ ಮನವಿ. ಪ್ರಧಾನಿ ನರೇಂದ್ರ ಮೋದಿ ಇಂದು ಆಂಧ್ರಪ್ರದೇಶ ಮತ್ತು ಕರ್ನಾಟಕಕ್ಕೆ ಭೇಟಿ, ಆಂಧ್ರಪ್ರದೇಶದಲ್ಲಿ ವಿವಿಧ ಅಭಿವೃದ್ಧಿ ಯೋಜನೆಗಳ ಲೋಕಾರ್ಪಣೆ. ಪಿಎಂ ಕಿಸಾನ್ ಯೋಜನೆಯನ್ನು ಮುಂದಿನ 5 ವರ್ಷಗಳ ಕಾಲ ಮುಂದುವರಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟ. ಭಾರತಕ್ಕೆ ಜೂಡೋದಲ್ಲಿ ಐತಿಹಾಸಿಕ 2 ಚಿನ್ನ. ಬಾಕ್ಸಿಂಗ್ನಲ್ಲಿ 10 ಆಟಗಾರರು ಫೈನಲ್ ಪ್ರವೇಶ. ವಾರ್ತೆಗಳ ವಿವರ. ನಿಂದನೆ ಮತ್ತು ದ್ವೇಷ ಎಂದಿಗೂ ಯಾವುದನ್ನು ಪರಿಹರಿಸುವುದಿಲ್ಲ. ದಾರಿ ತಪ್ಪಿದ ಯುವ ಜನತೆ ಬಗ್ಗೆ ಸಹಾನುಭೂತಿ ತೋರಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ತಮ್ಮ ಸಾಮಾಜಿಕ ಮಾಧ್ಯಮದ ಖಾತೆಗಳಲ್ಲಿ ಪೋಸ್ಟ್ ಮಾಡಿರುವ ವಿಡಿಯೋ ಸಂದೇಶದಲ್ಲಿ ಅವರು ದಾರಿ ತಪ್ಪಿದ ಯುವ ಜನತೆಗೆ ಶಿಕ್ಷೆ ನೀಡುವ ಬದಲು ಯುವ ಜನತೆಯನ್ನು ರಾಷ್ಟ್ರ ನಿರ್ಮಾಣ ಮತ್ತು ರಾಷ್ಟೀಯ ಹಿತಾಸಕ್ತಿಯ ಉತ್ಸಾಹದಲ್ಲಿ ಸರಿಯಾದ ಹಾದಿಗೆ ಕರೆದೊಯ್ಯಬೇಕೆಂದು ಹೇಳಿದ್ದಾರೆ. ಪ್ರಧಾನಿಯವರು ಇತ್ತೀಚೆಗೆ ರಾಷ್ಟ್ರ ರಾಜಧಾನಿಯ ಜಂತರ್ ಮಂತರ್ನಲ್ಲಿ ನಡೆದ ಘಟನೆಯನ್ನು ಉಲ್ಲೇಖಿಸಿದ್ದು ತಮ್ಮ ಮತ್ತು ತಮ್ಮ ದಿವಂಗತ ತಾಯಿಯ ವಿರುದ್ಧ ನಿಂದನೀಯ ಭಾಷೆಯನ್ನು ಬಳಸಲಾಯಿತು. ಈ ಘಟನೆಯನ್ನು ದೇಶಾದ್ಯಂತ ಮತ್ತು ಪ್ರಪಂಚದಾದ್ಯಂತ ಜನರು ನೋಡಿದ್ದಾರೆ. ಅಂಥ ನಡವಳಿಕೆಯ ಬಗ್ಗೆ ಸಮಾಜದಲ್ಲಿರುವಂತಹ ಕೋಪ ಮತ್ತು ನಿರಾಶೆ ಅರ್ಥವಾಗುವಂಥದ್ದಾಗಿದ್ದರೂ ಬಾಲ್ಯ ಕಲಿಕೆಯ ತಪ್ಪುಗಳನ್ನು ಮಾಡುವ ಮತ್ತು ಅವುಗಳನ್ನು ಸರಿಪಡಿಸುವ ಹಂತವಾಗಿದೆ ಎಂದು ಹೇಳಿದ್ದಾರೆ. ಅಂಥ ಯುವ ಜನತೆಯನ್ನು ನ್ಯಾಯಾಲಯದ ವಿಚಾರಣೆಗೆ ಎಳೆಯುವ ಅಥವಾ ಸಮಾಜಕ್ಕೆ ಕಿರುಕುಳಕ್ಕೆ ಒಳಪಡಿಸುವ ಬದಲು ಸಮಾಜ

0: ರಾಜ ಅವರನ್ನು ಅಪ್ಪಿಕೊಂಡು ಸರಿಯಾದ ಮಾರ್ಗವನ್ನು ತೋರಿಸಬೇಕು. ಇದೇ ವೇಳೆ ಅಂಧ ನಡವಳಿಕೆಯಲ್ಲಿ ಭಾಗಿಯಾಗಿರುವ ಮಕ್ಕಳನ್ನು ಕ್ಷಮಿಸಲು ಬಯಸುತ್ತೇನೆ ಎಂದಿರುವ ಅವರು, ಜನರು ಕೂಡ ದಾರಿ ತಪ್ಪಿದ ಯುವ ಜನತೆ ಬಗ್ಗೆ ಸಹಾನುಭೂತಿ ಮತ್ತು ತಿಳಿವಳಿಕೆಯ ಮನೋಭಾವವನ್ನು ಸ್ವೀಕರಿಸಬೇಕೆಂದು ಮನವಿ ಮಾಡಿದ್ದಾರೆ. ಶಿಕ್ಷೆಗಿಂತ ಮಾರ್ಗದರ್ಶನದ ಮಹತ್ವದ ಕುರಿತು ಹೇಳಿದ ಪ್ರಧಾನಿ, ದಾರಿ ತಪ್ಪುವ ಯುವ ಜನತೆಗೆ ಬೆಂಬಲ ಮತ್ತು ಸಕಾರಾತ್ಮಕ ಮಾರ್ಗದರ್ಶನದ ಅಗತ್ಯವಿದೆ. ಇದರಿಂದ ಯುವ ಜನರು ಜವಾಬ್ದಾರಿಯುತ ನಾಗರಿಕರಾಗಬಹುದು ಎಂದು ಅವರು ಹೇಳಿದ್ದಾರೆ. ಯುವ ಜನತೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ತಮ್ಮ ತಪ್ಪುಗಳಿಂದ ಕಲಿಯಿರಿ, ಆತ್ಮವಿಶ್ವಾಸದಿಂದ ಮುಂದುವರಿಯಿರಿ ಮತ್ತು ರಾಷ್ಟ್ರ ನಿರ್ಮಾಣಕ್ಕೆ ತಮ್ಮನ್ನು ತಾವು ಅರ್ಪಿಸಿಕೊಳ್ಳಿ ಎಂದು ಹೇಳಿದ್ದಾರೆ. ಭಾರತ ವೇಗವಾಗಿ ಪ್ರಗತಿ ಸಾಧಿಸುತ್ತಿದೆ ಎಂದು ಹೇಳಿದ ಅವರು, ಪ್ರತಿಯೊಬ್ಬ ಯುವಕರು ತಮ್ಮ ಕನಸುಗಳನ್ನು ಅನುಸರಿಸುವ ಮೂಲಕ ಮತ್ತು ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡುವ ಮೂಲಕ ಜೀವನದಲ್ಲಿ ಮುನ್ನಡೆ ಸಾಧಿಸುತ್ತಾರೆ ಎಂಬ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಆಂಧ್ರಪ್ರದೇಶ ಮತ್ತು ಕರ್ನಾಟಕಕ್ಕೆ ಒಂದು ದಿನದ ಭೇಟಿ ನೀಡಲಿದ್ದಾರೆ. ಮೊದಲು ಅವರು ಆಂಧ್ರಪ್ರದೇಶಕ್ಕೆ ಭೇಟಿ ನೀಡಲಿದ್ದು, ವಿಜಯನಗರ ಜಿಲ್ಲೆಯ ಭೋಗಪುರಂನಲ್ಲಿ ಸುಮಾರು 18,000 ಕೋಟಿ ರೂಪಾಯಿ ಮೌಲ್ಯದ ಬಹು ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ, ಉದ್ಘಾಟನೆ ಮತ್ತು ರಾಷ್ಟಕ್ಕೆ ಲೋಕಾರ್ಪಣೆ ಮಾಡಲಿದ್ದಾರೆ. ಪ್ರಧಾನಿಯವರು ಭೋಗಪುರಂನಲ್ಲಿ ಅಲ್ಲೂರಿ ಸೀತಾರಾಮ ರಾಜು ಅಂತಾರಾಷ್ಟ್ರ ವಿಮಾನ ನಿಲ್ದಾಣವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಈ ವಿಮಾನ ನಿಲ್ದಾಣವನ್ನು 5,600 ಕೋಟಿ ರೂಪಾಯಿಗಳಿಗೂ ಹೆಚ್ಚು ವೆಚ್ಚದಲ್ಲಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಕ್ರಮದಲ್ಲಿ ನಿರ್ಮಿಸಲಾಗಿದೆ. ಪ್ರಧಾನಿಯವರು ವಿಶಾಖಪಟ್ಟಣಂನಲ್ಲಿ 460 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹೂಡಿಕೆಯೊಂದಿಗೆ ಅಭಿವೃದ್ಧಿಪಡಿಸಲಾಗುತ್ತಿರುವಂತಹ ಎಎಸ್ಐಪಿ ಸೆಮಿಕಂಡಕ್ಟರ್ ಯೋಜನೆಗೆ ಕೂಡ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಇದು ಭಾರತ ಸೆಮಿಕಂಡಕ್ಟರ್ ಮಿಷನ್ ಅಡಿಯಲ್ಲಿ ಅನುಮೋದಿಸಲಾದಂತಹ ಆಂಧ್ರಪ್ರದೇಶದ ಮೊದಲ ಸೆಮಿಕಂಡಕ್ಟರ್ ಉತ್ಪಾದನಾ ಸೌಲಭ್ಯವಾಗಿದೆ. ಈ ಸೌಲಭ್ಯವು ವಾರ್ಷಿಕವಾಗಿ ಸುಮಾರು 96 ಮಿಲಿಯನ್ ಸೆಮಿಕಂಡಕ್ಟರ್ ಚಿಪ್ಗಳನ್ನು ತಯಾರಿಸಿ ಹೆಚ್ಚಿನ ಕೌಶಲ್ಯ ಹೊಂದಿರುವ ಉದ್ಯೋಗದ ಅವಕಾಶಗಳನ್ನು ಸೃಷ್ಟಿಸುವ ಗುರಿಯನ್ನು ಹೊಂದಿದೆ. ಕರ್ನೂಲ್ ನವೀಕರಿಸಬಹುದಾದಂತಹ ಇಂಧನ ವಲಯದ 4.5 ಗಿಗಾವ್ಯಾಟ್ನ ಮೊದಲನೇ ಹಂತದ ಪ್ರಸರಣ ವ್ಯವಸ್ಥೆಗೆ ಪ್ರಧಾನಿ ಅಡಿಪಾಯ ಹಾಕಲಿದ್ದು, ಇದನ್ನು ವಿಶೇಷ ಉದ್ದೇಶದ ವಾಹನದ ಮೂಲಕ ಪವರ್ಗ್ರಿಡ್ ಮೂಲಕ ಸುಮಾರು 550 ಕೋಟಿ ರೂಪಾಯಿಗಳ ಹೂಡಿಕೆಯೊಂದಿಗೆ ಕಾರ್ಯಗತಗೊಳಿಸಲಾಗುತ್ತಿದೆ. ಇದೇ ವೇಳೆ ಪ್ರಧಾನಿಯವರು ಸುಮಾರು 3,550 ಕೋಟಿ ರೂಪಾಯಿಗಳ ವೆಚ್ಚದ ಕರ್ನೂಲ್ ಪವನಶಕ್ತಿ ವಲಯ ಮತ್ತು ಸೌರಶಕ್ತಿ ವಲಯದ ಭಾಗ ಎ ಮತ್ತು ಭಾಗ ಬಿಗಾಗಿ ಪ್ರಸರಣ ವ್ಯವಸ್ಥೆಯನ್ನು ಉದ್ಘಾಟನೆ ಮಾಡಲಿದ್ದಾರೆ. ಅನಂತಪುರಂನಲ್ಲಿ ಸೌರಶಕ್ತಿ ವಲಯಕ್ಕೆ ಪ್ರಸರಣ ಯೋಜನೆಯನ್ನು ಅವರು ಉದ್ಘಾಟನೆ ಮಾಡಲಿದ್ದಾರೆ. ಇದನ್ನು ಪವರ್ಗ್ರಿಡ್ 800 ಕೋಟಿ ರೂಪಾಯಿಗಳಿಗೂ ಹೆಚ್ಚು ವೆಚ್ಚದಲ್ಲಿ ಕಾರ್ಯಗತಗೊಳಿಸಲಾಗಿದೆ. ಈ ಪ್ರಸರಣ ಯೋಜನೆಗಳು ಕರ್ನೂಲ್ ಮತ್ತು ಅನಂತಪುರಂನಲ್ಲಿನ ನವೀಕರಿಸಬಹುದಾದಂತಹ ಇಂಧನ ವಲಯಗಳಿಂದ ಉತ್ಪಾದಿಸುವ ವಿದ್ಯುತ್ ಅನ್ನು ಸ್ಥಳಾಂತರಿಸಲು ಮತ್ತು ರಾಷ್ಟೀಯ ಗ್ರಿಡ್ ಮೂಲಕ ದೇಶಾದ್ಯಂತ ಫಲಾನುಭವಿಗಳಿಗೆ ವಿದ್ಯುತ್ ಪ್ರಸರಣವನ್ನು ಸಕ್ರಿಯಗೊಳಿಸುತ್ತವೆ. ಪ್ರಧಾನಿ ನರೇಂದ್ರ ಮೋದಿಯವರು 1,880 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಮೌಲ್ಯದ ರಾಷ್ಟೀಯ ಹೆದ್ದಾರಿ ಯೋಜನೆಯನ್ನು ರಾಷ್ಟಕ್ಕೆ ಅರ್ಪಿಸಿ ಶಿಲಾನ್ಯಾಸ ನೆರವೇರಿಸಲಿದ್ದಾರೆ. ರಾಷ್ಟೀಯ ಹೆದ್ದಾರಿ 565 ಪೆಂಚಲಕೋಣ ಎರ್ಪೇಡು ವಿಭಾಗದ ಲಿಂಗ ಸಮುದ್ರಂನಲ್ಲಿ ಉನ್ನತ ಮಟ್ಟದ ಸೇತುವೆಯ ಶಿಲಾನ್ಯಾಸವನ್ನು ಕೂಡ ಅವರು ನೆರವೇರಿಸಲಿದ್ದಾರೆ. ಬಳಿಕ ಪ್ರಧಾನಿಯವರು ಕರ್ನಾಟಕದ ಮೈಸೂರಿಗೆ ತಲುಪಲಿದ್ದು, ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರದಲ್ಲಿ ವಿವೇಕ ಸ್ಮಾರಕವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು 2026-27 2030-31 ಮುಂದುವರೆಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, 5 ವರ್ಷಗಳ ಅವಧಿಯಲ್ಲಿ ಈ ಯೋಜನೆಗೆ ಒಟ್ಟು 3.15 ಲಕ್ಷ ಕೋಟಿ ರೂಪಾಯಿಗಳ ಆರ್ಥಿಕ ವೆಚ್ಚವನ್ನು ಅನುಮೋದಿಸಲಾಗಿದೆ ಎಂದು ಹೇಳಿದ್ದಾರೆ. ರೈತರ ಸಮೃದ್ಧಿಯು ರಾಷ್ಟ್ರದ ಸಮೃದ್ಧಿಯ ದ್ಯೋತಕವಾಗಿದೆ ಎಂಬ ಸರ್ಕಾರದ ಬದ್ಧತೆಯನ್ನು ಈ ಅನುಮೋದನೆಯು ಪುನರುಚ್ಚರಿಸುತ್ತದೆ. ಪಿಎಂ ಕಿಸಾನ್ ಯೋಜನೆಯ ಮೂಲಕ ಅರ್ಹ ರೈತ ಕುಟುಂಬಗಳಿಗೆ ನೇರ ಲಾಭ ವರ್ಗಾವಣೆ ವ್ಯವಸ್ಥೆಯ ಮೂಲಕ ಸಕಾಲಿಕ ಮತ್ತು ಪಾರದರ್ಶಕ ಆದಾಯ ಬೆಂಬಲವನ್ನು ಒದಗಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ.

0: ಇಲ್ಲಿಯವರೆಗೆ 23 ಕಂತುಗಳ ಮೂಲಕ 4.47 ಲಕ್ಷ ಕೋಟಿ ರೂಪಾಯಿಗಳನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ವರ್ಗಾವಣೆ ಮಾಡಲಾಗಿದೆ. ಪಿಎಂ ಕಿಸಾನ್ ಯೋಜನೆಯ ಅಡಿಯಲ್ಲಿ ನೀಡಲಾದಂತಹ ಸಹಾಯವು ರೈತರಿಗೆ ಬೀಜಗಳು, ರಸಗೊಬ್ಬರ, ನೀರಾವರಿ, ಕೃಷಿ ಯಂತ್ರೋಪಕರಣ ಮತ್ತು ಇತರ ಕೃಷಿ ಅಗತ್ಯಗಳಲ್ಲಿ ಸಕಾಲಿಕ ಹೂಡಿಕೆ ಮಾಡಲು ಅನುವು ಮಾಡಿಕೊಟ್ಟಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಮಾಹಿತಿ ಹಂಚಿಕೊಂಡಿದ್ದಾರೆ. ಇದೇ ವೇಳೆ 2030-31 ಹಣಕಾಸು ವರ್ಷದವರೆಗೆ 84 ಕೋಟಿ ರೂಪಾಯಿಗಳ ಅನುಮೋದಿತ ವೆಚ್ಚದೊಂದಿಗೆ ರಾಷ್ಟೀಯ ಕಡಲಾಚೆಯ ಪರಿಶೋಧನಾ ಯೋಜನೆ ಸಮುದ್ರ ಮಂಥನಕ್ಕೂ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿರುವುದಾಗಿ ಅವರು ಮಾಹಿತಿ ನೀಡಿದ್ದಾರೆ. ಕೇಂದ್ರ ಸಚಿವ ಸಂಪುಟವು 2026-27 2030-31 ಅವಧಿಗೆ ವಿಸ್ತೃತ ಖೇಲೋ ಇಂಡಿಯಾ ಯೋಜನೆ ಮತ್ತು ರಾಷ್ಟೀಯ ಕ್ರೀಡಾ ಮಹಾಸಂಘಗಳಿಗೆ ಹೆಚ್ಚುವರಿ ನೆರವು ನೀಡಲು ಒಟ್ಟು 36,441 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗೆ ಅನುಮೋದನೆಯನ್ನು ನೀಡಿದೆ. ಈ ನಿರ್ಧಾರವು ಯುವಜನರ ಅಭಿವೃದ್ಧಿ ಮತ್ತು ರಾಷ್ಟ ನಿರ್ಮಾಣಕ್ಕಾಗಿ ಕ್ರೀಡೆಯ ಶಕ್ತಿಯನ್ನು ಬಳಸಿಕೊಳ್ಳುವ ಸರ್ಕಾರದ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ ಎಂದು ಸಚಿವರು ಹೇಳಿದ್ದಾರೆ. ಗ್ಲಾಸ್ಕೋದಲ್ಲಿ ನಡೆಯುತ್ತಿರುವಂತಹ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತ ನಿನ್ನೆ ಮತ್ತೊಂದು ಅತ್ಯುತ್ತಮ ಪ್ರದರ್ಶನವನ್ನು ನೀಡಿದೆ. ಜೂಡೋದಲ್ಲಿ ಐತಿಹಾಸಿಕ 2 ಚಿನ್ನದ ಪದಕಗಳನ್ನು ಗೆಲ್ಲುವುದರ ಜೊತೆಗೆ ಪುರುಷರ ಜಾವೆಲಿನ್ ಎಸೆತದಲ್ಲಿ ಡಬಲ್ ಪೋಡಿಯಂ ಸಾಧನೆಯನ್ನು ಮಾಡಿದೆ. ಡೆಕೆಥ್ಲಾನ್ನಲ್ಲಿ ಮೊದಲ ಬಾರಿಗೆ ಕಂಚಿನ ಪದಕ ಗೆದ್ದಿರುವ ಭಾರತ ಬಾಕ್ಸಿಂಗ್ನಲ್ಲಿ 10 ಆಟಗಾರರು ಫೈನಲ್ಗೆ ಪ್ರವೇಶ ಪಡೆಯುವ ಮೂಲಕ ಮತ್ತೊಂದು ಸಾಧನೆಯನ್ನು ಮಾಡಿದೆ. ಜೂಡೋ ಸ್ಪರ್ಧೆಯಲ್ಲಿ ಅಸ್ಮಿತಾ ಡೇ ಮತ್ತು ಹರ್ಷ ಸಿಂಗ್ ಇತಿಹಾಸ ನಿರ್ಮಿಸಿದ್ದು ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಜೂಡೋ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದ ಭಾರತದ ಮೊದಲ ಆಟಗಾರರು ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಮಹಿಳೆಯರ 48 ಕೆಜಿ ವಿಭಾಗದ ಫೈನಲ್ನಲ್ಲಿ ಅಸ್ಮಿತಾ ಡೇ ಕೆನಡಾದ ಹೈಡಿ ಕ್ವಾಚ್ ಅವರನ್ನು ಗೋಲ್ಡನ್ ಸ್ಕೋರ್ನಲ್ಲಿ ಮಣಿಸಿ ಚಿನ್ನದ ಪದಕ ತಮ್ಮದಾಗಿಸಿಕೊಂಡರು. ಪುರುಷರ 60 ಕೆಜಿ ವಿಭಾಗದಲ್ಲಿ ಹರ್ಷ ಸಿಂಗ್ ಆಸ್ಟ್ರೇಲಿಯಾದ ಒಲಿಂಪಿಯನ್ ಜೋಶುವಾ ಕಾಜಟ್ ಅವರನ್ನು ಸೋಲಿಸಿ ಚಿನ್ನದ ಪದಕ ತಮ್ಮದಾಗಿಸಿಕೊಂಡರು. ಮಹಿಳೆಯರ 57 ಕೆಜಿ ವಿಭಾಗದಲ್ಲಿ ಯಾಮಿನಿ ಮೌರ್ಯ ಬೆಳ್ಳಿ ಪದಕ ಗೆದ್ದಿದ್ದು ಜೂಡೋದಲ್ಲಿ ಭಾರತ 2 ಚಿನ್ನ ಮತ್ತು 1 ಬೆಳ್ಳಿ ಪದಕದೊಂದಿಗೆ ಕಾಮನ್ವೆಲ್ತ್ ಕ್ರೀಡಾಕೂಟದ ತನ್ನ ಅತ್ಯುತ್ತಮ ಸಾಧನೆಯನ್ನು ದಾಖಲಿಸಿದೆ. ಅಥ್ಲೆಟಿಕ್ಸ್ನಲ್ಲಿ ಒಲಿಂಪಿಕ್ ಚಾಂಪಿಯನ್ ನೀರಜ್ ಚೋಪ್ರಾ ಪುರುಷರ ಜಾವೆಲಿನ್ ಎಸೆತದಲ್ಲಿ ಋತುವಿನ ಶ್ರೇಷ್ಠ 85.83 ಮೀಟರ್ ದೂರ ಎಸೆದು ಬೆಳ್ಳಿ ಪದಕವನ್ನು ತಮ್ಮದಾಗಿಸಿಕೊಂಡರು. ಶ್ರೀಲಂಕಾದ ರುಮೇಶ್ ತರಂಗ ಪತಿರಗೆ 89.75 ಮೀಟರ್ ದೂರ ಎಸೆದು ಚಿನ್ನದ ಪದಕವನ್ನು ಪಡೆದರೆ ಭಾರತದ ಯಶ್ವೀರ್ ಸಿಂಗ್ ತಮ್ಮ ಕೊನೆಯ ಪ್ರಯತ್ನದಲ್ಲಿ ವೈಯಕ್ತಿಕ ಶ್ರೇಷ್ಠ 85.41 ಮೀಟರ್ ದೂರ ಎಸೆದು ಕಂಚಿನ ಪದಕ ತಮ್ಮದಾಗಿಸಿಕೊಂಡರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದಾರಿ ತಪ್ಪಿದ ಯುವ ಜನತೆಯನ್ನು ನಿಂದಿಸದೆ ಅವರ ಬಗ್ಗೆ ಸಹಾನುಭೂತಿ ತೋರಿಸುವಂತೆ ದೇಶವಾಸಿಗಳಿಗೆ ಪ್ರಧಾನಿ ಮನವಿ. ಪ್ರಧಾನಿ ನರೇಂದ್ರ ಮೋದಿ ಇಂದು ಆಂಧ್ರಪ್ರದೇಶ ಮತ್ತು ಕರ್ನಾಟಕಕ್ಕೆ ಭೇಟಿ, ಆಂಧ್ರಪ್ರದೇಶದಲ್ಲಿ ವಿವಿಧ ಅಭಿವೃದ್ಧಿ ಯೋಜನೆಗಳ ಲೋಕಾರ್ಪಣೆ. ಪಿಎಂ ಕಿಸಾನ್ ಯೋಜನೆಯನ್ನು ಮುಂದಿನ 5 ವರ್ಷಗಳ ಕಾಲ ಮುಂದುವರೆಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟ ಭಾರತಕ್ಕೆ ಜೂಡೋದಲ್ಲಿ ಐತಿಹಾಸಿಕ 2 ಚಿನ್ನ. ಬಾಕ್ಸಿಂಗ್ನಲ್ಲಿ 10 ಆಟಗಾರರು ಫೈನಲ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00
1: ಇದು ಆಕಾಶವಾಣಿ. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಅದಕ್ಕೂ ಮುನ್ನ ಒಂದು ವಾಣಿಜ್ಯ ಪ್ರಕಟಣೆ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ನಾಡಿನ ಭಾಗ್ಯ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ, ನಂಜುಕವಿಯವರ ಸಾಹಿತ್ಯಕ್ಕೆ ಸಂಗೀತ ಆರ್ ರತ್ನ ಅವರಿಂದ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರುಗಳ ಧ್ವನಿಯಲ್ಲಿ ಕೇಳಿ ಏಳು ಸುತ್ತಿನ ಕೋಟೆ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ಸಾಹಿತ್ಯಕ್ಕೆ ಸಂಗೀತ ಎಲ್ ವೈದ್ಯನಾಥನವರಿಂದ.

0: ವಶವಾಗಿ, ಬಡವರ ಪಾಲಿಗೆ ದೇವರೇ ಇಲ್ಲ ಧನಿಕರ ವಶವಾಗಿ.
1: ಸಂಗೀತ ಕಟ್ಟಿಯವರ ಧ್ವನಿಯಲ್ಲಿ ಕೇಳಿ ಸಾವಿರ ಮೆಟ್ಟಿಲು ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು. ಎ ಆರ್ ಮಿತ್ರ ಅವರ ಸಾಹಿತ್ಯಕ್ಕೆ ಸಂಗೀತ ಪ್ರವೀಣ್ ಗೋಡ್ಖಿಂಡಿಯವರಿಂದ.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ರಮೇಶ್ ಚಂದ್ರ ಹಾಗೂ ಅನುರಾಧ ಶ್ರೀರಾಮ್ ಅವರು ಹಾಡಿರುವ ಸಂಭ್ರಮ ಚಿತ್ರದ ಗೀತೆಯನ್ನು ಕೇಳಿ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

0: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನೀಗ ಕೇಳಿ ಹೊಸ ಬೆಳಕು ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ಎಸ್ ಜಾನಕಿ ಹಾಗೂ ವಾಣಿ ಜಯರಾಮ್ ಅವರುಗಳ ಧ್ವನಿಯಲ್ಲಿ, ಕುವೆಂಪು ಅವರ ಸಾಹಿತ್ಯಕ್ಕೆ ಸಂಗೀತ ಎಂ ರಂಗರಾವ್ ಅವರಿಂದ.

0: ತೆರೆದ ಹೃದಯ ಬಳಿಕೆ.
1: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನು ನೋಡಬೇಕು.
2: ಕೇವಲ ನಮ್ಮ ನೋವನ್ನಷ್ಟೇ ಕಂಡು

0: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಪರಸಂಗದ ಗೆಂಡೆತಿಮ್ಮ ಚಿತ್ರದ ಗೀತೆಯನ್ನು ಇದುವರೆಗೆ ಕೇಳಿದ್ರಿ. ಸಾಹಿತ್ಯ ಡಾಕ್ಟರ್ ದೊಡ್ಡರಂಗೇಗೌಡ ಅವರದು, ಸಂಗೀತ ನೀಡಿದ್ದವರು ರಾಜನ್ ನಾಗೇಂದ್ರ. ಇದುವರೆಗೆ ಚಿತ್ರಗೀತೆಗಳನ್ನು ಕೇಳುತ್ತಿದ್ದಿರಿ. ಮತ್ತಷ್ಟು ಚಿತ್ರಗೀತೆಗಳು 9:05 ಗೀತಾ ಪಲ್ಲವದಲ್ಲಿ, ನಂತರ 9:30 ಗಾನಗಂಗೆ ಕಾರ್ಯಕ್ರಮದಲ್ಲಿ ಆಲಿಸಬಹುದು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಕೊಡವಿಹಬೆಯಾದೊಡಂ ಬಿಡದಿರೊಳ ನೆಮ್ಮದಿಯ ಬಿಡುಗಾಬರಿಕೆಯ ಕಡಲ್ಗಳೊಂದಾದೊಡಂ ಪೊಡವಿಹಬೆಯಾದೊಡಂ ಬಿಡದಿರೊಳ ನೆಮ್ಮದಿಯ ಬಿಡುಗಾಬರಿಕೆಯ ಕಡಲ ನೆರೆ ತಗ್ಗುವುದು ಪೊಡವಿ ಧೂಳಿಳಿಯುವುದು ಗಡುವಿರುವುದೆಲ್ಲ ಕಂ ಮಂಕುತಿಮ್ಮ. ಕಡಲ ನೆರೆ ತಗ್ಗುವುದು ಪೊಡವಿ ಧೂಳಿಳಿಯುವುದು ಗಡುವಿರುವುದೆಲ್ಲ ಕಂ ಮಂಕುತಿಮ್ಮ.

ಕೊಂಡಿರಿ ಏನಾದ್ರು ಮಾಡ. ಆದರೆ ಅಂತರಂಗದಲ್ಲಿ ಒಂದು ನೆಮ್ಮದಿ ಇರಬೇಕು, ಅದು ಎಂತೆಂಥ ಸಂದರ್ಭಗಳಲ್ಲೂ ಅದನ್ನು ಕಳ್ಕೊಳ್ಬಾರ್ದು. ಇವ್ರು ಹೇಳ್ತಾರೆ ಕಡಲ್ಗಳೊಂದಾದೊಡಂ, ಏಳು ಸಮುದ್ರ ಅಯ್ಯಪ್ಪ, ಸಪ್ತ ಸಾಗರ ಆಚೆ ಸುಪ್ತ ಸಾಗರ ಅಂತ ಅಡಿಗರು ಹೇಳ್ತಾರಲ್ಲ. ಒಂದು ವೇಳೆ ಏಳು ಸಮುದ್ರಗಳು ಒಂದಾಗ್ಬಿಟ್ರೆ ಎಷ್ಟೋ ಸಲ ಅಂಟಾರ್ಟಿಕ್ ಒಂದು ಸಲ ಯಾವುದೋ ಒಂದು ಸಮುದ್ರವನ್ನು ಒಂದು ಮಾಡೋಕ್ಕೆ ಹೋದಾಗ ಭಾರಿ ಭಾರಿ ಪ್ರಾಣಿಗಳು ಬಂದು ಸಮತೂಕ ತಪ್ಪೋಗೋದುಂಟು. ಒಂದು ವೇಳೆ ಆದರೂ ಕೂಡ ಪೊಡವಿ ಹಬೆಯಾದೊಡಂ, ಹಬೆ ಅಂದರೆ ಬಿಸಿಯಿಂದ ಆವಿ ಆಗಿಬಿಟ್ರೆ, ಭೂಮಿ ಬರೀ ಶಖೆಯಿಂದ ಆವಿ ಆಗಿಬಿಟ್ರೂ ಕೂಡ ಬಿಡದಿರು ಒಳ ನೆಮ್ಮದಿಯ. ಯಾವ ಸಂದರ್ಭದಲ್ಲೋ ನಿನ್ನ ಅಂತರಂಗದ ಒಂದು ಸಮಾಧಾನದ ಪ್ರವೃತ್ತಿಯನ್ನು ಬಿಡಬೇಡ. ಎರಡನೇದು ಬಿಡು ಗಾಬರಿಕೆಯ. ಗಾಬರಿಕೆ ಅನ್ನೋ ಶಬ್ದ ಕನ್ನಡದಲ್ಲಿ ಇಲ್ಲ, ಗಾಬರಿ ಇದೆ ಅಷ್ಟೇ. ಆದರೆ ಇವರಿಗೆ ತುಂಬ ಶಬ್ದಗಳನ್ನು ಹೊಸದಾಗಿ ಸೃಷ್ಟಿ ಮಾಡಬೇಕು ಅನ್ನೋ ಒಂದು ಗುಣ ಇದೆ. ಅದು ಬಿಡು ಗಾಬರಿಕೆಯ. ಬೇಕಾದರೆ ಕಡಲ ನೆರೆ ನುಗ್ಗುವುದು ಪೊಡವಿದು, ಯಾಕೆ ಗೊತ್ತಾ, ಸ್ವಲ್ಪ ಹೊತ್ತಾದ್ಮೇಲೆ ಸರಿ ಹೋಗುತ್ತೆ. ಕಡಲ ನೆರೆ ಏನಾಗುತ್ತೆ, ತಗ್ಗುವುದು. ಸಮುದ್ರದಲ್ಲಿ ಉಕ್ಕಿತ್ತಲ್ಲ, ಆಮೇಲೆ ಏರಿಳಿತ ಅಂತ ಎರಡೂ ಇದೆಯಲ್ಲಪ್ಪ. ಆದ್ದರಿಂದ ಪೊಡವಿ ಧೂಳಿಳಿಯುವುದು, ಆ ಭೂಮಿಯಲ್ಲಿ ಎದ್ದ ಧೂಳು ಇಳಿಯುತ್ತೆ. ಗಡುವಿರುವುದು ಎಲ್ಲಕ್ಕೂ, ಇದು ನಾವು ಅರ್ಥ ಮಾಡ್ಕೊಳ್ಬೇಕಾದ ಮುಖ್ಯವಾದ ಗಡು ಇದೆ ರೀ. ಪ್ರತಿಯೊಂದಕ್ಕೂ ಒಂದು ಗಡು ಇದೆ. ಇವತ್ತು ಏರಿದರೆ ನಾಳೆ ಇಳಿತಾನೆ, ಇಳಿದಿದ್ದು ಅಂದರೆ ಮತ್ತೆ ಕೆಳಕ್ಕಿಳಿದು ಹೋಗಿದ್ದಲ್ಲ, ಮತ್ತೆ ಸಮತೋಲಕ್ಕೆ ಬರ್ತಾನೆ. ಅದರಿಂದ ಸುಖ ದುಃಖಗಳನ್ನು, ಯಾತನೆಗಳನ್ನು, ನಮಗೆ ಬದುಕಿನಲ್ಲಿ ಎದುರಾಗುವ ಕಷ್ಟ ಸಂಕಷ್ಟಗಳನ್ನು ಎದುರಿಸಬೇಕಾದ್ರೆ ನೀನು ತಿಳ್ಕೊಳ್ಬೇಕು ಇವು ಖಂಡಿತ ಮಿತಿ ಇದೆ, ಇದಕ್ಕೆ ತಾವಾಗಿ ಇರ್ತವೆ. ಆ ಗಡು ಇದೆ ಅನ್ನೋ ಭಾವನೆ ನಿನಗಿದ್ರೆ ಇವುಗಳನ್ನು ದಾಟ್ತೇನೆ ಅಂತ ಅನ್ಸುತ್ತೆ.

0: ನಲಿಸು ಒಲಿಸುವ ಕೆಣಕಿ ಕಾಡಿಸುವ ಮುಳಿಯಿಸುವ ಕೆಳೆನಂಟು ಹಗೆ ಕಲಹ ಕುಹಕ ದೋಲೆಗಳಂ. ನಲಿಸು ಒಲಿಸುವ ಕೆಣಕಿ ಕಾಡಿಸುವ ಮುಳಿಯಿಸುವ ಕೆಳೆನಂಟು ಹಗೆ ಕಲಹ ಕುಹಕ ದೋಲೆಗಳಂ. ಹಲಬರಿಗೆ ಹಂಚಿಬಾರೆಂದು ವಿಧಿ ನೇಮಿಸಿಹ ಇಳೆಯಂಚೆಯಾಳು ನೀಂ ಮಂಕುತಿಮ್ಮ.
1: ಹಲಬರಿಗೆ ಹಂಚಿಬಾರೆಂದು ವಿಧಿ ನೇಮಿಸಿಹ ಇಳೆಯಂಚೆಯಾಳು ನೀಂ ಮಂಕುತಿಮ್ಮ.

ಡಿ ವಿ ಜಿಯವರ ಪ್ರತಿಮಾ ಸೃಷ್ಟಿ ಇದೆಯಲ್ಲ, ಅಂದರೆ ಏನಾದರೂ ಹೇಳಬೇಕು ಅಂತಿದ್ರೆ ಅದಕ್ಕೊಂದು ಸರಿಯಾದ ಅಬ್ಜೆಕ್ಟಿವ್ ಕರೆಲೇಟಿವ್ ವಸ್ತು ಪ್ರತಿರೂಪ ಅಂತ ಅಡಿಗೆ ಹೇಳ್ತಾರೆ ಇದನ್ನು. ಅದನ್ನು ಕಂಡ್ಕೊಳ್ಳೋದು ಎಷ್ಟೋ ಸಂಗತಿಗಳನ್ನು ತಾನೇ ಹೇಳಿ, ಈ ಶಬ್ದನೇ ಹೇಳಿಬಿಡುತ್ತೆ. ಉದಾಹರಣೆಗೆ ಈ ಪದ್ಯದಲ್ಲಿ ಪೋಸ್ಟ್ಮ್ಯಾನ್ ಚಿತ್ರ ಇದೆ, ಅಂಚೆಯಾಳು ನಲಿಸುವ ಒಲೆಸುವ ಕೆಣಕಿ ಕಾಡಿಸುವ ಮುಳಿಸುವ ಕೆಳೆ ನಂಟು ಹಗೆ ಕೆಲಹ ಕುಹಕದೋಲೆಗಳಂ ಹಲಬರಿಗೆ ಹಂಚು ಬಾ ಎಂದು ವಿಧಿ ನೇಮಿಸಿ. ಹಾ, ಈ ಯಾವುದೋ ಒಂದು ಕಾರಣದ ವಿಧಿ ಇದೆ ರೀ, ಮುಂದೆ ಸೈನಿಕರ ವಿಚಾರ ಬಂದಾಗಲೂ ಮಾತು ಹೇಳ್ತೀನಿ ನಾನು. ಆ ವಿಧಿ ಏನು ಮಾಡುತ್ತೆ ಅಂದರೆ ಒಬ್ಬೊಬ್ರಿಗೆ ಒಂದೊಂದು ಕೆಲಸ ವಹಿಸುತ್ತೆ. ನಿನಗೆ ನಲಿಸು, ಇವ್ರನ್ನ ಸಂತೋಷವಾಗಿಡು, ಒಲೆಸು ಒಲೆಸು ಅಂದರೆ ತೂಗಾಡಿಸು ಅಂತ ಹೇಳಿ. ಆಮೇಲೆ ಹಾಗೇ ಕಲಹ, ಒಂದು ಕೆಲವರಿಗೆ ದ್ವೇಷನೂ ಹುಕ್ಕಿಸ್ಬೇಕಾಗತ್ತೆ. ಕುಹಕ, ಈ ಓಲೆಗಳನ್ನು ನೀವೆಲ್ಲ ಕೊಟ್ಟಿದ್ದು, ವಿಧಿ ಆಗಲಿ ತಾನೇ ಸೃಷ್ಟಿ ಮಾಡಿ ನಿಮ್ಮ ಕೈಲಿ ಕೊಟ್ಬಿಟ್ಟಿ, ಆ ಪತ್ರ ತಲುಪಿಸೋದಷ್ಟೇ ನಿಮ್ಮ ಕೆಲಸ, ಅದನ್ನು ಸಮರ್ಪಕವಾಗಿ ಮಾಡಿ ಹಲಬರಿಗೆ ಹಂಚಿ ಬಾ ಎಂದು ವಿಧಿ ನೇಮಿಸಿದ್ದಾನೆ. ಇಷ್ಟು ತಿಳ್ಕೊ ಚೆನ್ನಾಗಿ, ನೀನಲ್ಲ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್ ಅಂತ ಭಗವದ್ಗೀತೆಯಲ್ಲಿ ಬರೋ ಮಾತು ನಿಜವೇ ನಿಜ. ಯಾವನ್ನ ಮಾಡ್ಕೊಂಡು

0: ಹೋಗ್ತಾನೆ, ಊಟ ಮಾಡಬೇಕು ಅನ್ನಿಸಿದಾಗ ನಿಮ್ಮ ಕೈ ಅನ್ನವನ್ನು ಕಲಸ್ಕೊಳತ್ತೆ, ಬಾಯಿ ತಿನ್ನತ್ತೆ, ನಮಗೆ ಗೊತ್ತಾಗದೆ ಇರೋ ಹಂಗೆ ನಡೆಯುತ್ತೆ. ನೀನು ವಿಧಿ ನೇಮಿಸಿರುವ ಕಾರ್ಯವನ್ನು ಸಮರ್ಪಕವಾಗಿ ಮಾಡೋದಕ್ಕೆ ನಿಯುಕ್ತನಾಗಿರುವಂತಹ ಒಬ್ಬ ಅಂಚೆಯಾಳು ಅನ್ನೋದು ನಿನಗೆ ಜ್ಞಾಪಕ ಇರಬೇಕು. ಇದಂತೂ ಬಹಳ ಅದ್ಭುತವಾದ ಒಂದು ಪ್ರತಿಮೆ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂಆರ್ ಮಂಜುಳಾ, ವ್ಯಾಖ್ಯಾನ ಪ್ರೊಫೆಸರ್ ಆರ್ ರಾ ಮಿತ್ರ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ನಾನಿರುವುದೇ ನಿಮಗಾಗಿ, ನಾಡಿರುವುದು ನಮಗಾಗಿ. ಕಣ್ಣೀರೇ
1: ಅಮ್ಮ. ಅಮ್ಮ
2: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟು ಬರ್ತೀನಿ.
1: ಏನಮ್ಮ ಹಾಗ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
0: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
1: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟ್ ಎಲ್ಲ ಬೇರೆ ಬೇರೆ ಮಾಡಿದ್ಯಾ ತಾನೇ?
2: ಓ, ಅದು ಬೇರೆ ಮಾಡ್ತಾರೆ.
1: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
2: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?
1: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
3: ಇದು ಆಕಾಶವಾಣಿ ಬೆಂಗಳೂರು, ಸಮಯ 9:00. ಇನ್ನೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂಥವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
0: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೆ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
2: ಅಮ್ಮ, ನನ್ಗಂತೂ ನಿನ್ ಇಡ್ಲಿ, ದೋಸೆ, ಅವಲಕ್ಕಿ, ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
3: ನೀನ್ ಮಾಡಿದ್ದು ನೀನೇ ತಿನ್ನು.
4: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ.

0: ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
1: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
2: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
3: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
4: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ಭಲೋ ಭಲೋ ಸಂಗೀತ ಖಬರ್ আর অনেক রকম ভালো প্রোগ্রাম শোনা যাচ্ছে, আমিও শুনছি আর আপনারাও এর সাথে যোগদান করুন।

0: अथ मराठी भाषा न्यूज ऑन AIR ऐप मध्ये उपलब्ध आहे।
1: और बिहार के सभी भाषा के कार्यक्रम को सुन।
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
0: राग्रम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ। ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ।

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. DRM ತರಂಗಾಂತರ 603 ಕಿಲೋಹರ್ಟ್ಸ್. ಸಮಯ 9:05. ಇನ್ನೀಗ ಕಾರ್ಯಕ್ರಮ ಗೀತ ಪಲ್ಲವ, ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. ಗೀತ ಪಲ್ಲವದ ಮೊದಲ ಗೀತೆಯಾಗಿ ಕೇಳಿ ಉಪಾಧ್ಯಕ್ಷ ಚಿತ್ರದಿಂದ ಇದ್ದ ಈ ಒಂದು ಗೀತೆಯನ್ನು ರಕ್ಷಿತಾ ಸುರೇಶ್ ಹಾಗೂ ವಿಜಯ್ ಪ್ರಕಾಶ್ ಅವರುಗಳ ಧ್ವನಿಯಲ್ಲಿ, ಅರ್ಜುನ್ AP ಅವರ ಸಾಹಿತ್ಯಕ್ಕೆ ಸಂಗೀತ ಅರ್ಜುನ್ ಜನ್ಯ ಅವರಿಂದ.

0: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.
2: ಒಂದು ಸರಳ ಪ್ರೇಮ ಕಥೆಯ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ಕೇಳಿ. ಅರ್ಮಾನ್ ಮಲ್ಲಿಕ್ ಅವರ ಧ್ವನಿಯಲ್ಲಿ, ಸಾಹಿತ್ಯ ಸಿದ್ದು ಕೋಡಿಪುರ ಹಾಗೂ ಸುನಿ, ಸಂಗೀತ ವೀರ್ ಸಮರ್ಥ್ ಅವರಿಂದ.

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

ಗೀತ ಪಲ್ಲವದ ಮುಂದಿನ ಗೀತೆ ಬಗೀರ ಚಿತ್ರದಿಂದ ಕೇಳಿ. ಹರ್ಷಿಕಾ ದೇವನಾಥ್ ಅವರ ಧ್ವನಿಯಲ್ಲಿ, ಪ್ರಮೋದ್ ಮರವಂತೆ ಅವರ ಸಾಹಿತ್ಯಕ್ಕೆ ಸಂಗೀತ ಅಜನೀಶ್ ಲೋಕನಾಥ್ ಅವರಿಂದ.

0: ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.
1: ಕಾಯಕ ಕೈಲಾಸ ಅನುದಿನ ಉಲ್ಲಾಸ, ಈ ಶ್ರಮ ಸಾಹಸ ನಾಳೆಗೆ ಸಂತಸ, ದುಡಿಯೋಣ ಬನ್ನಿರಿ.
2: ಜಸ್ಕರಣ್ ಸಿಂಗ್ ಅವರ ಧ್ವನಿಯಲ್ಲಿ ಕೇಳಿ ಕೃಷ್ಣಂ ಪ್ರಣಯ ಸಖಿ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ಅರ್ಜುನ್ ಜನ್ಯ ಅವರಿಂದ.

ದೇವರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

ಸುಗರ್ ಫ್ಯಾಕ್ಟ್ರಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ಅಮೃತ ನಾಯಕ್ ಹಾಗೂ ನಿಹಾಲ್ ತಾವ್ರ ಅವರುಗಳ ಧ್ವನಿಯಲ್ಲಿ ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಸಂಗೀತ ಕಬೀರ್ ರಫಿ ಅವರಿಂದ. ಗೀತ ಪಲ್ಲವ ಕಾರ್ಯಕ್ರಮ ಈ ಗೀತೆಯೊಂದಿಗೆ ಮುಕ್ತಾಯವಾಗುತ್ತೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ

0: ಅದಕ್ಕೂ ಮುನ್ನ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ ಒಂದು ಕ್ಲಿಕ್ನಲ್ಲಿ ಅದ್ಭುತ.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
2: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಆತ್ಮೀಯ ಶ್ರೋತೃ ಮಿತ್ರರೆಲ್ಲರಿಗೂ ಗಾನಗಂಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಶ್ರೋತೃಗಳೇ, ಇಂದು ನಾವು ಜಗತ್ತಿನಾದ್ಯಂತ ಆಚರಿಸಲಾಗುವ ಒಂದು ಮಹತ್ವದ ಆರೋಗ್ಯ ಜಾಗೃತಿ ದಿನದ ಕುರಿತು ಸ್ವಲ್ಪ ಮಾಹಿತಿಯನ್ನು

ಬಗ್ಗೆ ಸ್ವಲ್ಪ ಮಾಹಿತಿ ಜೊತೆಗೆ ಮಧುರವಾದ ಗೀತೆಗಳೊಂದಿಗೆ ಇಂದಿನ ಗಾನಗಂಗೆಯಲ್ಲಿ ಸಾಗೋಣ. ಗಾನಗಂಗೆ ಕಾರ್ಯಕ್ರಮದ ಮೊದಲ ಗೀತೆಯಾಗಿ ಕೇಳಿ ವೀರಕೇಸರಿ ಚಿತ್ರದಿಂದ ಆಯ್ದ ಈ ಒಂದು ಗೀತೆ ಘಂಟಸಾಲ ಹಾಗೂ ಪಿ ಸುಶೀಲಾ ಅವರುಗಳ ಧ್ವನಿಯಲ್ಲಿ, ಸಾಹಿತ್ಯ ಕೂರ ಸೀತಾರಾಮ ಶಾಸ್ತ್ರಿಯವರದು, ಸಂಗೀತ ಘಂಟಸಾಲ ಅವರಿಂದ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಶ್ವಾಸಕೋಶಗಳು ಮಾನವ ದೇಹದ ಅತ್ಯಂತ ಪ್ರಮುಖ ಅಂಗಗಳಲ್ಲಿ ಒಂದಾಗಿವೆ. ಇವು ಹೃದಯ ಭಾಗದಲ್ಲಿ ಹೃದಯದ ಎರಡೂ ಬದಿಗಳಲ್ಲಿದ್ದು ದೇಹಕ್ಕೆ ಅಗತ್ಯವಾದ ಆಮ್ಲಜನಕವನ್ನು ಪೂರೈಸುವ ಹಾಗೂ ಕಾರ್ಬನ್ ಡೈಆಕ್ಸೈಡನ್ನು ಹೊರಹಾಕುವ ಕಾರ್ಯವನ್ನು ನಿರ್ವಹಿಸುತ್ತವೆ. ಲಕ್ಷಾಂತರ ಸೂಕ್ಷ್ಮ ಗಾಳಿ ಚೀಲಗಳು ಶ್ವಾಸಕೋಶದಲ್ಲಿದ್ದು ಇಲ್ಲಿಯೇ ಆಮ್ಲಜನಕ ಮತ್ತು ಕಾರ್ಬನ್ ಡೈಆಕ್ಸೈಡ್ನ ವಿನಿಮಯ ಕಾರ್ಯಕ್ರಮ ನಡೆಯುತ್ತೆ. ಗಾನಗಂಗೆಯಲ್ಲಿ ಮುಂದಿನ ಗೀತೆಯನ್ನು ಕೇಳೋಣ. ಯುಗಪುರುಷ ಚಿತ್ರದಿಂದ

0: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
1: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
0: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.

ಶ್ರೋತೃಗಳೇ, ಇನ್ನು ಶ್ವಾಸಕೋಶಗಳ ಪ್ರಮುಖ ಕಾರ್ಯಗಳನ್ನು ನೋಡೋದಾದರೆ, ಶ್ವಾಸಕೋಶಗಳು ದೇಹಕ್ಕೆ ಶುದ್ಧ ಆಮ್ಲಜನಕವನ್ನು ಒದಗಿಸುತ್ತೆ, ದೇಹದಲ್ಲಿನ ಕಾರ್ಬನ್ ಡೈಆಕ್ಸೈಡನ್ನು ಹೊರಹಾಕೋದು, ರಕ್ತವನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತೆ, ಮಾತನಾಡಲು ಹಾಗೂ ಧ್ವನಿ ಉತ್ಪತ್ತಿಗೆ ಪರೋಕ್ಷವಾಗಿ ಸಹಾಯ ಮಾಡುತ್ತೆ. ಶ್ವಾಸಕೋಶ ಆರೋಗ್ಯವಾಗಿದ್ದರೆ ದೇಹದ ಎಲ್ಲ ಅಂಗಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಧೂಮಪಾನ, ವಾಯುಮಾಲಿನ್ಯ, ಅನಾರೋಗ್ಯಕರ ಜೀವನ ಶೈಲಿ ಹಾಗೂ ಪರಿಸರದ ಬದಲಾವಣೆಗಳಿಂದ ಶ್ವಾಸಕೋಶ ಸಂಬಂಧಿತ ಕಾಯಿಲೆಗಳು ಹೆಚ್ಚಾಗ್ತಾಯಿವೆ. ಅವುಗಳಲ್ಲಿ ಅತ್ಯಂತ ಅಪಾಯಕಾರಿ ಕಾಯಿಲೆಯೇ ಶ್ವಾಸಕೋಶ ಕ್ಯಾನ್ಸರ್. ಶ್ವಾಸಕೋಶ ಕ್ಯಾನ್ಸರ್ನ ಸ್ವಲ್ಪ ಮಾಹಿತಿನ ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ಈ ಒಂದು ಗೀತೆ ಕೇಳಿ. ಸಿಂಗಾಪುರ್ನಲ್ಲಿ ರಾಜಕುಳ ಚಿತ್ರದಿಂದ ಇದೆ ಈ ಒಂದು ಗೀತೆಯನ್ನು ಕೇಳಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಕೆ ಜೆ ಯೇಸುದಾಸ್ ಅವರ ಧ್ವನಿಯಲ್ಲಿ, ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ರಾಜನ್ ನಾಗೇಂದ್ರ ಅವರಿಂದ.

0: ಹೀಗೆ ನೀನಿರು ಎಂದು ಸ್ನೇಹದಿಂದಿರು.
1: So what is life? Life is a game. Then play it, I say.
0: ಹಗಲು ಇರು.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
2: ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಎಂದು
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

ಶ್ರೋತೃಗಳೇ, ಶ್ವಾಸಕೋಶ ಕ್ಯಾನ್ಸರ್ನಿಂದ ಪ್ರತಿ ವರ್ಷ ಲಕ್ಷಾಂತರ ಜನರು ತಮ್ಮ ಪ್ರಾಣವನ್ನು ಕಳ್ಕೋತಾ ಇದ್ದಾರೆ. ಈ ಗಂಭೀರ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ವಿವಿಧ ಆರೋಗ್ಯ ಸಂಸ್ಥೆಗಳು, ವೈದ್ಯಕೀಯ ಸಂಘಟನೆಗಳು ಹಾಗೂ ಕ್ಯಾನ್ಸರ್ ವಿರುದ್ಧ ಕಾರ್ಯನಿರ್ವಹಿಸುವಂಥ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಸೇರಿ ವಿಶ್ವ ಶ್ವಾಸಕೋಶ ಕ್ಯಾನ್ಸರ್ ದಿನವನ್ನು ಆಚರಿಸ್ತಾ ಇವೆ. ಈ ದಿನದ ಪ್ರಮುಖ ಉದ್ದೇಶಗಳೇನಪ್ಪ ಅಂದರೆ, ಶ್ವಾಸಕೋಶ ಕ್ಯಾನ್ಸರ್ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸೋದು, ಧೂಮಪಾನದ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸೋದು, ಆರಂಭಿಕ ಲಕ್ಷಣಗಳನ್ನು ಗುರುತಿಸಿ ತಕ್ಷಣ ವೈದ್ಯರನ್ನು ಸಂಪರ್ಕಿಸುವಂತೆ ಪ್ರೇರೇಪಿಸೋದು, ರೋಗಿಗಳಿಗೆ ಮಾನಸಿಕ ಹಾಗೂ ಸಾಮಾಜಿಕ ಬೆಂಬಲ ನೀಡುವ ಬಗ್ಗೆ ಸಮಾಜದಲ್ಲಿ ಅರಿವನ್ನು ಮೂಡಿಸೋದು, ಹಾಗೆಯೇ ಸಂಶೋಧನೆ ಹಾಗೂ ಹೊಸ ಚಿಕಿತ್ಸಾ ವಿಧಾನಗಳಿಗೆ ಉತ್ತೇಜನವನ್ನು ನೀಡುವುದಾಗಿದೆ ಇಂದಿನ ದಿನದ ಪ್ರಮುಖ ಉದ್ದೇಶಗಳು. ಗೀತ ಪಲ್ಲವದಲ್ಲಿ ಮುಂದಿನ ಗೀತೆಯನ್ನು ಕೇಳೋಣ. ಚಿನ್ನ ನಿನ್ನ ಮುದ್ದಾಡುವೆ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಅನಿತಾ ಚೌಧರಿ ಅವರ ಧ್ವನಿಯಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಲೀಲ್ ಚೌಧರಿ ಅವರಿಂದ.

0: ವಿಶ್ವ ಶ್ವಾಸಕೋಶ ಕ್ಯಾನ್ಸರ್ ದಿನದ ಅಂಗವಾಗಿ ಶ್ವಾಸಕೋಶದ ಬಗ್ಗೆ ಸ್ವಲ್ಪ ಮಾಹಿತಿ, ಹಾಗೆಯೇ ಶ್ವಾಸಕೋಶ ಕ್ಯಾನ್ಸರ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊತ ಇದ್ವಿ ಗಾನಗಂಗೆ ಕಾರ್ಯಕ್ರಮದಲ್ಲಿ. ಈಗ ಗಾನಗಂಗೆ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ, ಮತ್ತೆ 10:05 ಗಾನಗಂಗೆ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ಇದು ಆಕಾಶವಾಣಿ. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರು ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
2: ಬೆಳಿಗ್ಗೆ 4 ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
1: 16-70 ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ. ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
4: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
5: اردو زبان کے پروگرام بھی AIR ایپ پر ملتے
6: ہیں.
7: آکاشوانی انیت تمل نکلچوں نیوز آن AIR ایپل کھڑکوں.

0: संगीत और समाचार सुनने के लिए डाउनलोड करें न्यूज ऑन AIR ऐप।
1: ರಾಗಂ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

0: ಮಲಗೋ ಕಂದಮ್ಮನಿಗೆ ಜೋಗುಳ ಹಾಡು,
1: ಜೋ ಜೋ ಲಾಲಿ ನಾ ಹಾಡುವೆ,
0: ಬೆಳೆಯೋ ಮಕ್ಕಳಿಗೆ ಜ್ಞಾನದ ಗೂಡು,
2: ಕನ್ನಡದ ಅಕ್ಷರ ಮಾಲೆ,
0: ಹದಿ ಹರೆಯದವರಿಗೆ ಸ್ಫೂರ್ತಿಯ ಚಿಲುಮೆ,
2: ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ,
0: ವಯೋವೃದ್ಧರಿಗೆ ಬದುಕಿನ ಹಿರಿಮೆ,
1: ಬಾನಿಗೊಂದು ಎಲ್ಲೆ ಎಲ್ಲಿದೆ,
0: ಬೆಳಗಿನಿಂದ ರಾತ್ರಿ ಎಬ್ಬಿಸಿ ಮಲಗಿಸೋ ವಾಣಿ, ಅದುವೇ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಆಕಾಶವಾಣಿ. ಅದಕ್ಕೀಗ 90ರ ಸಂಭ್ರಮ. ಹರಸಿ ಹಾರೈಸುತ್ತಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು.
3: ನಮ್ಮ ನಿಮ್ಮ ವಾಣಿ ಇದು ಎಲ್ಲರ ಕಣ್ಮಣಿ,
0: ಸದಾ ಜೊತೆ ಜೊತೆಯಲ್ಲಿ ಸಾಗಲಿ ನಮ್ಮ ನಿಮ್ಮ ಪಯಣ, ಯಾಕೆಂದ್ರೆ ನಮ್ಮ ಆಕಾಶವಾಣಿ ಸದಾ ನಿತ್ಯ ನೂತನ.

ಇದು ಆಕಾಶವಾಣಿ, ಸಮಯ 10:05:20. ಗಾನಗಂಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಶ್ರೋತೃಗಳೇ, ಈಗಾಗಲೇ ತಿಳಿದಂತೆ ಪ್ರತಿ ವರ್ಷ ಆಗಸ್ಟ್ ತಿಂಗಳ 1ನೇ ತಾರೀಕಿನಂದು ವಿಶ್ವ ಶ್ವಾಸಕೋಶ ಕ್ಯಾನ್ಸರ್ ದಿನವನ್ನು ಆಚರಿಸಲಾಗುತ್ತೆ. ಶ್ವಾಸಕೋಶ ಕ್ಯಾನ್ಸರ್ ವಿಶ್ವದಲ್ಲೇ ಅತಿ ಹೆಚ್ಚು ಸಾವಿಗೆ ಕಾರಣವಾಗುವ ಕ್ಯಾನ್ಸರ್ಗಳಲ್ಲಿ ಪ್ರಮುಖ ಸ್ಥಾನದಲ್ಲಿದೆ. ವಿಶ್ವ ಆರೋಗ್ಯ ಸಂಸ್ಥೆ ಹಾಗೂ ಅಂತಾರಾಷ್ಟ್ರೀಯ ಕ್ಯಾನ್ಸರ್ ಸಂಶೋಧನಾ ಸಂಸ್ಥೆಯ ಮಾಹಿತಿಯ ಪ್ರಕಾರ ಪ್ರತಿ ವರ್ಷ ಲಕ್ಷಾಂತರ ಜನರು ಈ ಕಾಯಿಲೆಗೆ ತುತ್ತಾಗ್ತಾ ಇದ್ದಾರೆ. ಆರಂಭದಲ್ಲಿಯೇ ಪತ್ತೆ ಹಚ್ಚಿದರೆ ಚಿಕಿತ್ಸೆಯ ಯಶಸ್ಸಿನ ಸಾಧ್ಯತೆ ಹೆಚ್ಚಾಗುತ್ತೆ. ಬನ್ನಿ, ಗಾನಗಂಗೆ ಕಾರ್ಯಕ್ರಮದಲ್ಲಿ ಶ್ವಾಸಕೋಶ ಕ್ಯಾನ್ಸರ್ ಬಗ್ಗೆ ಸ್ವಲ್ಪ ಮಾಹಿತಿ, ಅದಕ್ಕೆ ಕಾರಣಗಳು, ಲಕ್ಷಣಗಳು, ಹಾಗೆಯೇ ತಡೆಗಟ್ಟುವ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಹಾಗೆಯೇ ಮಧುರವಾದ ಗೀತೆಗಳನ್ನು ಕೇಳ್ತಾ ಮುಂದೆ ಸಾಗೋಣ. ಗಾನಗಂಗೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ, ಹುಚ್ಚ ಚಿತ್ರದಿಂದ ಸೋನು ನಿಗಮ್ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ರಾಜೇಶ್ ರಾಮನಾಥ್ ಅವರಿಂದ.

ಶ್ವಾಸಕೋಶ ಕ್ಯಾನ್ಸರ್ ಅಂದ್ರೇನು ಅಂತ ನೋಡೋದಾದರೆ, ನಮ್ಮ ಶ್ವಾಸಕೋಶದಲ್ಲಿರುವ ಜೀವಕೋಶಗಳು ನಿಯಂತ್ರಣವಿಲ್ಲದೆ ಬೆಳೆಯಲು ಪ್ರಾರಂಭಿಸಿದಾಗ ಉಂಟಾಗುವ ಕ್ಯಾನ್ಸರನ್ನು ಶ್ವಾಸಕೋಶ ಕ್ಯಾನ್ಸರ್ ಅಂತ ಕರೆಯಲಾಗುತ್ತೆ. ಇದು ಒಂದು ಶ್ವಾಸಕೋಶದಲ್ಲಾಗಲಿ ಅಥವಾ ಎರಡರಲ್ಲೂ ಸಹ ಈ ಒಂದು ಕಾಣಿಸಿಕೊಳ್ಳಬಹುದು. ಈ ಕ್ಯಾನ್ಸರ್ ದೇಹದ ಇತರ ಭಾಗಗಳಿಗೂ ಸಹ ಹರಡುವ ಸಾಧ್ಯತೆ ಇರುತ್ತೆ. ಇದಕ್ಕೆ ಮುಖ್ಯ ಕಾರಣಗಳನ್ನು ನೋಡೋದಾದರೆ, ಧೂಮಪಾನ ಪ್ರಮುಖವಾದ ಕಾರಣ, ಪರೋಕ್ಷ ಧೂಮಪಾನ, ವಾಯುಮಾಲಿನ್ಯ, ಕುಟುಂಬದ ವೈದ್ಯಕೀಯ ಹಿನ್ನೆಲೆ, ಹಾಗೆಯೇ ಕೆಲವು ದೀರ್ಘಕಾಲದ ಶ್ವಾಸಕೋಶದ ಕಾಯಿಲೆಗಳು ಸಹ ಶ್ವಾಸಕೋಶ ಕ್ಯಾನ್ಸರ್ಗೆ ಕಾರಣ ಅಂತ ಹೇಳ್ಬೋದಾಗುತ್ತೆ. ಗಮನಿಸಬೇಕಾದ ವಿಷಯ ಅಂತಂದರೆ, ಧೂಮಪಾನ ಮಾಡದವರಲ್ಲಿಯೂ ಸಹ ಶ್ವಾಸಕೋಶ ಕ್ಯಾನ್ಸರ್ ಕಾಣಿಸಿಕೊಳ್ಳಬಹುದು. ಆದ್ದರಿಂದ ಪ್ರತಿಯೊಬ್ಬರೂ ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಗಾನಗಂಗೆಯ ಮುಂದಿನ

0: ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ, ನಾನು ಆಡ್ದಿರೋ ಆಟ ಇಲ್ಲ.
1: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು.

0: ಗಿರೀಶಣ್ಣ, ಇಲ್ಲಿ ನೋಡು ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು, ಸರಿ ಉತ್ತರಕ್ಕೆ ಒಂದೊಂದು ಸಾವಿರ ಬರ್ತಾ ಇದೆ.
1: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
0: ಏಳನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು ಹಾಕ್ ನೋಡ್ತೀನಿ.
2: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, ಒಂದ್ ನಿಮಿಷ ಹಾಕ್ಬಿಡಿ. ಪ್ಯಾನ್ ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
0: ಹೌದಾ?
1: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
3: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ, ಅದು ಸೈಬರ್ ಮೋಸದ ಜಾಲವಿರಬಹುದು.
4: ಶ್ರೋತೃಗಳೇ, ಇನ್ನು ಶ್ವಾಸಕೋಶ ಕ್ಯಾನ್ಸರ್ನ ಲಕ್ಷಣಗಳನ್ನು ನೋಡೋದಾದರೆ, ನಿರಂತರ ಕೆಮ್ಮು, ಕೆಮ್ಮಿನೊಂದಿಗೆ ರಕ್ತ ಬರುವುದು, ಉಸಿರಾಟದ ತೊಂದರೆ, ಎದೆನೋವು, ಹಸಿವು ಕಡಿಮೆ ಆಗೋದು, ತೂಕ ವೇಗವಾಗಿ ಇಳಿಯೋದು, ನಿರಂತರ ಆಯಾಸ, ಈ ಎಲ್ಲ ಲಕ್ಷಣಗಳು ಕಂಡುಬಂದರೆ ನಿರ್ಲಕ್ಷ್ಯ ಮಾಡದೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಬೇಕಾಗತ್ತೆ. ಇನ್ನು ಇದನ್ನು ತಡೆಗಟ್ಟುವ ಕ್ರಮಗಳನ್ನು ನೋಡೋದಾದರೆ, ಧೂಮಪಾನವನ್ನು ಸಂಪೂರ್ಣವಾಗಿ ತ್ಯಜಿಸಿ, ಧೂಮಪಾನ ಮಾಡುವವರ ಹೊಗೆಯಿಂದ ದೂರ ಇರಿ, ಶುದ್ಧ ವಾತಾವರಣದಲ್ಲಿ ಬದುಕಲು ಪ್ರಯತ್ನಿಸಿ, ನಿಯಮಿತ ವ್ಯಾಯಾಮ ಮಾಡಿ, ಪೌಷ್ಟಿಕ ಆಹಾರ ಸೇವಿಸಿ, ಕೆಲಸದ ಸ್ಥಳದಲ್ಲಿ ಸುರಕ್ಷತಾ ಕ್ರಮಗಳನ್ನು ಪಾಲಿಸಿ. ಗಾನಗಂಗೆ ಕಾರ್ಯಕ್ರಮದ ಮುಂದಿನ ಗೀತೆ ಸ್ನೇಹಲೋಕ ಚಿತ್ರದಿಂದ ರಾಜೇಶ್ ಹಾಗೂ ಚಿತ್ರ ಅವರುಗಳ ಧ್ವನಿಯಲ್ಲಿ, ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

0: ಪ್ರೀತಿ ಕೊಡುವೆ ನನ್ನ ಪ್ರಾಣ ಪ್ರೀತಿ.
1: ಶ್ರೋತೃಗಳೇ, ಆರೋಗ್ಯವೇ ನಮ್ಮ ಜೀವನದ ದೊಡ್ಡ ಸಂಪತ್ತು. ಶ್ವಾಸಕೋಶಗಳು ಆರೋಗ್ಯವಾಗಿದ್ದರೆ ಜೀವನವು ಆರೋಗ್ಯವಾಗಿರುತ್ತೆ. ಧೂಮಪಾನದಿಂದ ದೂರ ಇರೋದು, ನಿಯಮಿತ ಆರೋಗ್ಯ ತಪಾಸಣೆ ಮಾಡಿಸ್ಕೊಳ್ಳೋದು, ಆರಂಭಿಕ ಲಕ್ಷಣಗಳನ್ನು ಗುರುತಿಸಿ ತಕ್ಷಣ ಚಿಕಿತ್ಸೆ ಪಡೆಯೋದು ಶ್ವಾಸಕೋಶ ಕ್ಯಾನ್ಸರ್ ವಿರುದ್ಧದ ಅತ್ಯಂತ ಪರಿಣಾಮಕಾರಿ ಮಾರ್ಗವಾಗಿದೆ. ಧೂಮಪಾನಕ್ಕೆ ವಿದಾಯ ಹೇಳಿ ಆರೋಗ್ಯಕರ ಉಸಿರಿಗೆ ಸ್ವಾಗತ ನೀಡಿ. ಆರಂಭಿಕ ಪತ್ತೆ ಜೀವ ಉಳಿಸುತ್ತೆ, ಜಾಗೃತಿ ಜೀವಕ್ಕೆ ರಕ್ಷೆ. ಈ ಸಂದೇಶವನ್ನು ಪ್ರತಿಯೊಬ್ಬರಿಗೂ ತಲುಪಿಸೋಣ. ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸೋಣ ಅಂತ ಹೇಳ್ತಾ ಇಂದಿನ ಗಾನಗಂಗೆ ಕಾರ್ಯಕ್ರಮವನ್ನು ಈ ಕೊನೆಯ ಗೀತೆಯೊಂದಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಕೇಳಿ, ತಿರುಪತಿ ಎಕ್ಸ್ಪ್ರೆಸ್ ಚಿತ್ರದಿಂದ ಆದ ಈ ಒಂದು ಗೀತೆ ಕಾರ್ತಿಕ್ ಹಾಗೂ ಚಿನ್ಮಯಿ ಅವರುಗಳ ಧ್ವನಿಯಲ್ಲಿ. ಸಾಹಿತ್ಯ ಕೆ ಕಲ್ಯಾಣ್ ಅವರದು, ಸಂಗೀತ ಅರ್ಜುನ್ ಜನ್ಯ ಅವರಿಂದ.

0: ಗಾನಗಂಗೆ ಕಾರ್ಯಕ್ರಮವನ್ನು ಇದುವರೆಗೆ ನೀವು ಕೇಳ್ತಾ ಇದ್ರಿ. ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಇದುವರೆಗೆ ಮೂಡಿ ಬಂತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ, ಸಮಯ 10:30. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ. ಆಕಾಶವಾಣಿ ಸುನೆರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಅದಕ್ಕೂ ಮುನ್ನ ಒಂದು ವಾಣಿಜ್ಯ ಪ್ರಕಟಣೆ.
1: ಅರ್ಜೆಂಟಾಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ಕಲ್ಲಿ. ಅಪಘಾತವಾಗಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನಪ್ಪ ಗತಿ?
2: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-5-5-2-1-4 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಸುನೆರೆ ಪಲ್ನ ಮೊದಲ ಗೀತೆ ಕೇಳಿ. ರಾಮ್ ತೇರಿ ಗಂಗಾ ಮೈಲಿ ಚಿತ್ರದಿಂದ ಲತಾ ಮಂಗೇಶ್ಕರ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ, ಹಸರತ್ ಜೈಪುರಿಯವರ ಸಾಹಿತ್ಯಕ್ಕೆ ಸಂಗೀತ ರವೀಂದ್ರ ಜೈನ್ ಅವರಿಂದ.

ಮೈನೆ ಪ್ಯಾರ್ಕಿಯ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಮಂಗೇಶ್ಕರ್ ಅವರುಗಳ ಧ್ವನಿಯಲ್ಲಿ ಅಸದ್ ಭೋಪಾಲಿಯವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ರಾಮ್ ಲಕ್ಷ್ಮಣ್. ಸುನೀರಪ್ಪಲ್ನ ಮುಂದಿನ ಗೀತೆಯನ್ನು ಕೇಳಿ. ರಾಜಾ ಹಿಂದೂಸ್ತಾನಿ ಚಿತ್ರದಿಂದ ಉದಿತ್ ನಾರಾಯಣ್, ಅಲ್ಕಾ ಯಾಜ್ಞಿಕ್ ಹಾಗೂ ಸಪ್ನ ಅವಸ್ಥಿ ಅವರುಗಳ ಧ್ವನಿಯಲ್ಲಿ ಸಮೀರ್ ಅವರ ಸಾಹಿತ್ಯಕ್ಕೆ ಸಂಗೀತ ನದೀಮ್ ಶ್ರವಣ್ ಅವರಿಂದ.

0: ಸುನೆರೆಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಇದುವರೆಗೆ ಮೂಡಿಬಂತು. ಇದು ಆಕಾಶವಾಣಿ. ಈಗ ಒಂದು ವಾಣಿಜ್ಯ ಪ್ರಕಟಣೆ.
1: ಅರ್ಜೆಂಟಾಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ಕಲ್ಲಿ, ಅಪಘಾತವಾಗಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನಪ್ಪ ಗತಿ?
2: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. DRM ತರಂಗಾಂತರ 603 ಕಿಲೋಹರ್ಟ್ಸ್. ಸಮಯ 11:01. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಸವಿನೆನಪು. ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳು. ಸವಿನೆನಪು ಕಾರ್ಯಕ್ರಮದ ಮೊದಲ ಗೀತೆಯಾಗಿ ಕೇಳಿ ರವಿಚಂದ್ರ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಉಪೇಂದ್ರ ಕುಮಾರ್ ಅವರಿಂದ.
3: ಕಂಡೊಡನೆ ಕರ ಪಿಡಿದು

ಭಾಮಾಮಣಿ, ಚಿಂತಾಮಣಿ, ಕಾಮನರಗಿಣಿ, ಮುತ್ತಿನ ಮಣಿ, ಕರಿಮಣಿ, ರಿಮಣಿ, ಮಣಿ, ನೀ ರಾಣಿ, ರಾಣಿ ಪ್ರತಿಭಾಮೇ.

0: ಸರಸಕ್ಕೆ ಕರೆದರೆ ವೀರ ಸಭ ತೋರುವೆ, ಸರಸಕ್ಕೆ ಕರೆದರೆ ವೀರ ಸಭ ತೋರುವೆ, ಸರಸಕ್ಕೆ ಕರೆದರೆ ವೀರ ಸಭ ತೋರುವೆ. ಏಕೆ ನನ್ನಲ್ಲಿ
1: ಸುಬ್ಬಿ ಸುಬ್ಬಕ್ಕ ಸುವಲಾಲ ಚಿತ್ರದ ಒಂದು ಗೀತೆಯನ್ನು ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು. ಡಾಕ್ಟರ್ ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಸಂಗೀತ ವಿಜಯ ಭಾಸ್ಕರ್ ಅವರಿಂದ.

0: ತೆರೆದ ಹೃದಯ ಬಳಿಕೆ
1: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನು ನೋಡಬೇಕು.
2: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

ಇನ್ನು ಮುಂದೆ ಕೇಳಿ ಬಿಳಿಗಿರಿಯ ವನದಲ್ಲಿ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಸಾಹಿತ್ಯ ಚಿ ಉದಯಶಂಕರ್ ಅವರದು, ಸಂಗೀತ ರಾಜನ್ ನಾಗೇಂದ್ರ ಅವರಿಂದ.

0: ನಾರದ ವಿಜಯ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಕೆ ಜೆ ಯೇಸುದಾಸ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದವರು ಅಶ್ವಥ್ ವೈದಿ.
1: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
2: ನಮ್ಮ ಆಹಾರದ ಒಂದಂಶ,
1: ನಮ್ಮ ಸಮಯದ ಒಂದಂಶ,
2: ನಮ್ಮ ಆದಾಯದ ಒಂದಂಶ,
1: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
2: ಆಗ ನಮ್ಮ ಬದುಕು ಪಾವನವಾಗುವುದು.
1: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಜನ್ಮ ಜನ್ಮದ ಅನುಬಂಧ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಇಳಯರಾಜ ಅವರಿಂದ.

ಮುಂದಿನ ಗೀತೆ ಕೇಳಿ. ಆಟೋ ರಾಜ ಚಿತ್ರದಿಂದ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಸಾಹಿತ್ಯ ಚಿ ಉದಯಶಂಕರ್ ಅವರದು, ಸಂಗೀತ ರಾಜನ್ ನಾಗೇಂದ್ರ ಅವರಿಂದ.

ಸವಿನೆನಪು ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು. ಸಮಯ 11:30 ಇನ್ನು ಕೆಲವೇ ಕ್ಷಣಗಳಲ್ಲಿ ಸ್ಟಂಪ್ಡ್ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹೆರ್ಟ್ಸ್. DRM ತರಂಗಾಂತರ 603 ಕಿಲೋಹೆರ್ಟ್ಸ್. ಇನ್ನೀಗ ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ಕನಸಲು ನೀನೇ ಮನಸಲು ನೀನೇ ಚಿತ್ರದಿಂದ ಆದ ಒಂದು ಗೀತೆಯನ್ನು ಎಲ್ ಎನ್ ಶಾಸ್ತ್ರಿಯವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ಚೈತನ್ಯ ಅವರಿಂದ.

0: ರಾಜೇಶ್ ಕೃಷ್ಣನ್, ಸೌಮ್ಯ ಹಾಗೂ ಚಂದ್ರಿಕಾ ಅವರ ಸ್ವರದಲ್ಲಿ ಮುಂಗಾರಿನ ಮಿಂಚು ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಸಮಯ 12 ಗಂಟೆ ಆಗ್ತಾ ಇದೆ. ಇನ್ನೀಗ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಸ್ವರಾಜ್ಯವೇ ನನ್ನ ಜನ್ಮಸಿದ್ಧ ಹಕ್ಕು ಎಂದು ತಮ್ಮ ಜೀವನವನ್ನೇ ಸ್ವಾತಂತ್ರ್ಯ ಪ್ರಾಪ್ತಿಗಾಗಿ ಮುಡಿಪಿಟ್ಟ ವೀರಕೇಸರಿ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಅವರ ಪುಣ್ಯತಿಥಿಯಿಂದು ಅವರ ಸ್ಮೃತಿಗೆ ಶ್ರದ್ಧಾಸುಮನ ಅರ್ಪಿಸಲಾಗುತ್ತಿದೆ. ಇಂದು ವಿಶ್ವ ಶ್ವಾಸಕೋಶ ಜನಜಾಗೃತಿ ದಿನ. ಶ್ವಾಸಕೋಶದ ಆರೋಗ್ಯ ಕಾಪಾಡಿ ಧೂಮಪಾನದಿಂದ ದೂರವಿರಿ, ನಿಯಮಿತ ಆರೋಗ್ಯ ತಪಾಸಣೆ ಕೈಗೊಂಡು ಜಾಗೃತಿ ಮತ್ತು ಮುನ್ನೆಚ್ಚರಿಕೆ ಮೂಲಕ ದೀರ್ಘಾಯುಷಿಗಳಾಗಿ ಎಂದು ತಜ್ಞ ವೈದ್ಯರು ಮನವಿ ಮಾಡಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಇಳಕಲ್ಲಿನ ಶ್ರೀ ವಿಜಯ ಮಹಾಂತೇಶ ಸಂಸ್ಥಾನ ಮಠದ ಪೂಜ್ಯ ಶ್ರೀ ಮಹಾಂತ ಶಿವಯೋಗಿಗಳ ಜನ್ಮದಿನವಾದ ಇಂದು ವ್ಯಸನಮುಕ್ತಿ ದಿನಾಚರಣೆಯನ್ನು ರಾಜ್ಯಾದ್ಯಂತ ಅನೇಕ ಜನಜಾಗೃತಿ ಕಾರ್ಯಕ್ರಮಗಳ ಮೂಲಕ ಆಚರಿಸಲಾಗುತ್ತಿದೆ. ಮೈಸೂರಿನ ಐತಿಹಾಸಿಕ ಶ್ರೀ ನಿರಂಜನ ಮಠದ ಆವರಣದಲ್ಲಿ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ಹಾಗೂ ವಿವೇಕ ಸ್ಮಾರಕವನ್ನು ಇಂದು ಮಧ್ಯಾಹ್ನ 3:30 ಪ್ರಧಾನಮಂತ್ರಿ ನರೇಂದ್ರ ಮೋದಿ ಲೋಕಾರ್ಪಣೆಗೊಳಿಸಲಿದ್ದಾರೆ. ಸಂಜೆ 4:30 ಶ್ರೀರಾಮಕೃಷ್ಣ ವಿದ್ಯಾಶಾಲೆ ಮೈದಾನದಲ್ಲಿ ಸಾರ್ವಜನಿಕ ಸಮಾರಂಭ ಆಯೋಜಿತವಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗವಹಿಸಲಿದ್ದಾರೆ. ಸ್ವಾಮಿ ವಿವೇಕಾನಂದರ ಅಮೃತ ಶಿಲೆ ಶಿಲ್ಪವನ್ನು ಶ್ರೀರಾಮಕೃಷ್ಣಾಶ್ರಮದ ಹಿರಿಯ ಯತಿಗಳು ಪ್ರಧಾನಮಂತ್ರಿಯವರಿಗೆ ಉಡುಗೊರೆಯಾಗಿ ನೀಡಲಿದ್ದಾರೆ. ಖ್ಯಾತ ಶಿಲ್ಪಿ ಮೈಸೂರಿನ ಅರುಣ್ ಯೋಗಿರಾಜ್ ಈ ಉಡುಗೊರೆ ರೂಪಿಸಿದ್ದು ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
2: ಇಂದು ಪ್ರಧಾನಮಂತ್ರಿಗಳಿಗೆ ಅಮೃತ ಶಿಲೆಯ ಏಕಶಿಲಾ ಸ್ವಾಮಿ ವಿವೇಕಾನಂದರ ಪ್ರತಿಮೆಯನ್ನ ನೀಡ್ತಾ ಇದ್ದೇವೆ. ಇದಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ. ಈ ಒಂದು ಪ್ರತಿಮೆಯು 18 ಇಂಚು ನಲ್ಲಿ ಕೂಡಿದೆ. ಸುಮಾರು 10 ಕೆಜಿ ಒಳಗೆ ನಮಗೆ ಈ ಒಂದು ಉಡುಗೊರೆಯ ತೂಕ ಇರಬೇಕಾಗಿರುತ್ತೆ. ಈಗ ಪೂರ್ಣಗೊಂಡು ಸುಮಾರು 8 ಕೆಜಿ ನಮಗೆ ಈ ಪ್ರತಿಮೆ ಬಂದಿದೆ. ಏಕಶಿಲಾ ಮೂರ್ತಿಯಲ್ಲಿ ಇಷ್ಟು ಸೂಕ್ಷ್ಮ ಕೆತ್ತನೆ ಅಮೃತ ಶಿಲೆಯಲ್ಲಿ ಮಾಡೋದು ಸ್ವಲ್ಪ ಚಾಲೆಂಜಿಂಗ್. ಗ್ರೈಂಡಿಂಗ್ ಟೂಲ್ಸ್ ಇರಬಹುದು, ನ್ಯೂಮ್ಯಾಟಿಕ್ ಟೂಲ್ಸ್ ಇರಬಹುದು, ಅದನ್ನ ಬಳಸಿ ಆಶ್ರಮದ ಅಧ್ಯಕ್ಷರು ಸಮರ್ಪಿಸ್ತಾ ಇದ್ದಾರೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಪ್ರತಿಮೆಯನ್ನ 2022 ನಮ್ಮ ಪ್ರಧಾನಮಂತ್ರಿಗಳಿಗೆ ಮಾಡಿ ಉಡುಗೊರೆಯಾಗಿ ಕೊಟ್ಟಿದ್ವಿ. ತುಂಬಾ ಒಳ್ಳೆ ಮೊತ್ತಕ್ಕೆ ಆಕ್ಷನ್ ಆಗಿ ಬಂದಂತ ಹಣವನ್ನ ಗಂಗೆಯ ಸ್ವಚ್ಛತೆಗಾಗಿ ನಮ್ಮ ಪ್ರಧಾನಮಂತ್ರಿಗಳು ಬಳಸಿರುತ್ತಾರೆ. ಅವರು ಯಾವುದೇ ಉಡುಗೊರೆಯ ದುಡ್ಡನ್ನು ಸಹ ತೆಗೆದುಕೊಳ್ಳದೆ ಅದನ್ನ ಗಂಗೆಯ ಸ್ವಚ್ಛತೆಗಾಗಿ ಬಳಸುವುದು ಬಹಳ ವಿಶೇಷ. ಜೈ ಭಾರತ್ ಮಾತಾ.
1: ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ಮೈ ಭಾರತ್ ವಿಕಸಿತ ಭಾರತ ಸಂಕಲ್ಪ ಅಭಿಯಾನಕ್ಕಾಗಿ ನಶಾಮುಕ್ತ ಯುವಜನತೆ ಧ್ಯೇಯದೊಂದಿಗೆ ಮಾದಕ ವಸ್ತು ಮುಕ್ತ ಭಾರತ ಅಭಿಯಾನ ನಾಳೆ ಭಾನುವಾರ ಬೆಳಗ್ಗೆ ದೇಶಾದ್ಯಂತ ಆಯೋಜಿಸಿದೆ. ಈ ಅಭಿಯಾನ ಯುವಜನತೆಯನ್ನು ಮಾದಕ ವಸ್ತು ಸಾಗಣೆ ಮತ್ತು ಬಳಕೆ ವಿರುದ್ದ ಸಂಘಟಿಸಿ ವಿಕಸಿತ ಭಾರತ 2047 ಎಂಬ ಕನಸಿನ ಸಾಕಾರಕ್ಕೆ ಅಣಿಗೊಳಿಸಲು ಯೋಜಿಸಿದೆ. ಈ ಕಾರ್ಯಕ್ರಮ ದೇಶದಾದ್ಯಂತ 10,000 ಸ್ಥಳಗಳಲ್ಲಿ 1 ಕೋಟಿಗೂ ಹೆಚ್ಚು ಯುವಜನರನ್ನು ತೊಡಗಿಸಿಕೊಳ್ಳಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ರಾಷ್ಟ್ರವ್ಯಾಪಿ ಅಭಿಯಾನದ ಅಂಗವಾಗಿ ನಾಳೆ ಬೆಳಗ್ಗೆ 10:30 ವರ್ಚುವಲ್ ವೇದಿಕೆ ಮೂಲಕ ಯುವಜನರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ ಎಂದು ಧಾರವಾಡ ಜಿಲ್ಲೆ ಯುವ ವ್ಯವಹಾರಗಳ ಅಧಿಕಾರಿ ಸಂಗ್ರಾಮ್ ಸಾವಂತ್ ತಿಳಿಸಿದ್ದಾರೆ. ಧಾರವಾಡ ಹೈಕೋರ್ಟ್ ಪೀಠದ ವಕೀಲರ ಸಂಘ ಇಂದು ಮಹಿಳಾ ಚೇತನ ಪರ್ವ ಕಾರ್ಯಕ್ರಮ ಆಯೋಜಿಸಿದೆ. ಮಧ್ಯಾಹ್ನ 1:30 ಉಚ್ಚ ನ್ಯಾಯಾಲಯದ ಸಭಾಂಗಣದಲ್ಲಿ ಇಂದು ಇಡೀ ದಿನದ ಕಲಾಪ ನಡೆಸುತ್ತಿರುವ 10 ಜನ ಮಹಿಳಾ ನ್ಯಾಯಮೂರ್ತಿಗಳಿಗೆ ಸನ್ಮಾನಿಸಲಾಗುವುದು ಎಂದು ಸಂಘದ ಅಧ್ಯಕ್ಷ ಬಿಡಿ ಹಿರೇಮಠ್ ತಿಳಿಸಿದ್ದಾರೆ. ಹಲಸಿನ ಮೌಲ್ಯವರ್ಧಿತ ಉತ್ಪನ್ನಗಳ ರುಚಿ ಮಕ್ಕಳಿಗೆ ಪರಿಚಯಿಸುವಂತೆ ಹುಬ್ಬಳ್ಳಿ ಧಾರವಾಡ ಬಂಟರ ಸಂಘದ ಕಾರ್ಯದರ್ಶಿ ರತ್ನಾಕರ ಶೆಟ್ಟಿ ಕೋರಿದ್ದಾರೆ. ಹುಬ್ಬಳ್ಳಿಯ ಆರ್ಎನ್ ಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿತ ಹಲಸು ಮೇಳದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ರೈತಾಪಿ ವರ್ಗಕ್ಕೆ ಅನುಕೂಲ ಕಲ್ಪಿಸಲು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು 5 ವರ್ಷಗಳ ಕಾಲ ವಿಸ್ತರಿಸಲು ಕೇಂದ್ರ ಸಚಿವ ಸಂಪುಟ

0: ನಿರ್ಧರಿಸಿದೆ. ವಾರ್ಷಿಕ 6,000 ರೂಪಾಯಿ ಧನ ಸಹಾಯ ಪ್ರತಿಯೊಬ್ಬ ರೈತರಿಗೆ 3 ಕಂತುಗಳಲ್ಲಿ ನೀಡಲಾಗುತ್ತಿದ್ದು 2030-31 ಯೋಜನೆ ಮುಂದುವರೆಸಲು 3.15 ಲಕ್ಷ ಕೋಟಿ ವಿನಿಯೋಗಿಸಲು ಪ್ರಧಾನಮಂತ್ರಿ ಅಧ್ಯಕ್ಷತೆಯ ಸಚಿವ ಸಂಪುಟ ತೀರ್ಮಾನಿಸಿದೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆಯ ಸಂಸ್ಥಾಪಕರ ದಿನಾಚರಣೆ ಇಂದು ಸಂಜೆ 4 ಗಂಟೆಗೆ ಸಂಸ್ಥೆಯ ಸಭಾಭವನದಲ್ಲಿ ನಡೆಯಲಿದೆ. ವ್ಯಾಪಾರ ಹಾಗೂ ಉದ್ಯಮದಲ್ಲಿ ಗಣನೀಯ ಸೇವೆ ಸಲ್ಲಿಸಿದವರಿಗೆ ವಾಣಿಜ್ಯ ರತ್ನ ಪ್ರಶಸ್ತಿ ನೀಡಿ ಗಣ್ಯರು ಗೌರವಿಸಲಿದ್ದಾರೆ. ಚಿತ್ರದುರ್ಗ ತಾಲೂಕು ದೊಡ್ಡಿಗನಾಳ್ ಗ್ರಾಮದ ಜಮೀನಿನಲ್ಲಿ ಅಂದಾಜು 1 ವರ್ಷ ಪ್ರಾಯದ 2 ಚಿರತೆ ಮರಿಗಳು ಮೃತಪಟ್ಟಿವೆ. ಘಟನಾ ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಕೈಗೊಂಡಿದ್ದು, ಅರಣ್ಯಕ್ಕೆ ಹೊಂದಿಕೊಂಡಿರುವ ಮೆಕ್ಕೆಜೋಳದ ಜಮೀನಿನಲ್ಲಿ ಕೀಟನಾಶಕ ಮಿಶ್ರಿತ ನೀರು ಸೇವಿಸಿದ ಪರಿಣಾಮ ಸಾವು ಸಂಭವಿಸಿರಬಹುದು ಎಂದು ಶಂಕೆ ವ್ಯಕ್ತಪಡಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ವನಿತಾ ವಿಹಾರ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ ನಮ್ಮೆಲ್ಲ ಕೇಳುಗರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ಇಂದಿನ ವನಿತಾ ವಿಹಾರದಲ್ಲಿ ಸ್ತನ್ಯಪಾನದ ಮಹತ್ವ ಕುರಿತು ಡಾಕ್ಟರ್ ವಿನುತಾ ಕುಲಕರ್ಣಿ ಅವರಿಂದ ಮಾಹಿತಿ, ಹಾಗೂ ಉತ್ತರ ಕನ್ನಡ ಜಿಲ್ಲೆ ಜೊಯ್ಡಾ ತಾಲೂಕು ಗುಂಡ ಗ್ರಾಮದ ಅರ್ಚನಾ ಅಜಿತ್ ಹೆಗಡೆ ಅವರಿಂದ ಸಣ್ಣ ಕಥೆ ನೀಲಿ ಪ್ರಸಾರವಾಗಲಿದೆ. ಹಾಗಾದರೆ ಬನ್ನಿ ಕೇಳೋಣ. ಮೊದಲಿಗೆ ಸ್ತನ್ಯಪಾನದ ಮಹತ್ವ ಕುರಿತು ಡಾಕ್ಟರ್ ವಿನುತಾ ಕುಲಕರ್ಣಿ ಅವರಿಂದ ಮಾಹಿತಿಯನ್ನ.
2: ನಮಸ್ಕಾರ. ಜಾಗತಿಕ ಸ್ತನ್ಯಪಾನ್ಯ ಸಪ್ತಾಹ ಅಂತ ಹೇಳ್ತಾರೆ. 1 ರಿಂದ 7 ತಾರೀಕುವರೆಗೂ ಎದೆ ಹಾಲು ಬರೀ ಆಹಾರವಲ್ಲ, ಮಗುವಿನ ಬೆಳವಣಿಗೆ, ಬುದ್ಧಿ ಬೆಳವಣಿಗೆ ಮತ್ತು ತಾಯಿ ಮಗುವಿನ ಬಾಂಧವ್ಯ ಇದು ಗಟ್ಟಿ ಆಗ್ಬೇಕು ಅಂದ್ರೆ ಸ್ತನ್ಯಪಾನ ಅತ್ಯವಶ್ಯ. ಇನ್ನು ತಾಯಿಗೆ ಆಗುವ ಉಪಯೋಗಗಳ ಬಗ್ಗೆ ಹೇಳಬೇಕು ಅಂದ್ರೆ, ಹೆರಿಗೆಯ ಸಮಯದಲ್ಲಿ ಆಗುವ ರಕ್ತಸ್ರಾವ ಕಡಿಮೆ ಆಗುತ್ತದೆ ಮತ್ತು 2 ಮಕ್ಕಳ ನಡುವಿನ ಅಂತರವನ್ನು ಹೆಚ್ಚಿಸಲು ಸ್ತನ್ಯಪಾನ ಸಹಾಯ ಆಗುತ್ತೆ. ಮುಂಬರುವ ವಯಸ್ಸಿನಲ್ಲಿ ಅಂಡಾಶಯ ಕ್ಯಾನ್ಸರ್ ಮತ್ತು ಗರ್ಭಕೋಶದ ಕ್ಯಾನ್ಸರ್, ಸ್ತನ್ಯ ಕ್ಯಾನ್ಸರ್ಗಳ ಬಗ್ಗೆನೂ ಇದು ರಕ್ಷಣೆ ಕೊಡುತ್ತದೆ ಅಂತ ಹೇಳ್ಬೋದು. ಇದರಿಂದ ತೂಕ ಕೂಡ ಹೆಂಗಸರಿಗೆ ಕಡಿಮೆ ಆಗುತ್ತದೆ ಅಂತ ಹೇಳ್ತಾರೆ. ಮಗುವಿನ ಜನನದ 1 ಗಂಟೆಯೊಳಗಡೆ ನಾರ್ಮಲ್ ಹೆರಿಗೆ ಆದ್ರೆ, ಇಲ್ಲ ಸಿಸೇರಿಯನ್ ಹೆರಿಗೆ ಆದ್ರೂ ಕೂಡ ಮಗುವಿನ ಜನನದ 2 ಗಂಟೆ ಒಳಗಡೆ ಸ್ತನ್ಯಪಾನ ಪ್ರಾರಂಭಿಸಲೇಬೇಕು. ಇದು ತುಂಬಾ ಅತ್ಯವಶ್ಯ, ಯಾಕಂದ್ರೆ ಮೊದಲು ಬರುವ ಹಾಲನ್ನು ಗಿಣ್ಣ ಹಾಲು ಅಥವಾ ಗಾಢವಾದ ಹಾಲು ಅಂತ ಹೇಳ್ತೀವಿ. ಇದು ಕಡಿಮೆ ಪ್ರಮಾಣದಲ್ಲಿದ್ದರೂ ತುಂಬಾ ರೋಗ ನಿರೋಧಕ ಶಕ್ತಿ ಇರುವ ಹಾಲು ಮತ್ತು ದೇಹದ ಉತ್ತಮ ರಕ್ಷಾ ಕವಚವಾಗಿ ಮಕ್ಕಳಿಗೆ ಉಪಯೋಗವಾಗುತ್ತದೆ. ವೈಜ್ಞಾನಿಕವಾಗಿ ಹೇಳಬೇಕು ಅಂತಂದ್ರೆ, ಇದು ಗಿಣ್ಣ ಹಾಲು ಅಥವಾ ಕೊಲೆಸ್ಟ್ರಮ್ ಹಾಲು ಪ್ರಮಾಣದಲ್ಲಿ ಕಡಿಮೆ ಇದ್ದರೂ ರೋಗ ನಿರೋಧಕ ಶಕ್ತಿ ತುಂಬಾ ಇರುತ್ತದೆ. ಎಲ್ಲಾ ತರಹದ ಅಪೌಷ್ಟಿಕತೆಯನ್ನು ಮಗುವಿನಿಂದ ನಿರ್ಮೂಲನೆ ಮಾಡಕ್ಕೆ ಹಾಲನ್ನು ಕೊಡಲೇಬೇಕು. ಕೆಲವೊಂದು ಜನ ಬೆಲ್ಲದ ನೀರು, ಸಕ್ಕರೆ ನೀರು ಅಥವಾ ಆಕಳ ಹಾಲು ಕೊಡಕ್ ಪ್ರಾರಂಭಿಸ್ತಾರೆ ಮಗು ಹುಟ್ಟಿದ ತಕ್ಷಣ. ಅದು ಬೇಕಾಗಿಲ್ಲ. ತಾಯಿ ಹಾಲು ಎರಡೇ ಹನಿ ಬಂದ್ರೂ ಅದನ್ನು ಕೊಟ್ಟರು ತುಂಬಾ ಉತ್ತಮ. ಮತ್ತು ತಾಯಿಗೆ ಹಾಲು ಉತ್ಪನ್ನವಾಗಲು ಮಗು ಎಷ್ಟು ಎದೆಯನ್ನು ತಿರುಪುತ್ತೆ ಅಷ್ಟು ಬರುತ್ತೆ. ಈಗ ಆಕ್ಚುಲಿ ಶಿಶು ಸ್ನೇಹ ಪರ್ಯ ಆಸ್ಪತ್ರೆಗಳಂತ ಇದಾವೆ ಕರ್ನಾಟಕದಲ್ಲಿ, ಸುಮಾರು 88 ಆಸ್ಪತ್ರೆಗಳಿದಾವೆ. ಇವ್ರದ್ದು ಕೆಲವೊಂದು ಧ್ಯೇಯೋದ್ದೇಶಗಳಿದಾವೆ. ಅವ್ರದ್ದೇನು ಅಂದ್ರೆ, ತಾಯಿಗೆ ಗರ್ಭಾವಸ್ಥೆಯಲ್ಲೇ ಇದರ ಬಗ್ಗೆ ಅವರು ಮಾಹಿತಿ ಕೊಡ್ಲಾರಂಭಿಸ್ತಾರೆ. ಏನಕ್ಕೆ ನಾವು ಎದೆ ಹಾಲನ್ನು ಕುಡಿಸ್ಬೇಕು, ಬೇರೆ ಹಾಲನ್ನು ಏನಕ್ಕೆ ಕುಡಿಸಬಾರ್ದು, ಇದರಿಂದ ಏನು ಉಪಯೋಗ, ಏನು ತೊಂದರೆ. ಒಂದು ಏನಂದರೆ, ಇದು ಅತಿ ಸುಲಭವಾಗಿ ಆಮೇಲೆ ಸಹಜವಾಗಿ ಅತಿ ಶುದ್ಧವಾದ ಹಾಲು ಅಂತ ಹೇಳ್ಬೋದು. ಇದು ಮಿಲ್ಕ್ ಪ್ರೊಡಕ್ಟ್ ಅಥವಾ ಹಾಲು ಉತ್ಪನ್ನ ಆಗುವುದು ಸಹಜವಾಗಿ ಗರ್ಭಾವಸ್ಥೆಯಲ್ಲೇ ಇದು ಸ್ಟಾರ್ಟ್ ಆಗುತ್ತೆ. ಅದು ಹೆರಿಗೆ ನಂತರ ಹಾರ್ಮೋನ್ ವೇರಿಯೇಷನ್ ನಿಂದ ಅದು ಬಿಡುಗಡೆ ಸ್ಟಾರ್ಟ್ ಆಗೋದು ಹೆರಿಗೆ ಆದ್ಮೇಲೆನೆ. ಪ್ರಶಾಂತವಾದ ಶಾಂತ ಚಿತ್ತ ಮನಸ್ಸಿನಿಂದ ಹಾಲು ಕುಡಿಸಬೇಕು. ಆಮೇಲೆ ಹೇಗೆ ಹಾಲು ಕುಡಿಸಬೇಕು ಅಂತ ಟೆಕ್ನಿಕ್ ಕೂಡ ಕಲಿಸ್ಕೊಡ್ಬೇಕಾಗುತ್ತೆ ತಾಯಂದ್ರಿಗೆ. ಆಮೇಲೆ ರೂಮಿಂಗ್ ಇನ್ ಅಂತೀವಿ, ಅಂದ್ರೆ ತಾಯಿ ಮತ್ತು ಮಗು ಎಷ್ಟು ಸಾಧ್ಯತೆ ಜೊತೆಗೇನೆ ಇರಕ್ಕೆ ಅಭ್ಯಾಸ ಮಾಡಿಸ್ಬೇಕು. ಅಂದ್ರೆ ಮಗು ಒಂದ್ ಕಡೆ, ತಾಯಿ ಒಂದ್ ಕಡೆ, ಆತರ ಆಗ್ಬಾರ್ದು. ಆಮೇಲೆ ಹಾಲು ಕುಡಿಸುವುದರಿಂದ ಫ್ರೀಕ್ವೆನ್ಸಿ ಹಾಲು ಉತ್ಪನ್ನ ಜಾಸ್ತಿ ಆಗ್ತಾ ಹೋಗುತ್ತೆ. ಮೊದಲು 3 ದಿನಗಳಲ್ಲಿ ಕಡಿಮೆನೆ ಇರುತ್ತೆ, ಆಮೇಲೆ ಸ್ಥಿತ್ಯಂತರ

ಹಾಲು ಅಂತ ಹೇಳ್ತೀವಿ, ಅದು ಈ ಕೊಲೆಸ್ಟ್ರಮ್ ಹಾಲು ಎದೆ ಹಾಲಾಗಿ ಕನ್ವರ್ಟ್ ಆಗುತ್ತೆ. ಅದು ಹುಟ್ಟಿ 2 ವಾರದ ಮೇಲೆ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ತೆಳ್ಳಗಿರುತ್ತೆ ಮತ್ತು ಇದು ಮಗುವಿನ ಹೊಟ್ಟೆ ಕೂಡ ತುಂಬುತ್ತೆ. ಇದ್ರೆ 6 ತಿಂಗಳವರೆಗೂ ತಾಯಿ ಹಾಲು ಮಾತ್ರ ಕೊಟ್ಟರು ಮಗುಗೆ ಏನು ಅಪೌಷ್ಟಿಕತೆ ಆಗುವುದಿಲ್ಲ. ಸೂಕ್ತವಾಗಿ ಅಂದರೆ ಕುಳಿತುಕೊಂಡು ಬೆನ್ನು ಆನ್ಕೊಂಡು ಸ್ವಲ್ಪ ಸಪೋರ್ಟ್ ತಗೊಂಡು ಕೂತ್ಕೊಂಡು ಶಾಂತ ಚಿತ್ತ ಮತ್ತು ಪ್ರಶಾಂತವಾಗಿರುವ ಜಾಗದಲ್ಲಿ ಮನಸ್ಸಿನಿಂದ ಹಾಲು ಉಣಿಸಬೇಕು ಮಗುಗೆ. ಇದು ದಿನದಲ್ಲಿ ಮಗು ಯಾವಾಗ ಯಾವಾಗ ಕೇಳುತ್ತೋ ಅವಾಗೆಲ್ಲ ಕುಡಿಸ್ಬೇಕು. ಪ್ರಾರಂಭದಲ್ಲಿ ನಾವು ಹೇಳುವುದೇನೆಂದ್ರೆ ಮಗು ಕೇಳೋವರೆಗೂ ಪ್ರತಿ 3 ಗಂಟೆಗೆ ಒಂದ್ಸತಿ ಮಗು ಮಲಗಿದ್ರು ಅಮ್ಮ ಎಬ್ಬಿಸ್ಬಿಟ್ಟು ಹಾಲು ಕುಡಿಸಿ ಅಂತ ನಾವು ತಾಯಂದ್ರಿಗೆ ಹೇಳಿ ಬರ್ತೀವಿ. ಮಗುವಿಗೆ ಪೂರ್ತಿ ಎದೆ ತುಂಬು ಮತ್ತು ಕಪ್ಪು ಭಾಗವನ್ನು ಮಗುವಿನ ಬಾಯಲ್ಲಿ ಪೂರ್ತಿ ಹೋಗಿ ಮಗುವನ್ನು ಕೈಯಲ್ಲಿ ಹಿಡ್ಕೊಂಡು ಸಪೋರ್ಟ್ ತಗೊಂಡು ಕೂತ್ಕೊಂಡು ಕುಡಿಸಿ ಅಂತ ಹೇಳ್ತೀವಿ. ಎರಡೂ ಬದಿಯಲ್ಲೂ ಮಗುವಿಗೆ ಬಲಗಡೆ ಮತ್ತು ಎಡಗಡೆ ಎರಡೂ ಭಾಗದಲ್ಲೂ ಪೂರ್ತಿ ಹಾಲನ್ನ ಕುಡಿಸ್ಬೇಕು ಮಗುವಿಗೆ. ಕೆಲವು ಸಮಯ ಮಗು ನಿದ್ದೆಗೆ ಹೋಗ್ಬಿಡುತ್ತೆ, ಮಗುನ ಸ್ವಲ್ಪ ಜೆಂಟಲ್ ಆಗಿ ಟ್ಯಾಪ್ ಮಾಡಿ ಸ್ವಲ್ಪ ಎಬ್ಬಿಸಿ ಮತ್ತೆ ಮತ್ತೆ ಹಾಲು ಕುಡಿಸ್ಬೇಕು. 6 ತಿಂಗಳವರೆಗೂ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತೀವಿ, ಅಂದ್ರೆ ಮಗು ತಾಯಿ ಹಾಲನ್ನು ಬಿಟ್ಟು ಬೇರೆ ಏನು ಕೊಡ್ತಕ್ಕದ್ದಲ್ಲ, ತಾಯಿ ಹಾಲನ್ನೇ ಕೊಡಬೇಕು. ಇದಕ್ಕೆ ಅವು ಬೇಬಿ ಫ್ರೆಂಡ್ಲಿ ಹಾಸ್ಪಿಟಲ್ ಇನಿಶಿಯೇಟಿವ್ ಅಂತ ಇದೆ. ಇದು ಸ್ಟೇಟ್ ಟಾಸ್ಕ್ ಫೋರ್ಸ್ ಪ್ಲಸ್ ಯುನಿಸೆಫ್ ನಿಂದ ಇದಕ್ಕೆ ಸಹಾಯ ಸಿಗುತ್ತದೆ. ಇವ್ರದ್ದು 10 ಸ್ಟೆಪ್ಸ್ ಗಳಿದೆ. ಒಂದು, ಅವ್ರ ಹತ್ರ ರಿಟರ್ನ್ ಪಾಲಿಸಿ ಇರಬೇಕು ಅಂತ ಹೇಳ್ತಾರೆ. ಎರಡನೇದು, ನಮ್ಮ ಹೆಲ್ತ್ ಕೇರ್ ವರ್ಕರ್ಸ್ ಅಥವಾ ನಮ್ಮ ANM ಆಗ್ಲಿ, ಆಶಾ ಸಹಾಯಕರು, ಅಂಗನವಾಡಿ ವರ್ಕರ್ಸ್ಗೆ ಸಹಾಯಕರಿಗೆಲ್ಲ ಇದರ ಬಗ್ಗೆ ಮಾಹಿತಿ ಕೊಟ್ಟು ಟ್ರೈನಿಂಗ್ ಕೊಡ್ತೀವಿ. ಟ್ರೈನಿಂಗ್ ಕೊಟ್ಟಮೇಲೆ ಅವರು ಗರ್ಭಾವಸ್ಥೆಯ ಸ್ತ್ರೀಯರಿಗೆ, ಅಂದ್ರೆ ಗರ್ಭಾವಸ್ಥೆ ಇನ್ನು ಹೆರಿಗೆಯ ಮುನ್ನ ಅವರುಗಳಿಗೆ ಟ್ರೈನಿಂಗ್ ಕೊಡ್ತಾರೆ. ಹಾಲು ಕೊಟ್ರೆ ಇದು ಉಪಯೋಗ, ಹೀಗೆ ಮಾಡಬೇಕು, ಹೀಗೆ ಹಾಲು ಕುಡಿಸಬೇಕು, ಇದು ಪೊಸಿಷನ್ನು ಇದೆಲ್ಲ ಇರುತ್ತೆ. ಹುಟ್ಟಿದ ಮೊದಲು 1/2 ಗಂಟೆ ಅಥವಾ 1 ಗಂಟೆ ಒಳಗೆ ತಾಯಿಯೇ ಹಾಲು ಕುಡಿಸುವುದಕ್ಕೆ ಪ್ರಾರಂಭಿಸಲೇಬೇಕು. ಅದನ್ನೇ ರೀಇನ್ಫೋರ್ಸ್ ಮಾಡ್ತಾ ಇರ್ತಾರೆ, ಬೇಗ ಹಾಲು ಕುಡಿಸಿ, ಬೇಗ ಹಾಲು ಕುಡಿಸಿ ಅಂತ. ಇನ್ನು ಮುಂದೆ ಹೇಳಬೇಕು ಅಂದ್ರೆ ಬೇರೆ ಆರ್ಟಿಫಿಷಿಯಲ್ ಟೀಟ್ಸ್ ಅಂತ ಹೇಳ್ತೀವಿ, ಅಂದ್ರೆ ಡಮ್ಮೀಸ್, ಪ್ಯಾಸಿಫೈಯರ್ಸ್ ಬಾಯಲ್ಲಿ ಇಟ್ಟು ಮಗುವಿಗೆ ಅದನ್ನ ಸಕ್ ಮಾಡಕ್ಕೆ ಬಿಡಬಾರ್ದು. ತಾಯಿ ಹಾಲು ಬಿಟ್ಟು ಸಕ್ಕರೆ ನೀರು, ಬೆಲ್ಲದ ನೀರು ಇಂಥವುಗಳನ್ನು ಕೊಡಬಾರ್ದು. 2 ವರ್ಷದ ಕಾಲ ನೀವು ತಾಯಿ ಹಾಲು ಜೊತೆ ಬೇರೆ ಫುಡ್ ಸಪ್ಲಿಮೆಂಟ್ ಗಳನ್ನ ಕೊಡ್ತಾ ಹೋಗ್ಬೇಕು. ಒಂದು ಸತಿ ಮಗು ಆ ಫುಡ್ ಸಪ್ಲಿಮೆಂಟ್ಸ್ ಮೇಲೆ ಅಡ್ಜಸ್ಟ್ ಆದ್ಮೇಲೆ ತಾಯಿ ಹಾಲು ಕುಡಿಸೋದು ನಿಲ್ಲಿಸ್ಲಿಕ್ಕೆ ಅಡ್ಡಿಯಿಲ್ಲ. ಮತ್ತು 6 ತಿಂಗಳಾದ್ಮೇಲೆ ಫಸ್ಟು ಅನ್ನದ ಗಂಜಿ ಅಥವಾ ರವೆ ಗಂಜಿ, ಹಣ್ಣುಗಳು, ಆಮೇಲೆ ಬೇಯಿಸಿದ ಬಟಾಟಿ, ಕ್ಯಾರೆಟ್, ಆಮೇಲೆ ಹಣ್ಣುಗಳಲ್ಲಿ ಚಿಕ್ಕು ಹಣ್ಣು, ಸಪೋಟ, ಬಾಳೆಹಣ್ಣು ಇಂಥವುಗಳನ್ನು ಕೊಡಬಹುದು. ಆಮೇಲೆ ಮುಂದೆ ಬರೋ 1 ವರ್ಷದ ನಂತರ ಸ್ವಲ್ಪ ಗಟ್ಟಿ ಆಹಾರ ಕೂಡ ಕೊಡಬಹುದು. 2 ವರ್ಷ ಆದ್ಮೇಲೆ ಮಗುಗೆ ಇನ್ ಅಡ್ಜಸ್ಟ್ ಆಗಿದೆಪ್ಪ, ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡ್ಲಿಕ್ಕೆ ಅಡ್ಡಿಯಿಲ್ಲ. 6 ತಿಂಗಳವರೆಗೂ ಈಗ ಗವರ್ಮೆಂಟ್ ಇಂದ ಅಂತೂ ಮ್ಯಾಟರ್ನಿಟಿ ಲೀವ್ ಅಂತ ಇದೆ, ಇವನ್ ITBT ಸೆಕ್ಟರ್ ಅಲ್ಲಿ ಕೂಡ ರಜೆ ಕೊಟ್ಟೇ ಕೊಡ್ತಾರೆ. ಆವರೆಗೂ ಎಕ್ಸ್ಕ್ಲೂಸಿವ್ ಫೀಡಿಂಗ್ ಮಾಡಿ ಮುಂದೆ ಬರುವ ದಿನಗಳಲ್ಲಿ ಹಾಲನ್ನು ಎಕ್ಸ್ಪ್ರೆಸ್ ಮಾಡಿ ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡಿ ಬರಬಹುದು. 4-8 ಡಿಗ್ರೀಸ್ಗೆ ಸ್ಟೋರ್ ಮಾಡಿ ಬಂದ್ರೆ ಮತ್ತೆ ನಾರ್ಮಲ್ ಟೆಂಪರೇಚರ್ ತಂದು ಮಗು ಕುಡಿಸ್ಲಿಕ್ಕೆ ಅಡ್ಡಿಯಿಲ್ಲ, ಕುಡಿಸಬಹುದು, ಏನು ತೊಂದರೆ ಆಗುವುದಿಲ್ಲ. ದಿನಕ್ಕೆ ಮಿನಿಮಮ್ ರಾತ್ರಿ ಎಲ್ಲ ಮಗು ಕೇಳಿದಾಗೆಲ್ಲ ಹಾಲು ಕೊಡಬೇಕು ಅಂತಾನೆ ಹೆಲ್ತ್ ಪಾಲಿಸಿಗಳು ಹೇಳೋದು. ಮಗುಗೆ ಎಷ್ಟು ಸತಿ ನಾವು ಹಾಲು ಕೊಡಕ್ ಆಗುತ್ತೆ ಹಾಲು ಕೊಡ್ತಾನೆ ಇರಬೇಕು ಅಂತ ಹೇಳ್ತಾರೆ. ಆಕ್ಚುಲಿ ಸ್ತನಪಾನ್ಯದಿಂದ ತೂಕ ಕಡಿಮೆ ಆಗುತ್ತೆ, ಎಲ್ಲ ಬ್ಲೀಡಿಂಗ್ ಪ್ರಾಬ್ಲಮ್ಸ್ ಅಂದ್ರೆ ಹೆರಿಗೆ ನಂತರ ಆಗುವ ರಕ್ತಸ್ರಾವಗಳು ಕಡಿಮೆ ಆಗುತ್ತೆ. ಸೌಂದರ್ಯವರ್ಧಕವೇನಿರಲಿಲ್ಲ ಅಂದ್ರೂ ಸೌಂದರ್ಯಕ್ಕೆ ಏನು ತೊಂದರೆ ಆಗುವುದಿಲ್ಲ. ವಿಶ್ವ ಸ್ತನ್ಯಪಾನ ಸಪ್ತಾಹ ಕೆಲವೊಂದು ಧ್ಯೇಯ ಉದ್ದೇಶಗಳಿದಾವೆ. ಮೊದಲನೆಯದಾಗಿ ಎಲ್ಲಾ ಹಂತಗಳಲ್ಲಿ ಅಪೌಷ್ಟಿಕತೆಯ ನಿರ್ಮೂಲನೆ ಮಾಡುತ್ತದೆ. ಸೂಕ್ತವಾದ ಎದೆ ಹಾಲು ಕೊಡುವುದರಿಂದ ಹೆಂಗಸರಿಗೆ 1-2 ಮಕ್ಕಳ ನಡುವಿನ ಅಂತರ ಹೆಚ್ಚಾಗುತ್ತದೆ, ಅಂಡಾಶಯ, ಗರ್ಭಕೋಶದ ಮತ್ತು ಸ್ತನ ಕ್ಯಾನ್ಸರ್ಗಳಿಂದ ಮುಕ್ತಿ ಸಿಗುತ್ತದೆ, ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿ ಅಲ್ಲದೆ ದಂತಕ್ಷಯ ಮತ್ತು ವಕ್ರದಂತವನ್ನು ತಡೆಗಟ್ಟುತ್ತದೆ. ಇದು ಬುದ್ಧಿವಂತಿಕೆ ಕೂಡ ಹೆಚ್ಚಿಸುತ್ತದೆ ಮಕ್ಕಳಿಗೆ. ಇನ್ನು ಎರಡನೆಯದಾಗಿ ಎಂತಹ ತುರ್ತು ಸಂದರ್ಭಗಳಲ್ಲಿ ಆಹಾರದ ಸುಭದ್ರತೆಯನ್ನು ದೃಢೀಕರಿಸಬಹುದು. ಇದರಿಂದ ಮಗು ಜನನದ ನಂತರ ಮೊದಲನೇ 6 ತಿಂಗಳವರೆಗೂ ತಾಯಿ ಎದೆ ಹಾಲನ್ನು ಮಾತ್ರ ಕೊಡಬೇಕು. ಅದರ ಜೊತೆ ಮುಂಬರುವ ಬೆಳವಣಿಗೆಯ ಸಮಯದಲ್ಲಿ ಪೂರಕವಾದ, ಸುರಕ್ಷಿತವಾದ ಮತ್ತು ಸೂಕ್ತವಾದ ಆಹಾರವನ್ನು ಎದೆ ಹಾಲಿನ ಜೊತೆಗೆ ಒದಗಿಸಬೇಕು ಅಂತ ಹೇಳ್ಬಹುದು. ರೆಡಿ ಇರುವಂತಹ ಹಾಲು ಎದೆಯಿಂದ ಕ್ಲೀನ್ ಆಗಿ ಬರುತ್ತೆ, ಶುದ್ಧವಾದ ಮತ್ತು ಈಸಿಯಾಗಿ ಅವೈಲೇಬಲ್ ಆಗಿರೋ ಹಾಲು ಅಂದ್ರೆ ಎದೆ ಹಾಲು, ತಾಯಿಯ ಹಾಲು. ಇದಕ್ಕೆ ವಿಶ್ವಸಂಸ್ಥೆ ಏನ್ ಹೇಳ್ತಾ ಇದೆ ಅಂದ್ರೆ ತಾಯಂದಿರು ಸ್ತನಪಾನದ ಬಗ್ಗೆ ಸಮಾಲೋಚನೆ ಮಾಡಲೇಬೇಕು. ಆಮೇಲೆ ಇದಕ್ಕೆ ಆಗುವ ಸ್ನೇಹಪರ ಆಸ್ಪತ್ರೆಗಳಿದಾವೆ, ಇವುಗಳನ್ನು ಜಾಸ್ತಿ ಆರಂಭಿಸಿ ಅವರ ಸಹಭಾಗಿತ್ವ ತೆಗೆದುಕೊಂಡು ಇದರ ಅನುಷ್ಠಾನ
ಪ್ರಚಾರ ಮಾಡಬೇಕು. ಆಮೇಲೆ ಐಎಲ್ಒ ಮಾತೃತ್ವ ರಕ್ಷಣಾ ಸಮಾವೇಶವನ್ನು ಒಂದು ಕನಿಷ್ಠ ಮಟ್ಟದ ತಾಯಂದಿರ ಹಾಗೂ ಪೋಷಕರ ರಕ್ಷಣಾ ಕಾರ್ಯನಿರತಗಳ ಆಧಾರದ ಮೇಲೆ ಜಾರಿಗೆ ನೀಡುತ್ತಿದೆ. ಭಾವಿ ತಾಯಂದಿರಿಗೆ ಹೇಳುವುದೇನೆಂದರೆ, ಒಂದು ತಾಯಿಯ ಹಾಲು ಅಮೃತಕ್ಕೆ ಸಮಾನ ಅಂತ ಹೇಳ್ತೀವಿ, ಎದೆ ಹಾಲು ಕುಡಿಸುವುದನ್ನು ಬೆಂಬಲಿಸಬೇಕು. ದುರ್ಬಲ ವರ್ಗದವರಿಗೆ ಹೆಚ್ಚಿನ ಕಾಳಜಿ ಮತ್ತು ಸಹಾಯ

0: ಮಾಡಬೇಕು. ಕೃತಕ ಹಾಲಿನಿಂದಾಗಿ ಆಗುವ ದುಷ್ಪರಿಣಾಮಗಳ ಬಗ್ಗೆ ಮನವರಿಕೆ ಮೂಡಿಸಬೇಕು. ಜನಜಾಗೃತಿ ಉಂಟಾದರೆ ಇದು ಉತ್ತಮ. ಇನ್ನು ಸೂಕ್ತವಾದ ಎದೆ ಹಾಲು ಕೊಡುವುದರಿಂದ ಜೀವನ ಪರ್ಯಂತ ಆರೋಗ್ಯದ ಮೇಲೆ ಆಗುವ ಅನುಕೂಲತೆಗಳ ಬಗ್ಗೆ ಕೂಡ ತಿಳಿಸಿಕೊಡಬಹುದು. ಪರಿಸರದ ಮೇಲೆ ಆಗುವ ಇಂಗಾಲದ ಹೆಜ್ಜೆ ಗುರುತನ್ನು ತಡೆಗಟ್ಟಲು ಎದೆ ಹಾಲು ಕೊಡುವುದರ ಬಗ್ಗೆ ಮಾಹಿತಿ ನೀಡಬೇಕು. ಎದೆ ಹಾಲು ಕೊಡುವುದರಿಂದ ಬೊಜ್ಜುತನ ಹಾಗೂ ಹೆಚ್ಚಿನ ತೂಕದ ನಿವಾರಣೆ ಬರೀ ಎದೆ ಹಾಲನ್ನು ಕುಡಿಸುವುದರಿಂದ ಮಾತ್ರ ಸಾಧ್ಯವೆಂದು ಪ್ರಚಾರ ಮಾಡಬೇಕಾಗುತ್ತೆ. ಕೃತಕವಾದ ಹಾಲು ಕುಡಿದ ಮಕ್ಕಳಿಗೆ ಹೋಲಿಸಿದಾಗ 10% ಎದೆ ಹಾಲು ಕುಡಿದ ಬೆಳೆದ ಮಕ್ಕಳಲ್ಲಿ ಹೆಚ್ಚು ತೂಕ ಮತ್ತು ಬೊಜ್ಜುತನ ಕಡಿಮೆ ಕಂಡುಬರುತ್ತದೆ. ಎದೆ ಹಾಲು ಕುಡಿಯುವ ಮಕ್ಕಳು ಬುದ್ಧಿಮತ್ತೆ ಬೆಳವಣಿಗೆ ಮತ್ತು ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಇರುತ್ತೆ ಅಂತ ಹೇಳ್ಬಹುದು. ಇದು ಈ ರೇಡಿಯೋ ಟಾಕ್ಗಿಂತ ಮುಂಚೆ ನಾನು ಎಲ್ಲೋ ಇಂಟರ್ನೆಟ್ ಅಲ್ಲಿ ನೋಡ್ತಾ ಇದ್ದೆ, ಒಂದು ಇಂಟ್ರೆಸ್ಟಿಂಗ್ ನುಡಿ ಸಿಕ್ತು. ಅದೇನಂದ್ರೆ, ಕೈತುತ್ತು, ಕಡಲ ತೀರದ ಮುತ್ತು, ಭಾವದೊಳಗಿನ ಗಮ್ಮತ್ತು, ಸಡಗರದ ಸಿರಿಯ ಅವಲತ್ತು, ಮರಗಳ ಸಾಲಿನ ತಂಪತ್ತು, ಇವೆಲ್ಲಕ್ಕೂ ಮೀರಿದ ಸಂಪತ್ತು ಮಾತೃ ವಾತ್ಸಲ್ಯದ ಮುತ್ತು ಮತ್ತು ಆಕೆಯ ಎದೆ ಹಾಲು ಅಂತ ಹೇಳ್ಬೋದು.
1: ಸ್ತನ್ಯಪಾನದ ಮಹತ್ವ ಈ ಕುರಿತು ಡಾಕ್ಟರ್ ವಿನುತಾ ಕುಲಕರ್ಣಿ ಅವರಿಂದ ಮಾಹಿತಿಯನ್ನ ಕೇಳಿದ್ರಲ್ಲ. ಈಗ ಉತ್ತರ ಕನ್ನಡ ಜಿಲ್ಲೆ ಜೋಯಿಡಾ ತಾಲೂಕು ಗುಂದ ಗ್ರಾಮದ ಅರ್ಚನಾ ಅಜಿತ್ ಹೆಗಡೆ ಅವರಿಂದ ಕೇಳಿ ಸಣ್ಣ ಕಥೆ ನೀಲಿ.
2: ಈಗ ಹೇಳೋದಕ್ಕೆ ಹೊರಟಿರುವುದು ಒಂದು ಸಾಮಾನ್ಯ ವರ್ಗದ ಹೆಣ್ಣು ಮಗಳ ಕತೆ. ಹೆಣ್ಣು ಮಕ್ಕಳ ಬಗ್ಗೆ ಕತೆ ಬರೆಯುವುದಕ್ಕೂ ಒಂದು ಕಾರಣವಿದೆ. ಪುರುಷ ಪ್ರಧಾನವಾದಂತಹ ಸಮಾಜದಲ್ಲಿ ಹೆಣ್ಣು ತನ್ನ ಸ್ಥಾನಮಾನವನ್ನು, ಆತ್ಮಗೌರವವನ್ನು ಕಾಪಾಡಿಕೊಂಡು ಹೋಗುವಂತಹ ಒಂದು ಕತೆ. ಸಾಮಾನ್ಯವಾಗಿ ಸ್ತ್ರೀ ಅಂತಾದ ಮೇಲೆ ಅವಳಿಗೊಬ್ಬ ಜೊತೆಗಾರ ಇರಲೇಬೇಕು. ಅದು ಅಪ್ಪನ ರೂಪದಲ್ಲಾಗಿರಬಹುದು, ಗಂಡನ ರೂಪದಲ್ಲಾಗಿರಬಹುದು, ಅಥವಾ ಸಹೋದರ ಸ್ನೇಹಿತನ ರೂಪದಲ್ಲಾಗಿರಬಹುದು. ಆದರೆ ಹೆಣ್ಣು ಒಬ್ಬಳೇ ಇದ್ದರೆ, ಕೇಳುಗರೆ, ನಾನು ನಿಮ್ಮನ್ನೇ ಪ್ರಶ್ನಿಸ್ತೇನೆ, ಹೆಣ್ಣು ಅಬಲಳೆ? ಮುಂದಿನ ಕಥೆಯನ್ನು ಹೇಳ್ತೇನೆ ಕೇಳಿ. ಸುರುಗಿಹಳ್ಳಿ ಎನ್ನುವಂತಹ ಒಂದು ಪುಟ್ಟ ಹಳ್ಳಿ, ಅಲ್ಲಿ ನೀಲಿ ಎನ್ನುವಂತಹ ಒಬ್ಬಳು ಹೆಣ್ಣು ಮಗಳಿರ್ತಾಳೆ. ಸುಮಾರು 1970 ಸಮಯ. ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಹೆಚ್ಚು ಅಂದರೆ 3ನೇ ತರಗತಿಯವರೆಗೆ ಶಾಲೆಯನ್ನು ಕಲಿತಾ ಇದ್ದರು. ಅದಾದ ನಂತರ ಹೆಣ್ಣು ಮಕ್ಕಳಿಗೆ ಮನೆ ಕೆಲಸಗಳನ್ನು ಕಲಿಸ್ಲಿಕ್ಕಾಗ್ತಿತ್ತು. ಅಂದರೆ 12 ಮದುವೆ ಮಾಡುವಂತಹ ಕಾಲ ಅದು. ಈ ನೀಲಿಗೂ ಹಾಗೆ, ತುಂಬಾ ಚುರುಕಿನ ಹುಡುಗಿ, ಎಲ್ಲರ ಜೊತೆ ಮಾತನಾಡುತ್ತಾ ಆಟ ಆಡುತ್ತಾ ಇರುವಂತಹ ಹುಡುಗಿ. ಒಂದು ದಿನ ಶಾಲೆಗೆ ಹೋದಂತಹ ನೀಲಿಗೆ ಮನೆಯಿಂದ ಕರೆದುಕೊಂಡು ಹೋಗುವುದಕ್ಕೆ ಅಪ್ಪ ಬರ್ತಾರೆ. ಒರಟಾದ ಸ್ವರದಲ್ಲಿ, ಮಗಳೇ ನೀಲಿ, ಮನೆಗೆ ಹೋಗೋಣ ಬಾ, ಇವತ್ತು ನಿನ್ನ ಮದುವೆ ಅಂತ ಅಪ್ಪ ಹೇಳ್ತಾರೆ. ನೀಲಿಗೋ ಎಲ್ಲಿಲ್ಲದ ಆನಂದ. ಓಹೋ, ನನ್ನ ಮದುವೆ ಮಾಡ್ತಾರಂತೆ, ನಾನು ಹೊಸ ಬಟ್ಟೆಯನ್ನು ಹಾಕಿಕೊಳ್ಳಬಹುದಲ್ವಾ? ಮತ್ತೆ ಮದುವೆಯಲ್ಲಿ ವಿಶೇಷವಾದ ತಿಂಡಿ ತಿನಿಸುಗಳನ್ನೆಲ್ಲ ಮಾಡುತ್ತಾರೆ, ನಾನು ಅದನ್ನು ತಿನ್ನಬಹುದು ಎಂದು ಖುಷಿಯಿಂದ ಕುಣಿಯುತ್ತಾ ಜಿಗಿಯುತ್ತಾ ಅಪ್ಪನ ಕೈ ಹಿಡಿದು ಹೋಗುತ್ತಾಳೆ ನೀಲಿ. ಅಷ್ಟಕ್ಕೂ ಈ ಅಪ್ಪನಿಗೆ ನೀಲಿಯ ಮದುವೆ ಮಾಡುವ ವಿಚಾರ ಬಂದದ್ದಾದರೂ ಹೇಗೆ ಹೇಳ್ತೀನಿ ಕೇಳಿ. ನೀಲಿಯ ಮನೆಯಲ್ಲಿ ಒಂದು ಪುಟ್ಟ ದೇವರ ಕಾರ್ಯಕ್ರಮ ಇರುತ್ತದೆ. ಅದಕ್ಕೆ ಬಂದಂತಹ ನೀಲಿಯ ನೆಂಟರು, ಹೀಗೆ ಮಾತಿಗೆ ಮಾತು ಬೆಳೆದು ನೀಲಿಯನ್ನು ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡಿದರೆ ಒಳ್ಳೆಯದು ಅಂತ ಸುಬ್ಬಣ್ಣ ಹೇಳ್ತಾನೆ. ಸುಬ್ಬಣ್ಣನ ಮಾತನ್ನು ಕೇಳಿದಂತಹ ನೀಲಿ ಅಪ್ಪ ರಾಮಣ್ಣನಿಗೆ ತುಂಬ ಸಂತೋಷವಾಗುತ್ತದೆ. ಹಾಗಾದರೆ ಇನ್ನು ತಡ ಮಾಡುವುದು ಯಾತಕ್ಕೆ? ನಮ್ಮ ಮನೆಗೆ ಭಟ್ರು ಬಂದಿದ್ದಾರಲ್ಲ, ಯಾವ ದಿನ ಒಳ್ಳೆದಿದೆ ಅಂತ ಈಗಲೇ ಕೇಳಿ ಮದುವೆ ದಿನವನ್ನು ಗಟ್ಟಿ ಮಾಡಿಬಿಡೋಣ ಅಂತ ಹೇಳ್ತಾರೆ. ಪೂಜೆಗೆ ಬಂದ ಭಟ್ರಲ್ಲಿ ಪ್ರಶ್ನೆ ಇಟ್ಟಾಗ, ಇವತ್ತು ಗುರುವಾರ, ನಾಳಿನ ದಿನ ಶುಕ್ರವಾರ ಒಳ್ಳೆಯ ಮುಹೂರ್ತ ಇದೆ, ಮನೆಗೆ ಸೊಸೆಯನ್ನು ತುಂಬಿಸಿಕೊಳ್ಳುವವರಿಗೆ ಪ್ರಶಸ್ತವಾದ ಕಾಲ. ಸರಿ, ಒಳ್ಳೆಯ ವಿಚಾರ, ಮಗಳಿಗೆ ಮದುವೆಯನ್ನು ಮಾಡಿಯೇ ಬಿಡೋಣ ಅಂತ ವಿಚಾರ ಮಾಡಿದಂತಹ ರಾಮಣ್ಣ ಹೆಂಡತಿಯನ್ನು ಕರೆದು ಹೇಳ್ತಾನೆ, ಲೇ ಇವಳೆ, ನಾಳೆ ನಮ್ಮ ಮಗಳಿಗೆ ಮದುವೆ, ನಮ್ಮ ರಾಮಣ್ಣನ ಮಗನ ಜಾತಕ ಒಳ್ಳೆ ಹೊಂದಾಣಿಕೆ ಬರ್ತದಂತೆ, ಒಳ್ಳೆ ಹುಡುಗ ಸಿಕ್ಕಿದಾಗಲೇ ಮದುವೆ ಮಾಡಿಬಿಡೋಣ, ಆಗೋದಿಲ್ವೇನೆ? ಹೆಣ್ಣಾದವಳು ಸರಿ ಅಂತ ತಲೆಯಲ್ಲಾಡಿಸಿ ಮುಂದಿನ ಕೆಲಸಕ್ಕೆ ಅಣಿ ಮಾಡಿಕೊಳ್ತಾಳೆ. ಒಂದು ಕಡೆ ಮಗಳಿಗೆ ಮದುವೆ ನಿಕ್ಕಿ ಆಯ್ತಲ್ಲ ಎನ್ನುವಂತಹ ಸಂತೋಷ, ಇನ್ನೊಂದು ಕಡೆ ಇಷ್ಟು ಪುಟ್ಟ ಕಂದನನ್ನ ಗಂಡನ ಮನೆಗೆ ಕಳುಹಿಸಿಕೊಡಬೇಕಲ್ಲ ಅನ್ನುವಂತಹ ವೇದನೆ. ಹಾಗೆ ಕರಿಮಣಿ ಸರವನ್ನ ಪೋಣಿಸುವುದಕ್ಕೆ, ನಾಳೆ ಮದುವೆಯ ಸಿದ್ಧತೆಗೆ, ಕಜ್ಜಾಯದ ಸಿದ್ಧತೆಗೆ, ಮಂಟಪದ ಸಿದ್ಧತೆಗೆ, ಹೀಗೆ ಹಲವಾರು ತರತರವಾದ ಸಿದ್ಧತೆಗಳನ್ನು ಮಾಡಿಕೊಳ್ಳುವುದಕ್ಕೆ ಅಣಿಯಾಗುತ್ತಾರೆ. ಆದರೆ ಇದ್ಯಾವುದರ ಅರಿವಿಲ್ಲದ ಪುಟ್ಟ ಕಂದ ನೀಲಿ ಶಾಲೆಗೆ ಹೋಗಿರ್ತಾಳೆ. ನೀಲಿಯ ಮದುವೆ ಫಿಕ್ಸ್ ಆದದ್ದು ಹೀಗೆ. ನೀಲಿಯ ತಾಯಿಯ ಮನೆಯಲ್ಲಿ ಅಪ್ಪ ಅಮ್ಮ

ಅಜ್ಜ ಅಜ್ಜಿ ಮೂರು ಜನ ಅಣ್ಣ ತಮ್ಮಂದಿರು ಹೀಗೆ ಎಲ್ಲರಿಂದ ಕೂಡಿಕೊಂಡಂತಹ ಕುಟುಂಬ ಇದಾಗಿರ್ತದೆ. ತುಂಬಾ ಶ್ರೀಮಂತರೇನಲ್ಲ, ಹಾಗಂತ ಬಡವರಲ್ಲ. ಅಂತಹ ಮಧ್ಯಮ ವರ್ಗದ ಮನೆತನದಲ್ಲಿ ಜನಿಸಿರುವ ನೀಲಿಗೆ ಮದುವೆ. ಇನ್ನು ಮುಂದೆ ಆಟವಾಡುವ ಕೈಗಳಲ್ಲಿ ಸೌಟು, ಬಣ್ಣದ ಸರಗಳನ್ನು ಹಾಕಿಕೊಳ್ಳುವಂತಹ ಕುತ್ತಿಗೆಗೆ ಕರಿಮಣೆ, ಪುಟ್ಟದಾದ ಹಣೆಗೆ ದೊಡ್ಡದಾದ ಕುಂಕುಮದ ಬೊಟ್ಟು, ಲಂಗದಾವಣಿಯಲ್ಲಿ ಮಿಂಚುತ್ತಿದ್ದ ಮುದ್ದು ಮಗಳಿಗೆ ಸೀರೆ, ಹಾಗೆ ನೀಲಿಯನ್ನ ಸರ್ವಾಲಂಕಾರ ಭೂಷಿತಳಾಗಿ ಮದುವೆ ಮಂಟಪಕ್ಕೆ ಅವರಪ್ಪ ಹೊತ್ತುಕೊಂಡು ಬರುತ್ತಾರೆ. 9 ವರ್ಷದ ನೀಲಿಗೆ 20 ವರ್ಷದ ಗಂಡ, ಎಷ್ಟು ಚಂದ ಜೋಡಿ ಎಂದು ಬಂದವರೆಲ್ಲ ಕೊಂಡಾಡುತ್ತಾರೆ. ಮದುವೆ ಸಮಯದಲ್ಲಿ ಎಲ್ಲ ಮಹಿಳೆಯರು ಸುಂದರವಾಗಿ ಹಾಡುಗಳನ್ನು ಹಾಡುತ್ತಾರೆ. ಧಾರೆಯನ್ನೆರೆಯುವುದು, ಅರಿಶಿನವನ್ನು ಹಚ್ಚಿದ್ದು, ಹೆಣ್ಣನ್ನು ಒಪ್ಪಿಸಿದ್ದು, ಹೀಗೆ ನಾನಾ ತರವಾದ ಹಾಡುಗಳು. ಹಾಡುಗಳನ್ನು ಕೇಳಿ ಕೇಳಿ ಮುದ್ದು ಕಂದ ನೀಲಿ ಎಷ್ಟೋ ಬಾರಿ ನಿದ್ರೆಗೆ ಮುಳುಗಿರುತ್ತಾಳೆ. ಅದೆಷ್ಟೋ ಬಾರಿ ಅಮ್ಮ ಕರೆದು, ಮಗಳೇ ಏಳಮ್ಮ ಇಂದು ನಿನ್ನ ಮದುವೆ, ಹಾಗೆಲ್ಲ ಮಲಗಬಾರದು ಎಂದು ಎಬ್ಬಿಸುತ್ತಾರೆ. ತರತರವಾದ ಕಜ್ಜಾಯವನ್ನು ತಿನ್ನುತ್ತಾ ಹುಡುಗಾಟದ ಬುದ್ಧಿಯಲ್ಲಿರ್ತಾಳೆ ನೀಲಿ. ಕೊನೆಗೆ ಸಾಯಂಕಾಲದ ಸಮಯ, ಹೆಣ್ಣು ತುಂಬಿಸಿಕೊಳ್ಳುವ ಶಾಸ್ತ್ರ ಮಾಡಬೇಕಲ್ಲ. ಎಲ್ಲರೂ ನೀಲಿಯ ಗಂಡನ ಮನೆಗೆ ಹೊರಟು ನಿಲ್ಲುತ್ತಾರೆ. ಆಗ ಮುದ್ದು ಕಂದ ನೀಲಿಗೆ ತಾನು ಈ ಮನೆಯನ್ನು ಬಿಟ್ಟು ಹೊರಡಬೇಕು ಎನ್ನುವುದು ಅರ್ಥವಾಗುತ್ತದೆ. ಅಮ್ಮ, ನನ್ನನ್ನು ಇಲ್ಲಿಂದ ಎಲ್ಲಿಗೂ ಕಳಿಸಬೇಡ, ನಾನು ನಿನ್ನ ಜೊತೆಗೇ ಇರುತ್ತೇನೆ, ನನಗೆ ನೀನೇ ಬೇಕು ಅಮ್ಮ ಎಂದು ಅಮ್ಮನ ಸೀರೆಯನ್ನು ಹಿಡಿದು ಅಳುತ್ತಾಳೆ. ಆದರೆ ಭಾವನೆಗಳನ್ನೆಲ್ಲ ಅದುಮಿಟ್ಟುಕೊಂಡು ಹೊರಗಡೆಯಿಂದ ಹೊರಟನಂತೆ ಕಾಣುವ ಅಪ್ಪ ನೀಲಿಯ ಕೈರಟ್ಟೆಯನ್ನು ಎಳೆದು ನೀಲಿಯ ಅತ್ತೆ ಶಾರದಳ ಕೈಗೆ ಕೊಡುತ್ತಾನೆ. ಅವರು ಹಾಗೆ ಪಾಪವೋ ಪುಣ್ಯವೋ ಎಂಬುದನ್ನೂ ನೋಡದೆ ಆ ಪುಟ್ಟ ಕಂದನನ್ನು ಎಳೆದುಕೊಂಡು ಮನೆಗೆ ಬಂದು ವಧು ಪ್ರವೇಶವನ್ನು ನೆರವೇರಿಸಿ ಆ ದಿನ ನೀಲಿ ಅಳುತ್ತಲೇ ಕಳೆಯುತ್ತಾಳೆ. ಮದುವೆಯ ಸುಸ್ತು, ಅಪ್ಪ ಅಮ್ಮನನ್ನು ಬಿಟ್ಟು ಬಂದ ಬೇಸರ, ನೀಲಿಗೆ ಬೆಳಿಗ್ಗೆ 8 ಎಚ್ಚರವೇ ಆಗಲಿಲ್ಲ. ಅತ್ತೆ ಬರ್ತಾಳೆ, ನೀನೆಷ್ಟು ಹೊತ್ತು ಮಲಗೋದು, ಇದು ನಿನ್ನ ಅಮ್ಮನ ಮನೆಯಾ ಅಂತ ಕೇಳಿದರು. ಆ ಮುದ್ದು ಕಂದನಿಗೆ ತಾನಿದ್ದದ್ದು ಅಮ್ಮನ ಮನೆ ಅಲ್ಲ, ಗಂಡನ ಮನೆಯಲ್ಲಿ ಅಂತ ನಿದ್ದೆಯ ಮಂಪರಿನಲ್ಲಿ ತಿಳಿಯದೇ ಹೋಗ್ತದೆ. ಮುದ್ದಾದ ಸ್ವರದಲ್ಲಿ, ಅಮ್ಮ ನಾನಿನ್ನೂ ಸ್ವಲ್ಪ ಹೊತ್ತು ಮಲಗಬೇಕು, ನನ್ನನ್ನು ಎಬ್ಬಿಸಬೇಡ ಅಂತ ತಿರುಗಿ ಮಲಗುತ್ತಾಳೆ ಆ ಮುದ್ದು ಕಂದ. ಅವಳು ಹಾಗೆ ತಿರುಗಿ ಮಲಗಿದ್ದನ್ನು ನೋಡಿದ ಅವಳ ಅತ್ತೆಗೆ ಕೆಂಡದಂತಹ ಕೋಪ, ಎಲ್ಲ ಇವಳ ಎಬ್ಬಿಸಿದರೂ ಮತ್ತೆ ತಿರುಗಿ ಮಲಗಿದ್ದಾಳಲ್ಲ, ಮಾಡ್ತೇನೆ ಇವಳಿಗೆ ಅಂತ ಹೇಳಿ ಒಂದು ಬಕೆಟ್ ನೀರು ತಂದು ಪುಟ್ಟ ಕಂದನ ಮೇಲೆ ಎರಚಿ ಬಿಡ್ತಾಳೆ. ಒಮ್ಮೆಲೆ ಹೆದರಿ ಎದ್ದು ಕುಂತಹ ನೀಲಿ ಅಳೋದಕ್ಕೆ ಪ್ರಾರಂಭಿಸ್ತಾಳೆ. ಅಮ್ಮ ಅಮ್ಮ ನಾನಿಲ್ಲಿ ಇರಲ್ಲ, ನನ್ನನ್ನು ಕರೆದುಕೊಂಡು ಹೋಗುವಂತ ಬಿಕ್ಕಿ ಬಿಕ್ಕಿ ಅಳತಾಳೆ. ಆದರೆ ಆ ಕಂದ ಅತ್ತಿದ್ದನ್ನು ಕೇಳುವ ವ್ಯವಧಾನ ಆ ಮನೆಯಲ್ಲಿ ಯಾರಿಗೂ ಇರುವುದಿಲ್ಲ. ಅದೆಷ್ಟು ಕಾಲದಿಂದ ಬಾಲ್ಯ ವಿವಾಹ ಎನ್ನುವಂತಹ ಪದ್ಧತಿ ರೂಢಿಯಲ್ಲಿದ್ದು, ಹಾಗಾಗಿ ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಸಿಕೊಂಡು ಬಂದ ಹೊಸತರಲ್ಲಿ ಅವರು ಅಳುವುದು ಗೋಳಾಡುವುದು ಸಹಜವೇ ಆಗಿ ಹೋಗಿತ್ತು. ಹೀಗೆ ಕೆಲವು ವಾರಗಳು ಕಳೆದ ಬಳಿಕ ಆ ಮನೆ ಅಭ್ಯಾಸವಾಗಿ ಹೋಗುತ್ತೆ. ನೀಲಿ ತನ್ನ ಗಂಡನ ಸಹಾಯದಿಂದ ತಕ್ಕ ಮಟ್ಟಿಗೆ ಓದುವುದನ್ನು ಬರೆಯುವುದನ್ನು ವ್ಯವಹಾರ ಜ್ಞಾನಕ್ಕೆ ಎಷ್ಟು ಬೇಕೋ ಅಷ್ಟು ವಿದ್ಯಾಭ್ಯಾಸವನ್ನು ಕಲಿತುಕೊಳ್ತಾಳೆ. ನೀಲಿಗೀಗ ಸುಮಾರು 15 ಪ್ರಾಯ. ಅಪ್ಪ ತೀರಿಕೊಳ್ತಾರೆ. ಅದೇ ಕೊರಗಿನಲ್ಲಿ ಅಮ್ಮ ಮಾನಸಿಕ ಅಸ್ವಸ್ಥಳಾಗಿ ಹೋಗ್ತಾಳೆ. ಹೀಗೆ ಕೆಲವು ವರ್ಷಗಳ ನಂತರ ನೀಲಿಯ ದುರಾದೃಷ್ಟವೋ ಏನೋ, ಗಂಡನೂ ತೀರಿ ಹೋಗ್ತಾನೆ. ಗಂಡ ತೀರಿ ಹೋದ ಬಳಿಕ ಬಿಕ್ಕಿ ಬಿಕ್ಕಿ ಅಳುತ್ತಿರುವ ನೀಲಿಗೆ ತನ್ನ ತವರು ನೆನಪಾಗುತ್ತದೆ. ಅಂಗಳದ ತುದಿಯಲ್ಲಿ ಕಣ್ಣರಿಸಿ ನೋಡ್ತಾಳೆ, ಅಮ್ಮ ಬರುತ್ತಾಳೋ, ಅಣ್ಣ ಬರುತ್ತಾನೋ, ಇಲ್ಲ ಮಾತೃಸ್ವರೂಪಿಣಿ ಅತ್ತಿಗೆ ಬರುತ್ತಾಳೋ? ಯಾರು ಬರಲಿಲ್ಲ. ಅಮ್ಮನಿಗೋ ಮಗಳಿಗೆ ಗಂಡ ತೀರಿ ಹೋಗಿದ್ದಾನೆ ಎನ್ನುವುದರ ಪರಿವೇ ಇಲ್ಲ. ಅಣ್ಣ ಅತ್ತಿಗೆಯರಿಗೆ ನಾನು ಹೊರಗಿನವಳಾಗಿ ಬಿಟ್ಟೆ. ಮತ್ತೆ ಮನೆಯಲ್ಲಿ ನೀಲಿಗೆ ಕಷ್ಟವಾಗುವುದಕ್ಕೆ ಪ್ರಾರಂಭ ಆಗುತ್ತದೆ. ನೀಲಿಯ ಅತ್ತೆ, ನಿನ್ನ ಗಂಡ ಸಾಯುವುದಕ್ಕೆ ನೀನೇ ಕಾರಣ, ನಿನ್ನ ಜೊತೆ ನನ್ನ ಮಗನ ಮದುವೆ ಮಾಡಿಸದೇ ಹೋದರೆ ಅವ ಇನ್ನೂ ಬದುಕಿರುತ್ತಿದ್ದ, ಅವನ ಬದಲು ನೀನು ಸಾಯಬೇಕಾಗಿತ್ತು ಎಂದು ಹೇಳಿ ಬಾಯಿಗೆ ಬಂದ ಹಾಗೆ ನೀಲಿಯನ್ನ ಬಯ್ಯುತ್ತಾಳೆ. ಏನೇ ಆಗಲಿ, ಹೆಣ್ಣಾದವಳಿಗೆ ಗಂಡನ ಮನೆ ಚೆನ್ನಾಗಿರಬೇಕು, ಇಲ್ಲದೆ ಹೋದರೆ ತಾಯಿಯ ಮನೆಯಲ್ಲಾದರೂ ಅನುಕೂಲ ಚೆನ್ನಾಗಿರಬೇಕು. ಸರಿ, ನೀಲಿಗೆ ಇನ್ನೂ ಎಷ್ಟು ದಿನ ತಾನು ಹೀಗೆ ಇರಬೇಕು,
ನನ್ನ ಬದುಕಿಗೆ

0: ಅರ್ಥವೇ ಇಲ್ಲವೇ? ನಾನು ಬದುಕಿದ್ದೇ ತಪ್ಪೆ ಎಂದು ವಿಚಾರ ಮಾಡುತ್ತಾಳೆ. ತನ್ನ ಬದುಕು ವ್ಯರ್ಥವಾಗಬಾರದು. ನನ್ನ ಹಾಗೆ ಗಂಡನನ್ನು ಕಳೆದುಕೊಂಡ ಎಷ್ಟೋ ಹೆಣ್ಣು ಮಕ್ಕಳು ಇರುತ್ತಾರೆ. ಅವರ ಜೀವನ ಕೇವಲ ಗಂಡನ ಮನೆ ಸಂಸಾರ ಅಷ್ಟಕ್ಕೆ ಸೀಮಿತವೇ? ಒಂದು ಮನೆಯಲ್ಲಿ ಹುಟ್ಟಿ ಇನ್ನೊಂದು ಮನೆಯಲ್ಲಿ ಜೀತದಾಳಾಗಿ ದುಡಿಯುವುದಕ್ಕಾಗಿ ನಮ್ಮ ಜನ್ಮವ? ಹೀಗಾಗಬಾರದು. ನನ್ನ ಹಾಗೆ ನೊಂದ ಎಷ್ಟೋ ಹೆಣ್ಣು ಮಕ್ಕಳ ಬದುಕಿಗೆ ನಾನು ಆಸರೆಯಾಗಬೇಕು ಎಂದು ವಿಚಾರ ಮಾಡುತ್ತಾಳೆ. ಆದರೆ ಆ ಕಾಲದಲ್ಲಿ ಅದು ಸಾಧ್ಯವ? ಖಂಡಿತಕ್ಕೂ ಇಲ್ಲ. ಯಾಕೆಂದರೆ ಹೆಣ್ಣು ಮಕ್ಕಳು ಅಡುಗೆ ಮನೆಯಿಂದ ಹೊರಗೆ ಬರಲೇಬಾರದು ಎನ್ನುವಂತಹ ಕಾಲವಲ್ಲವೇ ಅದು. ಅಂಥದ್ದನ್ನೆಲ್ಲ ಎದುರಿಸಿ ನೀಲಿ ಹೇಗೆ ಎದ್ದು ನಿಲ್ತಾಳೆ? ಅವಳಂತಹದೇ ನಾಲ್ಕು ಹೆಣ್ಣು ಮಕ್ಕಳಿಗೆ ಹೇಗೆ ಸಹಾಯ ಮಾಡ್ತಾಳೆ? ವಿಚಾರ ಮಾಡಿದರೆ ಒಮ್ಮೆ ಮೈನಡುಕ ಬರುತ್ತದೆ ಅಲ್ವೇ? ಎದೆಗುಂದುವುದಿಲ್ಲ ನೀಲಿ. ಏನಾದರೂ ಒಂದು ಉಪಾಯವನ್ನು ಮಾಡಲೇಬೇಕು. ಬದುಕಿನ ಈ ಭವಣೆಯಿಂದ ಹೊರಬರಬೇಕು. ಜೀವನದಲ್ಲಿ ಗಟ್ಟಿಯಾಗಿ ನಿಲ್ಲಬೇಕು. ಹೆಣ್ಣು ಮಕ್ಕಳು ಸ್ವತಂತ್ರವಾಗಿ ಜೀವನ ಮಾಡಬೇಕು. ಗಂಡನ ಮರಣದ ಬಳಿಕ ಹೆಣ್ಣಾದವಳಿಗೆ ಗೌರವವೇ ಇಲ್ಲ. ಆದರೆ ಒಂದು ಹೆಣ್ಣಿಗೆ ಇನ್ನೊಂದು ಹೆಣ್ಣೇ ಶತ್ರು. ಇನ್ನೊಂದು ಹೆಣ್ಣಾದವಳು ತನ್ನ ಜೊತೆಗಾತಿಯ ಮನಸ್ಥಿತಿಯನ್ನು ಅರ್ಥೈಸಿಕೊಳ್ಳುವಂತಹ ಮನಸ್ಥಿತಿಯಲ್ಲಿ ಇರುವುದಿಲ್ಲ. ಸುಮ್ಮನೆ ಅಲ್ಲ ಹೆಣ್ಣಿಗೆ ಹೆಣ್ಣೇ ಶತ್ರು ಅಂತ ಹೇಳಿದ್ದು ಇದಕ್ಕೆ ಅಲ್ವೇ? ಕೊನೆಗೊಮ್ಮೆ ಧೈರ್ಯ ಮಾಡಿ ಚಿಕ್ಕದಾಗಿ ಅಡುಗೆ ಮನೆಯಲ್ಲಿಯೇ ಮಾಡಬಹುದಾದಂತಹ ಒಂದು ಮಸಾಲೆ ಪುಡಿಗಳನ್ನು ನೀಲಿ ಮಾಡುವುದಕ್ಕೆ ಪ್ರಾರಂಭಿಸ್ತಾಳೆ. ಅವಳು ಅಡಿಗೆ ಮನೆಯಲ್ಲಿ ಕುಟ್ಟಿ ತಯಾರಿಸಿದಂತಹ ಸಾಂಬಾರು ಪುಡಿಯ ಘಮ ಇಡೀ ಮನೆಯನ್ನು ತುಂಬಿರುತ್ತೆ. ಆ ಪರಿಮಳ ತನ್ನ ಮೂಗಿಗೆ ಬಡಿಯುತ್ತಿದ್ದಂತೆ ಅವಳ ಘಟವಾಣಿ ಅತ್ತೆ ಎಲ್ಲಿಂದಲೋ ಒಂದು ದೊಡ್ಡ ದೊಣ್ಣೆಯನ್ನು ತಂದು ನೀಲಿಯನ್ನು ಹಿಗ್ಗ ಮುಗ್ಗ ಹೊಡೆಯುತ್ತಾಳೆ. ಮತ್ತೆ ಆ ಸಾಂಬಾರು ಮಸಾಲೆಗಳನ್ನು ತನ್ನ ಮಗಳಿಗೆ ಕೊಟ್ಟು ಕಳುಹಿಸುತ್ತಾಳೆ. ನೀಲಿಯ ಮೊದಲನೇ ಪ್ರಯತ್ನ ವ್ಯರ್ಥವಾಗಿ ಹೋಯಿತು. ಅದಾದ ನಂತರ ಅದೆಷ್ಟೋ ಬಾರಿ ಸಾಂಬಾರ ಮಸಾಲೆಗಳನ್ನು ನೀಲಿಯ ಕೈಯಲ್ಲಿ ಅವಳ ನಾದಿನಿ ಮಾಡಿಸಿಕೊಂಡು ಹೋಗುತ್ತಾ ಇರುತ್ತಾಳೆ. ರುಚಿಕರವಾಗಿರುತ್ತೆ. ನೀಲಿ ಒಂದು ಉಪಾಯವನ್ನು ಮಾಡುತ್ತಾಳೆ. ತನ್ನ ನಾದಿನಿಯ ಕೈಯಲ್ಲಿ ತನ್ನ ಬದುಕಿನ ಬಗ್ಗೆ ಹೇಳಿಕೊಳ್ಳುತ್ತಾಳೆ. ಒಂದು ಚಿಕ್ಕ ಸಹಾಯವನ್ನು ಮಾಡಿ ಅತ್ತಿಗೆ, ನಾನು ಮಾಡಿದ ಸಾಂಬಾರ ಪದಾರ್ಥಗಳನ್ನು ನಿಮಗೆ ಕೊಡುತ್ತೇನೆ, ಅಲ್ಲೇ ಯಾವುದಾದರೂ ಅಂಗಡಿಗಳಿಗೆ ಮಾರಾಟ ಮಾಡಿಕೊಡಿ, ನೀವು ಹೇಗೂ ಪಟ್ಟಣದಲ್ಲಿರುತ್ತೀರಲ್ಲ ಎಂದು ಹೇಳುತ್ತಾಳೆ. ಅದನ್ನು ಕೇಳಿದ ಅವಳ ನಾದಿನಿ, ಆಗುವುದಿಲ್ಲ, ಅದೆಲ್ಲ ನೀನು ನನ್ನ ಹತ್ತಿರ ಹೇಳುವುದಕ್ಕೆ ಬರಬೇಡ ಎಂದು ನೀಲಿಯ ಬಳಿ ಒರಟಾಗಿ ಮಾತನಾಡಿ ಹೋಗುತ್ತಾಳೆ. ನೀಲಿ ನಿಟ್ಟುಸಿರು ಬಿಟ್ಟು, ಇದು ತನ್ನ ಹಣೆ ಬರಹವ, ಯಾವ ಜನ್ಮದಲ್ಲಿ ಮಾಡಿದ ಕರ್ಮದ ಫಲವೋ ಎಂದು ಬೇಸರಿಸಿಕೊಳ್ಳುತ್ತಾಳೆ. ಆದರೆ ಇತ್ತ ನಾದಿನಿ ತನ್ನ ಚಾಲಾಕಿ ಬುದ್ಧಿಯನ್ನು ಉಪಯೋಗಿಸಿ ಅವಳು ಮಾಡಿದ ಸಾಂಬಾರ ಪದಾರ್ಥಗಳನ್ನು ಚಿಕ್ಕ ಚಿಕ್ಕ ಪೊಟ್ಟಣಗಳನ್ನಾಗಿಸಿ ಮಾರಾಟ ಮಾಡುವುದಕ್ಕೆ ಪ್ರಯತ್ನಿಸ್ತಾಳೆ. ಒಮ್ಮೆ ನಾಲ್ಕೇ ನಾಲ್ಕು ಜನರಿಗೆ ಪ್ರಚಾರವಾದ ಮೇಲೆ ಕೇಳಬೇಕೆ, ಚಿಕ್ಕದಾಗಿ ಸಣ್ಣ ಸಣ್ಣ ಆರ್ಡರ್ಗಳು ಬರುವುದಕ್ಕೆ ಪ್ರಾರಂಭ ಆಗುತ್ತೆ. ಅವಳು ಮತ್ತೆ ತನ್ನ ಅತ್ತಿಗೆ ನೀಲಿಯ ಬಳಿ ಬಂದು ಹೇಳ್ತಾಳೆ, ಅತ್ತಿಗೆ ನೀವು ಮಾಡಿರೋ ಸಾಂಬಾರ್ ಮಸಾಲೆಗಳು ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗಿ ಹೋಗಿದೆ, ಅತ್ತಿಗೆ ನನಗೆ ಮತ್ತೆ ಸ್ವಲ್ಪ ಮಾಡಿಕೊಡಿ ಎಂದು ಹೇಳ್ತಾಳೆ. ಮೊದಲು ನೀಲಿಗೂ ಏನು ಅನ್ನಿಸದೇ ಇದ್ದರೂ ಕೆಲ ದಿನಗಳು ಕಳೆದಂತೆ ಅನುಮಾನಗಳು ಪ್ರಾರಂಭವಾಗುವುದಕ್ಕೆ ಶುರುವಾಗುತ್ತೆ. ನೀಲಿಯ ಅತ್ತೆ ಕೂಡ ಮಗಳ ಈ ಸ್ವಭಾವಕ್ಕೆ ರೋಸಿ ಹೋಗಿರುತ್ತಾರೆ. ಯಾಕೆಂದರೆ ತಿಂಗಳ ದಿನಸಿ ಒಮ್ಮೆಲೇ ತರುವಂತಹ ಕಾಲ ಅದು. ಪ್ರತಿಯೊಂದು ವಸ್ತು ಬಳಸುವಾಗಲೂ ನಾಲ್ಕು ಬಾರಿ ಯೋಚಿಸಬೇಕು ಅಂತಹ ಕಾಲ ಅಲ್ವೇ? ಪದೇ ಪದೇ ಮಗಳು ಬಂದು ಅದನ್ನು ಮಾಡಿಕೊಡು ಇದನ್ನು ಮಾಡಿಕೊಡು ಅಂತ ಹೇಳಿದರೆ ಮಾಡಿಕೊಡುವುದು ಕಷ್ಟವೇ. ಹೀಗೆ ನೀಲಿಯ ಅತ್ತೆ ತನ್ನ ಮಗಳನ್ನು ಜೋರಾಗಿ ಗದರಿದಾಗ ಮಗಳು ಹೇಳ್ತಾಳೆ, ಅಮ್ಮ, ಅತ್ತಿಗೆ ಮಾಡುವ ಸಾಂಬಾರ್ ಪುಡಿಗಳನ್ನು ನಾನು ಮಾರಾಟ ಮಾಡ್ತಾ ಇದ್ದೇನೆ, ಅವು ತುಂಬ ಚೆನ್ನಾಗಿದೆ ಎಂದು ಮತ್ತೊಂದಷ್ಟು ಜನರು ಕೇಳಿದರಮ್ಮ. ಅದಕ್ಕೆ ಅವರಿಗೆ ಕೊಡುವುದಕ್ಕಾಗಿ ಅತ್ತಿಗೆ ಹತ್ತಿರ ಸ್ವಲ್ಪ ಪುಡಿಗಳನ್ನು ಮಾಡಿಕೊಡುವುದಕ್ಕೆ ಹೇಳಿದ್ದು. ಇಷ್ಟು ಮಾತ್ರ ಅಲ್ಲಮ್ಮ, ಪುಳಿಯೋಗರೆ ಪೌಡರ್ಗಳು, ಮಾವಿನಕಾಯಿ, ಉಪ್ಪಿನಕಾಯಿಗಳನ್ನು ಸಹಿತ ಕೇಳಿದ್ದಾರಮ್ಮ, ಅದಕ್ಕೆ ಹಣವನ್ನು ಕೂಡ ಕೊಡ್ತಾರೆ ಅಂತ ಹೇಳಿ ಒಂದು 10 ರೂಪಾಯಿಯನ್ನು ತೆಗೆದು ಅಮ್ಮನ ಕೈಯಲ್ಲಿಡ್ತಾಳೆ. ಹಣವನ್ನು ಕಾಣುತ್ತಿದ್ದ ಹಾಗೆ ನೀಲಿ ಅತ್ತೆಯ ಮೋರೆ ಮರದಷ್ಟು ಅಗಲ ಆಗಿ ಹೋಗ್ತದೆ. ಓಹೋಹೋಹೋ, ಇದರಿಂದ 4 ಕಾಸು ಸಂಪಾದನೆ ಆಗ್ತದೆ ಅಂತಾದರೆ ನನ್ನ ಸೊಸೆ ಅಡಿಗೆ ಮನೆಯಲ್ಲಿ ಮಾಡಿಕೊಂಡಿರುವಂತಹ ಕೆಲಸ ತಾನೆ, ಮಾಡಲಿ ಬಿಡು ಎಂದು ಸೊಸೆಯನ್ನು ಕರೆದು ಹೇಳ್ತಾಳೆ. ನೀನು ಇಂದಿನಿಂದ ಮಸಾಲೆ ಪುಡಿಗಳನ್ನು, ಉಪ್ಪಿನಕಾಯಿಗಳನ್ನು ತಯಾರಿಸುವುದಕ್ಕೆ ಪ್ರಾರಂಭಿಸು, ಮುಂದಿನದನ್ನು ತನ್ನ ಮಗಳು ನೋಡಿಕೊಳ್ತಾಳೆ. ಹೀಗೆ ಪ್ರಾರಂಭವಾದಂತಹ ಒಂದು ಚಿಕ್ಕ ಮಸಾಲೆ ವ್ಯವಹಾರ ಮುಂದೊಂದು ದಿನ ದೊಡ್ಡದಾಗಿ ಬೆಳೆಯುತ್ತೆ. ಕೊನೆಗೂ ನೀಲಿ ಅಡುಗೆ ಮನೆಯಿಂದ ಹೊರಬೀಳುವಂತಹ ಸಂದರ್ಭ ಬಂದೇ ಬಿಟ್ಟಿತು. ನೀಲಿಯ ಸಾಂಬಾರ ಪದಾರ್ಥಗಳು, ಉಪ್ಪಿನಕಾಯಿ ಸರ್ಕಾರಿ ಮಾನ್ಯತೆಯನ್ನ ಕೂಡ ಪಡೆದುಕೊಂಡವು. ಊರಿನಲ್ಲಿರುವಂತಹ ಅದೆಷ್ಟೋ ವಿಧವೆಯರು, ಯಾರೋ ದಿಕ್ಕಿಲ್ಲದ ಜನರು ಬಂದು ನೀಲಿಯ ಮಸಾಲೆಯನ್ನು ತಯಾರಿಸುವಂತಹ ಫ್ಯಾಕ್ಟರಿಯಲ್ಲಿ ಸೇರಿಕೊಳ್ತಾರೆ. ನೀಲಿ ಒಳ್ಳೆ ಹಂತಕ್ಕೆ ಬರುತ್ತಿರುವ ವಿಷಯ ತಿಳಿದ ಕೂಡಲೇ ಅಣ್ಣ ಅತ್ತಿಗೆಗೆ ನೀಲಿಯ ಮೇಲೆ ಎಲ್ಲಿಲ್ಲದ ಪ್ರೀತಿ ಬರುತ್ತದೆ. ಹೀಗೆ ದಿನ ಕಳೆದ ಹಾಗೆ ನೀಲಿ ಉನ್ನತ ಮಟ್ಟವನ್ನ ತಲುಪುತ್ತಾಳೆ. ದೇಶ ವಿದೇಶದವರಿಗೆ ತನ್ನ ಸಾಂಬಾರ ಪುಡಿಗಳ ಚಾಪನ್ನು ತಲುಪಿಸುತ್ತಾಳೆ. ಅವಳು ಮಾತ್ರ ಅಲ್ಲದೆ ತನ್ನ ಜೊತೆಗೆ ತನ್ನಂತವರೇ ಆದ ಕೆಲ ಹೆಣ್ಣು ಮಕ್ಕಳನ್ನು ಜೊತೆಗೂಡಿಸಿಕೊಂಡು ಸಮಾಜದಲ್ಲಿ ಸ್ವಾಭಿಮಾನದಿಂದ, ನೀಯತ್ತಿನಿಂದ ಬದುಕುವುದಕ್ಕೆ ಒಂದು ಜಾಗವನ್ನು ಗಿಟ್ಟಿಸಿಕೊಳ್ತಾಳೆ. ನಾಲ್ಕು ಜನ ಹಾಡಿ ಹೊಗಳುವಂತಹ ಹೆಣ್ಣು ಮಗಳು ಇವಳಾಗ್ತಾಳೆ. ಸಾಧಿಸುವ ಛಲ ನಮ್ಮಲ್ಲಿದ್ದರೆ ಕಾಲ ಯಾವುದೇ ಇರಬಹುದು, ವಾತಾವರಣ ಎಂತಹುದೇ ಆಗಬಹುದು, ಪ್ರಯತ್ನವೇ ಪರಮಾತ್ಮ ಎಂದು ನಾವು ನಮ್ಮ ಕೆಲಸವನ್ನು ಮಾಡುತ್ತಾ ಇರಬೇಕು. ನಾವು ಮಾಡುವಂತಹ ಕೆಲಸ ನಮಗೆ ಗೌರವವನ್ನು ತಂದುಕೊಡುತ್ತದೆ. ಅಷ್ಟೇ ಅಲ್ಲ, ನಮ್ಮ ಮನಸ್ಸಿಗೆ ಸರಿ ಅನಿಸಿದರೆ, ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿದರೆ ಯಶಸ್ಸು ಕಾಣುವುದು ಖಂಡಿತ.
1: ಉತ್ತರ ಕನ್ನಡ ಜಿಲ್ಲೆ ಜೊಯ್ಡಾ ತಾಲೂಕು ಗುಂಡ ಗ್ರಾಮದ ಅರ್ಚನಾ ಅಜಿತ್ ಹೆಗಡೆ ಅವರಿಂದ ಸಣ್ಣ ಕಥೆ ನೀಲಿ ಕೇಳಿದ್ರಲ್ಲ, ಇದಾಗಿತ್ತು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ವನಿತಾ ವಿಹಾರ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
2: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
3: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ನಲ್ಲಿ, ಅರೇ ವಾ,
4: ಸಿಕ್ಕಿಬಿದ್ರು.
5: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, ಆರ್ಬಿಐ ಹೇಳುತ್ತೆ
6: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.
8: ದೇಶ

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂಥವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
0: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
4: ಹಲೋ
5: ಬ್ರೋ, ಆಮೇಲೆ ಕಾಲ್ ಮಾಡ್ತೀನೋ? ಬಾಸ್ ಇದಾರೆ, ಮತ್ತೆ ಕಾಲ್ ಮಾಡ್ತೀನಿ.
4: ಒಂದ್ ಸೆಕೆಂಡ್.
5: ಹಾ ಹಾ ಹಾ, ಆಮೇಲೆ ಆಮೇಲೆ.
6: ಹಲೋ
4: ಹಲೋ.
6: ಓ, ನೀನೇನೋ? ಏ, ಅರ್ಜೆಂಟ್ ಮೀಟಿಂಗ್ ಹೋಗ್ತಿದ್ದೀನಿ ಕಣೋ, ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡ್ಲಾ?
4: ಹಲೋ.
6: ನಿನ್ ಮೆಸೇಜ್ ನೋಡ್ದೆ, ಏನೋ ವಿಷಯ?
4: ಸ್ವಲ್ಪ ಮಾತಾಡಬೇಕಿತ್ತು.
6: ನೋಡು, ಈಗ ಬಿಜಿ ಇದ್ದೀನಿ. ಎಲ್ಲ ಓಕೆನಾ?
4: ಎಲ್ಲ ಓಕೆ.
6: ಮತ್ತೆ ಮೆಸೇಜ್ ಮಾಡ್ತೀನಿ.
4: ಅಮ್ಮ, ನಾನೊಂದು ವಿಷಯ ಹೇಳಬೇಕಿತ್ತು.
0: ನಿಂದು ಯಾವಾಗಲೂ ಇದ್ದದ್ದೆ, ಸುಮ್ಮನೆ ತಿನ್ನ.

0: ಕಾಲ್ ಮಾಡಿದಾಗ ನಾನು ಮಾತಾಡಬೇಕಿತ್ತು.
1: ಸಹಾನುಭೂತಿ, ಸಮಯ ಪ್ರಜ್ಞೆ, ಸ್ಪಂದನೆ, ಬದುಕಿಗೊಂದು ಅಮೂಲ್ಯ ಅವಕಾಶ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಆರೋಗ್ಯ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಳಿ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ಎದೆಹಾಲಿನ ಮಹತ್ವ. ಈ ಬಗ್ಗೆ ವಿರಾಜಪೇಟೆ ಸಾರ್ವಜನಿಕ ಆಸ್ಪತ್ರೆಯ ಸ್ತ್ರೀರೋಗ ವಿಭಾಗದ ಹಿರಿಯ ತಜ್ಞರಾದ ಡಾಕ್ಟರ್ ರಾಜೇಶ್ವರಿ ಬಿಕೆ ಅವರೊಂದಿಗೆ ಸಂದರ್ಶನ.
4: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ಆರೋಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ತಾಯಿಯ ಹಾಲು ಅಂದರೆ ಅಮೃತಕ್ಕೆ ಸಮಾನ ಅಂತ ಹೇಳ್ತೇವೆ. ಹಾಗಾದರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸ್ತನ್ಯಪಾನ ಸಪ್ತಾಹದ ಆಚರಣೆ, ಉದ್ದೇಶ, ಎದೆಹಾಲಿನ ಮಹತ್ವ ಈ ಎಲ್ಲದರ ಕುರಿತಾಗಿ ಮಾಹಿತಿಯನ್ನು ಮಾಡಿಕೊಳ್ಳೋಣ. ಈ ಕುರಿತು ಮಾಹಿತಿ ಮಾಡಿಕೊಡ್ತಾ ಇದ್ದಾರೆ ವಿರಾಜಪೇಟೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸ್ತ್ರೀರೋಗ ವಿಭಾಗದ ಹಿರಿಯ ತಜ್ಞರಾಗಿರುವಂತಹ ಡಾಕ್ಟರ್ ರಾಜೇಶ್ವರಿ ಬಿಕೆ ಅವರು. ಬನ್ನಿ ಈಗ ಅವರನ್ನು ಮಾತಾಡಿಸ್ತಾ ಈ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಅವರಿಂದ ತಿಳಿದುಕೊಳ್ಳೋಣ. ಡಾಕ್ಟ್ರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ.
5: ನಮಸ್ಕಾರ, ಎಲ್ಲ ಬಂಧುಗಳಿಗೆ ನನ್ನ ನಮಸ್ಕಾರಗಳು.
4: ಈಗ ಡಾಕ್ಟ್ರೇ, ಮೊದಲಿಗೆ ವಿಶ್ವ ಸ್ತನ್ಯಪಾನ ಸಪ್ತಾಹವನ್ನು ಯಾವಾಗ ಆಚರಿಸಲಾಗ್ತದೆ, ಹಾಗೆ ಈ ಬಾರಿಯ ಘೋಷವಾಕ್ಯ ಏನು ಅಂತ ಹೇಳ್ತೀರಾ?
5: ಹಾ, ಇದು ಒಂದು ಒಳ್ಳೆ ಪ್ರಶ್ನೆ. ನಾವು ಪ್ರತಿ ವರ್ಷ ವಿಶ್ವ ಸ್ತನ್ಯಪಾನ ಸಪ್ತಾಹವನ್ನು ಆಗಸ್ಟ್ 1 ಆಗಸ್ಟ್ 7 ಆಚರಿಸ್ತೇವೆ. ಸೃಷ್ಟಿ ವೈಶಿಷ್ಯ ಏನಿದೆ ಅಂತ ಅಂದ್ರೆ, ತಾಯಿಯಾಲು ಅಮೃತ ಅಂತ ಆಗ್ಲೇ ಹೇಳಿದ್ರು, ಇದು ಜೀವಾಮೃತ ಅಂತ ಹೇಳ್ತೀವಿ. ಪ್ರಕೃತಿ ನಮ್ಗೆ ತಾಯಿಯಿಂದ ಮಗುವಿಗೆ ಕೊಡುವಂತ ಪ್ರಕೃತಿಯ ಕೊಡುಗೆ ಇದು. ಈ ವರ್ಷದ ಸ್ತನ್ಯಪಾನ ಸಪ್ತಾಹದ ಧ್ಯೇಯವಾಕ್ಯ ಅಂದ್ರೆ ಥೀಮ್ ಅಂತ ಹೇಳ್ತೀವಿ, ಅದೇನು ಅಂದ್ರೆ ಜೀವನಕ್ಕೆ ಸುಸ್ಥಿರ ಆರಂಭಕ್ಕಾಗಿ ಸ್ತನ್ಯಪಾನ, ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ವ್ಯವಸ್ಥೆಗಳನ್ನು ಇನ್ನಷ್ಟು ಬಲಪಡಿಸೋಣ ಅನ್ನೋದು ಈ ವರ್ಷದ ಧ್ಯೇಯವಾಕ್ಯವಾಗಿದೆ.
4: ಅಂದ್ರೆ ಅದನ್ನ ಸ್ವಲ್ಪ ವಿವರಿಸಿ ಹೇಳ್ಬೋದಾ ನಮ್ಮ ತಾಯಂದಿರಿಗೆ?
5: ಹೌದು, ಈ ಥೀಮ್ದು ಧ್ಯೇಯವಾಕ್ಯದ ಮುಖ್ಯ ಉದ್ದೇಶ ಏನು ಅಂದ್ರೆ, ಈಗಾಗಲೇ ಪರಿಣಾಮಕಾರಿಯಾಗಿ ನಾವು ಎಲ್ಲ ಸ್ತನ್ಯಪಾನ ಸಪ್ತಾಹದ ಅಥವಾ ಸ್ತನ್ಯಪಾನದ ಬಗ್ಗೆ ಕಾರ್ಯನಿರ್ವಹಿಸ್ತಾ ಇರುವ ಕೆಲವು ಸಂಸ್ಥೆಗಳಿದ್ದಾವೆ, ಅದನ್ನ ನಾವು ಇನ್ನಷ್ಟು ಬಲಪಡಿಸೋದು ಈ ಮುಖ್ಯ ಉದ್ದೇಶ ಆಗಿರ್ತದೆ. ಯಶಸ್ವಿಯಾಗಿ ಸ್ತನ್ಯಪಾನ ಕಾರ್ಯಕ್ರಮಗಳು ಮತ್ತು ಅದರಿಂದ ಏನು ನಾವು ನೀತಿಗಳನ್ನ ಕಲಿಯೋದು ಇದರ ಉದ್ದೇಶ ಆಗಿರ್ತದೆ. ಸರ್ಕಾರಗಳು ಮತ್ತೆ ಆರೋಗ್ಯ ಸೇವಾ ಪೂರೈಕೆದಾರರು, ಉದ್ಯೋಗ ಸ್ಥಳಗಳಲ್ಲಿ ಮತ್ತು ಸಮುದಾಯಗಳಲ್ಲಿ ಸ್ತನ್ಯಪಾನ ಮಾಡುವ ಬಗ್ಗೆ ಕುಟುಂಬಗಳಿಗೆ ನಾವು ನಿರಂತರ ಬೆಂಬಲನ ನೀಡುವಂತೆ ಉತ್ತೇಜನ ಮಾಡಬೇಕು. ಇದರಿಂದ ಇನ್ನೊಂದೇನಂದ್ರೆ, ಜೀವಿತಾವಧಿಯಲ್ಲಿ ಉತ್ತಮ ಆರೋಗ್ಯಕ್ಕೆ ಸ್ತನ್ಯಪಾನ ಸುಸ್ಥಿರ ಅಡಿಪಾಯ ಎಂಬ ಅರಿವನ್ನ ನಾವು ಮೂಡಿಸಬೇಕು. ಯಾಕೆಂದ್ರೆ ಈಗ ನಾವು ಏನು ಯಂಗ್ ಜನರೇಷನ್ ಅಂತ ಹೇಳ್ತೀವಿ, ಈಗ ಒಂದು ಮಗು ಒಂದು ದೇಶದ ಮುಂದಿನ ಸತ್ಪ್ರಜೆ ಆಗಬೇಕು ಅಂತ ಅಂದ್ರೆ, ಹುಟ್ಟಿದ ತಕ್ಷಣದಿಂದನೇ ಆ ಮಗುನ ನಾವು ಸುಸ್ಥಿರ ಸಮಾಜಕ್ಕೆ ಅಡಿಪಾಯ ಹಾಕೋ ತರನೇ ಮಗುನ ಬೆಳವಣಿಗೆಗೆ ನಾವು ಸ್ತನ್ಯಪಾನದ ಬಗ್ಗೆ ಮಾಹಿತಿನ ನೀಡಿ ಅರಿವು ಮೂಡಿಸೋದು ಇದರದು ಮುಖ್ಯ ಉದ್ದೇಶ ಆಗಿರ್ತದೆ.
4: ಸ್ತನ್ಯಪಾನದ ಉದ್ದೇಶದ ಬಗ್ಗೆ ಈಗ ಹೇಳಿದ್ರಿ, ಘೋಷವಾಕ್ಯದ ಬಗ್ಗೆ ಕೂಡ ವಿವರಿಸಿದ್ರಿ. ಹಾಗಾದ್ರೆ ಎದೆಹಾಲಿನಿಂದ ಇರುವಂತಹ ಪ್ರಯೋಜನಗಳು ಏನು, ಇದರ ಮಹತ್ವ ಏನು ಎದೆಹಾಲಿನಿಂದ ಅಂತ ಹೇಳೋದನ್ನ ತಿಳಿಸ್ಕೊಡ್ತೀರಾ?
5: ಇದು ಎಲ್ಲಾ ಮಹಿಳೆಯರು ಮತ್ತೆ ಎಲ್ಲಾ ಕುಟುಂಬದವರು ತಿಳ್ಕೊಳ್ಳೋಂತ ವಿಷಯ. ಯಾಕೆಂದ್ರೆ ಬರೀ ಮಹಿಳೆ ತಿಳ್ಕೊಂಡ್ರೆ ಸಾಕು ಅಂತ ಹೇಳೋದಿಲ್ಲ, ಕುಟುಂಬದ ಎಲ್ಲಾ ಜನರಿಗೂ ಇದ್ರ ಬಗ್ಗೆ ಮಹತ್ವನ ಮತ್ತೆ ಏನು ಅದರದ್ದು ಉದ್ದೇಶ ಅನ್ನೋದು ಗೊತ್ತಿರಬೇಕು ಅನ್ನೋದು ಇದ್ರದ್ದು ಮುಖ್ಯ ಉದ್ದೇಶ ಆಗಿರ್ತದೆ.
4: ಹೌದು, ಖಂಡಿತವಾಗಿ. ಯಾಕಂದ್ರೆ ಒಬ್ಳು ತಾಯಿ ಆ ಕುಟುಂಬದ ಸದಸ್ಯೆಯೇ ಆಗಿರ್ತಾಳೆ, ಕುಟುಂಬದ ಎಲ್ಲರ ಸಹಕಾರ ಅಥವಾ ಬೆಂಬಲ ಅವಳಿಗೆ ಬೇಕಾಗ್ತದೆ. ಹಾಗಾಗಿ ಕುಟುಂಬದಲ್ಲಿ ಎಲ್ರಿಗೂ ಮಗುವಿಗೆ ತಾಯಿಯ ಎದೆಹಾಲಿನ ಮಹತ್ವ ಏನು ಅನ್ನೋದನ್ನ ತಿಳಿಸುವಂತದ್ದು ಮುಖ್ಯವಾಗಿರ್ತದೆ.
5: ಹೌದು, ಯಾಕೆಂದ್ರೆ ಎದೆಹಾಲಿನ ಮಹತ್ವದ ಬಗ್ಗೆ ತಿಳಿಯಕ್ಕೆ ನಮ್ಗೆ ಏನು ಅಂದ್ರೆ ಫ್ಯಾಮಿಲಿನೂ ಅದ್ರ ಜೊತೆಗೆ ಅವ್ರದ್ದು ಸಪೋರ್ಟ್ ಬೇಕಾಗ್ತದೆ. ಮಹಿಳೆಗೆ ಅವಳು ಏನೇ ಸಾಧಿಸಬೇಕು ಅಂದ್ರೆ ಫ್ಯಾಮಿಲಿ ಸಪೋರ್ಟ್ ತುಂಬಾ ಮುಖ್ಯ ಆಗಿರ್ತದೆ. ಈ ಎದೆಹಾಲಿನ ಪ್ರಯೋಜನಗಳು ಮೇನ್ ಆಗಿ ಏನು ಅಂತಂದ್ರೆ, ಮಗುವಿಗೆ ಏನು ಪ್ರಯೋಜನಗಳಾಗ್ತದೆ ಮತ್ತೆ ತಾಯಿಗೆ ಏನಾಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮಗುವಿಗೆ ಸಂಪೂರ್ಣ ಪೌಷ್ಟಿಕಾಂಶಗಳು ಸಿಗ್ತದೆ. ಈಗ ನಾವು ಏನು ಅಂದ್ರೆ, ಈಗ ನಾವು ಹೊರಗಡೆ ಎಲ್ಲರೂ ಊಟ ಮಾಡ್ತೀವಿ ಅಂತ ಅಂದ್ರೆ ನಾವು ಊಟಕ್ಕೆ ದುಡ್ಡು ಕೊಡ್ಬೇಕು, ಮತ್ತೆ ಈಗ ಮನೆಯಲ್ಲೇ ಅಡುಗೆ ಮಾಡ್ತೀವಿ ಅಂತ ಅಂದ್ರೂ ಅಕ್ಕಿ ಬೇಳೆ ಮತ್ತೆ ಅದನ್ನ ತಯಾರಿಸ್ಲಿಕ್ಕೆ ಫ್ಯೂಯಲ್ ಬೇಕು. ಈಗ ಅದೇ ತರ ಆ ವಿಷಯಕ್ಕೆ ಬಂದ್ರೆ, ಈಗ ಮಗುವಿಗೆ ತಾಯಿ ಹಾಲು ಸಿಗ್ತಾ ಇದೆ ಅಂದ್ರೆ ಅಲ್ಲಿ ಏನು ಖರ್ಚಾಗ್ತಾ ಇಲ್ಲ, ತಾಯಿಯಿಂದ ಮಗುಗೆ ಸೀದಾ ಹಾಲು ಬರ್ತಾ ಇದೆ, ಅದಕ್ಕೆ ನಾವೇನು ಖರ್ಚು ಮಾಡುವಂತ ಅವಶ್ಯಕ

0: ಅವಶ್ಯಕತೆ ಇಲ್ಲ.
1: ಫ್ರೀ ಆಫ್ ಕಾಸ್ಟ್,
0: ಫ್ರೀ ಆಫ್ ಕಾಸ್ಟ್. ಬರೀ ಕಾಸ್ಟ್ ಕಮ್ಮಿ ಅಂತ ಅಂದ್ರೂ ಬೇರೆ ಅದರಿಂದ ಪ್ರಯೋಜನಗಳು ಜಾಸ್ತಿ ಆಗ್ತಾ ಇದೆ. ಮತ್ತೆ ಫಸ್ಟ್ ಮೇನ್ ಆಗಿ ಏನ್ ಹೇಳ್ಬೇಕು ಅಂದ್ರೆ, ಮಗುವಿಗೆ ಫಸ್ಟ್ 6 ತಿಂಗಳು ತಾಯಿ ಎದೆ ಹಾಲು ಮಾತ್ರ ಸಾಕಾಗ್ತದೆ. ಸಂಪೂರ್ಣವಾಗಿ ತಾಯಿ ಎದೆ ಹಾಲನ್ನ ಮಾತ್ರ ಕುಡಿಸ್ಬೇಕು ನಾವು, ಅದಕ್ಕೆ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತ ಹೇಳ್ತೀವಿ.
1: ನೀರು ಕೂಡ
0: ಏನು ಎಕ್ಸ್ಟ್ರಾ ನೀರಾಗ್ಲಿ, ಕೆಲವರು ಹೇಳ್ತಾರಲ್ಲ ಜೇನು ಕೊಡ್ಬೋದಾ, ಆ ತರದೆಲ್ಲ ಕೊಡೋ ಅಂತ ಅವಶ್ಯಕತೆ ಇಲ್ಲ. ಫಸ್ಟ್ 6 ತಿಂಗಳು ತಾಯಿ ಹಾಲೆ ಮಗುಗೆ ಸಂಪೂರ್ಣ ಎಲ್ಲಾ ಪೌಷ್ಟಿಕಾಂಶಗಳನ್ನ ಒದಗಿಸ್ತದೆ. ಸೊ ಫಸ್ಟ್ 6 ತಿಂಗಳು ನಾವು ಅದ ಹೇಳ್ತೀವಿ. ಆಮೇಲೆ 6 ತಿಂಗಳು ಆದ ನಂತರ ಮಗುವಿಗೆ ತಾಯಿ ಹಾಲು ಜೊತೆಗೆ ಬೇರೆ ಟಾಪ್ ಫೀಡ್ಸ್ ಅಂತ ಹೇಳ್ತೀವಿ, ಅದನ್ನ ಕೊಡಬೇಕು. ಮಗುವಿಗೆ ಫಸ್ಟ್ 6 ತಿಂಗಳಲ್ಲಿ ಎಲ್ಲಾ ಸಂಪೂರ್ಣ ಪೌಷ್ಟಿಕಾಂಶ ಸಿಗ್ತದೆ, 2ನೇ 6 ತಿಂಗಳಲ್ಲಿ ಅರ್ಧ ಪೌಷ್ಟಿಕಾಂಶಗಳು ಸಿಗ್ತದೆ, ಬೇರೆ ಪೌಷ್ಟಿಕಾಂಶಗಳನ್ನ ನಾವು ಎಕ್ಸ್ಟ್ರಾ ಅವರಿಗೆ ಕೊಡಬೇಕಾಗ್ತದೆ, ಪೂರೈಸಬೇಕಾಗ್ತದೆ. ಮತ್ತೆ ಮಗುದು ಏನ್ ಬೆಳವಣಿಗೆ ಆಗ್ತದೆ ಅದರ ಅನುಗುಣವಾಗಿ ತಾಯಿ ಮಗುವಿಗೆ ಹಾಲನ್ನ ಉತ್ಪತ್ತಿ ಮಾಡ್ತಾ ಇರ್ತಾಳೆ. ಇದು ಪೌಷ್ಟಿಕಾಂಶದ ಬಗ್ಗೆ ಆಯ್ತು. ನೆಕ್ಸ್ಟ್ ಬಂದ್ಬಿಟ್ಟು ಏನಂದ್ರೆ, ಮೇನ್ ಆಗಿ ಮಗುವಿಗೆ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸ್ತದೆ ಎದೆ ಹಾಲಿನ ಫಸ್ಟ್ ಶುರು ಆದ ಹಾಲನ್ನ. ಅದಕ್ಕೆ ನಮ್ಮ ಮೆಡಿಕಲ್ ಭಾಷೆನಲ್ಲಿ ಕೊಲೆಸ್ಟ್ರಮ್ ಅಂತ ಹೇಳ್ತೀವಿ. ಸೊ ಆ ಫಸ್ಟ್ 3-4 ದಿವಸ ಏನು ಹಾಲು ಬರ್ತದೆ ಅದು ಅದರಲ್ಲಿ ತುಂಬಾ ರೋಗ ನಿರೋಧಕ ಶಕ್ತಿ ಇರುವಂತಹ ಅಂಶಗಳು ಅಡಕವಾಗಿರ್ತದೆ. ಸೊ ಯಾವುದೇ ಮಗುನು ಆ ಹಾಲನ್ನ ಕುಡಿಯೋದ್ರಿಂದ ವಂಚಿತ ಆಗಬಾರ್ದು, ಅದು ತುಂಬಾ ಇಂಪಾರ್ಟೆಂಟ್. ಅದರಲ್ಲಿ ಕೆಲವು ನಾವು ಆಂಟಿಬಾಡೀಸ್ ಅಂತ ಹೇಳ್ತೀವಿ, IgA ಅಂತ ಹೇಳ್ತೀವಿ, ಮತ್ತೆ ಬಿಳಿ ರಕ್ತ ಕಣಗಳು, ಮತ್ತೆ ಇನ್ನು ಕೆಲವು ರೋಗ ನಿರೋಧಕ ಶಕ್ತಿಗಳು ಅದರಲ್ಲಿ ಸಮೃದ್ಧವಾಗಿರ್ತದೆ. ಸೊ ಅದರಿಂದ ಸೋಂಕು ಅಂದ್ರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇಂದ ನಾವು ರಕ್ಷಣೆನ ನೀಡಬಹುದು ಮಗುವಿಗೆ. ಇನ್ನೊಂದು ನಮ್ಮಲ್ಲಿ ಒಂದು ಮೂಢನಂಬಿಕೆ ಇದೆ, ಕೆಲವ್ರು ಏನ್ ಮಾಡ್ತಾರೆ, ಓ ಮಗುಗೆ ಹಾಲು ಕುಡಿಸಿದ್ರೆ ತೊಂದರೆ ಆಗ್ಬಿಡ್ಬೋದು ಅಂತ ಅದನ್ನ ಕೊಡದೇ ಇರ್ಬೋದು. ಅದನ್ನ ಕೊಡದೆ ಇರಬಾರ್ದು, ಮಗುವಿಗೆ ಅದು ವಂಚಿತ ಆಗ್ಬಾರ್ದು ಆ ಹಾಲಿಂದ.
1: ಹಿಂದೆ ತುಂಬಾ ಇತ್ತು, ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅರಿವು ಮೂಡಿದಾಗ ಸ್ವಲ್ಪ ತಾಯಂದಿರು ಈ ರೀತಿಯ ಮೂಢನಂಬಿಕೆಗಳನ್ನ ಬಿಟ್ಟಿದ್ದಾರೆ. ಆದ್ರೂ ಕೆಲವೊಂದು ಕಡೆಗಳಲ್ಲಿ
0: ಹೌದು. ಮತ್ತೆ ನೆಕ್ಸ್ಟ್ ಏನು ಅಂದ್ರೆ, ಇನ್ನೊಂದು ಕೆಲವು ಮಕ್ಕಳು ಸಡನ್ ಆಗಿ ಸತ್ತೋಗ್ತಾರೆ, ಏನು ಅಂತ ಕಾರಣ ಗೊತ್ತಿರೋದಿಲ್ಲ. ಬಟ್ ಈ ಎಕ್ಸ್ಕ್ಲೂಸಿವ್ ಆಗಿ ಎದೆ ಹಾಲು ಕುಡಿದಿರೋ ಮಕ್ಕಳಲ್ಲಿ ಈ ತರ ಸಡನ್ ಆಗಿ ಮಗು ಸಾಯುವಂತ ಅಪಾಯ ಇರುವಂತದ್ದು ತುಂಬಾ ಕಡಿಮೆ ಆಗಿದೆ ಅಂತ ಕೆಲವು ಸ್ಟಾಟಿಸ್ಟಿಕ್ಸ್ ಪ್ರಕಾರ ನಾವು ತಿಳ್ಕೊಳ್ತೀವಿ. ಮತ್ತೆ ಇನ್ನೊಂದೇನು ಅಂದ್ರೆ, ಮಕ್ಕಳಿಗೆ ಅಲರ್ಜಿ ಆಗೋದು ಗೊತ್ತಿರಬಹುದು, ಆದ್ರೆ ಒಂದು 100 ಮಕ್ಕಳಲ್ಲಿ ಕರೆಕ್ಟ್ ಆಗಿ ಹಾಲು ಕುಡಿದಿರೋ ಮಕ್ಕಳಿಗೆ 39% ಅದು ಅಲರ್ಜಿ ಆಗುವಂತ ಚಾನ್ಸಸ್ಗಳನ್ನ ಕಡಿಮೆ ಮಾಡ್ತದೆ ಅಂತ ಸ್ಟಡೀಸ್ ಅಲ್ಲಿ ಹೇಳ್ತಾ ಇದೆ. ಮತ್ತೆ ಎದೆ ಹಾಲು ಕುಡಿದ ಮಕ್ಕಳಿಗೆ ಮೆದುಳು ಬೆಳವಣಿಗೆ ಮತ್ತೆ ನರಮಂಡಲದ ಬೆಳವಣಿಗೆ ಚೆನ್ನಾಗಿ ಆಗ್ತದೆ. ಮತ್ತೆ ವಿಶೇಷವಾಗಿ ಏನು ಅಂದ್ರೆ, ಈಗ ಕೆಲವು ಮಕ್ಕಳು ಈಗ ನಾರ್ಮಲ್ ಆಗಿ 9 ತಿಂಗಳ ತನಕ ತಾಯಿ ಹೊಟ್ಟೆಯೊಳಗಿದ್ದು ಮಗು ಡೆಲಿವರಿ ಆಗ್ಬೇಕು. ಕೆಲವು ಮಕ್ಕಳು ಬೇಗ ಅಂದ್ರೆ ಅವಧಿಗಿಂತ ಮುಂಚೆ ಮಕ್ಕಳು ಹುಟ್ಟುತ್ತಾರಲ್ಲ, ಅವ್ರಿಗೆ ಪ್ರೀ ಟರ್ಮ್ ಮಕ್ಕಳು ಅಂತ ಹೇಳ್ತೀವಿ. ಆ ಮಕ್ಕಳಿಗೆ ನರಮಂಡಲದ ಬೆಳವಣಿಗೆ ಅಂದ್ರೆ ಬ್ರೈನ್ ಬೆಳವಣಿಗೆ ಆಗ್ಲಿಕ್ಕೆ ಎದೆ ಹಾಲು ತುಂಬಾ ಅನುಕೂಲ ಆಗ್ತದೆ, ಸಹಕಾರ ಮಾಡ್ತದೆ.
1: ಮೆದುಳಿನ
0: ಬೆಳವಣಿಗೆಗೆ ತುಂಬಾ ಅನುಕೂಲ ಆಗ್ತದೆ. ಮತ್ತೆ ನೆಕ್ಸ್ಟ್ ಏನು ಅಂದ್ರೆ, ಈಗಿನ ಹೊಸ ಇದರಲ್ಲಿ ಸಣ್ಣ ಮಕ್ಕಳಲ್ಲೇನೆ ಮಕ್ಕಳು ದಪ್ಪ ಆಗೋದು ಮತ್ತೆ ಡಯಾಬಿಟಿಸ್ ಬರೋದು,
1: ಹೌದು
0: ಈ ಅಪಾಯ ಜಾಸ್ತಿ ಇದೆ. ಬಟ್ ಸಂಪೂರ್ಣವಾಗಿ ಎದೆ ಹಾಲು ಕುಡಿದಿರೋ ಮಕ್ಕಳಲ್ಲಿ ಈ ಒಬಿಸಿಟಿ ಮತ್ತೆ ಡಯಾಬಿಟಿಸ್ ಬರೋ ಚಾನ್ಸಸ್ ಕಡಿಮೆ ಇದೆ ಅಂತ ಹೇಳ್ತೀವಿ. ಮತ್ತೆ ನೆಕ್ಸ್ಟ್ ಏನಂದ್ರೆ, ಈಗ ನಾರ್ಮಲ್ ಆಗಿ ನಮ್ದು ಏನೇ ಪ್ರೋಗ್ರಾಮ್ಗಳಿದೆ ಅಂತ ಅಂದ್ರೆ ಗರ್ಭಿಣಿ ಇದು ಆರೈಕೆ ಅದರಲ್ಲೆಲ್ಲ ನಮ್ದು ಮೇನ್ ಮೋಟೋ ಏನಿರೋದು ಅಂದ್ರೆ ಗರ್ಭಿಣಿ ಮರಣನ ಕಮ್ಮಿ ಮಾಡೋದು ಮತ್ತೆ ಮಕ್ಕಳ ಮರಣ ಸಂಖ್ಯೆನ ಕಡಿಮೆ ಮಾಡ್ಲಿಕ್ಕಿರೋದು. ಅದ್ರಲ್ಲಿ ಒಂದು ಇಂಪಾರ್ಟೆಂಟ್ ಏನಂದ್ರೆ, ನಾವು ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ನ ಅಡ್ವೈಸ್ ಮಾಡೋದ್ರಿಂದ ಮಕ್ಕಳ ನವಜಾತ ಶಿಶುನ ಮರಣ ಪ್ರಮಾಣನ ನಾವು ಕಡಿಮೆ ಮಾಡಬಹುದು. ಮತ್ತೆ ಫಸ್ಟ್ 6 ತಿಂಗಳಲ್ಲಿ ನಾನು ಹೇಳಿದೆ ಬೆಳವಣಿಗೆಗೆ ಮತ್ತೆ ಎಲ್ಲ ಹಾಲೆ ಸಾಕಾಗ್ತದೆ ಅಂತ, ಅದು ಸಾಕಾಗ್ಬೋದು. ಮತ್ತೆ ಅದರಲ್ಲಿ ನೆಕ್ಸ್ಟ್ 6 ತಿಂಗಳಾದ್ಮೇಲೆ ಕಬ್ಬಿಣಾಂಶ ಹೆಚ್ಚಿನ ಹಾಲಲ್ಲಿ ಇರೋದಿಲ್ಲ, ಅದಕ್ಕೆ ನಾವು ಸಪ್ಲಿಮೆಂಟ್ ಮಾಡಬೇಕು. ಇದಿಷ್ಟು ಮಗುವಿಗೆ ಆಗುವಂತ ಪ್ರಯೋಜನಗಳು.
1: ಮಗುವಿಂದ ಆಯ್ತು, ಹಾಗಾದ್ರೆ ಈಗ ತಾಯಿಗೆ ಎದೆ ಹಾಲು ಉಣಿಸೋದ್ರಿಂದ ಏನು ಪ್ರಯೋಜನಗಳಿದೆ?
0: ತಾಯಿಗೆ ಎದೆ ಹಾಲು ಉಣಿಸೋದ್ರಿಂದ ಏನಂದ್ರೆ, ಫಸ್ಟ್ ಏನೇ ಶುರು ಡೆಲಿವರಿ ಆದಂಗ್ಲೇನೆ ಶುರು ಆಗ್ತದೆ ಅದು. ಈಗ ದೇವ್ರು ಹೆಂಗೆ ಇದು ಮಾಡಿದ್ದಾರೆ ಅಂತ ಅಂದ್ರೆ, ಈಗ ಮಂಕಿಗಳಲ್ಲಿ ಅಂದ್ರೆ ನಮ್ಮ ಪೂರ್ವಜರು ಇದ್ರಲ್ಲ
2: ಮಂಗಗಳು,
0: ಡೆಲಿವರಿ ಆದ ತಕ್ಷಣ ಏನ್ ಮಾಡ್ತಾರೆ ಅಂದ್ರೆ, ಅವರು ಫಸ್ಟ್ದ ಅರ್ಧ ಡೆಲಿವರಿ ಆದ್ಮೇಲೆ ಆ ಸಣ್ಣ ಮಗು ಮಂಕಿ ಬರ್ತಲ್ಲ ಅದನ್ನೇ 2ನೇ ಹಾಫ್ ದ ಡೆಲಿವರಿನ ಮಾಡ್ಕೊಳ್ತದೆ. ಸೊ ಆ ಡೆಲಿವರಿ ಆಗೋ ಜಾಗದಿಂದ ಎದೆಗೆ ಇರೋದು ಆ ಒಕ್ಕಳು ಬಳ್ಳಿ ಅಂತ ಹೇಳ್ತೀವಲ್ಲ, ನಾರ್ಮಲ್ ಆಗಿ ನಮ್ಗೆ ಮನುಷ್ಯರಿಗೆ ಇದೊಂದು 45 ಸೆಂಟಿಮೀಟರ್ ಅಷ್ಟು ಇರ್ತದೆ. ಅಂದ್ರೆ ನಮ್ದು ಡೆಲಿವರಿ ಆಗೋ ಜಾಗದಿಂದ ಎದೆಗೆ ಎಷ್ಟು ಉದ್ದ ಬೇಕು ಅಷ್ಟನ್ನ ಸೃಷ್ಟಿ ಮಾಡಿದೆ ಅದನ್ನ. ಸೊ ಡೆಲಿವರಿ ಆದ ತಕ್ಷಣ ತಾಯಿ ಮಗುನ ಎದೆಗೆ ಹಾಕೊಂಡ್ರೆ ಅದು ಅಲ್ಲೇ ಈಗ ಅದಕ್ಕೆ ಬೇಬಿ ಕ್ರಾಲ್ ಅಂತಾನು ಹೇಳ್ತೀವಿ. ಅದು ಹಿಂಗೆ ಅಂದ್ರೆ ಡೆಲಿವರಿ ಆದ ತಕ್ಷಣ ಮಗುನಲ್ಲಿ ಕ್ರಾಲ್ ಮಾಡ್ಕೊಂಡು ಹೋಗ್ತದೆ ಬೇಬಿ ಇಸ್ ಫೈನ್ ಅಂತ ಆದ್ರೆ. ಸೊ ಅಲ್ಲಿ ಎದೆ ತನಕ ಹೋದ ತಕ್ಷಣ ಅಲ್ಲಿ ಎದೆ ಕಚ್ಚಿ ಕುಡಿಯುವಾಗ ಮಗು ಏನಾಗ್ತದೆ ಅಂದ್ರೆ ಆಕ್ಸಿಟೋಸಿನ್ ಅಂತ ಹಾರ್ಮೋನ್ಸ್ ರಿಲೀಸ್ ಆಗ್ತದೆ. ಆ ಆಕ್ಸಿಟೋಸಿನ್ ಹಾರ್ಮೋನ್ ಏನ್ ಮಾಡ್ತದೆ ಅಂದ್ರೆ ಗರ್ಭಕೋಶನ ಗಟ್ಟಿ ಮಾಡ್ತದೆ. ಈಗ ನಾರ್ಮಲ್ ಆಗಿ ಡೆಲಿವರಿ ಆಗ್ಲಿಕ್ಕೆ ಆಕ್ಸಿಟೋಸಿನ್ ಅನ್ನೋ ಹಾರ್ಮೋನ್ ಇಂಪಾರ್ಟೆಂಟ್. ಸೊ ಬೇಬಿ ಹೋಗಿ ಆ ಎದೆ ಕಚ್ಚಿದ ತಕ್ಷಣ ಅಲ್ಲಿ ಆಕ್ಸಿಟೋಸಿನ್ ಇನ್ನೂ ಜಾಸ್ತಿ ರಿಲೀಸ್ ಆಗ್ತದೆ. ಈಗ ಒಂದೇನು ಅಂದ್ರೆ ನಮ್ಮಲ್ಲಿ ಬೆಳವಣಿಗೆ ಆಗ್ತಾ ಇರುವಂತ ದೇಶಗಳಲ್ಲಿ ಹೆಚ್ಚು ತಾಯಿ ಮರಣಗಳಾಗ್ತಾ ಇರೋದು ಪೋಸ್ಟ್ ಪಾರ್ಟಲ್ ಹೆಮರೇಜ್ ಅಂತ ಹೇಳ್ತೀವಿ. ಡೆಲಿವರಿ ಆದ ನಂತರ ರಕ್ತಸ್ರಾವಾಗಿ ಸುಮಾರು ಜನ ಮಹಿಳೆಯರು ಪ್ರಾಣ ಕಳ್ಕೊಳ್ತಾ ಇದ್ದಾರೆ. ಸೊ ಆ ಪಿಪಿಎಚ್ ಆಗಿ ತಾಯಿ ಮರಣ ಆಗೋದನ್ನ ನಾವು ಈ ಬೇಗ ಅರ್ಲಿ ಬ್ರೆಸ್ಟ್ ಫೀಡಿಂಗ್ ಇನಿಷಿಯೇಟ್ ಮಾಡಿದ್ರೆ ಅದು ಅದರಿಂದನೂ ಹೆಲ್ಪ್ ಮಾಡುವಂತ ಪರಿಸ್ಥಿತಿ ಇರ್ತದೆ. ಸೊ ಡೆಲಿವರಿ ಆದ ತಕ್ಷಣ ಎಷ್ಟು ಬೇಗ ನಾವು ತಾಯಿ ಹಾಲನ್ನ ಕುಡಿಸ್ತೀವಿ ಅಂದ್ರೆ ಈಗ ನಾರ್ಮಲ್ ಡೆಲಿವರಿ ಆದಾಗ ಅವಳು ತಾಯಿ ಸ್ವಲ್ಪ ಸುಧಾರಿಸ್ಕೊಳ್ಳೋಷ್ಟೊತ್ತಿಗೆ ಎಷ್ಟು ಬೇಗ ಅಂದ್ರೆ ಯೂಶಲಿ 1 hour ಒಳಗೆ ನಾವು ಇನಿಷಿಯೇಟ್ ಮಾಡಕ್ಕೆ ಅಡ್ವೈಸ್ ಮಾಡ್ತೀವಿ. ಸಿಸೇರಿಯನ್ ಆದಾಗ ಏನಾಗ್ತದೆ ಅಂದ್ರೆ ನಾವು ಬೇಬಿ ಎಕ್ಸ್ಟ್ರಾಕ್ಟ್ ಮಾಡಿದ ತಕ್ಷಣನೇ ಅಲ್ಲಿ ಇನ್ನೊಬ್ರು ಅಸಿಸ್ಟೆಂಟ್ ಇರ್ತಾರಲ್ಲ ಅವರು ಬೇಬಿಗಿನ ಎದೆಗೆ ಕಚ್ಚಿಸಿ ಹಾಲು ಕುಡಿಸಕ್ಕೆ ಶುರು ಮಾಡ್ತಾರೆ. ಸೊ ಆಗ ನಮಗೆ ಡೆಲಿವರಿ ಮಾಡೋ ಟೈಮಲ್ಲಿ ಬ್ಲೀಡಿಂಗ್ ಆಗೋದು ಅದನ್ನೆಲ್ಲ ಸಮಸ್ಯೆಗಳನ್ನ ಸ್ವಲ್ಪ ಸುಧಾರಿಸಬಹುದು ನಾವು. ಇದು ಒಂದು. ನೆಕ್ಸ್ಟ್ ಏನು ಅಂದ್ರೆ ಈಗ ಕರೆಕ್ಟ್ ಆಗಿ ತಾಯಿ ಎದೆ ಹಾಲು ಹುಣಿಸಿದ್ರೆ ಅವರಿಗೆ ಅಂಡಾಶಯದ ಕ್ಯಾನ್ಸರ್ ಮತ್ತೆ ಬ್ರೆಸ್ಟ್ ಕ್ಯಾನ್ಸರ್ ಬರೋ ಚಾನ್ಸಸ್ ಕಡಿಮೆ ಇರ್ತದೆ. ಸೊ ನಾವು ಬ್ರೆಸ್ಟ್ ಫೀಡಿಂಗ್ ಮಾಡಿ ಅಂತ ಹೇಳುವಾಗ ಇದೊಂದು ಏನ್ ಬೆನಿಫಿಟ್ ಇದೆ ಅಂತ ಹೇಳುವಾಗ ಅವರು ಇನ್ನೂ ಜಾಸ್ತಿ ಎಕ್ಸೆಪ್ಟ್ ಮಾಡ್ತಾರೆ. ಈಗಿನ ಸ್ಟ್ರೆಸ್ಫುಲ್ ಲೈಫ್ ಅಲ್ಲಿ ರಕ್ತದೊತ್ತಡ ಬರ್ಬೋದು, ಹೈಪರ್ ಟೆನ್ಷನ್ ಬರ್ಬೋದು, ಹೃದಯಕ್ಕೆ ಸಂಬಂಧ ಕಾಯಿಲೆಗಳು ಬರ್ಬೋದು, ಅದನ್ನ ತಡೆಗಟ್ಟಲಿಕ್ಕೂ ಇದು ಸ್ವಲ್ಪ ಅನುಕೂಲ ಮಾಡ್ತದೆ. ನೆಕ್ಸ್ಟ್ ಡಯಾಬಿಟಿಸ್. ಈಗ ಹೆಂಗೆ ಅಂದ್ರೆ ನಾವು ಇಂಡಿಯನ್ಸ್ ನಮ್ದು ಜೀನ್ ಹೆಂಗೆ ಸ್ಟ್ರಕ್ಚರ್ ಆಗಿದೆ ಅಂದ್ರೆ ನಾವು ಜೆನೆಟಿಕಲಿ ಡಯಾಬಿಟಿಸ್ಗೆ ಪ್ರಿಡಿಸ್ಪೋಸ್ ಆಗಿರ್ತೀವಿ ಇಂಡಿಯನ್ಸ್ ಏಷಿಯನ್ಸ್ ಅಲ್ಲಿ. ಸೊ ಡಯಾಬಿಟಿಸ್ ಬರೋ ಚಾನ್ಸಸ್ ನಮಗೆ ಆಲ್ರೆಡಿ ಜಾಸ್ತಿ ಇದೆ. ಸೊ ಕರೆಕ್ಟ್ ಆಗಿ ಹಾಲು ಕುಡಿಸಿದ್ರೆ ಮಹಿಳೆಗೂ ಮತ್ತೆ ಆ ಹಾಲು ಉಣಿಸಿದ ಮಗುಗೂನು ಡಯಾಬಿಟಿಸ್ ಬರೋ ಚಾನ್ಸಸ್ ನ ಕಡಿಮೆ ಮಾಡಬಹುದು. ಅದಕ್ಕಿಂತ ಹೆಚ್ಚಾಗಿ ಏನು ಅಂತ ಅಂದ್ರೆ ಒಂದು ತಾಯಿಗೆ ಇದು ಒಂಥರ ದೇವ್ರು ಕೊಟ್ಟಿರೋ ಭಾಗ್ಯ ಅಂತ ಹೇಳ್ಬೋದು. ಆ ಒಂದು ಹಾಲು ಕುಡಿಸುವಾಗ ಇರೋ ಆ ಒಂದು ಆ ಬಾಂಧವ್ಯತೆ ಮತ್ತೆ ಆ ಸ್ಯಾಕ್ರಿಫಿಕೇಶನ್ ಅಂದ್ರೆ ಅವಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ. ತಾಯಿಗೆ ಆ ಸಂತೋಷನ ಬೇರೆ ಯಾವ್ದ್ರಲ್ಲೂ ಅವಳು ಪಡ್ಕೊಳಕ್ ಆಗೋದಿಲ್ಲ ತಾಯಿ ಹಾಲು ಕುಡಿಸುವಾಗ. ಮತ್ತೆ ಆ ಮಗುಗೂ ಅಷ್ಟೇ, ತಾಯಿ ಮತ್ತೆ ಮಗುವಿನ ಬಾಂಧವ್ಯ ಚೆನ್ನಾಗ್ತದೆ. ಮತ್ತೆ ಇನ್ನೊಂದು ಏನ್ ಹೇಳ್ತಾರೆ ಅಂತಂದ್ರೆ ಈಗ ಬಾಂಧವ್ಯ ಅಂತ ಹೇಳಿದಾಗ ನಾ ಹೇಳ್ತೀನಿ, ಕೆಲವು ಮಕ್ಕಳು ಯಾವುದೋ ಬೇರೆ ಕಾರಣಕ್ಕೆ ಅವರು ಎದೆ ಹಾಲಿನಿಂದ ವಂಚಿತರಾಗ್ಬೋದು. ಈ ಆಂಟಿ ಸೋಷಿಯಲ್ ಆಕ್ಟಿವಿಟೀಸ್ ಅಂತ ಹೇಳ್ತೀವಲ್ಲ, ಕಂಪ್ಲೀಟ್ ಆಗಿ ಎದೆ ಹಾಲು ಕುಡಿದಿರೋ ಮಕ್ಕಳಲ್ಲಿ ಆ ತರದ ಆಕ್ಟಿವಿಟೀಸ್ ಕಡಿಮೆ. ಯಾರು ಆ ವಂಚಿತರಾಗಿರ್ತಾರೆ ಅವ್ರಿಗೆ ಆ ಆಂಟಿ ಸೋಷಿಯಲ್ ಆಕ್ಟಿವಿಟೀಸ್ ಅಲ್ಲಿ ತೊಡಗಿಸ್ಕೊಳ್ಳೋದು ಚಾನ್ಸಸ್ ಜಾಸ್ತಿ ಇದೆ ಅಂತ ಕೆಲವು ಸ್ಟಡೀಸ್ಗಳು ಹೇಳ್ತದೆ. ಸೊ ಅದು ಒಂದು ಇಂಪಾರ್ಟೆಂಟ್. ಮತ್ತೆ ತಾಯಿ ಹಾಲು ಉಳಿಸೋದ್ರಿಂದ ಕೆಲವರು ಮಹಿಳೆಯರು ಏನಂದ್ರೆ ಡೆಲಿವರಿ ಆದ ತಕ್ಷಣ ಕೆಲವು ಸಮಸ್ಯೆಗಳನ್ನ ಪೋಸ್ಟ್ ಪಾರ್ಟಲ್ ಸೈಕೋಸಿಸ್ ಅಂತ ಹೇಳ್ತೀವಿ, ಖಿನ್ನತೆಗೆ ಒಳಗಾಗ್ತಾರೆ, ಆ ಚಾನ್ಸಸ್ ಇದರಿಂದ ಕಡಿಮೆ ಮಾಡಬಹುದು. ಮತ್ತೆ ನೆಕ್ಸ್ಟ್ ಏನು ಅಂದ್ರೆ ಈಗ ಕೆಲವ್ರದ್ದು ಇನ್ನೊಂದು ಇದೆ, ಡೆಲಿವರಿ ಆದ್ಮೇಲೆ ಹಾಲು ಉಣಿಸಿದ್ರೆ ನಮ್ದು ಫಿಗರ್ ಮೇಂಟೈನ್ ಮಾಡ್ಬೇಕು, ಅದು ಸೌಂದರ್ಯ ಹಾಳಾಗೋಗ್ತದೆ ಅನ್ನೋದು. ಬಟ್ ಅದು ಆಕ್ಚುಲಿ ತಪ್ಪು, ಒಂದ್ ಮೂಢನಂಬಿಕೆ. ಅಂಡ್ ಅದು ಆಕ್ಚುಲಿ ತಿಳುವಳಿಕೆ ಇರೋ ವಿದ್ಯಾವಂತ ಮಹಿಳೆಯರಲ್ಲೇ ಆ ಭಾವನೆಗಳು ಬರ್ತಾ ಇರೋದು ಸ್ವಲ್ಪ ಬೇಸರ ಆಗ್ತದೆ. ಆದ್ರೆ ಅವ್ರಿಗೆ ಅದು ಒಂದು ಏನು ಅಂದ್ರೆ ಅವ್ರು ಕರೆಕ್ಟ್ ಆಗಿ ಹಾಲು ಕುಡಿಸಿದ್ರೆ ಅವ್ರದ್ದು ಎಕ್ಸ್ಟ್ರಾ ಫ್ಯಾಟ್ ಏನು ಡೆಪಾಸಿಟ್ ಆಗಿರ್ತದೆ ಪ್ರೆಗ್ನೆನ್ಸಿ ಟೈಮಲ್ಲಿ ಅದನ್ನ ಅದು ಕರಗಿಸ್ಲಿಕ್ಕೆ ಹೆಲ್ಪ್ ಮಾಡ್ತದೆ, ಅವ್ರದ್ದು ಸೌಂದರ್ಯಕ್ಕೆ ಹೆಚ್ಚು ಒತ್ತನ್ನ ಕೊಡ್ತದೆ, ಇಮ್ಮಡಿ ಆಗ್ತದೆ. ಸೊ ಅದನ್ನ ಅವರು ತಿಳ್ಕೋಬೇಕು. ಮತ್ತೆ ಇನ್ನೊಂದು ಏನು ಅಂತ ಅಂದ್ರೆ ಈಗ ಡೆಲಿವರಿ ಆದ್ಮೇಲೆ ಒಂದು ಮಗುಗೆ ಇನ್ನೊಂದು ಮಗುಗೆ ನಾವು ಅಂತರನ ಕಾಯ್ಕೊಳ್ಬೇಕು ಅಂತ ಹೇಳ್ತೀವಿ. ಯಾಕೆಂದ್ರೆ ಒಂದು ಪ್ರೆಗ್ನೆಂಟ್ ಆಗಿ ಡೆಲಿವರಿ ಆಗುವಾಗ ಅವ್ರಿಗೆ ಅದನ್ನ ಇನ್ನೊಂದು ಸುಧಾರಿಸ್ಕೊಳ್ಳಿಕ್ಕೆ ಒಂದು ಮಿನಿಮಮ್ ಒಂದು 2-3 years ಟೈಮ್ ಬೇಕು. ಸೊ ಆ ಟೈಮಿಗೆ ಏನ್ ಮಾಡ್ಬೇಕು ಅಂತ ಅವ್ರಿಗೆ ಸ್ವಲ್ಪ ಮಾಹಿತಿ ಬೇಕಾಗ್ತದೆ. ನಾವು ಇನ್ನೊಂದು ಮಗುಗೆ ಅಂತರ ಕಾಯ್ಕೊಳ್ಳಿಕ್ಕೆ ಏನ್ ಮಾಡ್ಬೇಕು ಡಾಕ್ಟ್ರೆ ಅಂತ ಅವ್ರು ಕೇಳ್ಬೋದು. ಅದಕ್ಕೆ ಹಲವಾರು ವಿಧಾನಗಳಿರ್ತದೆ. ಅದರಲ್ಲಿ ಮೇನ್ ಆಗಿ ನಾವು ಬ್ರೆಸ್ಟ್ ಫೀಡಿಂಗ್ ಮಾಡಕ್ಕೆ ಹೇಳ್ತೀವಿ, ಅದರಿಂದ ಕಾಂಟ್ರಸೆಪ್ಟಿವ್ ಆಗಿನೂ ಅಂದ್ರೆ ಅವ್ರಿಗೆ ಪ್ರೆಗ್ನೆನ್ಸಿ ಆಗದೆ ಇರೋಕ್ಕೆ ಅನುಕೂಲ ಆಗುವಂತ ವ್ಯವಸ್ಥೆಗಳು ಇದರಿಂದ ಆಗ್ಬೋದು. ಕಾಂಟ್ರಸೆಪ್ಟಿವ್ ಮೆಥಡ್ ಅಂತ ಹೇಳ್ತೀವಿ, ಲ್ಯಾಕ್ಟೇಷನಲ್ ಅಮೆನೂರಿಯಾ ಮೆಥಡ್ ಅಂತ ಹೇಳ್ತೀವಿ. ಕರೆಕ್ಟ್ ಆಗಿ ರೆಗ್ಯುಲರ್ ಆಗಿ ಹಾಲು ಕುಡಿಸಿದ್ರೆ ಅವ್ರಿಗೆ ಪೀರಿಯಸ್ ಬರದೇ ಇರ್ಬೋದು, ಅವಾಗ ಎಗ್ಗು ಉತ್ಪತ್ತಿ ಆಗದೆ ಅದಕ್ಕೊಂದು ಕಾಂಟ್ರಸೆಪ್ಟಿವ್ ತರನು ಆಗ್ತದೆ. ಸೊ ಅವರು ಆ ಇನ್ನೊಂದು ಮಗು ಪ್ರೆಗ್ನೆನ್ಸಿನ ಮುಂದೂಡಕ್ಕೇನು ವ್ಯವಸ್ಥೆ ಆಗ್ತದೆ. ಆದ್ರೆ 100% ಗ್ಯಾರಂಟಿ ಅಂತ ಹೇಳಕ್ಕಾಗಲ್ಲ ಈ ಮೆಥಡ್ ಅಲ್ಲಿ. ಒಂದು 60% ಕರೆಕ್ಟ್ ಆಗಿ ಅಂದ್ರೆ ಹಾಲು ಕುಡಿಸಿದ್ರೆ
1: ಅಂತರವನ್ನ ಕಾಪಾಡ್ಕೊಳ್ಬಹುದು ಎರಡು ಮಗುವಿನ ನಡುವೆ ಈ ಮೂಲಕ ಅಂತ ನೀವು ಹೇಳಿದ್ರಿ. ಹಾಗೆ ತಾಯಿಗೆ ಏನೆಲ್ಲ ಪ್ರಯೋಜನಗಳಿವೆ, ಎದೆ ಹಾಲು ಉಣಿಸೋದ್ರಿಂದ ಅಂತ ಹೇಳೋದನ್ನು ಕೂಡ ತಿಳಿಸಿದ್ದೀರಾ. ಈಗ ತಾಯಂದಿರು ಯಾವ ರೀತಿಯಲ್ಲಿ ಎದೆ ಹಾಲನ್ನು ಉಣಿಸಬೇಕು ಮಕ್ಕಳಿಗೆ ಅಂತ ಹೇಳ್ಬೋದಾ? ಅಂದರೆ ಕೆಲವರಿಗೆ ತಾಯಂದಿರಿಗೆ ಯಾವ ರೀತಿ ಕೂತು ಉಣಿಸ್ಬೇಕಾ ಅಥವಾ ಮಲಗಿ ಉಣಿಸ್ಬೇಕಾ, ಉಣಿಸಿ ಆದಮೇಲೆ ಏನು ಮಾಡಬೇಕು, ಇದ್ರ ಬಗ್ಗೆ ಸ್ವಲ್ಪ ಗೊಂದಲ ಇರುತ್ತೆ.
0: ಹೌದು ಹೌದು, ಇದು ಒಳ್ಳೆ ಪ್ರಶ್ನೆ. ಈಗ ಕೆಲವರಿಗೆ ಏನಾಗ್ತದೆ ಅಂದ್ರೆ ಯಾವ ತರ ಹಾಲು ಕುಡಿಸ್ಬೇಕು, ಹಾಲು ಕರೆಕ್ಟ್ ಆಗಿ ಬರ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಅವ್ರಿಗೆ ಅಷ್ಟು ಮಾಹಿತಿ ಇರಲ್ಲ. ಅಂದ್ರೆ ಈಗ ಕೆಲವ್ರು ಇನ್ನೊಂದು ಏನಾಗ್ತದೆ ಅಂದ್ರೆ ಅವರು ಪ್ರೆಗ್ನೆನ್ಸಿಗೆ ಪ್ಲಾನೇ ಮಾಡಲ್ಲ. ಮೋಸ್ಟ್ ಈಗ

0: ಭಾರತದಲ್ಲಿ ಹೆಂಗೆ ಆಗ್ತದೆ ಅಂತ ಅಂದರೆ ಮೋಸ್ಟ್ ಆಫ್ ದ ಪ್ರೆಗ್ನೆನ್ಸೀಸ್ ಆರ್ ನಾಟ್ ಪ್ಲ್ಯಾನ್ಡ್ ಪ್ರೆಗ್ನೆನ್ಸೀಸ್, ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಪ್ರೆಗ್ನೆನ್ಸೀಸ್ ಅಂತ ಹೇಳ್ತಾರೆ. ಆ್ಯಂಡ್ ಕೆಲವರಿಗೆ ಕರೆಕ್ಟಾಗಿ ಮಾಹಿತಿ ಇರೋದಿಲ್ಲ. ಎದೆ ಹಾಲು ಉಣಿಸೋದು ಅದು ಒಂದು ಟೆಕ್ನಿಕ್ಗಳಿರ್ತದೆ, ಮಗುನ ಯಾವ ಥರ ಎತ್ಕೊಳ್ಬೇಕು ಮತ್ತು ಮಗು ಎದೆ ಕಚ್ಚಿದಾಗ ಯಾವ ಭಾಗನ ಫುಲ್ ಅದು ಇದು ಮಾಡ್ಕೊಂಡಿರಬೇಕು, ಅದಕ್ಕೆ ಗುಡ್ ಅಟ್ಯಾಚ್ಮೆಂಟ್ ಅಂತ ಹೇಳ್ತೀವಿ, ಪೂರ್ ಅಟ್ಯಾಚ್ಮೆಂಟ್ ಅಂತ ಹೇಳ್ತೀವಿ. ಮತ್ತು ಇನ್ನೊಂದು ಮೇನ್ ಆಗಿ ಏನಂದರೆ, ಈಗ ಫಸ್ಟು ಒಂದು ತಾಯಿ ಹಾಲು ಕೊಡಿಸುವಾಗ ಹಾಲಲ್ಲಿ ಎರಡು ಭಾಗಗಳಾಗ್ತದೆ. ಫಸ್ಟಿಗೆ ನಾವು ಮನೆಯಿಂದ ಹೊರಗಡೆಯಿಂದ ಎಲ್ಲರೂ ಬರ್ತಾ ಇದ್ದಾಗ ಬಿಸಿಲಲ್ಲಿ ಬಂದಿರ್ತೀವಿ, ಅವಾಗ ಏನಾಗ್ತದೆ ಬಾಯಾರಿಕೆ ಆಗಿರ್ತದೆ. ಸೊ ಮಗುಗೆ ಫಸ್ಟು ಆಶೀರ್ವಾದಾಗ ಫಸ್ಟ್ ಬಾಯಾರಿಕೆ ಆಗಿರ್ತದೆ, ಅದಕ್ಕೆ ಫೋರ್ ಮಿಲ್ಕ್ ಅಂತ ಹೇಳ್ತೀವಿ. ಅದು ಫಸ್ಟ್ ಎದೆ ಕಚ್ಚಿದ ತಕ್ಷಣ ಸಿಗುವಂತ ಹಾಲು. ಅದರಲ್ಲಿ ಏನಾಗ್ತದೆ ಅಂದರೆ ನೀರಿನ ಅಂಶ ಜಾಸ್ತಿ ಇರ್ತದೆ, ಪ್ರೋಟೀನ್ಗಳು, ಮಿನರಲ್ಸ್ ಮತ್ತು ವಿಟಮಿನ್ಸ್ಗಳು ಮತ್ತು ಸಕ್ಕರೆ ಅಂಶಗಳಿರ್ತದೆ. ಸೊ ಅದು ಮಗುದು ಬಾಯಾರಿಕೆನ ಕಮ್ಮಿ ಮಾಡ್ತದೆ. ನೆಕ್ಸ್ಟ್ ಸೆಕೆಂಡ್ ಹಾಫ್ ಅಲ್ಲಿ ಏನಾಗ್ತದೆ ಅಂದರೆ ಅದಕ್ಕೆ ಹೈಂಡ್ ಮಿಲ್ಕ್ ಅಂತ ಹೇಳ್ತೀವಿ, ಅದು ಫ್ಯಾಟ್ ಅಂಶದಲ್ಲಿ ರಿಚ್ ಇರ್ತದೆ, ಕೊಬ್ಬಿನ ಅಂಶ ಜಾಸ್ತಿ ಇರ್ತದೆ ಅದರಲ್ಲಿ. ಕೊಬ್ಬಿನ ಅಂಶ ಜಾಸ್ತಿ ಇದ್ದಾಗ ಈಗ ನಾವು ಬರೀ ಸಕ್ಕರೆ ಅಂಶ ತಗೊಂಡ್ರೆ ನಮಗೆ ಬೇಗ ಹೊಟ್ಟೆ ತುಂಬ್ತಾದ್ರೆ ಬೇಗ ನಮಗೆ ಹಸಿವಾಗ್ತದೆ. ಮಗುಗೆ ಫಸ್ಟ್ದು ಹಾಲು ನೀರು ಹಾಲು ಕುಡಿಸ್ಬಿಟ್ರೆ ಅದಕ್ಕೆ ಬೇಗ ಹೊಟ್ಟೆ ಹಸಿವಾಗ್ತದೆ, ಮತ್ತೆ ಅದು ದಪ್ಪ ಆಗಲ್ಲ ಪಾಪು. ಸೊ ಅದಕ್ಕೆ ಫಸ್ಟ್ದು ಮತ್ತೆ ಸೆಕೆಂಡ್ ಹಾಫ್ ಎರಡು ಮಿಲ್ಕ್ನು ಕರೆಕ್ಟ್ ಆಗಿ ಕುಡಿಸ್ಬೇಕು. ಸೊ ಅದಕ್ಕೆ ಫಸ್ಟ್ ಹಾಲು ಕುಡಿಸುವಾಗ ಒಂದ್ ಕಡೆ ಫುಲ್ ಹಾಲು ಕುಡಿಸಿ ಇನ್ನೊಂದು ಎದೆಗೆ ಶಿಫ್ಟ್ ಆಗ್ಬೇಕು. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಮಗು ಅಳ್ತು ಒಂದ್ ಕಡೆ ಹಾಲು ಕುಡಿಸ್ತಾರೆ, ಆಯ್ತು ಅದು ಸುಮ್ನೆ ಆಗ್ಬಿಡ್ತು, ಅಥವಾ ಇನ್ನೊಂದ್ ಸರಿ ಆಗುವಾಗ ಇನ್ನೊಂದು ಎರಡನೇ ಬ್ರೆಸ್ಟ್ಗೆ ಶಿಫ್ಟ್ ಮಾಡ್ಕೊಳ್ತಾರೆ, ಆಗ ಎರಡು ಸರಿನೂ ಅದಕ್ಕೆ ನೀರು ಹಾಲೇ ಸಿಗ್ತದೆ. ಅವ್ರು ಹೇಳ್ತಾರೆ ಕರೆಕ್ಟ್ ಆಗಿ ಹಾಲು ಕುಡಿಸ್ತಾ ಇದೀನಿ ಮೇಡಮ್, ಆದ್ರೆ ಅದು ಮಗು ದಪ್ಪನೇ ಆಗ್ತಾ ಇಲ್ಲ ಅಂತ. ಸೊ ಅಲ್ಲಿ ಪ್ರಾಬ್ಲಮ್ ಇರೋದು ಒಂದು ಸರಿ ಕುಡಿಸುವಾಗ ಫಸ್ಟ್ದು ಅಂಡ್ ಸೆಕೆಂಡ್ ಹಾಫ್ ಎರಡು ಮಿಲ್ಕ್ನು ಅವರು ಕರೆಕ್ಟ್ ಆಗಿ ಕುಡಿಸ್ಬೇಕು.
1: ಒಂದು ಕಡೆ ಕುಡಿಸಿ ಅದು ಪೂರ್ತಿ ಕುಡಿದು ಆಗ್ತೇನೆ ಇನ್ನೊಂದು ಎದೆಗೆ ಹಾಕೊಳ್ಬೇಕು.
0: ಹೌದು ಹೌದು ಹೌದು. ಮತ್ತೆ ಟೆಕ್ನಿಕ್ಸ್ ಗೆ ಬಂದಾಗ ಪೊಸಿಷನ್ ಆಫ್ ದ ಮದರ್ ಇಂಪಾರ್ಟೆಂಟ್ ಆಗ್ತದೆ. ಅವ್ರು ಯಾವ ತರ ನಾವು ಹೆಚ್ಚಿನ ಅಂಶ ಹೇಳ್ತೀವಿ ಯಾವಾಗ್ಲೂ ಕುತ್ಕೊಂಡು ಕುಡಿಸ್ಬೇಕು, ಮತ್ತೆ ತಾಯಿಗೆ ಕಂಫರ್ಟಬಲ್ ಪೊಸಿಷನ್ ಅಲ್ಲಿ ಕುಡಿಸ್ಬೇಕು. ಅಂಡ್ ಹೆಚ್ಚಿನ ಸರಿ ನಾವು ಮಲ್ಕೊಂಡು ಕುಡಿಸ್ಬೇಡಿ ಅಂತ ಹೇಳ್ತೀವಿ. ಮಗುಗೆ ಮಲಗಿಸಿ ಹಾಲು ಕುಡಿಸಿದ್ರೆ ಅದು ಒಂದೊಂದ್ಸರಿ ಆಸ್ಪಿರೇಷನ್ ಆಗೋ ಚಾನ್ಸಸ್ ಇರ್ತದೆ. ಈಗ ನಾವು ಸಡನ್ ಆಗಿ ನೀರು ಕುಡಿಯೋದು ಅಂದ್ರೆ ಗಳಗಳ ಕುಡಿದ್ ಬಿಡ್ತೀವಲ್ಲ, ಆಗ ಮಗುಗೆ ಏನಾಗ್ತದೆ ಅಂದ್ರೆ ಹಾಲು ಶ್ವಾಸಕೋಶಕ್ಕೆ ಹೋಗ್ಬಿಡೋ ಚಾನ್ಸಸ್ ಇರ್ತದೆ. ಶ್ವಾಸಕೋಶಕ್ಕೆ ಹೋದ್ರೆ ಅದು ಆಸ್ಪಿರೇಷನ್ ಆಗ್ಬಿಟ್ಟು ಸಡನ್ ಆಗಿ ಡೆತ್ ಆಗೋ ಚಾನ್ಸಸ್ ಇರ್ತದೆ. ನಾವು ಎಷ್ಟೊಂದು ಪ್ರಕರಣಗಳನ್ನ ಇದರಲ್ಲಿ ನೋಡಿದ್ದೇವೆ. ಸೊ ಅದಕ್ಕೆ ಯೂಶಲಿ ಮಲ್ಕೊಂಡು ಹಾಲು ಕುಡಿಸ್ಬೇಡಿ ಅಂತ ಹೇಳ್ತೀವಿ. ಅದು ಕೂತ್ಕೊಂಡು ಅವ್ರಿಗೆ ಹಿಂದ್ಗಡೆ ಒಂದು ಬೆನ್ನಿಗೆ ಒಂದು ಪಿಲ್ಲೋ ಏನಾರು ಇಟ್ಕೊಂಡು ತಾಯಿಗೆ ಕಂಫರ್ಟಬಲ್ ಆಗ್ಬೇಕು, ಇಲ್ಲಾಂದ್ರೆ ಅವಳಿಗೆ ಬೆನ್ನು ಬರೋದು ಅಂಡ್ ಸುಸ್ತಾಗೋದು ಈ ತರ ಎಲ್ಲ ಆಗ್ತದೆ. ಮತ್ತೆ ಬೇಬಿದು ಬಾಡಿನ ಒಂದ್ ಕಡೆ ಕೈಯಲ್ಲಿ ಇಟ್ಕೊಂಡು ಅದನ್ನ ಸಪೋರ್ಟ್ ಮಾಡ್ಕೊಂಡು ಇಟ್ಕೋಬೇಕು. ಅದು ಯೂಶಲಿ ಎಲ್ಲಾ ತಾಯಂದಿರಿಗೆ ಕೆಲವು ವಿದ್ಯೆಗಳು ಕಲಿಯದೆ ಬರೋ ವಿದ್ಯೆಗಳು ಅನ್ನೋ ತರ ಇದು ಹಾಲು ಕುಡಿಸೋದು. ಕೆಲವರಿಗೆ ಸ್ವಲ್ಪ ಮಾಹಿತಿ ಕಡಿಮೆ ಇರ್ಬೋದು, ಅದು ತಾನಾಗಿ ಬಂದ್ಬಿಡ್ತದೆ. ಮತ್ತೆ ಮಗುದು ಲ್ಯಾಚಿಂಗ್ ಅಂತ ಹೇಳ್ತೀವಿ, ಹೆಂಗೆ ಅದು ಮಗು ಬಾಯಿನ ಎದೆಗೆ ಹಾಕೋಬೇಕು ಅಂತ. ಎದೆನಲ್ಲಿ ನಿಪ್ಪಲ್ ಅಂತ ಹೇಳ್ತೀವಿ ಮತ್ತೆ ಏರಿಯೋಲ್ ಅಂತ ಹೇಳ್ತೀವಿ. ಮಗು ಫಸ್ಟ್ ಬಾಯಿನ ಫುಲ್ ಅಗಲ ಮಾಡ್ಕೊಂಡು ಆ ನಿಪ್ಪಲ್ನ ಮತ್ತೆ ಏರಿಯೋಲ್ನ ಫುಲ್ ಕಚ್ಚಿಕೋಬೇಕು,
1: ಕಪ್ಪು ಭಾಗನ
0: ಫುಲ್ ಮುಚ್ಕೋಬೇಕು. ಅವಾಗ ಮೇಲ್ಗಡೆದು ಭಾಗ ಮಾತ್ರ ಕಾಣ್ತದೆ ಕಪ್ಪುದು, ಕೆಳಗಡೆ ಭಾಗ ಕಾಣೋದಿಲ್ಲ. ಮತ್ತೆ ಮಗುದು ಗದ್ದ ಅಲ್ಲಿಗೆ ಕೆಳಗಡೆಗೆ ತಾಯಿದು ಎದೆಗೆ ಟಚ್ ಆಗ್ಬೇಕು. ಅವಾಗ ಮಗುದು ಕೆಳಗಡೆದು ತುಟಿ ಹೊರಗಡೆ ಬಂದಂಗ ಆಗ್ತದೆ, ಮೇಲ್ಗಡೆ ತುಟಿ ಕಚ್ಕೊಂಡಿರ್ತದೆ, ಕೆಳಗಡೆ ಭಾಗ ಸ್ವಲ್ಪ ಹೊರಗಡೆ ಬಂದಂಗಿರ್ತದೆ. ಅದನ್ನ ಗುಡ್ ಲ್ಯಾಚಿಂಗ್ ಅಂತ ಹೇಳ್ತೀವಿ. ಆ ತರ ಇದ್ರೆ ಕರೆಕ್ಟ್ ಆಗಿ ಮಿಲ್ಕ್ ಸೆಕ್ರೀಷನ್ ಆಗ್ತದೆ, ಮಗು ಚೆನ್ನಾಗಿ ಹಾಲನ್ನ ಕುಡಿತದೆ. ಅದು ಈ ತರದ ಅಂಶಗಳು ಕರೆಕ್ಟ್ ಆಗಿಲ್ಲ ಅಂತ ಅದನ್ನ ಪೂರ್ ಲ್ಯಾಚಿಂಗ್ ಅಂತ ಹೇಳ್ತೀವಿ. ಅದಕ್ಕೆ ಮಗುಗೆ ಹಾಲು ಕುಡಿಲಿಕ್ಕೆ ಸಮಸ್ಯೆ ಆಗ್ಬಹುದು.
1: ಉಸಿರು ಕಟ್ಟುವಂತ ಸಮಸ್ಯೆ.
0: ಹೌದು,
1: ಈಗ ತಾಯಿ ಯಾವ ರೀತಿ ಎದೆ ಹಾಲು ಕುಡಿಸ್ಬೇಕು ಅಂತ ಹೇಳೋದ್ರ ಬಗ್ಗೆ ಹೇಳಿದ್ರಿ. ಇನ್ನೀಗ ಕೆಲವು ತಾಯಂದಿರು ಕರ್ತವ್ಯದ ಮೇಲೆ ಹೋಗ್ಬೇಕಾಗುತ್ತೆ, ಉದ್ಯೋಗದಲ್ಲಿರುವಂತ ತಾಯಂದಿರು, ಅವರಿಗೆ ನೀವು ಯಾವ ರೀತಿ ಹಾಲು ಉಣಿಸೋದಕ್ಕೆ ಪ್ರೇರೇಪಣೆಯನ್ನು ಕೊಡ್ತೀರಾ? ಅವಕಾಶಗಳು ಹೇಗೆಲ್ಲ ಇದೆ
0: ಅವರಿಗೆ? ಯೂಶಲಿ
1: ಅವರಿಗೆ ಕಡ್ಡಾಯವಾಗಿ ಹಾಲು ಉಣಿಸಬೇಕಾಗುತ್ತೆ.
0: ಈಗ ಒಂದು ಏನಂದ್ರೆ, ಯೂಶಲಿ ವರ್ಕಿಂಗ್ ವುಮೆನ್ಸ್ ಗೆ ಒಂದು ಸರ್ಕಾರದ ಮುಖಾಂತರ ಕೆಲವು ಅನುಕೂಲಗಳಿದೆ. ಏನಂದ್ರೆ ಯೂಶಲಿ 6 ತಿಂಗಳವರೆಗೆ ಮೆಟರ್ನಿಟಿ ಲೀವ್ ಇರ್ತದೆ. ಸೊ ಆ ರಾಜ್ಯದಲ್ಲಿ ಅವಳು ಎಷ್ಟು ಅನುಕೂಲ ಆಗ್ತದೆ ಅಷ್ಟನ್ನ ಉಪಯೋಗಿಸ್ಕೊಂಡು ಮನೇಲೇ ಇರ್ತಾರೆ ಅವರು, ಎಕ್ಸ್ಕ್ಲೂಸಿವ್ ಆಗಿ ಬ್ರೆಸ್ಟ್ ಫೀಡ್ ಮಾಡ್ಬೋದು. ಕೆಲವರು ಏನಾಗ್ತಂದ್ರೆ ಅವ್ರದ್ದು ಮೆಟರ್ನಿಟಿ ಲೀವ್ ನ ಸ್ವಲ್ಪ ಮುಂಚೆನೆ ತಗೊಂಡಿರ್ತಾರೆ ಕೆಲವು ಕಾರಣಾಂತರಗಳಿಂದ. ಆ ತರ ಇದ್ದಾಗ ಒಂದು 2-3 ತಿಂಗಳು ಮುಂಚೆ ತಗೊಂಡಿತ್ತು ಅಂತ ಅಂದ್ರೆ ಅವ್ರ ಮಗುಗೆ 2-3 ತಿಂಗಳಾಗುವಾಗ್ಲಿ ಅವರು ಮತ್ತೆ ಕೆಲಸಕ್ಕೆ ಹೋಗುವಂತ ಸಂದರ್ಭ ಬರ್ಬೋದು. ಆ ತರ ಇದ್ದಾಗ ಯೂಶಲಿ ಏನಾದ್ರೆ ಮನೆ ಹತ್ರ ಇತ್ತು ಅಂತ ಅಂದ್ರೆ ಆಫೀಸ್ಗಳಲ್ಲಿ ಅವ್ರಿಗೆ ಬ್ರೆಸ್ಟ್ ಫೀಡಿಂಗ್ ಗೆ ಸ್ವಲ್ಪ ಟೈಮ್ ಹೆಂಗೆ ಕೊಡ್ತಾರೆ, ಹೋಗಿ ಹಾಲು ಉಣಿಸಿ ಬರ್ಬೋದು. ಬಟ್ ದೂರ ಎಲ್ಲ ಇತ್ತು ಅನ್ನುವಾಗ ಅವ್ರು ಏನು ಮಾಡ್ಬೋದು ಅಂದರೆ ಆ ಹಾಲನ್ನು ಸ್ವಲ್ಪ ಎಕ್ಸ್ಪ್ರೆಸ್ ಮಾಡಿ ಒಂದು ಕಂಟೈನರಲ್ಲಿ ಇಟ್ಟು ಬರ್ಬೋದು. ಮನೇಲಿ ಯಾರಿರ್ತಾರೆ ಅವರು ಅದನ್ನು ಕೊಡಿಸ್ಬೋದು. ಎಕ್ಸ್ಪ್ರೆಸ್ ಮಾಡಿದ ಮಿಲ್ಕನ್ನು ಒಂದು 5 to 6 hours ಅವರು ಅದನ್ನು ಪ್ರಿಸರ್ವ್ ಮಾಡ್ಬೋದು, ಕ್ಲೀನ್ ಕಂಟೈನರ್ಗೆ ಹಾಕ್ಬಿಟ್ಟು ಅದರಲ್ಲಿ ಪಲ್ಲಾಡ ಅಂತ ಹೇಳ್ತೀವಿ ಅಥವಾ ಒಳ್ಳೆ ಅಂತೆಲ್ಲ ಹೇಳ್ತಾರಲ್ಲ ಅದರಲ್ಲಿ ಕುಡಿಸ್ಬೋದು. ಯೂಶಲಿ ಬಾಟ್ಲನ್ನು ನಾವು ಅಡ್ವೈಸ್ ಮಾಡೋದಿಲ್ಲ.

0: ಏಕೆಂದ್ರೆ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಇದ್ರ ವಿಷಯ ಬಂದಾಗ ಹೇಳ್ತಾ ಇದ್ದೀನಿ, ತಾಯಿ ಹಾಲ್ ಅಮೃತ ಅಂತ ಹೇಳ್ತಾರೆ, ಬಾಟ್ಲಿ ಹಾಲು ವಿಷ ಅಂತ ಹೇಳ್ತಾರೆ. ಸೊ ಬಾಟ್ಲಿ ಹಾಲಲ್ಲಿ ಈಗ ವಿಷ ಅಂತ ಅಂದ್ರೆ ಹಾಲು ವಿಷ ಅಲ್ಲ, ನಾವು ಕೊಡುವಾಗ ವಿಷವಾಗಿ ಪರಿಣಾಮ ಆಗ್ಬೋದು, ಅಂದ್ರೆ ಕ್ರಿಮಿಗಳು ಕೀಟಗಳು ಎಲ್ಲ ಆಗಿ ಮಗುಗೆ ಇನ್ಫೆಕ್ಷನ್ ಆಗಿ ಅದರಿಂದ ಮರಣ ಹೊಂದೋ ಸಾಧ್ಯತೆಗಳು ಇರ್ತದೆ. ಸೊ ಅದಕ್ಕೆ ಬಾಟ್ಲಿ ಹಾಲನ್ನ ನಾವು ಯೂಶಲಿ ಮಕ್ಕಳ ಡಾಕ್ಟರ್ ಆಗ್ಲಿ ಹೆರಿಗೆ ತಜ್ಞರಾಗ್ಲಿ ಅಡ್ವೈಸ್ ಮಾಡೋದಿಲ್ಲ. ಇನ್ನೊಂದು ಏನಂದ್ರೆ ನೀವು ಹೇಳಿದ್ರಿ ವರ್ಕಿಂಗ್ ವುಮೆನ್ಸ್ ಗೆ ಅಂತ, ಈಗ ಕೆಲವು ಕಾರಣಗಳಿಂದಾಗಿ ಅವಳಿಗೆ ತಾಯಿ ಹಾಲು ಬರದೇ ಇರುವಂತ ಚಾನ್ಸಸ್ ಇರುವಾಗ, ಈಗ ನಾವು ಏನು ಬ್ಲಡ್ ಇಲ್ಲ ಅಂತಂದ್ರೆ ಬ್ಲಡ್ ಬ್ಯಾಂಕ್ ಅಂತ ಹೇಳ್ತೀವಿ, ಅದೇ ತರ ಬ್ರೆಸ್ಟ್ ಮಿಲ್ಕ್ ಬ್ಯಾಂಕ್ ಗಳಂತನೂ ಇದೆ. ಕೆಲವರಿಗೆ ಎಕ್ಸ್ಟ್ರಾ ತುಂಬಾ ಹಾಲಿತ್ತು ಅಂದ್ರೆ ಅದನ್ನ ಶೇಖರಿಸಿ ಅದನ್ನ ರೆಫ್ರಿಜರೇಟರ್ 24 hours ತನಕ ಅದನ್ನ ಯೂಸ್ ಮಾಡಬಹುದು. ಬ್ರೆಸ್ಟ್ ಮಿಲ್ಕ್ ಬ್ಯಾಂಕ್ಗಳಂತ ಇದೆ, ಸಣ್ಣ ಊರುಗಳಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು, ದೊಡ್ಡ ದೊಡ್ಡ ಊರುಗಳಲ್ಲಿ ಅದರದ್ದು ವ್ಯವಸ್ಥೆಗಳು ಇದೆ.
1: ಈಗ ಎದೆ ಹಾಲನ್ನ ಎಷ್ಟು ಸಮಯದವರೆಗೆ ಉಣಿಸಬೇಕು?
0: ಫಸ್ಟ್ 6 ತಿಂಗಳು ಫಸ್ಟ್ ಹಾಲನ್ನೇ ಕೊಡ್ಬೇಕು ಅಂತ ಹೇಳ್ತೀವಿ. 6ನೇ ತಿಂಗಳು ಆದ ನಂತರ ಒಂದು ಅರ್ಧ ತಾಯಿ ಹಾಲ್ ಜೊತೆಗೆ ಎಕ್ಸ್ಟ್ರಾ ಹಾಲ್ನ ಕೊಡ್ಲಿಕ್ಕೆ ಹೇಳ್ತೀವಿ. 2-3 ವರ್ಷ ತನಕನೂ ತಾಯಿ ಹಾಲ್ನ ಕುಡಿಸಬಹುದು.
1: ಒಳ್ಳೇದು. ಈಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಪಾತ್ರ ಏನು ಈ ನಿಟ್ಟಿನಲ್ಲಿ ಅಂತ ಹೇಳ್ಬಹುದಾ?
0: ಈ ನಿಟ್ಟಿನಲ್ಲಿ ಏನಂದ್ರೆ ಈಗ ಅವರು ಎಲ್ಲ ಆಸ್ಪತ್ರೆಗಳಲ್ಲಿ ಮತ್ತೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಫಸ್ಟ್ ಡೆಲಿವರಿ ಆದ ತಕ್ಷಣ ಎಷ್ಟು ಬೇಗ ನಾವು ಹಾಲು ಕುಡಿಸ್ತೀವಿ ಅಷ್ಟು ಒಳ್ಳೇದು ಅಂತ ಅವ್ರಿಗೆ ಗರ್ಭಿಣಿಯಲ್ಲೂ ಹೇಳಿರ್ತಾರೆ, ಒಂದು ಡೆಲಿವರಿ ಆದ ತಕ್ಷಣ ಹೇಳ್ತೀವಿ. ಈಗ ಇನ್ನೊಂದಿದೆ ರೆಸ್ಪೆಕ್ಟ್ ಫುಲ್ ಮದರ್ ಮೆಟರ್ನಿಟಿ ಕೇರ್ ಅಂತ RMC ಅಂತ ಹೇಳ್ತೀವಿ, ಅಂದ್ರೆ ಡೆಲಿವರಿ ಆಗೋ ತಾಯಿನ ನಾವು ಗೌರವದಿಂದ ಕಾಣಬೇಕು ಅಂತ ಇದೆ. ಯೂಶಲಿ ನಾವು ಅವ್ರ ಜೊತೆಗೆ ಒಬ್ಬರನ್ನ ಡೆಲಿವರಿ ಆಗುವಾಗ ಅವ್ರಿಗೆ ಯಾರು ಕಂಫರ್ಟಬಲ್ ಇರ್ತಾರೆ, ಯೂಶಲಿ ದೊಡ್ಡ ಆಸ್ಪತ್ರೆಗಳಲ್ಲಿ ಗಂಡಸರಿಗೆ ಸ್ವಲ್ಪ ಕಷ್ಟ ಆಗ್ತದೆ, ಬೇರೆ ಪೇಷಂಟ್ ಇರ್ತಾರಲ್ಲ ಅವ್ರಿಗೆ ಕಷ್ಟ ಆಗ್ತದೆ ಅಂದ್ಬಿಟ್ಟು ಗರ್ಭಿಣಿ ಮಹಿಳೆಗೆ ಯಾರು ತಾಯಿ ಇರ್ಬೋದು ಅಥವಾ ಅಕ್ಕ ಇರ್ಬೋದು ಅವ್ರಿಗೆ ವಿಶ್ವಾಸ ಜಾಸ್ತಿ ಯಾರಿರ್ತದೆ ಅವ್ರನ್ನ ಒಬ್ಬರನ್ನ ಬರ್ತ್ ಕಂಪ್ಯಾನಿಯನ್ ಅಂತ ಕರ್ಕೊಂಡಿರ್ತೀವಿ. ಸೊ ಡೆಲಿವರಿ ಆದ ತಕ್ಷಣ ಅವರೂ ಅಸಿಸ್ಟ್ ಮಾಡ್ತಾರೆ ಮಗುಗೆ ತಾಯಿ ಹಾಲನ್ನ ಉಳಿಸ್ಲಿಕ್ಕೆ. ಎಷ್ಟು ಬೇಗ ನಾವು ಮಗುವಿಗೆ ತಾಯಿ ಹಾಲನ್ನ ಕೊಡ್ತೀವಿ ಅಷ್ಟು ಒಳ್ಳೇದು. ಅದ್ರ ಬಗ್ಗೆ ಗವರ್ನಮೆಂಟ್ ಆಫ್ ಇಂಡಿಯಾ ಅಂದ್ರೆ ಆರೋಗ್ಯ ಮತ್ತು ಕುಟುಂಬ ಇಲಾಖೆಯಿಂದ ಕೆಲವು ಜನಜಾಗೃತಿ ಕಾರ್ಯಕ್ರಮಗಳೆಲ್ಲ ಆಗ್ತದೆ, ಅದಕ್ಕೆ ಕೆಲವು ಇನ್ಫಾರ್ಮೇಶನ್ಗಳನ್ನ ಫೋಕ್ ಪ್ಲೇಸ್ ತರ ಮಾಡೋದು ಅದನ್ನೆಲ್ಲ ನಾಟಕ ರೂಪದಲ್ಲಿ ಆಗ್ತಾ ಇದೆ. ಮತ್ತೆ ಆಶಾ ಕಾರ್ಯಕರ್ತರು ಎಲ್ಲರೂ ಅದ್ರ ಬಗ್ಗೆ ಮಾಹಿತಿನ ಕೊಡ್ತಾ ಇರ್ತಾರೆ ಗರ್ಭಿಣಿ ಮಹಿಳೆಯರಿಗೆ. ಮತ್ತೆ ಕೆಲವು ಈಗ ಅಂಗನವಾಡಿಗಳಲ್ಲಿ ಪೌಷ್ಟಿಕತೆ ದಿನ ಅಂತೆಲ್ಲ ಮಾಡ್ತಾರೆ, ಸ್ಯಾನಿಟೇಷನ್ ಡೇ ನ್ಯೂಟ್ರಿಷನ್ ಡೇ ಅಂತ ಮಾಡ್ತಾರಲ್ಲ, ಆ ಟೈಮಲ್ಲಿ ತಾಯಂದಿರನ್ನ ಒಂದ್ ಕಡೆ ಒಗ್ಗೂಡಿಸಿ ಈ ವಿಷಯದ ಬಗ್ಗೆ ಮಾಹಿತಿಗಳನ್ನ ನೀಡಿ ಅವರಿಗೆ ಜಾಗೃತಿನ ಮಾಡ್ತಾ ಇದ್ದಾರೆ.
1: ಈಗ ತಾಯಂದಿರಿಗೆ ನಿಮ್ಮ ಸಲಹೆಗಳೇನು ಈ ಸಂದರ್ಭದಲ್ಲಿ? ಈಗ ಸ್ತನ್ಯಪಾನ ಸಪ್ತಾಹವನ್ನು ಆಚರಿಸಲಾಗ್ತಾ ಇದೆ ಅಲ್ವಾ?
0: ಇದು ನಾವು ಒಂದ್ ವಿಷಯ ಏನ್ ಹೇಳಕ್ ಇಷ್ಟಪಡ್ತೀನಿ, ನಾ ಆಗ್ಲೇ ಹೇಳಿದೆ ತಾಯಿ ಹಾಲು ಒಂದು ಜೀವಾಮೃತ ಅಂತ. ಸೊ ಅದನ್ನ ನಾವು ಯುಟಿಲೈಸ್ ಮಾಡ್ಕೋಬೇಕು, ಇದೊಂದು ಸೃಷ್ಟಿದು ಕೊಡುಗೆ ನಮಗೆ. ತಾಯಿ ಮಗುವಿಗೆ ಎದೆ ಹಾಲನ್ನ ಕುಡಿಸೋದು ಒಂದು, ಈಗ ನಾವು ಏನ್ ಬರ್ಡೇಗೆ ಗಿಫ್ಟ್ ಅಂತ ಕೊಡ್ತೀವಿ ಅದು ಒಂದು ಮಗುಗೆ ಅತ್ತಮೂಲ್ಯ ಒಂದು ಉಡುಗೊರೆ ತರ ಆಗ್ತದೆ. ಸೊ ಫಸ್ಟ್ 1 ಗಂಟೆ ಒಳಗೆ ನಾವು ಹಾಲನ್ನ ಉಣಿಸ್ಬೇಕು, ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ. ಮತ್ತೆ ಈಗ ಹಾಲ್ ಬರ್ತಾ ಇಲ್ಲ ಅಂತ ಅವರ ಆತ್ಮವಿಶ್ವಾಸನ ಕಳ್ಕೋಬಾರ್ದು. ಅವರು ಅದನ್ನ ಇಲ್ಲ ನನಗೆ ಬರ್ತದೆ ನನ್ನ ಮಗುಗೆ ನಾನು ಹಾಲು ಕುಡಿಸ್ತೀನಿ ಅನ್ನೋ ಒಂದು ಪಾಸಿಟಿವ್ ಇದರಲ್ಲಿ ಇದ್ರೆ ಅವ್ರಿಗೆ ಹಾಲು ಚೆನ್ನಾಗಿ ಬರ್ತದೆ. ಮತ್ತೆ ಇದು ಬರೀ ತಾಯಿದು ಮಾತ್ರ ಅಲ್ಲ, ಕುಟುಂಬದ ಸದಸ್ಯರು ಗಂಡ ಇರ್ಬೋದು ಅತ್ತೆ ಇರ್ಬೋದು ಮಾವ ಇರ್ಬೋದು ಅಮ್ಮ ಅವ್ರದ್ದು ಕೊಡುಗೆ ಜಾಸ್ತಿ ಇರ್ತದೆ. ಸೊ ಅವ್ರಿಗೆ ಒಂದು ಮಾರಲ್ ಸಪೋರ್ಟ್ ಕೊಟ್ರೆ ಅವಳು ಎಲ್ಲಾನು ಸಾಧಿಸ್ಬೋದು, ಮಗುನು ಚೆನ್ನಾಗಿ ಬೆಳೆಸಬಹುದು.
1: ಒಳ್ಳೆಯ ಮಾತುಗಳನ್ನ ಹೇಳಿದ್ರಿ ನಮ್ಮ ತಾಯಂದಿರಿಗೆ ಈ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ. ನಮ್ಮ ಎಲ್ಲ ತಾಯಂದಿರು ಇದನ್ನ ಕೇಳಿಸ್ಕೊಂಡು ಅವರು ತಮ್ಮ ಮಕ್ಕಳಿಗೆ ಎದೆ ಹಾಲು ಉಣಿಸುವುದರ ಮೂಲಕ ಒಂದು ಒಳ್ಳೆ ಭವಿಷ್ಯವನ್ನ ಕೊಡ್ತಾರೆ ಅಂತ ಅನ್ಕೊಳ್ತಾ ನಮ್ಮ ಇವತ್ತಿನ ಸಂವಾದವನ್ನ ಇಲ್ಲಿಗೆ ಮುಗಿಸೋಣ. ಬಹಳಷ್ಟು ಮಾಹಿತಿಯನ್ನ ಈ ಸಂದರ್ಭದಲ್ಲಿ ತಾವು ಹಂಚಿಕೊಂಡಿದ್ದೀರಾ, ಅದಕ್ಕಾಗಿ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ.
2: ಇದುವರೆಗೆ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ಎದೆ ಹಾಲಿನ ಮಹತ್ವ ಈ ಬಗ್ಗೆ ವಿರಾಜಪೇಟೆ ಸಾರ್ವಜನಿಕ ಆಸ್ಪತ್ರೆಯ ಸ್ತ್ರೀರೋಗ ವಿಭಾಗದ ಹಿರಿಯ ತಜ್ಞರಾದ ಡಾ ರಾಜೇಶ್ವರಿ ಬಿಕೆ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ವಿದ್ಯಾರಾವ್ ಕೆಎಲ್, ನಿರ್ವಹಣೆ ಪಿಎಂ ಜಗದೀಶ್. ರಾಜ್ಯವ್ಯಾಪಿ ಪ್ರಸಾರಗೊಂಡ ಇಂದಿನ ಈ ಆರೋಗ್ಯ ಸಂಚಿಕೆ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ನಿಮ್ಮ ಪ್ರೀತಿಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಬಿಜಿ ರಾಮ್ಜಿ ಯೋಜನೆ ಕುರಿತು ಮಾತನಾಡುವವರು ಪತ್ರಕರ್ತ ಎಂ ರವಿ.
4: ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿತ ಯೋಜನೆ ಅಂತಂದ್ರೆ ವಿಬಿಜಿ ರಾಮ್ಜಿ. ಇದರ ವಿಸ್ತೃತ ರೂಪ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕಾ ಮಿಷನ್. ಭಾರತವು 2047 ವೇಳೆಗೆ ವಿಕಸಿತ ರಾಷ್ಟ್ರವಾಗಿ ಮಾರ್ಪಾಟುಗೊಳ್ಳುವ ದೂರದೃಷ್ಟಿಯೊಂದಿಗೆ ಮುನ್ನಡೆಯುತ್ತಿದೆ. ಈ ದೂರದೃಷ್ಟಿಯನ್ನು ಗ್ರಾಮೀಣ ಭಾಗದಲ್ಲಿ ಸಾಕಾರಗೊಳಿಸಲು ಕೇಂದ್ರ ಸರ್ಕಾರವು ಹಲವು ಯೋಜನೆಗಳನ್ನು ರೂಪಿಸ್ತಾ ಇದೆ. ಅಂತಹದ್ದೇ ಒಂದು ಪ್ರಮುಖ ಹೊಸ ಕಾಯ್ದೆ ಎಂದರೆ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕಾ ಮಿಷನ್. ಇದನ್ನು ಸಂಕ್ಷಿಪ್ತ ರೂಪದಾಗಿ ಹೇಳಬೇಕು ಅಂತಂದರೆ ವಿಬಿಜಿ ರಾಮ್ಜಿ ಅಂತ ಕರೀತಾರೆ. ಇದು 2005 ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ, ಇದನ್ನು ನರೇಗಾ ಅಂತಲೂ ಕೂಡ ಕರಿತಾ ಇದ್ರು ಈ ಹಿಂದೆ. ಅದನ್ನು ಜಾರಿಗೆ ತಂದಿದ್ದು ಮೊದಲು ಈ ಹೊಸ ಶಾಸನಬದ್ಧ ಚೌಕಟ್ಟ ಇದನ್ನು ಬದಲಾಯಿಸಿ ವಿಬಿಜಿ ರಾಮ್ಜಿ ಅಂತ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸಿದೆ. 2025 ಡಿಸೆಂಬರ್ನಲ್ಲಿ ಲೋಕಸಭೆಯಲ್ಲಿ ಅಂಗೀಕಾರಗೊಂಡ ಈ ಕಾಯ್ದೆಯು ಗ್ರಾಮೀಣ ಭಾರತದ ಆದಾಯ ಭದ್ರತೆ, ಶಾಶ್ವತ ಆಸ್ತಿ ನಿರ್ಮಾಣ ಮತ್ತು ತಂತ್ರಜ್ಞಾನ ಆಧಾರಿತ ನಿರ್ವಹಣೆಯನ್ನು ಗುರಿಯಾಗಿಟ್ಟುಕೊಂಡಿದೆ. ಈ ಯೋಜನೆಯ ಮುಖ್ಯ ಉದ್ದೇಶವೆಂದರೆ ವಿಕಸಿತ ಭಾರತ 2047 ದೂರದೃಷ್ಟಿಗೆ ಅನುಗುಣವಾಗಿ ಗ್ರಾಮೀಣ ಕುಟುಂಬಗಳಿಗೆ ಹೆಚ್ಚಿನ ಉದ್ಯೋಗ ಖಾತ್ರಿ ನೀಡುವುದು. ಇಂದಿನ ನರೇಗಾ ಯೋಜನೆಯಲ್ಲಿ ವಾರ್ಷಿಕ 100 ದಿನಗಳ ಉದ್ಯೋಗ ಖಾತ್ರಿ ಇದ್ದರೆ ವಿಬಿಜಿ ರಾಮ್ಜಿಯಲ್ಲಿ ಇದನ್ನು 125 ದಿನಗಳಿಗೆ ಹೆಚ್ಚಿಸಲಾಗಿದೆ. ಇದರಿಂದ ಗ್ರಾಮೀಣ ಕುಟುಂಬಗಳ ಆದಾಯ ಸ್ಥಿರತೆ ಹೆಚ್ಚಾಗ್ತದೆ ಮತ್ತು ಕೃಷಿ ಋತುವಿನಲ್ಲಿ ಸೀಡಿಂಗ್ ಮತ್ತು ಹಾರ್ವೆಸ್ಟಿಂಗ್ ಸಮಯ ಅಂತ ಹೇಳ್ತಾರಲ್ಲ, ಅದು 60 ದಿನಗಳವರೆಗೆ ಕೆಲಸವಿಲ್ಲದ ಅವಧಿಯಲ್ಲಿ ಖಾತ್ರಿಪಡಿಸಲಾಗಿದೆ. ವಿಬಿಜಿ ರಾಮ್ಜಿ ಯೋಜನೆಯ ಪ್ರಮುಖ ವೈಶಿಷ್ಟ್ಯಗಳೇನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊತಾ ಹೋದರೆ, ಉದ್ಯೋಗ ಖಾತ್ರಿ ಹೆಚ್ಚಳ. ಪ್ರತಿ ಗ್ರಾಮೀಣ ಕುಟುಂಬಕ್ಕೂ ವಾರ್ಷಿಕ 125 ದಿನಗಳ ಅಕುಶಲ ಕೈಗಾರಿಕೆ ಕೆಲಸದ ಖಾತ್ರಿಯನ್ನು ಇದು ನೀಡುತ್ತದೆ. ಮುಂದಿನದು ಶಾಶ್ವತ ಆಸ್ತಿ ನಿರ್ಮಾಣಕ್ಕೆ ಆದ್ಯತೆ ಕೊಡ್ತಕ್ಕಂಥದ್ದು. ರಸ್ತೆಗಳು, ಚೆಕ್ ಡ್ಯಾಮ್ಗಳು, ಸೇತುವೆಗಳು, ನೀರಾವರಿ ಸೌಲಭ್ಯಗಳು ಮುಂತಾದ ದೀರ್ಘಕಾಲೀನ ಗ್ರಾಮೀಣ ಮೂಲಸೌಕರ್ಯಗಳನ್ನು ನಿರ್ಮಿಸುವುದಕ್ಕೆ ಈ ಯೋಜನೆ ಆದ್ಯತೆ ನೀಡತಕ್ಕಂಥದ್ದು. ತಂತ್ರಜ್ಞಾನ ಆಧಾರಿತ ನಿರ್ವಹಣೆ, ಬಯೋಮೆಟ್ರಿಕ್ ದೃಢೀಕರಣ, ಮೊಬೈಲ್ ಮಾನಿಟರಿಂಗ್, ರಿಯಲ್ ಟೈಮ್ ಡ್ಯಾಶ್ಬೋರ್ಡ್, ಎಐ ಆಧಾರಿತ ವಿಶ್ಲೇಷಣೆ, ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಮೂಲಕ ಪಾರದರ್ಶಕತೆ ಮತ್ತು ಜವಾಬ್ದಾರಿಯನ್ನು ಹೆಚ್ಚಿಸಲಾಗಿದೆ. ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಬಲಪಡಿಸುವಿಕೆ, ಗ್ರಾಮ ಮಟ್ಟದಲ್ಲಿ ಸಮುದಾಯದ ಭಾಗವಹಿಸುವಿಕೆಯನ್ನು ಉತ್ತೇಜಿಸಿ ಭ್ರಷ್ಟಾಚಾರವನ್ನು ತಡೆಗಟ್ಟುವ ವ್ಯವಸ್ಥೆ, ರಾಜ್ಯಗಳೊಂದಿಗೆ ಹಂಚಿಕೆ. ಕೆಲವು ವರದಿಗಳ ಪ್ರಕಾರ ಯೋಜನೆಯ ಹಣಕಾಸು ಹೊರೆಯಲ್ಲಿ ರಾಜ್ಯಗಳ ಪಾಲು ಸುಮಾರು 40% ಇರಬಹುದು. ಕೂಲಿ ದರ ಹೆಚ್ಚಳ, ಕೆಲವು ರಾಜ್ಯಗಳಲ್ಲಿ ಕೂಲಿಯನ್ನು 370 ರೂಗಳಿಗೆ ಏರಿಸುವ ಪ್ರಸ್ತಾಪ ಈ ಯೋಜನೆಯಲ್ಲಿ ಇದೆ. ನರೇಗಾದಿಂದ ವಿಬಿಜಿ ರಾಮ್ಜಿಗೆ ಬದಲಾವಣೆ ಮಹತ್ವ. ನರೇಗಾ ಯೋಜನೆಯು ಗ್ರಾಮೀಣ ಬಡವರಿಗೆ ಆದಾಯ ಭದ್ರತೆ ನೀಡಿದ್ದರೂ ಅದರಲ್ಲಿ ಕೆಲವು ಲೋಪಗಳಿದ್ದವು. ಉದಾಹರಣೆ, ಕಡಿಮೆ ದಿನಗಳ ಖಾತರಿ, ಆಸ್ತಿಗಳ ಗುಣಮಟ್ಟ ಕಡಿಮೆ ಇರುವುದು, ಭ್ರಷ್ಟಾಚಾರದ ಆರೋಪಗಳು ಇತ್ಯಾದಿ. ಈ ವಿಬಿಜಿ ರಾಮ್ಜಿಯು ಈ ಲೋಪಗಳನ್ನು ಸರಿಪಡಿಸಿ ಹೆಚ್ಚಿನ ದಿನಗಳ ಖಾತ್ರಿ ನೀಡತಕ್ಕಂಥದ್ದು, ಉತ್ತಮ ಗುಣಮಟ್ಟದ ಆಸ್ತಿ ನಿರ್ಮಾಣ, ಡಿಜಿಟಲ್ ಗವರ್ನೆನ್ಸ್ ಮೂಲಕ ಹೊಸ ಆಯಾಮನ ನೀಡತಕ್ಕಂಥದ್ದು. ಇದು ಕೇವಲ ಉದ್ಯೋಗ ಯೋಜನೆಯಲ್ಲದೆ ಗ್ರಾಮೀಣ ಸಬಲೀಕರಣ, ಬೆಳವಣಿಗೆ ಮತ್ತು ಸ್ವಾವಲಂಬನೆಯ ಸಮಗ್ರ ಚೌಕಟ್ಟಾಗಿದೆ. ಈ ಯೋಜನೆಯಿಂದ ಕೋಟ್ಯಾಂತರ ಗ್ರಾಮೀಣ ಕುಟುಂಬಗಳಿಗೆ ಆರ್ಥಿಕ ಆಸರೆ ಸಿಗಲಿದೆ. ಶಾಶ್ವತ ಆಸ್ತಿಗಳ ನಿರ್ಮಾಣದಿಂದ ಗ್ರಾಮಗಳು ದೀರ್ಘಕಾಲೀನ ಅಭಿವೃದ್ಧಿ ಕಾಣುತ್ತದೆ. ಆದರೆ ರಾಜ್ಯಗಳ ಮೇಲೆ ಹೆಚ್ಚುವರಿ ಹಣಕಾಸು ಹೊರೆ, ಅನುಷ್ಠಾನದ ಸವಾಲುಗಳು, ವಿರೋಧ ಪಕ್ಷಗಳ ಟೀಕೆಗಳು, ಇವು ಕೆಲವು ಸವಾಲುಗಳು ಎದುರಿಸತಕ್ಕಂಥದ್ದು. ಭಾರತವು 2047 ಸ್ವಾತಂತ್ರ್ಯದ ಶತಮಾನೋತ್ಸವ ಸಂದರ್ಭದಲ್ಲಿ ವಿಕಸಿತ ದೇಶವಾಗಿ ಅಂದರೆ ಡೆವಲಪ್ಡ್ ನೇಷನ್ ಮಾರ್ಪಟ್ಟುಕೊಳ್ಳುವ ಮಹತ್ವಾಕಾಂಕ್ಷೆಯನ್ನು ಹೊಂದಿತ್ತು. ಇದನ್ನು ವಿಕಸಿತ ಭಾರತ್ @2047 ಎಂದು ಕರೆಯಲಾಗುತ್ತದೆ. ಈ ದೃಷ್ಟಿಕೋನವನ್ನು ಸಾಕಾರಗೊಳಿಸಲು ಕೇಂದ್ರ ಸರ್ಕಾರವು ವಿವಿಧ ಯೋಜನೆಗಳು, ಅಭಿಯಾನಗಳು ಮತ್ತು ಸಂಕಲ್ಪಗಳನ್ನು ರೂಪಿಸಿದೆ. ಅದರಲ್ಲಿ ಪ್ರಮುಖವಾದುದು ವಿಕಸಿತ ಭಾರತ್ ಸಂಕಲ್ಪ ಯಾತ್ರೆ ಮತ್ತು ಸಂಬಂಧಿತ ಯೋಜನೆಗಳು. ಇದು ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳಾದ ಆಯುಷ್ಮಾನ್ ಭಾರತ್, ಉಜ್ವಲ, ಪಿಎಂ ಕಿಸಾನ್, ಜಲಜೀವನ್ ಮಿಷನ್, ಪಿಎಂ ಸನ್ನಿಧಿ ಮುಂತಾದವುಗಳನ್ನು ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಜನರಿಗೆ ತಲುಪಿಸುವ ಉದ್ದೇಶವನ್ನು ಹೊಂದಿದೆ. ಕರ್ನಾಟಕವು ಭಾರತದ ಅತ್ಯಂತ ಪ್ರಮುಖ ರಾಜ್ಯಗಳಲ್ಲಿ ಒಂದಾಗಿದ್ದು ತಂತ್ರಜ್ಞಾನ, ಐಟಿ, ಕೃಷಿ, ಉದ್ಯಮ ಮತ್ತು ನವೀಕರಣೀಯ ಶಕ್ತಿಯಲ್ಲಿ ಮುಂಚೂಣಿಯಲ್ಲಿ ಇದೆ. ರಾಜ್ಯವು ವಿಕಸಿತ ಭಾರತ್ನ ಗುರಿಗಳಲ್ಲಿ ಸುಮಾರು 10% ಕೊಡುಗೆ ನೀಡಬೇಕು ಎಂಬ ಗುರಿಯನ್ನು ಹೊಂದಿದೆ. ಇಲ್ಲಿ ವಿಕಸಿತ ಭಾರತ್ ಸಂಕಲ್ಪ ಯೋಜನೆಯ ಅನುಷ್ಠಾನವು ರಾಜ್ಯದ ಅಭಿವೃದ್ಧಿಗೆ ಮಹತ್ವದ್ದಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2023 ನವೆಂಬರ್ 15 ಜಾರ್ಖಂಡ್ನ ಕುಂಟಿಯಿಂದ ಈ ಯಾತ್ರೆಗೆ ಚಾಲನೆ ನೀಡಿದರು. ಇದು ದೇಶಾದ್ಯಂತ 2.7 ಲಕ್ಷ ಗ್ರಾಮ ಪಂಚಾಯತಿಗಳು ಮತ್ತು 15,000 ನಗರ ಪ್ರದೇಶಗಳನ್ನು ಆವರಿಸುವ ದೊಡ್ಡ ಮಟ್ಟದ ಅಭಿಯಾನವಾಗಿದೆ. ಈ ಯೋಜನೆಯ ಪ್ರಮುಖ ಉದ್ದೇಶಗಳು ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಅರ್ಹರಾದವರಿಗೆ ಕೇಂದ್ರ ಯೋಜನೆಗಳ ಪ್ರಯೋಜನ ತಲುಪಿಸತಕ್ಕಂಥದ್ದು, ಜನರಲ್ಲಿ ವಿಕಸಿತ ಭಾರತ್ ಸಂಕಲ್ಪದ ಜಾಗೃತಿ ಮೂಡಿಸತಕ್ಕಂಥದ್ದು, ಮಾಹಿತಿ, ಶಿಕ್ಷಣ ಮತ್ತು ಸಂವಹನಗಳ ಮೂಲಕ ಗ್ರಾಮ ಗ್ರಾಮಕ್ಕೆ ತೆರಳತಕ್ಕಂಥದ್ದು, ಮೇರಿ ಕಹಾನಿ ಮೇರಿ ಜಬಾನಿ ಮೂಲಕ ಪ್ರಯೋಜನ ಪಡೆದವರ ಅನುಭವಗಳನ್ನು ಹಂಚಿಕೊಳ್ಳತಕ್ಕಂಥದ್ದು. ಕರ್ನಾಟಕದಲ್ಲಿ ಈ ಯಾತ್ರೆಯನ್ನು 2023 ನವೆಂಬರ್ನಿಂದಲೇ ಆರಂಭಿಸಲಾಗಿತ್ತು. ಮೈಸೂರು, ಚಿಕ್ಕಮಗಳೂರು, ಚಾಮರಾಜನಗರ ಮತ್ತು ಇತರ ಜಿಲ್ಲೆಗಳಲ್ಲಿ ಆದಿವಾಸಿ ಪ್ರದೇಶಗಳ ಮೇಲೆ ವಿಶೇಷ ಗಮನವನ್ನು ನೀಡಲಾಯಿತು. ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋತ್ ಅವರು ಮೈಸೂರಿನಲ್ಲಿ ಯಾತ್ರೆಗೆ ಚಾಲನೆ ನೀಡಿದರು. ಚಿಕ್ಕಮಗಳೂರು ಮತ್ತು ಇತರ ಜಿಲ್ಲೆಗಳಿಂದ ಸಹ ಇದೇ ರೀತಿ ಕಾರ್ಯಕ್ರಮಗಳು ಸಹ ನಡೆದವು. ದಕ್ಷಿಣ ಕನ್ನಡದ ಮಂಗಳೂರಿನ ಉಳಾಯಿಬೆಟ್ಟು ಗ್ರಾಮ ಪಂಚಾಯತಿಯಲ್ಲಿ ಯಾತ್ರೆಗೆ ಚಾಲನೆ ಸಹ ನೀಡಲಾಯಿತು. ಗ್ರಾಮೀಣ ಜನರಿಗೆ ಕೇಂದ್ರ ಯೋಜನೆಗಳ ಮಾಹಿತಿ ನೀಡುವಲ್ಲಿ ಈ ಯೋಜನೆ ಯಶಸ್ವಿಯಾಯಿತು. ಇನ್ನು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಮತ್ತು ಇತರ ಪ್ರದೇಶಗಳಲ್ಲೂ ಕೂಡ ಯಾತ್ರೆ ನಡೆದು ಪಿಎಂ ಕಿಸಾನ್, ಜಲಜೀವನ್ ಮಿಷನ್ ಮುಂತಾದ ಯೋಜನೆಗಳ ಪ್ರಯೋಜನಗಳನ್ನು ತಲುಪಿಸಿತು. ರಾಜ್ಯದಲ್ಲಿ 100,000 ಜನರು ಯಾತ್ರೆಯಲ್ಲಿ ಭಾಗವಹಿಸಿ ಸಂಕಲ್ಪ ಪಡೆದುಕೊಂಡರು. ಅನೇಕರು ತಮ್ಮ ಅನುಭವಗಳನ್ನು ಯೋಜನೆ ಬಗ್ಗೆ ಹಂಚಿಕೊಂಡಿದ್ದಾರೆ. ರಾಜ್ಯದಲ್ಲಿ ಕೇಂದ್ರ ಸಚಿವರು ಮತ್ತು ಸ್ಥಳೀಯ ನಾಯಕರು ಭಾಗವಹಿಸಿದ್ದರು. ಕೇಂದ್ರ ಸಚಿವ ರಾಜೀವ್ ಚಂದ್ರಶೇಖರ್ ಅವರು ಕರ್ನಾಟಕದಲ್ಲಿ ಯಾತ್ರೆಯಲ್ಲಿ ಭಾಗವಹಿಸಿ ಯೋಜನೆಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಿದರು. ಈ ಯೋಜನೆಯಲ್ಲಿ ಕೃಷಿ ಕ್ಷೇತ್ರದ ಬಗ್ಗೆ ಗಮನ ಕೊಡೋದಾದರೆ, ವಿಕಸಿತ್ ಕೃಷಿ ಸಂಕಲ್ಪ ಅಭಿಯಾನದ ಮೂಲಕ ರೈತರಿಗೆ ಆಧುನಿಕ ತಂತ್ರಜ್ಞಾನ, ಹೊಸ ಬೀಜಗಳು ಮತ್ತು ಇತರ ಸಹಾಯ ತಲುಪಿಸಲಾಗುತ್ತದೆ. ಉದ್ಯೋಗ ಮತ್ತು ಉದ್ಯಮ ರೋಜ್ಗಾರ್ ಯೋಜನೆಗಳ ಮೂಲಕ ಯುವಕರಿಗೆ ಅವಕಾಶಗಳು. 2025 ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನೆಯು ರಾಜ್ಯದಲ್ಲಿ ಉದ್ಯೋಗ ಸೃಷ್ಟಿಗೆ ನೆರವಾಗ್ತಾ ಇದೆ. ಈ ರಾಜ್ಯದ ದೃಷ್ಟಿಕೋನ ಏನಾದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಕರ್ನಾಟಕ ಅಟ್ 100 ವಿಷನ್ ಡಾಕ್ಯುಮೆಂಟ್ ಫಾರ್ 2047 ಎಂಬತಕ್ಕಂಥದ್ದು ರೂಪಿಸಿದ್ದು, ಬೆಂಗಳೂರು ಸೇರಿದಂತೆ ನಗರಗಳನ್ನು ನವೀಕರಣೀಯ ಶಕ್ತಿ ಎಐ ಸೆಮಿಕಂಡಕ್ಟರ್ಗಳಲ್ಲಿ ಮುಂಚೂಣಿಗೆ ತರುವ ಗುರಿಯನ್ನು ಇದು ಹೊಂದಿದೆ. ರಾಜ್ಯವು ಭಾರತದ ವಿಕಸಿತ ಭಾರತ್ನಲ್ಲಿ 10% ಕೊಡುಗೆ ನೀಡುವ ಗುರಿಯನ್ನು ಇಟ್ಟುಕೊಂಡಿದೆ. ಈ ಯೋಜನೆಯ ಸವಾಲುಗಳು ಮತ್ತು ಭವಿಷ್ಯದ ನಿರೀಕ್ಷೆಗಳು ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಕರ್ನಾಟಕದಲ್ಲಿ ಯಾತ್ರೆಯು ಯಶಸ್ವಿಯಾದರೂ ಗ್ರಾಮೀಣ ಪ್ರದೇಶಗಳಲ್ಲಿ ಜಾಗೃತಿ ಕೊರತೆ, ಆಡಳಿತದ ವಿಳಂಬಗಳು ಮತ್ತು ಭೌತಿಕ ಸವಲತ್ತುಗಳ ಕೊರತೆ ಇಲ್ಲಿ ಸವಾಲುಗಳಾಗಿವೆ. ಆದರೆ 2026 ಬಜೆಟ್ನಲ್ಲಿ ವಿಕಸಿತ್ ಭಾರತ್ಗೆ ಬಲವಾದ ಬೆಂಬಲ ನೀಡಲಾಗಿದ್ದು ಕರ್ನಾಟಕಕ್ಕೆ ಹೆಚ್ಚಿನ ನಿಧಿ ಮತ್ತು ಯೋಜನೆಗಳು ಲಭ್ಯವಾಗುತ್ತಿದೆ. ವಿಕಸಿತ ಭಾರತ್ ಸಂಕಲ್ಪ ಯೋಜನೆಯ ಕೇವಲ ಒಂದು ಅಭಿಯಾನವಲ್ಲ, ಬದಲಿಗೆ ದೇಶದ ಪ್ರತಿ ನಾಗರಿಕನ ಜೀವನವನ್ನು ಸುಧಾರಿಸತಕ್ಕಂಥ ಸಂಕಲ್ಪವಾಗಿದೆ. ಕರ್ನಾಟಕದಲ್ಲಿ ಇದರ ಅನುಷ್ಠಾನವು ರಾಜ್ಯದ ತಂತ್ರಜ್ಞಾನಿಕ ಮತ್ತು ಆರ್ಥಿಕ ಶಕ್ತಿಯೊಂದಿಗೆ ಸಂಯೋಜನೆಯಾಗಿದೆ. 2047 ವಿಕಸಿತ ಭಾರತ್ಗೆ ಮಹತ್ವದ ಕೊಡುಗೆ ಇದು ನೀಡ್ತಾ ಇದೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ಜನರ ಸಹಯೋಗದೊಂದಿಗೆ ಈ ಗುರಿ ಸಾಧ್ಯವಾಗಲಿದೆ. ಇದು ಕರ್ನಾಟಕದ ಭವಿಷ್ಯಕ್ಕೆ ಮಾತ್ರವಲ್ಲ, ಸಮಗ್ರ ಭಾರತದ ಸಮೃದ್ಧಿಗೆ ಮಹತ್ವದ ಹೆಜ್ಜೆಯಾಗಿದೆ ಅನ್ನೋದನ್ನು ನಾವು ಮನಗಾಣಬಹುದು.
3: ಪ್ರಧಾನಮಂತ್ರಿ ವಿಬಿಜಿ ರಾಮ್ಜಿ ಯೋಜನೆ ಕುರಿತು ಇದುವರೆಗೂ ಮಾತನಾಡಿದವರು ಪತ್ರಕರ್ತ ಎಂ ರವಿ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
5: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿ.

0: ಆಕಾಶವಾಣಿ ಸಮಯ 1:10 ಇದೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಸಾರ್ವಜನಿಕ ಪರೀಕ್ಷೆಗಳ ತಿದ್ದುಪಡಿ ಮಸೂದೆ 2026 ರಾಷ್ಟ್ರಪತಿ ಅನುಮೋದನೆ. ಆಂಧ್ರಪ್ರದೇಶದ ವಿಜಯನಗರಂ ಜಿಲ್ಲೆಯಲ್ಲಿ ಪ್ರಧಾನಿ ಅವರಿಂದ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಉದ್ಘಾಟನೆ. 19 ಕೆಜಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ದರ 200 ರೂಪಾಯಿಗಳಷ್ಟು ಇಳಿಕೆ, ಇಂದಿನಿಂದ ಹೊಸ ದರ ಜಾರಿ. ಜುಲೈನಲ್ಲಿ ಜಿಎಸ್ಟಿ ಸಂಗ್ರಹದಲ್ಲಿ ಗಮನಾರ್ಹ ಏರಿಕೆ, 211,205 ಕೋಟಿ ರೂಪಾಯಿಗಳ ಏರಿಕೆಯೊಂದಿಗೆ 15% ಹೆಚ್ಚಳ. ಹಾಗೂ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟ 2026 ಪದಕ ಗಳಿಸಿರುವ ಭಾರತದ ಕ್ರೀಡಾಪಟುಗಳಿಗೆ ರಾಷ್ಟಪತಿ, ಉಪರಾಷ್ಟಪತಿ ಹಾಗೂ ಪ್ರಧಾನಿ ಅಭಿನಂದನೆ. ರಾಷ್ಟಪತಿ ದ್ರೌಪದಿ ಮುರ್ಮು ಸಾರ್ವಜನಿಕ ಪರೀಕ್ಷೆಗಳ ತಿದ್ದುಪಡಿ ಮಸೂದೆ 2026 ಅನುಮೋದನೆ ನೀಡಿದ್ದಾರೆ. ಈ ಮಸೂದೆಯನ್ನು ಗುರುವಾರ ಸಂಸತ್ತು ಅಂಗೀಕರಿಸಿತ್ತು. ಕಠಿಣ ಶಿಕ್ಷೆಗಳನ್ನು ಪರಿಚಯಿಸುವ ಮತ್ತು ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸುವ ಮೂಲಕ ಸಾರ್ವಜನಿಕ ಪರೀಕ್ಷೆಗಳಲ್ಲಿ ಅನ್ಯಾಯದ ಅಭ್ಯಾಸಗಳನ್ನು ತಡೆಯುವುದು ಈ ಕಾಯ್ದೆಯ ಗುರಿಯಾಗಿದೆ. ವಿದ್ಯಾರ್ಥಿಗಳ ಭವಿಷ್ಯವನ್ನು ರಕ್ಷಿಸುವಾಗ ದೃಢವಾದ ಕಾನೂನು ಚೌಕಟ್ಟನ್ನು ರಚಿಸುವ ಮೂಲಕ ಪರೀಕ್ಷಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ, ನ್ಯಾಯಸಮ್ಮತತೆ ಮತ್ತು ಸಮಗ್ರತೆಯನ್ನು ಬಲಪಡಿಸಲು ಕಾಯ್ದೆ ಪ್ರಯತ್ನಿಸುತ್ತದೆ. 10 ವರ್ಷಗಳವರೆಗೆ ಜೈಲು ಶಿಕ್ಷೆ, 10 ಕೋಟಿ ರೂಪಾಯಿಗಳವರೆಗೆ ದಂಡ ಮತ್ತು ಶಿಕ್ಷೆಗೊಳಗಾದ ಅಪರಾಧಿಗಳಿಗೆ ಸೇರಿದ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳುವಂತಹ ಕಠಿಣ ದಂಡಗಳು ಸೇರಿದಂತೆ ಹಲವಾರು ಪ್ರಮುಖ ನಿಬಂಧನೆಗಳನ್ನು ಈ ಕಾಯ್ದೆ ಒಳಗೊಂಡಿದೆ. ಆಂಧ್ರಪ್ರದೇಶದ ವಿಜಯನಗರಂ ಜಿಲ್ಲೆ ಭೋಗಪುರಂನಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಗ್ರೀನ್ಫೀಲ್ಡ್ ಅಲ್ಲೂರಿ ಸೀತಾರಾಮರಾಜು ಅಂತಾರಾಷ್ಟೀಯ ವಿಮಾನ ನಿಲ್ದಾಣವನ್ನು ಉದ್ಘಾಟಿಸಿದರು. ಇದಕ್ಕೂ ಮೊದಲು ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಪ್ರಧಾನಿಯವರನ್ನು ಆಂಧ್ರಪ್ರದೇಶ ರಾಜ್ಯಪಾಲ ಎಸ್ ಅಬ್ದುಲ್ ನಜೀರ್, ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು, ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಮತ್ತು ಇತರ ಗಣ್ಯರು ಬರಮಾಡಿಕೊಂಡರು. ಪ್ರಧಾನಿಯವರು ಪ್ರಯಾಣಿಕರ ಟರ್ಮಿನಲ್ ಕಟ್ಟಡವನ್ನು ಉದ್ಘಾಟಿಸಿದರು. ಬಳಿಕ ವಿಮಾನ ನಿಲ್ದಾಣದ ಅತ್ಯಾಧುನಿಕ ಪ್ರಯಾಣಿಕರ ಸೌಲಭ್ಯಗಳನ್ನು ಪರಿಶೀಲಿಸಿದರು. ಈ ವೇಳೆ ವಿಮಾನ ನಿಲ್ದಾಣದ ವಿನ್ಯಾಸ, ಸುಧಾರಿತ ತಂತ್ರಜ್ಞಾನ, ಮಾಸ್ಟರ್ ಪ್ಲಾನ್ ಮತ್ತು ವಾಯುಯಾನ ಕೇಂದ್ರವಾಗಿ ಭವಿಷ್ಯದ ವಿಸ್ತರಣೆಯ ಕುರಿತು ಅಧಿಕಾರಿಗಳು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮಾಹಿತಿ ನೀಡಿದರು. ಪ್ರಧಾನಿಯವರು ಉತ್ತರ ಆಂಧ್ರದ 13,500 ಬುಡಕಟ್ಟು ಮಹಿಳೆಯರು ಪ್ರದರ್ಶಿಸಿದ ಸಾಂಪ್ರದಾಯಿಕ ತಿಮ್ಸಾ ನೃತ್ಯವನ್ನು ವೀಕ್ಷಿಸಿದರು. ನಂತರ ಅವರು ಕರ್ನಾಟಕದ ಮೈಸೂರಿಗೆ ತಲುಪಲಿದ್ದು ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರದಲ್ಲಿ ವಿವೇಕ ಸ್ಮಾರಕವನ್ನು ಉದ್ಘಾಟಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ವಿವೇಕ ಸ್ಮಾರಕವು ನವೆಂಬರ್ 1892 ಸ್ವಾಮಿ ವಿವೇಕಾನಂದರು ಭಾರತದಾದ್ಯಂತ ಪ್ರಯಾಣ ಮಾಡುವಾಗ ಮೈಸೂರಿಗೆ ನೀಡಿದ ಐತಿಹಾಸಿಕ ಭೇಟಿಯನ್ನು ಸ್ಮರಿಸುತ್ತದೆ. ಪ್ರಸಿದ್ಧ ನಿರಂಜನ ಮಠದಲ್ಲಿ ಸ್ಥಾಪಿಸಲಾದ ವಿವೇಕ ಸ್ಮಾರಕವು 81,000 ಚದರ ಅಡಿಗಳಿಗೂ ಹೆಚ್ಚು ವಿಸ್ತೀರ್ಣದಲ್ಲಿ ಹರಡಿಕೊಂಡಿದೆ. ಇದು ಮುಖ್ಯವಾಗಿ 4D ಅನುಭವ ಕೇಂದ್ರ, ಪ್ರದರ್ಶನ ಸಭಾಂಗಣ, ಸುಮಾರು 700 ಜನರು ಕುಳಿತುಕೊಳ್ಳಬಹುದಾದ ಆಂಫಿಥಿಯೇಟರ್, ತರಗತಿ ಕೊಠಡಿಗಳು, ಸಮ್ಮೇಳನ ಕೊಠಡಿಗಳು, ಗ್ರಂಥಾಲಯ, ಓದುವ ಕೊಠಡಿ, ಧ್ಯಾನ ಮತ್ತು ಯೋಗ ಸಭಾಂಗಣ ಹಾಗೂ ಪುಸ್ತಕ ಮಳಿಗೆಯನ್ನು ಹೊಂದಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗಾಗಿ ಮೀಸಲಾದ ಸೌಲಭ್ಯಗಳನ್ನು ಸಹ ಈ ಕೇಂದ್ರ ಒಳಗೊಂಡಿದೆ. ಇಂದು ರಾಜರ್ಷಿ ಪುರುಷೋತ್ತಮ ದಾಸ್ ಟಂಡನ್ ಅವರ ಜನ್ಮ ವಾರ್ಷಿಕೋತ್ಸವದ ಹಿನ್ನೆಲೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿಗೆ ಗೌರವ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ಭಾರತೀಯ ಸ್ವಾತಂತ್ರ್ಯ ಹೋರಾಟದ ವಿವಿಧ ಚಳವಳಿಗಳಲ್ಲಿ ರಾಜರ್ಷಿ ಪುರುಷೋತ್ತಮ ದಾಸ್ ಟಂಡನ್ ಅವರು ಪ್ರವರ್ತಕ ಪಾತ್ರವನ್ನು ವಹಿಸಿದ್ದಾರೆ ಎಂದು ಹೇಳಿದ್ದಾರೆ. ಉತ್ಸಾಹಭರಿತ ಬರಹಗಳ ಮೂಲಕ ರಾಜರ್ಷಿ ಪುರುಷೋತ್ತಮ ದಾಸ್ ಟಂಡನ್ ಸಮಾಜವನ್ನು ಜಾಗೃತಗೊಳಿಸುವ ಮತ್ತು ರಾಷ್ಟೀಯ ಪ್ರಜ್ಞೆ ತುಂಬುವ ಪ್ರಮುಖ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಹಿಂದಿ ಭಾಷೆಗೆ ರಾಜರ್ಷಿ ಪುರುಷೋತ್ತಮ ದಾಸ್ ಟಂಡನ್ ಅವರ ಕೊಡುಗೆ ಅವಿಸ್ಮರಣೀಯವಾಗಿದೆ. ರಾಷ್ಟೀಯ ಸೇವೆಗೆ ಅವರ ಸಮರ್ಪಣೆ ಮುಂದಿನ ಪೀಳಿಗೆಗೆ ಸ್ಫೂರ್ತಿಯ ಶಾಶ್ವತ ಮೂಲವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ತೈಲ ಮಾರುಕಟ್ಟೆ ಕಂಪನಿಗಳು ಇಂದು ವಾಣಿಜ್ಯ ಎಲ್ಪಿಜಿ ಅನಿಲದ ಬೆಲೆಯನ್ನು ಸುಮಾರು 200 ರೂಪಾಯಿಗಳಷ್ಟು ಕಡಿಮೆ ಮಾಡಿವೆ. ದೆಹಲಿಯಲ್ಲಿ 19 ಕೆಜಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ನ ಹೊಸ ಬೆಲೆ ಈಗ 2,738 ರೂಪಾಯಿಗಳಾಗಲಿದೆ. ಅದೇ ರೀತಿ ಕೋಲ್ಕತ್ತಾದಲ್ಲಿ 2,872.50 ರೂಪಾಯಿ, ಮುಂಬೈನಲ್ಲಿ 2,691.50 ರೂಪಾಯಿ ಮತ್ತು ಚೆನ್ನೈನಲ್ಲಿ 2,906 ರೂಪಾಯಿಗಳಾಗಿರಲಿದೆ. ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳ ಹೊಸ ಬೆಲೆಗಳು ಇಂದಿನಿಂದ ಜಾರಿಗೆ ಬಂದಿದ್ದು, ಈ ನಿರ್ಧಾರವು ರೆಸ್ಟೋರೆಂಟ್ಗಳು, ಡಾಬಾಗಳು, ಹೋಟೆಲ್ಗಳು ಮತ್ತು ಆಹಾರ ಹಾಗೂ ಪಾನೀಯ ವ್ಯವಹಾರಗಳಲ್ಲಿ ತೊಡಗಿರುವವರಿಗೆ ಕೊಂಚ ಮಟ್ಟಿಗೆ ನಿರಳತೆಯನ್ನು ನೀಡುತ್ತದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಕಳೆದ ತಿಂಗಳಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಸಂಗ್ರಹವು 211,205 ಕೋಟಿ ರೂಪಾಯಿಗಳಿಗೆ ಗಮನಾರ್ಹ ಏರಿಕೆ ಕಂಡಿದೆ. 2025 ಜುಲೈನಲ್ಲಿ 183,065 ಕೋಟಿ ರೂಪಾಯಿಗಳಿದ್ದ ಜಿಎಸ್ಟಿ ಸಂಗ್ರಹ ವರ್ಷದಿಂದ ವರ್ಷಕ್ಕೆ 15.4% ಹೆಚ್ಚಳವಾಗಿದೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ಒಟ್ಟು ದೇಶೀಯ ಜಿಎಸ್ಟಿ ಆದಾಯ 144,695 ಕೋಟಿ ರೂಪಾಯಿಗಳಾಗಿದ್ದು ಇದು ಒಂದು ವರ್ಷದ ಹಿಂದಿನ ಪ್ರಮಾಣಕ್ಕಿಂತ 10.1% ಹೆಚ್ಚಾಗಿದೆ. ಆಮದುಗಳಿಂದಾದ ಜಿಎಸ್ಟಿ ಸಂಗ್ರಹ 28.8% ಹೆಚ್ಚಾಗಿ 66,511 ಕೋಟಿ ರೂಪಾಯಿಗಳಿಗೆ ತಲುಪಿದ್ದು ಒಟ್ಟಾರೆ ಮಾಸಿಕ ಸಂಗ್ರಹಕ್ಕೆ ಉತ್ತೇಜನ ನೀಡಿದೆ. ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟ 2026 ಪದಕ ಗಳಿಸಿರುವ ಭಾರತದ ಕ್ರೀಡಾಪಟುಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿನಂದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಕ್ರೀಡಾಕೂಟದಲ್ಲಿ ಪುರುಷರ ಜಾವೆಲಿನ್ ಎಸೆತದಲ್ಲಿ ಬೆಳ್ಳಿ ಪದಕ ಜಯಿಸಿರುವ ನೀರಜ್ ಚೋಪ್ರಾ ಮತ್ತು ಕಂಚಿನ ಪದಕ ಗಳಿಸಿದ ಯಶ್ವೀರ್ ಸಿಂಗ್ ಅವರನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಅಭಿನಂದಿಸಿದ್ದಾರೆ. ಡೆಕಥ್ಲಾನ್ನಲ್ಲಿ ಕಂಚಿನ ಪದಕ ತಮ್ಮದಾಗಿಸಿಕೊಂಡ ತೇಜಸ್ವಿನ್ ಶಂಕರ್ ಹಾಗೂ ಮಹಿಳೆಯರ 57 ಕೆಜಿ ಜೂಡೋ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದ ಜೂಡೋ ಆಟಗಾರ್ತಿ ಯಾಮಿನಿ ಮೌರ್ಯ ಅವರನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಅಭಿನಂದಿಸಿದ್ದಾರೆ. ಇದೇ ವೇಳೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರು ಸಹ ಮಾಧ್ಯಮ ಪೋಸ್ಟ್ನಲ್ಲಿ ಕ್ರೀಡಾಕೂಟದಲ್ಲಿ ಪದಕ ಗೆದ್ದ ನೀರಜ್ ಚೋಪ್ರಾ, ಯಶ್ವೀರ್ ಸಿಂಗ್, ತೇಜಸ್ವಿನ್ ಶಂಕರ್ ಮತ್ತು ಯಾಮಿನಿ ಮೌರ್ಯ ಅವರನ್ನು ಅಭಿನಂದಿಸಿದ್ದಾರೆ. ಮಧ್ಯಪ್ರದೇಶ ಪೊಲೀಸರ ಮಾದಕ ದ್ರವ್ಯ ವಿರೋಧಿ ಅಭಿಯಾನವಾದ ನಶೆ ಸೆ ದೂರಿ ಹೇ ಜರೂರಿ 2.0 5 ವಿಶ್ವ ದಾಖಲೆಗಳನ್ನು ನಿರ್ಮಿಸಿದೆ. ಅಭಿಯಾನದಲ್ಲಿ ಲಕ್ಷಾಂತರ ಜನರು ಭಾಗವಹಿಸಿದ್ದರು. ಲಂಡನ್ನ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ಅಭಿಯಾನದ 5 ಸಾಧನೆಗಳನ್ನು ಗುರುತಿಸಿದೆ. 15 ದಿನಗಳ ಕಾಲ ನಡೆದ ಅಭಿಯಾನ ಜನರಿಗೆ ಮಾದಕ ದ್ರವ್ಯಗಳಿಂದ ದೂರವಿರುವ ಸಂದೇಶವನ್ನು ಸಾರಿತು. ಚಲನಚಿತ್ರ, ಕ್ರೀಡೆ, ಸಂಗೀತ, ಸಾಹಿತ್ಯ ಮತ್ತು ಆಧ್ಯಾತ್ಮಿಕ ಕ್ಷೇತ್ರಗಳ 60 ಕ್ಕೂ ಹೆಚ್ಚು ಗಣ್ಯರು ಸಹ ಅಭಿಯಾನವನ್ನು ಬೆಂಬಲಿಸಿದರು. ರಾಜ್ಯಾದ್ಯಂತ ಜುಲೈ 15-30 ನಡೆದ ಅಭಿಯಾನವು ಮಾದಕ ದ್ರವ್ಯ ದುರುಪಯೋಗದ ವಿರುದ್ದ ಜಾಗೃತಿ ಮೂಡಿಸಿತು ಎಂದು ಮಧ್ಯಪ್ರದೇಶ ಪೊಲೀಸ್ ಪ್ರಧಾನ ಕಚೇರಿ ತಿಳಿಸಿದೆ. ಕೇರಳಂನಲ್ಲಿ ಭಾರೀ ಮಳೆ ಮುಂದುವರೆದಿದ್ದು 14 ಜಿಲ್ಲೆಗಳ ಪೈಕಿ 8 ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಿಸಿದೆ. 3 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಜಾರಿಯಲ್ಲಿದ್ದರೆ ಉಳಿದ 3 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. 9 ಜಿಲ್ಲೆಗಳಲ್ಲಿ ಶಿಕ್ಷಣ ಸಂಸ್ಥೆಗಳು ಮುಚ್ಚಲ್ಪಟ್ಟಿವೆ. ನಿನ್ನೆ ಸಂಜೆಯಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಹಲವಾರು ಪ್ರದೇಶಗಳಲ್ಲಿ ಭೂಕುಸಿತ ಮತ್ತು ಪ್ರವಾಹ ಉಂಟಾಗಿದೆ. ಕೊಟ್ಟಾಯಂ ಜಿಲ್ಲೆಯಲ್ಲಿ ಭಾರೀ ಮಳೆಯಿಂದಾಗಿ 2 ಪೆಟ್ಟ ಮುಳುಗಿದ್ದು ಪಟ್ಟಣ ಸಂಪರ್ಕ ಕಡಿತಗೊಂಡಿದೆ. ಹತ್ತಿರದ ವಸತಿ ಪ್ರದೇಶಗಳು ಜಲಾವೃತವಾಗಿವೆ. ಜಲಾಶಯದ ಮಟ್ಟ ಏರುತ್ತಲೇ ಇರುವುದರಿಂದ ಪಾಲಕ್ಕಾಡ್ನ ಮಂಗಳಂ ಅಣೆಕಟ್ಟು ಮತ್ತು ತಿರುವನಂತಪುರಂನ ನೆಯ್ಯರ್ ಹಾಗೂ ಅರುವಿಕ್ಕರ ಅಣೆಕಟ್ಟುಗಳ ಗೇಟ್ಗಳನ್ನು ತೆರೆಯಲಾಗಿದೆ. ರಾಜ್ಯದ ಕರಾವಳಿಯಲ್ಲಿ 2 ದಿನಗಳ ಕಾಲ ಮೀನುಗಾರಿಕೆಯನ್ನು ಸಹ ನಿಷೇಧಿಸಲಾಗಿದೆ. ಇಂದಿನಿಂದ ಸಿಕ್ಕಿಂನಲ್ಲಿರುವ ನಾಥುಲ್ಲಾ ಪಾಸ್ ಮೂಲಕ ಭಾರತ ಮತ್ತು ಚೀನಾ ಗಡಿ ವ್ಯಾಪಾರವನ್ನು ಪುನರಾರಂಭಿಸಲಿದ್ದು ಇದು 2 ನೆರೆಯ ರಾಷ್ಟಗಳ ನಡುವಿನ ಪ್ರಮುಖ ವ್ಯಾಪಾರ ಮಾರ್ಗದ ಪುನರುಜ್ಜೀವನವನ್ನು ಸೂಚಿಸುತ್ತದೆ. ಇದರೊಂದಿಗೆ COVID-19 ಸಾಂಕ್ರಾಮಿಕ ರೋಗದಿಂದಾಗಿ 2020-6 ವರ್ಷಗಳವರೆಗೆ ನಿರ್ಬಂಧಿಸಲಾಗಿದ್ದ ಗಡಿ ವ್ಯಾಪಾರ ಪುನರುಜ್ಜೀವಗೊಳ್ಳಲಿದ್ದು ಗಡಿಯಾಚೆಗಿನ ವಾಣಿಜ್ಯ ವ್ಯವಹಾರವನ್ನು ಉತ್ತೇಜಿಸುವ ನಿರೀಕ್ಷೆ ಇದೆ. ಯುನೈಟೆಡ್ ಕಿಂಗ್ಡಮ್ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡ ಆಂಡಿ ಬರ್ನ್ಹ್ಯಾಮ್ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ತಮ್ಮ ಸಂಭಾಷಣೆಯ ಸಮಯದಲ್ಲಿ ತಂತ್ರಜ್ಞಾನ, ನಾವೀನ್ಯತೆ, ರಕ್ಷಣೆ, ಭದ್ರತೆ, ಶುದ್ಧ ಇಂಧನ ಹಾಗೂ ಶಿಕ್ಷಣ ಕ್ಷೇತ್ರಗಳಲ್ಲಿ ಒಟ್ಟಾಗಿ ಕೆಲಸ ಮಾಡಲು ಮತ್ತು ಭಾರತ ಯುಕೆ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುವ ಕುರಿತು ಮಾತುಕತೆ ನಡೆಸಿದ್ದಾಗಿ ತಿಳಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಸಾರ್ವಜನಿಕ ಪರೀಕ್ಷೆಗಳ ತಿದ್ದುಪಡಿ ಮಸೂದೆ 2026 ರಾಷ್ಟಪತಿ ಅನುಮೋದನೆ. ಆಂಧ್ರಪ್ರದೇಶದ ವಿಜಯನಗರಂ ಜಿಲ್ಲೆಯಲ್ಲಿ ಪ್ರಧಾನಿ ಅವರಿಂದ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಉದ್ಘಾಟನೆ. 19 ಕೆಜಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ದರ 200 ರೂಪಾಯಿಗಳಷ್ಟು ಇಳಿಕೆ, ಇಂದಿನಿಂದ ಹೊಸ ದರ ಜಾರಿ. ಜುಲೈನಲ್ಲಿ ಜಿಎಸ್ಟಿ ಸಂಗ್ರಹದಲ್ಲಿ ಗಮನಾರ್ಹ ಏರಿಕೆ,

0: 2,11,205 ಕೋಟಿ ರೂಪಾಯಿಗಳ ಏರಿಕೆಯೊಂದಿಗೆ ಶೇಕಡ 15% ಹೆಚ್ಚಳ. ಹಾಗೂ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟ 2026ರಲ್ಲಿ ಪದಕ ಗಳಿಸಿರುವ ಭಾರತದ ಕ್ರೀಡಾಪಟುಗಳಿಗೆ ರಾಷ್ಟಪತಿ, ಉಪರಾಷ್ಟಪತಿ ಹಾಗೂ ಪ್ರಧಾನಿ ಅಭಿನಂದನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
1: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು. ಓಜಸ್ ಚಿತ್ರದಿಂದ ಆದ ಒಂದು ಹಾಡು ಇದೀಗ ಗೋವಿಂದ್ ಕರ್ನೂಲ್ ಅವರ ಸ್ವರದಲ್ಲಿ. ವಿನಯ್ ಅವರ ರಚನೆ ಇದು, ಕಾರ್ತಿಕ್ ವೆಂಕಟೇಶ್ ಅವರ ಸಂಗೀತವಿದೆ.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಸಂಜೀತ್ ಹೆಗ್ಡೆ ಹಾಗೂ ಬಾಬಿ ಸಿಹಾರ್ ಅವರ ಹಾಡು ಕಂಠದಲ್ಲಿ ಮೂಡಿ ಬರ್ತಾ ಇದೆ, ಜೆಂಟಲ್ಮ್ಯಾನ್ ಚಿತ್ರದ ಈ ಒಂದು ಹಾಡು.

0: ಚಿತ್ರಗೀತೆಗಳ ಕೇಳ್ತಾ ಇದ್ರಿ. ಸಮಯ 1:30 ಆಗ್ತಾ ಇದೆ. ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಚೈತ್ರವನ.
1: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ. ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
2: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟ್

0: ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1552114 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 27ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಡಾಕ್ಟರ್ ಮತ್ತೂರು ಎಸ್ ಸನತ್ಕುಮಾರ್, ವ್ಯಾಖ್ಯಾನ ಮಾಡಲಿದ್ದಾರೆ ಡಾಕ್ಟರ್ ಮಹಾಬಲೇಶ್ವರ.
3: ವೀರವರ್ಮ ಕೃಷ್ಣಾರ್ಜುನರನ್ನ ಕುರಿತು ಹೀಗೆ ಹೇಳ್ತಾ ಇದ್ದಾನೆ, ಕೃಷ್ಣ ನೀನು ಅರ್ಜುನ ನಿನ್ನ ಧ್ವಜದಲ್ಲಿರುವಂತಹ ಆಂಜನೇಯ, ಈ ಮೂವರ ಜೊತೆ ನಾನು ಕಾದುತ್ತೇನೆ, ಯುದ್ಧವನ್ನು ಮಾಡ್ತೇನೆ, ಉಳಿದವರವರು ಎಲ್ಲಿಗಾದರೂ ಕೂಡ ಹೋಗಲಿ ಅಂತ ಹೇಳಿ ಕೃಷ್ಣನ ಮೇಲೆ, ಅರ್ಜುನನ ಮೇಲೆ ಮತ್ತು ಆಂಜನೇಯನ ಮೇಲೆ ಬಾಣಗಳನ್ನು ಹೊಡೆದು ಅವರೆಲ್ಲರನ್ನು ಕೂಡ ಘಾಸಿ ಮಾಡಿದ್ದಾನೆ. ವೀರವರ್ಮ 8 ದಿಕ್ಕುಗಳಿಗೂ ಕೂಡ ಬಾಣವನ್ನು ಬಿಡ್ತಾ ಇದ್ದಾನಂತೆ. ಇಡೀ ಆಕಾಶವೆಲ್ಲ ಬಾಣಮಯವಾಯಿತು. ಆತನ ಬಾಣದ ಕೈ ಚಳಕವನ್ನು ಕಂಡು ಕೃಷ್ಣ ಅರ್ಜುನ ಹನುಮಂತರಾದಿಯಾಗಿ ಎಲ್ಲರಿಗೂ ಕೂಡ ತಲೆ ತಿರುಗುವಂತಾಯ್ತಂತೆ. ಆಶ್ಚರ್ಯಚಕಿತರಾಗ್ತಾ ಇದ್ದಾರೆ. ಅರ್ಜುನ ವೀರವರ್ಮನ ಮೇಲೆ ಬಾಣಗಳನ್ನು ಬಿಡ್ತಾ ಇದ್ದಾನೆ.

ಅರ್ಜುನ ವೀರವರ್ಮನಿಗೆ ಹೇಳ್ತಾ ಇದ್ದಾನೆ, ವೀರವರ್ಮ ಕಟ್ಟಿದ ಕುದುರೆಗಳನ್ನ ಬಿಟ್ಬಿಡು ಅಂತ ಹೇಳಿ ಆತನ ಮೇಲೆ ಬಾಣಗಳನ್ನ ಸುರಿಸ್ತಾ ಇದ್ದಾನೆ. ಇಲ್ಲದೆ ಇದ್ರೆ ನೀನು ಸಂಹಾರವಾಗ್ತೀಯ, ನಿನ್ನನ್ನು ನಾಶ ಮಾಡ್ತೇನೆ ಅಂತ ಹೇಳಿ ಬಾಣಗಳನ್ನು ಬಿಟ್ಟಾಗ ಆ ವೀರವರ್ಮ ಅರ್ಜುನನ ಬಾಣಗಳನ್ನೆಲ್ಲ ಕಡಿದು ಹೇಳ್ತಾ ಇದ್ದಾನೆ, ಪಾರ್ಥ ನೀನು ಮೊದಲೇ ವಿನಯದಿಂದ ವಿಧೇಯತೆಯಿಂದ ಕೇಳ್ಕೊಂಡಿದ್ರೆ ಬಿಟ್ಬಿಡ್ತಾ ಇದ್ದೆ, ಆದರೆ ಈಗ ಯುದ್ಧ ಭೂಮಿಗೆ ಬಂದು ಕುದುರೆಗಳನ್ನು ಬಿಡು ಅಂತ ಹೇಳಿದರೆ ಅದು ಬಿಡೋಕ್ಕಾಗೋದಿಲ್ಲ, ಪರಾಕ್ರಮದ ಪಂಥ ನಿನಗಿದ್ರೆ ಯುದ್ಧ ಮಾಡಬಹುದಲ್ಲ ಅಂಥೇಳಿ ವೀರವರ್ಮ ಅರ್ಜುನನ ಮೇಲೆ, ಕೃಷ್ಣನ ಮೇಲೆ ಮತ್ತು ಆಂಜನೇಯನ ಮೇಲೆ, ಅವರ ಕುದುರೆಗಳ ಮೇಲೆ ನೂರಾರು ಬಾಣಗಳನ್ನು ಹೊಡೆದು ಗರ್ಜಿಸ್ತಾ ಇದ್ದಾನೆ.

ವೀರವರ್ಮನ ಬಾಣದ ಹೊಡೆತಕ್ಕೆ ಅರ್ಜುನ ಕೊರಗ್ತಾ ಇದ್ದಾನಂತೆ. ಹನುಮಂತ ನೋವಿನಿಂದ ಹಲ್ಲನ್ನು ಕಿರೀತಾ ಇದ್ದಾನೆ. ಲಗಾಮನ್ನ ಹಿಡಿದಂತಹ ಕೃಷ್ಣನ ಕೈ ಸಡಿಲ ಆಗಿ ಹಿಡಿತ ತಪ್ಪಿಬಿಟ್ಟು ಕುದುರೆಗಳೆಲ್ಲ ಎಲ್ಲೆಲ್ಲೋ ಓಡಿ ಹೋಗ್ತಾ ಇದೆಯಂತೆ. ಹೀಗೆ ಬಾಣಗಳ ಹೊಡೆತಕ್ಕೆ ತಡೆಯಲಾರದೆ ಅರ್ಜುನನ ಸೈನ್ಯ ತತ್ತರಿಸಿ ಓಡಿ ಹೋಗ್ತಾ ಇದೆ. ಆಗ ವೀರವರ್ಮ ಪಾಂಡವರ ಸೈನ್ಯರ ಬೆನ್ನಹಟ್ಟಿ ಯುದ್ಧವನ್ನು ಮಾಡ್ತಾ ಇದ್ದಾನೆ. ಅವರೆಲ್ಲರನ್ನು ಕೂಡ ಓಡಿಸ್ತಾ ಇದ್ದಾನೆ. ಎಲ್ಲ ಸೈನಿಕರು ಕೂಡ ವೀರವರ್ಮನ ಪ್ರತಾಪಕ್ಕೆ ಹೆದರಿ ಓಡಿ ಹೋಗ್ತಾ ಇದ್ದಾರೆ.

ಆಕಾಶದಲ್ಲಿ ಮಿಂಚು ಸುಳಿಯುವಂತೆ ಅವನ ರಥ ಅರ್ಜುನನ ಸೈನ್ಯದಲ್ಲಿ ತಿರುಗ್ತಾ ಇದೆಯಂತೆ. ಆ ಚಾಪದ ಘೋಷ ಸಿಡಿಲಂತೆ ಬಡಿತಾ ಇದೆಯಂತೆ. ಬಾಣಗಳು ಬಿರುಮಳೆಯಂತೆ ಸುರಿತಾ ಇದೆಯಂತೆ. ಬಭ್ರುವಾಹನ, ಮಯೂರಧ್ವಜ ಮೊದಲಾದಂತಹ ಮಹಾರಥಿಗರು ಕೂಡ ಯುದ್ಧದಲ್ಲಿ ಭ್ರಷ್ಟರಾಗಿ ಓಡಿ ಹೋಗಿದ್ದಾರೆ. ಅರ್ಜುನ ರೋಷದಿಂದ ಹುಬ್ಬುಗಂಟೆಗಿದ್ದಾನೆ. ಅಂತಹ ಸಂದರ್ಭದಲ್ಲಿ ಕೃಷ್ಣ ಅರ್ಜುನನನ್ನು ನೋಡಿ ಅವನಿಗೆ ಈ ರೀತಿಯಾಗಿ ಬುದ್ಧಿವಾದವನ್ನು ಹೇಳ್ತಾ ಇದ್ದಾನೆ.

ಕೃಷ್ಣ ಅರ್ಜುನಿಗೆ ಹೇಳ್ತಾ ಇದ್ದಾನೆ, ಅರ್ಜುನ ಕೋಪ ಮಾಡ್ಕೋಬೇಡ, ನಿನಗೂ ನನಗೂ ಇವನು ತಲೆ ಬಾಗೋದಿಲ್ಲ, ಯಾವ ಉಪಾಯವಾಗಲಿ ಶೌರ್ಯವಾಗಲಿ ಇವನಲ್ಲಿ ನಡೆಯೋದೇ ಇಲ್ಲ. ಯಾವ ರೀತಿ ಜಯದ್ರಥನನ್ನ ನಿನ್ನ ಬಾಣದಿಂದ ಸಂಹಾರ ಮಾಡಿದೆ, ಆ ಬಾಣ ಇವನ ಮೇಲೆ ಯಾವ ಒಂದು ಪ್ರಯೋಗವನ್ನು ಮಾಡೋದಕ್ಕೂ ಆಗೋದಿಲ್ಲ. ಆ ಬಾಣದಿಂದ ಕರ್ಣನ ಜೊತೆ ಯುದ್ಧ ಮಾಡಬೇಕಾದ್ರೆ ಭೂಮಿ ಕರ್ಣನ ಚಕ್ರವನ್ನು ನುಗ್ಗಿದಂತೆ ಇವನ ರಥವನ್ನು ಕೂಡ ಭೂಮಿ ಏನೂ ಮಾಡಲಾರದು. ನಾನು ಕೋಪದಿಂದ ಸುದರ್ಶನ ಚಕ್ರವನ್ನು ಬಿಟ್ಟರೆ ಅದೂ ಕೂಡ ವ್ಯರ್ಥವಾಗತ್ತೆ, ಏನು ಹೇಳಲಿ ಅಂತ ಹೇಳಿ ಕೃಷ್ಣ ಹನುಮಂತನನ್ನು ಕರೆದು ಹೀಗೆ ಹೇಳ್ತಾ ಇದ್ದಾನೆ.

ಈ ವೀರವರ್ಮನನ್ನ ಯಾರಿಂದಲೂ ಸೋಲಿಸೋದಕ್ಕಾಗೋದಿಲ್ಲ. ನಿನ್ನ ಬಾಣವಾಗಲಿ ನನ್ನ ಚಕ್ರವಾಗಲಿ ಯಾವುದು ಕೂಡ ಇವನ ಮೇಲೆ ಪರಿಣಾಮವನ್ನು ಬೀರೋದಿಲ್ಲ ಅಂತ ಹೇಳಿ ಆಂಜನೇಯನನ್ನು ಕರೆದು ಇವನ ರಥವನ್ನು ನಿನ್ನ ಬಾಲದ ತುದಿಯಿಂದ ಸುತ್ತಿ ಆಕಾಶಕ್ಕೆ ಎಸಿ ಇದು ತಿರುಗಿ ತಿರುಗಿ ತಿರುಗಿ ಸಮುದ್ರದಲ್ಲಿ ಬೀಳಲಿ ನೀನು ಎಸಿ ಅಂತ ಆಜ್ಞೆ ಮಾಡಿದಾಗ ಆಂಜನೇಯ ಹೇಳ್ತಾ ಇದ್ದಾನಂತೆ, ಕೃಷ್ಣ ಈತನ ರಥವನ್ನು ನಾನು ಹೇಗೆ ಎತ್ತಿ ಎಸೆಯಲಿ? ಇವನು ರಾವಣ ಜಂಬುಮಾಲಿಗಳಂತೆ ದುಷ್ಟನಲ್ಲ, ಸೀತೆಯ ಕಾವಲಿಗೆ ಇದ್ದಂತಹ ರಾಕ್ಷಸಿಯರಷ್ಟೂ ದುಷ್ಟನಲ್ಲ, ಕಳನಲ್ಲ, ಇವನನ್ನು ನಾನು ಹೇಗೆ ಎಸೆಯಲಿ, ಇವನ ಮೇಲೆ ಹೇಗೆ ಅಪಚಾರವನ್ನು ಮಾಡಲಿ ಅಂತ ಆಂಜನೇಯ ಕೇಳಿದಾಗ ಆಂಜನೇಯನನ್ನು ಕುರಿತು ಕೃಷ್ಣ ಹೇಳ್ತಾ

ವಾಯುಸುತ ಶಂಕೆ ಬೇಡ, ಇದು ನನ್ನ ಆಜ್ಞೆ, ಧರ್ಮಕ್ಕೆ ಸಹಾಯ ಮಾಡುವಂತಹ ಕೆಲಸ ಅಂತ ಕೃಷ್ಣ ಹೇಳಿದಾಗ ಹನುಮಂತ ಒಪ್ಪಿಬಿಟ್ಟು ತನ್ನ ಬಾಳವನ್ನು ಬೆಳೆಸಿಕೊಂಡು ಸಾರಥಿ ಕುದುರೆ ಮತ್ತು ವೀರವರ್ಮನ ಸಹಿತವಾಗಿ ಅವನ ರಥವನ್ನು ಹಿಡಿದು ಸಮುದ್ರಕ್ಕೆ ಎಸೆಯೋದಕ್ಕೋಸ್ಕರ ಆಕಾಶಕ್ಕೆ ಜಿಗಿದಿದ್ದಾನೆ.

ಆಂಜನೇಯ ಆ ವೀರವರ್ಮನ ರಥವನ್ನ ಸಾರಥಿ ಕುದುರೆ ಸಹಿತವಾಗಿ ಸಮುದ್ರಕ್ಕೆ ಎಸೆಯಲು ಆಕಾಶಕ್ಕೆ ಹಾರಿದನೋ, ಅಷ್ಟರಲ್ಲಿ ವೀರವರ್ಮ ತನ್ನ ರಥವನ್ನ ಬಿಟ್ಟು ಅರ್ಜುನನ ಮಣಿರಥವನ್ನ ಹಿಡಿದು ಪರಾಕ್ರಮದಿಂದ ಆಕಾಶಕ್ಕೆ ಜಿಗಿದು ಹನುಮಂತನಿಗೆ ಹೇಳ್ತಾ ಇದ್ದಾನೆ, ಎಲೈ ಕಪೀಂದ್ರ, ನಿನ್ನ ಕೈಯಲ್ಲಿರೋದು ಬರಿಯ ರಥ, ನನ್ನ ಕೈಯಲ್ಲಿ ಕೃಷ್ಣಾರ್ಜುನರ ಉತ್ತಮವಾದ ಮಣಿಮಯದಿಂದ ಕೂಡಿರುವಂತಹ ರಥ ಇದೆ ನೋಡು ಅಂತ ಹೇಳಿ ಹನುಮಂತನನ್ನ ಹೀಯಾಳಿಸ್ತಾ ಇದ್ದಾನೆ.

ಎಲೈ ಕಪೀಂದ್ರ, ಈ ನನ್ನ ರಥವನ್ನ ನೀನು ಎಲ್ಲಿಗೆ ಎಸೆಯುತ್ತೀಯೋ ಅಲ್ಲಿಗೆ, ಈ ಕೃಷ್ಣಾರ್ಜುನರ ರಥವನ್ನು ಕೂಡ ಅಲ್ಲಿಗೆ ಎಸೆಯುತ್ತೇನೆ. ನೋಡ್ತಾ ಇರು, ಇಲ್ದೆ ಇದ್ರೆ ಕ್ಷೀರ ಸಮುದ್ರದಲ್ಲಿ ಲಕ್ಷ್ಮೀಗ ಒಬ್ಬಳೇ ಇದ್ದಾಳೆ, ವಿರಹ ವೇದನೆಯಿಂದ ಪರಿತಪಿಸ್ತಾ ಇದ್ದಾಳೆ. ಭಕ್ತರ ಭಕ್ತಿಗೆ ಮೆಚ್ಚಿ ಕೃಷ್ಣ ಇಲ್ಲಿಗೆ ಬಂದ್ಬಿಟ್ಟಿದ್ದಾನೆ ಅರ್ಜುನ್ ಜೊತೆಗೆ. ಅವಳ ವಿರಹ ವೇದನೆಯನ್ನು ನಾನು ಹೋಗಲಾಡಿಸ್ತೇನೆ, ಕೃಷ್ಣ ಆ ಕ್ಷೀರ ಸಮುದ್ರದಲ್ಲಿ ಬೀಳೋ ಹಾಗೆ ನಾನು ಮಾಡ್ತೇನೆ ಅಂತ ಹೇಳಿ ವೀರವರ್ಮ ಅತ್ಯಂತ ರೋಷಾಯುಕ್ತನಾಗಿ ಅವರ ರಥವನ್ನ ಎಸೀತಾ ಇದ್ದಾನೆ.

ಬ್ರಹ್ಮ ಹೇಳ್ತಾ ಇದ್ದಾನೆ, 100 ಯೋಜನ ವಿಸ್ತೀರ್ಣವಿರುವಂತಹ ಸಾಗರವನ್ನು ಹಾರಿದ್ದೇನೆ ಎಂಬ ಹಾಗೆ ನೀನು ಉಬ್ಬಬೇಡ, ನೀನು ಅಹಂಕಾರವನ್ನು ಪಡಬೇಡ. ಆಕಾಶದಲ್ಲಿ ಸೂರ್ಯ ಇರಬೇಕಾದ್ರೆ ಚಂದ್ರನಿಗೆ ಏನು ಕೆಲಸ? ಚಂದ್ರ ಬೆಳಗುತ್ತಾನೆ. ಎಲ್ಲೋ ಹುಚ್ಚ, 3 ಲೋಕಗಳಲ್ಲಿ ನನ್ನಂತಹ ವೀರರು ಇದ್ದಾರೆಯೇ ಅಂತ ಹೇಳ್ತಾ ವೀರವರ್ಮ ಹನುಮಂತನನ್ನು ಹೊಡೆಯೋದಕ್ಕೆ ಹೋಗ್ತಾನೆ. ಆಗ ಆಂಜನೇಯ ಹೇಳ್ತಾನೆ, ನಮ್ಮನ್ನು ನಾವೇ ಹೊಗಳಿಕೊಳ್ಳೋದಿಲ್ಲ, ನಾವು ಹಣ್ಣು ಹಣ್ಣು ಮುದುಕರು ಅಂಥೇಳಿ ಹನುಮಂತನು ಕೂಡ ವೀರವರ್ಮನ ಮೇಲೆ ಯುದ್ಧಕ್ಕೆ ಹೋಗ್ತಾ ಇದ್ದಾನೆ.

ವೀರವರ್ಮ ಕೋಪದಿಂದ ಆ ಹನುಮಂತನ ಮೇಲೆ ಎರಗಿದ್ದಾನೆ. ಹಾಗೆ ಕೃಷ್ಣಾರ್ಜುನ ಹನುಮಂತರನ್ನ ಕರೆದು ಹೇಳ್ತಾ ಇದ್ದಾನೆ, ಈ ಮೂರು ಲೋಕಗಳಲ್ಲಿ ನೀವು ಅತಿ ಪರಾಕ್ರಮಿಗಳು ಅಂತ ಹೇಳ್ಕೊಂಡಿದ್ದೀರಿ, ನೀವು ಮೂರು ಜನ ನನ್ನ ಮೇಲೆ ಒಟ್ಟಿಗೆ ಯುದ್ಧಕ್ಕೆ ಬನ್ನಿ, ನಾನೊಬ್ಬ ನೀವು ಮೂರು ಜನ ನನ್ನ ಮೇಲೆ ಒಟ್ಟಿಗೆ ಯುದ್ಧವನ್ನ ಮಾಡಿ, ಆಗ ನೋಡಿ ನನ್ನ ಪರಾಕ್ರಮ ಏನು ಅಂತ ತಿಳಿಯತ್ತೆ ಅಂತ ಹೇಳಿ ಹನುಮಂತನ ಮೇಲೆ ಮುಷ್ಟಿಯಿಂದ ಹೊಡೆಯೋದಕ್ಕೆ ವೀರವರ್ಮ ಉದ್ಯುಕ್ತನಾಗಿದ್ದಾಗ ಆಗ ಕೃಷ್ಣ ವೀರವರ್ಮನ ಎದೆಗೆ ಜೋರಾಗಿ ಒದ್ದಿದ್ದಾನೆ.

ಹರಿಯ ಪಾದದ ಆಘಾತಕ್ಕೆ ಸಿಕ್ಕಿ ವೀರವರ್ಮ ಭೂಮಿಯ ಮೇಲೆ ಮೂರ್ಛಿತನಾಗಿ ಬಿದ್ದಿದ್ದಾನೆ. ಅನಂತರ ಎಚ್ಚರಗೊಂಡು ಹೇಳ್ತಾ ಇದ್ದಾನೆ, ಎಲೈ ಪರಾಕ್ರಮಿಗಳ, ನೀವು ಮೂರರು ನಾನೊಬ್ಬ, ನನ್ನ ಮೇಲೆ ನೀವು ಯುದ್ಧ ಮಾಡ್ತೀರಾ ಅಂತ ಹೇಳಿ ಹಿಂದೆ ಯಮನ ವರದಿಂದ ಕೃಷ್ಣನ ದರ್ಶನ ಆಗುವವರೆಗೆ ನನಗೆ ಮರಣ ಇಲ್ಲ ಅಂತ ಯಮ ವರ ಕೊಟ್ಟಿದ್ದಾನೆ. ಈಗ ಕೃಷ್ಣನ ಪಾದಸ್ಪರ್ಶವಾಯಿತು, ಪಾದವರ ಸ್ಪರ್ಶವಾದ ಮೇಲೂ ಕೂಡ ನನಗೆ ಎಲ್ಲಿಯ ಮರಣ ಆಗತ್ತೆ, ನನಗೆ ಕೃಷ್ಣನ ಸಾಕ್ಷಾತ್ಕಾರವೇ ಆಗಿದೆ ಅಂತ

ಧರ್ಮ ಎಚ್ಚೆತ್ತು. ಮತ್ತೆ ಹೇಳ್ತಾ ಇದ್ದಾನೆ, ಪರಮಾತ್ಮನ ಪಾದಸ್ಪರ್ಶದಿಂದ ನನಗೆ ಮರಣ ಎಲ್ಲಿಯದು ಅಂತ ಹೇಳಿದಾಗ ಪುನಃ ವೀರವರ್ಮ ತನ್ನ ರಥದಲ್ಲಿ ಕುಳಿತು ಅವರಿಗೆ ಎದುರಾಗಿ ಯುದ್ಧಕ್ಕೆ ನಿಂತಿದ್ದಾನೆ. ಅದನ್ನು ನೋಡಿ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ಪಾರ್ಥ ನಿನಗೂ ನನಗೂ ಇವನ್ ಜೊತೆ ನೂರಾರು ಸಾವಿರಾರು ವರ್ಷಗಳನ್ನು ಯುದ್ಧ ಮಾಡಿದರೂ ಕೂಡ ಗೆಲ್ಲೋದಕ್ಕಾಗೋದಿಲ್ಲ, ಇವನು ಯಾವತ್ತೂ ಕೂಡ ಸೋಲೋದಿಲ್ಲ, ಅತ್ಯಂತ ವೇಗವಾದಂತಹ ಕೈಚಳಕವನ್ನು ಹೊಂದಿದ್ದಾನೆ, ಶಸ್ತ್ರಾಸ್ತ್ರಗಳು ನಮಗಿಂತ ಇವನಲ್ಲಿ ಹೆಚ್ಚಾಗಿದೆ, ಮತ್ತು ಎಲ್ಲ ವೀರರನ್ನು ಕೂಡ ಗೆದ್ದು ಬಿಟ್ಟಿದ್ದಾನೆ. ಇವನ್ನು ನೋಡಿದರೆ ಸಾಕು, ನನಗೆ ಸಂತೋಷವಾಗುತ್ತೆ, ನಾನು ಅವನನ್ನು ಸಂತೋಷ ಪಡಿಸ್ತೇನೆ ಅಂತ ಪರಮಾತ್ಮ ಅರ್ಜುನನಿಗೆ ಹೇಳ್ತಾ ಇದ್ದಾನೆ.

ಆಗ ಅರ್ಜುನ ಪರಮಾತ್ಮನನ್ನ ಕುರಿತು, ದೇವ ಯಾರನ್ನ ನೋಡಿ ನೀನು ಸಂತೋಷಿಸ್ತೀಯೋ, ಯಾರನ್ನ ನೀನು ಲೋಕದಲ್ಲಿ ಸಂತೋಷ ಪಡಿಸ್ತೀಯೋ, ಯಾರಿಂದ ನೀನು ಸಂತುಷ್ಟನಾಗ್ತೀಯೋ ಅವನೇ ಲೋಕದಲ್ಲಿ ವೀರ, ಅವನೇ ಲೋಕದಲ್ಲಿ ಜಯಶಾಲಿ, ಅವನೇ ಲೋಕದಲ್ಲಿ ಬಲಶಾಲಿ. ಹೀಗಿದ್ದ ಮೇಲೆ ಈ ರಾಜನು ನನ್ನ ಪರಾಕ್ರಮಕ್ಕೆ ಸೋಲ್ತಾನೆಯೇ, ಇವನನ್ನ ನನಗೆ ಗೆಲ್ಲೋದಕ್ಕೆ ಸಾಧ್ಯವಾಗುತ್ತದೆಯೇ, ಈ ಯುದ್ಧ ಸಾಕು ಅಂತ ಹೇಳಿದಾಗ ಅರ್ಜುನನ ಮಾತನ್ನ ಕೇಳಿ ಆ ವೀರವರ್ಮ ಮೆಚ್ಚಿಬಿಟ್ಟು ಅರ್ಜುನನಿಗೆ ನಮಸ್ಕಾರ ಮಾಡಿ ತನ್ನ ಬೆರಳ ತುದಿಯನ್ನು ಅಲಗಿಸಿ ಕೊಂಡಾಡ್ತಾ ಇದ್ದಾನಂತೆ.

ಅರ್ಜುನ ಹೇಳ್ತಾ ಇದ್ದಾನೆ, ದೇವ ನೀನು ಅವನಂ ತೋಷಿಸುವೆ ಜಗದೊಳ್, ಅವನೇ ವಿಜಯಿ, ಮೇಣವನೇ ಬಲವಂತ. ಹೀಗೆ ಇರಬೇಕಾದ್ರೆ ನಿನ್ನ ಸಂತೋಷಕ್ಕೆ ಪಾತ್ರನಾದಂತಹ ವ್ಯಕ್ತಿಯನ್ನು ಗೆಲ್ಲೋದಕ್ಕೆ ಸಾಧ್ಯವೇ? ಅವನೇ ಜಯಶಾಲಿ, ಅವನೇ ಬಲಶಾಲಿ ಅಂದಮೇಲೆ ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳಿದಾಗ, ಆ ಮಾತನ್ನು ಕೇಳಿ ವೀರವರ್ಮ, ಅರ್ಜುನ ಚರಾಚರಗಳೆಲ್ಲವನ್ನೂ ಕೂಡ ಗೆಲ್ಲುತ್ತೇನೆ ಎಂಬ ಅಭಿಮಾನ ಹಿರಿಮೆಗಳನ್ನೆಲ್ಲ ಬಿಟ್ಟು ಕೃಷ್ಣನ ಮಾತಿಗೆ ಅನುಸಾರವಾಗಿ ನೀನು ಹೇಳಿದ ಮಾತಿಗೆ ನನ್ನ ಮನಸ್ಸು ಸೋತಿದೆ, ನನ್ನ ಮನಸ್ಸು ಸಂತೋಷಗೊಂಡಿದೆ, ಯುದ್ಧ ಮಾಡಬೇಕು ಎಂಬಂತಹ ಛಲ ನನಗೂ ಇಲ್ಲ ಅಂಥೇಳಿ ಕೈಯಲ್ಲಿದ್ದಂತಹ ಬಿಲ್ಲನ್ನು ಕೆಳಗೆ ಇಟ್ಟು ಸಂತೋಷದಿಂದ ಬಂದು ಕೃಷ್ಣನ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ವೀರವರ್ಮ ಮಾಡ್ತಾ ಇದ್ದಾನೆ.

ವೀರವರ್ಮ ಬಂದು ಕೃಷ್ಣನಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿದಾಗ ಕೃಷ್ಣ ಅವನನ್ನು ಮೇಲಕ್ಕೆ ಎತ್ತಿ ಗಾಢವಾಗಿ ಆಲಿಂಗನವನ್ನು ಮಾಡಿಕೊಂಡಿದ್ದಾನೆ. ಅರ್ಜುನನು ಕೂಡ ಪ್ರೀತಿಯಿಂದ ವೀರವರ್ಮನನ್ನು ಸತ್ಕರಿಸಿದ್ದಾನೆ. ಮಯೂರಧ್ವಜನೇ ಬದಲಾದಂತಹ ಅತಿರಥ ಮಹಾರಥರು ಕೂಡ ವೀರವರ್ಮನಿಗೆ ಸತ್ಕಾರವನ್ನು ಮಾಡಿದ್ದಾರೆ. ವೀರವರ್ಮನ ಅಳಿಯನಾದಂತಹ ಯಮನೂ ಕೂಡ ಬಂದು ವೀರವರ್ಮನನ್ನು ಶ್ರೀಕೃಷ್ಣನಿಗೆ ಒಪ್ಪಿಸಿದ್ದಾನೆ. ಅರ್ಜುನನೇ ಮೊದಲಾದವರು ನಮಸ್ಕಾರಗಳನ್ನು ಸ್ವೀಕರಿಸಿ ಅನಂತರ ತನ್ನ ಪಟ್ಟಣಕ್ಕೆ ಹಿಂತಿರುಗಿ

ವೀರವರ್ಮನ ಅಳಿಯನಾದಂತಹ ಯಮ ವೀರವರ್ಮನನ್ನು ಕೃಷ್ಣನಿಗೆ ಒಪ್ಪಿಸಿಬಿಟ್ಟು ತನ್ನ ಪಟ್ಟಣಕ್ಕೆ ಹೋದ ಮೇಲೆ ವೀರವರ್ಮ ತನ್ನಲ್ಲಿರುವಂತಹ ಸಮಸ್ತವನ್ನು ಕೂಡ, ಧನಕನಕಾದಿ ವಸ್ತುಗಳನ್ನು ಕೂಡ, ತನ್ನಲ್ಲಿರುವಂತಹ ದೇಶಕೋಶಗಳನ್ನು ಕೂಡ ಶ್ರೀಕೃಷ್ಣನಿಗೆ ಬಳುವಳಿಯಾಗಿ ಕೊಟ್ಟಿದ್ದಾನೆ. ತಾನು ಕಟ್ಟಿ ಹಾಕಿದಂತಹ ಎರಡು ಕುದುರೆಗಳನ್ನು ಕೂಡ ಅವನಿಗೆ ಕೊಟ್ಟಿದ್ದಾನೆ. ಭಕ್ತಿಯಿಂದ ಅವನನ್ನು ಉಪಚರಿಸಿದ್ದಾನೆ. ಮತ್ತು ಕೂಡ ಕೃಷ್ಣನನ್ನು ಉಳಿದ ರಾಜರನ್ನು ವಿನಯದಿಂದ ಅತ್ಯಂತ ಶ್ರೇಷ್ಠವಾದ ರೀತಿಯಲ್ಲಿ ಸತ್ಕರಿಸಿದ್ದಾನೆ, ಉಪಚರಿಸಿದ್ದಾನೆ. ತನ್ನ ಊರಿನಲ್ಲಿ 6 ದಿನಗಳ ಕಾಲ ಇರಿಸಿಕೊಂಡು ಅವರ ಸತ್ಕಾರವನ್ನು ಮಾಡಿದ್ದಾನೆ. ಅನಂತರ ಅರ್ಜುನಾದಿಗಳು ಮುಂದಕ್ಕೆ ಹೊರಟಾಗ ತಾನೂ ಕೂಡ ಆ ಯಾಗಾಶ್ವಗಳ ರಕ್ಷಣೆಗೆ ಮುಂದಕ್ಕೆ ಅವರ ಜೊತೆ ಹೆಜ್ಜೆಯನ್ನು ಹಾಕಿದ್ದಾನೆ.

ವೀರವರ್ಮ ಅರ್ಜುನನಿಗೆ ಕಪ್ಪ ಕಾಣಿಕೆಗಳನ್ನು ಕೊಡ್ತಾ ಇದ್ದಾನೆ. ಸಾವಿರಾರು ಭದ್ರ ಗಜಗಳನ್ನು, ಎಷ್ಟು ಅಂತ ಹೇಳಿದರೆ 71,000 ಶುಭ ಲಕ್ಷಣಗಳಿಂದ ಕೂಡಿರುವ ಬೆಟ್ಟದಂತೆ ಇರುವಂತಹ ಪರ್ವತೋಪಮವಾಗಿರುವಂತಹ ಭದ್ರ ಗಜಗಳನ್ನು ಕೊಟ್ಟಿದ್ದಾನೆ. ಒಂದು ಕಿವಿ ಕಪ್ಪಾದಂತಹ ವೇಗಶಾಲಿಗಳಾದಂತಹ ಕುದುರೆಗಳನ್ನು, 1,000 ಸುಂದರಿಯರನ್ನು ಕೂಡ, ನವವಿಧ ರತ್ನಗಳನ್ನು ಕೂಡ ಕೊಟ್ಟು, ಮುತ್ತು ರತ್ನಗಳನ್ನು ಕೊಟ್ಟು ವೀರವರ್ಮ ಅರ್ಜುನನಿಗೆ ಆ ಕಪ್ಪ ಕಾಣಿಕೆಗಳನ್ನು ಕೊಟ್ಟು ಅವನ ಜೊತೆ ಇವನು ಕೂಡ ಮುನ್ನಡೆದಿದ್ದಾನೆ.

0: ಅರ್ಜುನ ವೀರವರ್ಮರೊಡನೆ ಆ ಸಾರಸ್ವತ ಪರ್ವನ್ನು ಬಿಟ್ಟು ಮಯೂರಧ್ವಜನೇ ಬದಲಾದಂತಹ ರಾಜರ ಜೊತೆ ಎರಡೂ ಕುದುರೆಗಳ ರಕ್ಷಣೆಗಾಗಿ ಹಿಂದೆ ಹೊರಡ್ತಾರೆ. ಮುಂದೆ ಅವರು ಒಂದು ಮಹಾನದವನ್ನು ಕಾಡ್ತಾರೆ. ಅಲ್ಲಿ ಘೋರವಾದಂತಹ ಮೊಸಳೆಗಳಿಂದ ಕೂಡಿರುವಂತಹ ಒಂದು ದೊಡ್ಡ ಮಡು ಇರುತ್ತೆ. ಅದನ್ನು ಅವರು ಸ್ವಾಮಿಯ ಅಪ್ಪಣೆಯಂತೆ ದೋಣಿಗಳಲ್ಲಿ ಆ ಮಡುವನ್ನು ದಾಟಿ ಮುಂದೆ ಸಾಕ್ತಾರೆ ಎನ್ನುವಲ್ಲಿಗೆ ಇವತ್ತಿನ ಕಥಾಭಾಗ ಮುಕ್ತಾಯ ಆಗಿದೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 27ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಡಾಕ್ಟರ್ ಮತ್ತೂರು ಎಸ್ ಸನತ್ಕುಮಾರ್, ವ್ಯಾಖ್ಯಾನ ಮಾಡಿದವರು ಡಾಕ್ಟರ್ ಮಹಾಬಲೇಶ್ವರ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಖಾಲಿ ನಿವೇಶನದಲ್ಲಿ 5 ವರ್ಷದೊಳಗೆ ಮನೆ ಕಟ್ಟಲೇಬೇಕು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ಮೈಸೂರಿನಲ್ಲಿಂದು ವಿವೇಕ ಸ್ಮಾರಕ ಲೋಕಾರ್ಪಣೆಗೊಳಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯಕ್ಕೆ 4,504 ಕೋಟಿ ರೂಪಾಯಿ ತೆರಿಗೆ ಹಂಚಿಕೆ.

0: ಬಿಡುಗಡೆ ಮಾಡಿದ ಕೇಂದ್ರ ಸರ್ಕಾರ. ವಿಧಾನಸೌಧದಲ್ಲಿ ಕಂದಾಯ ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆಸಿದ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್. ಕೊಡಗಿನಲ್ಲಿ ಧಾರಾಕಾರ ಮಳೆ, ಹಾರಂಗಿ ಜಲಾಶಯದ ಒಳಹರಿವು ಹೆಚ್ಚಳ, ಕಬ್ಬಿನಿ ಜಲಾಶಯದಿಂದ ಯಾವುದೇ ಕ್ಷಣದಲ್ಲಿ ನೀರು ಬಿಡುಗಡೆ. ಸರ್ಕಾರ ಕಾರ್ಪೊರೇಷನ್ ಹಾಗೂ ಸಹಕಾರ ಸಂಘಗಳಿಂದ ಪಡೆದ ನಿವೇಶನದಲ್ಲಿ 5 ವರ್ಷದೊಳಗೆ ಮನೆ ಕಟ್ಟದಿದ್ದರೆ ನಿವೇಶನ ಹಿಂಪಡೆಯಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನಕ್ಕೆ ಬೆಂಗಳೂರಿನ ಎಸ್ಟಿ ಮಾಲ್ ಬಳಿ ಚಾಲನೆ ನೀಡಿ ಮಾತನಾಡಿದ ಅವರು, ಎಲ್ಲೆಂದರಲ್ಲಿ ಕಸ ಸುರಿಯುವ ವಾಹನಗಳನ್ನು ಮುಲಾಜಿಲ್ಲದೆ ಮುಟ್ಟುಗೋಲು ಹಾಕಿಕೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೀದಿ ವ್ಯಾಪಾರಿಗಳಿಗೆ ಬೇರೆ ಜಾಗದಲ್ಲಿ ವ್ಯಾಪಾರ ಮಾಡಲು ಅವಕಾಶ ಕಲ್ಪಿಸಲಾಗುವುದು ಎಂದು ಹೇಳಿದ್ದಾರೆ.
1: ಬಿಡಿಎ ಆಗಲಿ ಯಾವುದೇ ಕಾರ್ಪೊರೇಷನ್ ಸೈಟ್ ಆಗಲಿ 5 ವರ್ಷದೊಳಗೆ ಅವರು ಮನೆಯನ್ನ ಕಟ್ಕೊಳ್ಬೇಕು. 5 ವರ್ಷದಲ್ಲಿ ಮನೆ ಕಟ್ಟಲಿಲ್ಲ, ಒಂದು ಸ್ವಚ್ಛತೆಯನ್ನ ಅವತ್ತಿಂದಲೇ ಅವ್ರು ಕಾಪಾಡಬೇಕು. ಒಂದು ಮನೆಯನ್ನ ಕಟ್ಟಲಿಲ್ಲ ಅಂದ್ರೆ ಅದಕ್ಕೆ ಡಬಲ್ ಟ್ಯಾಕ್ಸ್ ಸಿಸ್ಟಮ್, ಇಲ್ಲ ಅಂದ್ರೆ ವಾಪಸ್ ಸೈಟ್ ಅನ್ನ ಪಡ್ಕೊಳ್ಳುವಂತ ವ್ಯವಸ್ಥೆಯನ್ನ ಮಾಡಬೇಕಾಗ್ತದೆ. ನಿಮ್ಗೆ ಏನ್ ಬೇಕು ಎಲ್ಲ ನಾವು ಸಾಲ ಎಲ್ಲ ಬ್ಯಾಂಕ್ ಗಳೆಲ್ಲ ಕೊಡ್ತದೆ, ಮನೆಗಳಿಗೆ ಕಡಿಮೆ ದರದಲ್ಲಿ ಕೊಡ್ತದೆ. ನೀವು ಚಿಕ್ಕ ಮನೆ ಯಾರು ಕಟ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಒಡೆದಾಕ್ಬಿಟ್ಟು ದೊಡ್ಡ ಮನೆ ಕಟ್ಕೊಳ್ಳುವಂತೆ. ಆದ್ರೆ ಮನೆನೇ ಕಟ್ಟದೆ ಖಾಲಿ ಇಟ್ಕೊಂಡು ಬರೀ ಇನ್ವೆಸ್ಟ್ಮೆಂಟ್ ಅಂತ ನೀವು ಇಟ್ಕೊಂಡು ಕೂತ್ಕೊಂಡ್ರೆ ಅದು ನಾವು ಸರ್ಕಾರದವರು ಅಲ್ಲಾಗುವಂತ ಎಲ್ಲ ಅನಾಹುತಗಳಿಗೆ, ಸ್ವಚ್ಛತೆಗೆ ನಾವು ಜವಾಬ್ದಾರಿಯಾಗಲಿಕ್ಕೆ ಸಾಧ್ಯ ಇಲ್ಲ.
0: ಇದೇ ವೇಳೆ ಕಾವೇರಿ ನದಿ ನೀರು ವಿವಾದ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ತಮಿಳುನಾಡಿಗೆ ಈವರೆಗೆ ಕಾವೇರಿ ನೀರು ಹರಿಸಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಸಂಜೆ ವೇಳೆಗೆ 1 ಅಣೆಕಟ್ಟು ಭರ್ತಿಯಾಗಲಿದೆ, ಅಣೆಕಟ್ಟು ತುಂಬಿದ ಬಳಿಕವೂ ನೀರನ್ನು ಹಿಡಿದಿಡಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಈ ಕುರಿತಂತೆ ಪ್ರತಿಪಕ್ಷಗಳು ಹಾಗೂ ಕಾನೂನು ತಜ್ಞರೊಂದಿಗೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಇಂದು ಮೈಸೂರಿನಲ್ಲಿ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರದ ವಿವೇಕ ಸ್ಮಾರಕವನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಬಳಿಕ ಪ್ರಧಾನಿಯವರು ಸಾರ್ವಜನಿಕರನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಸ್ವಾಮಿ ವಿವೇಕಾನಂದರು 1892 ನವೆಂಬರ್ನಲ್ಲಿ ಭಾರತದಾದ್ಯಂತ ತಮ್ಮ ಪ್ರಯಾಣದ ಸಮಯದಲ್ಲಿ ಮೈಸೂರಿಗೆ ಭೇಟಿ ನೀಡಿದ್ದರ ಸ್ಮರಣಾರ್ಥ ಇದನ್ನು ನಿರ್ಮಿಸಲಾಗಿದೆ. ಐತಿಹಾಸಿಕ ನಿರಂಜನ ಮಠದಲ್ಲಿ ಸ್ಥಾಪಿಸಲಾದ ವಿವೇಕ ಸ್ಮಾರಕವು 81,000 ಚದರ ಅಡಿ ವಿಸ್ತೀರ್ಣದಲ್ಲಿ ವ್ಯಾಪಿಸಿದೆ. ಪ್ರಧಾನಿ ಆಗಮಿಸುವ ಹಿನ್ನೆಲೆ ಮೈಸೂರಿನಲ್ಲಿ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥವರ್ಚಂದ್ ಗೆಹ್ಲೋಟ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಂಸದರು, ಸ್ವಾಮೀಜಿಗಳು ಉಪಸ್ಥಿತರಿರಲಿದ್ದಾರೆ. ರಾಜ್ಯ ಸರ್ಕಾರಗಳ ಅಭಿವೃದ್ದಿ ಮತ್ತು ಬಂಡವಾಳ ಹೂಡಿಕೆಯನ್ನು ಹೆಚ್ಚಿಸಲು ಕೇಂದ್ರ ಸರ್ಕಾರ 1,09,019 ಕೋಟಿ ರೂಪಾಯಿಗಳ ತೆರಿಗೆ ಹಂಚಿಕೆಯನ್ನು ಬಿಡುಗಡೆ ಮಾಡಿದೆ. ಇಂದು ಬಿಡುಗಡೆ ಮಾಡಲಾದ ಈ ತೆರಿಗೆ ಹಂಚಿಕೆಯು ಬಂಡವಾಳ ಮತ್ತು ಅಭಿವೃದ್ದಿ ವೆಚ್ಚವನ್ನು ವೇಗಗೊಳಿಸಲು ಹಾಗೂ ರಾಜ್ಯಗಳ ಹಣಕಾಸು ಸ್ಥಿತಿಯನ್ನು ಬಲಪಡಿಸಲಿದೆ. ರಾಜ್ಯಕ್ಕೆ 4,504 ಕೋಟಿ ರೂಪಾಯಿ ತೆರಿಗೆ ಹಂಚಿಕೆ ಮಾಡಲಾಗಿದೆ. ವಿಧಾನಸೌಧದಲ್ಲಿ ಇಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ಕಂದಾಯ ಇಲಾಖೆಯ ವ್ಯಾಪ್ತಿಗೆ ಒಳಪಡುವ ವಿವಿಧ ಅಭಿವೃದ್ದಿ ಪ್ರಾಧಿಕಾರಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ವಿವಿಧ ಅಭಿವೃದ್ದಿ ಪ್ರಾಧಿಕಾರ ಮತ್ತು ಮಂಡಳಿಗಳ ಕಾರ್ಯಚಟುವಟಿಕೆಗಳು, ಅಭಿವೃದ್ದಿ ಕಾಮಗಾರಿಗಳ ಪ್ರಗತಿ, ಅನುಷ್ಠಾನಗೊಳ್ಳುತ್ತಿರುವ ಯೋಜನೆಗಳು ಹಾಗೂ ಅನುದಾನ ಬಳಕೆಯ ಕುರಿತು ಸಮಗ್ರವಾಗಿ ಚರ್ಚಿಸಿ ಅಧಿಕಾರಿಗಳಿಗೆ ಅಗತ್ಯ ನಿರ್ದೇಶನ ನೀಡಿದ್ದಾರೆ. ಸಚಿವ ಎಂಬಿ ಪಾಟೀಲ್, ಬ್ಯಾಡಗಿ ಶಾಸಕರಾದ ಬಸವರಾಜ್ ಶಿವಣ್ಣನವರ್, ಶಿಗ್ಗಾವಿ ಶಾಸಕ ಯಾಸೀರ್ ಖಾನ್ ಪಠಾಣ್, ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್, ಬೀಳಗಿ ಶಾಸಕ ಜಿಟಿ ಪಾಟೀಲ್, ಹುನಗುಂದ ಶಾಸಕರಾದ ವಿಜಯಾನಂದ ಎಸ್ ಕಾಶಪ್ಪನವರ್, ಕಂದಾಯ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ಕಟಾರಿಯಾ ಹಾಗೂ ಅಭಿವೃದ್ದಿ ಪ್ರಾಧಿಕಾರಗಳ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಬಿಜೆಪಿ ಮುಖಂಡ ಎಂಕೆ ಪ್ರಾಣೇಶ್ ವಿಧಾನ ಪರಿಷತ್ನ ಉಪಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ತಮ್ಮ ರಾಜೀನಾಮೆ ಪತ್ರವನ್ನು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರಿಗೆ ಸಲ್ಲಿಸಿದ್ದು, ರಾಜೀನಾಮೆ ಅಂಗೀಕರಿಸುವಂತೆ ಕೋರಿದ್ದಾರೆ. ಚಿಕ್ಕಮಗಳೂರು ಕ್ಷೇತ್ರದಿಂದ ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ 2021 ನಡೆದ ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದ ಬಿಜೆಪಿ ಅಭ್ಯರ್ಥಿ ಎಂಕೆ ಪ್ರಾಣೇಶ್ ಆಯ್ಕೆಯನ್ನು ಹೈಕೋರ್ಟ್ ಅಸಿಂಧುಗೊಳಿಸಿತ್ತು. ಈ ಹಿನ್ನೆಲೆಯಲ್ಲಿ ಅವರು ರಾಜೀನಾಮೆ ನೀಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಗಾಯತ್ರಿ ಶಾಂತೇಗೌಡ ಅವರನ್ನು ವಿಜೇತ ಅಭ್ಯರ್ಥಿ ಎಂದು ಘೋಷಿಸಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯ ಬಹುತೇಕ ಭಾಗಗಳಲ್ಲಿ ಧಾರಾಕಾರ ಮಳೆಯಾಗುತ್ತಿದೆ.

0: ಸಾವಿರ ಕ್ಯೂಸೆಕ್ನಷ್ಟು ನೀರಿನ ಹರಿವಿದ್ದು ಜಲಾಶಯದಿಂದ ನದಿಗೆ 11,000 ಕ್ಯೂಸೆಕ್ ನೀರು ಹರಿಬಿಡಲಾಗುತ್ತಿದೆ. ರಾಜ್ಯದಲ್ಲಿ ನಡೆಯುತ್ತಿರುವ ಕಾವೇರಿ ಕಿಚ್ಚನ್ನು ಕಬಿನಿ ಜಲಾಶಯ ತಣ್ಣಗಾಗಿಸಿದೆ. ಕೇರಳಂ ಹಾಗೂ ವಯನಾಡಿನಲ್ಲಿ ಉತ್ತಮ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಜಲಾಶಯದ ಒಳಹರಿವಿನ ಪ್ರಮಾಣ ಗಣನೀಯವಾಗಿ ಏರಿಕೆ ಕಂಡಿದೆ. ಪ್ರಸ್ತುತ ಕಬಿನಿ ಅಣೆಕಟ್ಟೆಗೆ 15,500 ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. ಒಟ್ಟು 19.52 ಟಿಎಂಸಿ ಸಾಮರ್ಥ್ಯಗೊಂಡಿರುವ ಜಲಾಶಯದಲ್ಲಿ ಈಗಾಗಲೇ 18 ಟಿಎಂಸಿ ನೀರು ಸಂಗ್ರಹವಾಗಿದೆ. ಒಳಹರಿವು ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಜಲಾಶಯದ ಸುರಕ್ಷತೆಯ ದೃಷ್ಟಿಯಿಂದ ಕೆಲವೇ ಕ್ಷಣಗಳಲ್ಲಿ ನದಿಗೆ 8,000 ಕ್ಯೂಸೆಕ್ ನೀರು ಹರಿಸಲು ನಿರ್ಧರಿಸಲಾಗಿದೆ. ಈಗಾಗಲೇ 1,000 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗಿದೆ. ನದಿಗೆ ಅಪಾರ ಪ್ರಮಾಣದ ನೀರು ಹರಿಸಲಾಗುತ್ತಿರುವುದರಿಂದ ನದಿ ಪಾತ್ರದಲ್ಲಿ ವಾಸಿಸುವ ಸಾರ್ವಜನಿಕರು ಮತ್ತು ರೈತರು ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಕಬಿನಿ ಜಲಾಶಯದ ಅಧಿಕಾರಿಗಳು ಪ್ರಕಟಣೆಯ ಮೂಲಕ ಮುನ್ನೆಚ್ಚರಿಕೆ ನೀಡಿದ್ದಾರೆ. ನಾಳೆ ನಡೆಯುವ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆಯಲ್ಲಿ ಪಾರದರ್ಶಕತೆಯೇ ನಮ್ಮ ಬದ್ದತೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಪರೀಕ್ಷಾ ಕೇಂದ್ರಕ್ಕೆ ತರಬಹುದಾದ ಹಾಗೂ ನಿಷೇಧಿತ ವಸ್ತುಗಳ ಸಂಪೂರ್ಣ ಪಟ್ಟಿಯನ್ನು ಈಗಾಗಲೇ ಅಭ್ಯರ್ಥಿಗಳ ಹಾಲ್ ಟಿಕೆಟ್ನಲ್ಲಿ ವಿವರವಾಗಿ ನೀಡಲಾಗಿದೆ. ಎಲ್ಲರೂ ಕಡ್ಡಾಯವಾಗಿ ವಸ್ತ್ರ ಸಂಹಿತೆ ಪಾಲಿಸುವಂತೆ ತಿಳಿಸಿದ್ದಾರೆ. ಧಾರ್ಮಿಕ ಉಡುಪು ಧರಿಸಿ ಪರೀಕ್ಷೆ ಬರೆಯಲು ಇಚ್ಛಿಸುವವರು ಪರೀಕ್ಷೆ ಆರಂಭಕ್ಕೂ 2.5 ಗಂಟೆ ಮೊದಲು ಕೇಂದ್ರದಲ್ಲಿ ಹಾಜರಿದ್ದು ತಪಾಸಣೆಗೆ ಒಳಪಟ್ಟು ಪರೀಕ್ಷೆ ಬರೆಯಲು ಅವಕಾಶ ಕಲ್ಪಿಸಲಾಗಿದೆ. ಅಭ್ಯರ್ಥಿಗಳು ಯಾವುದೇ ಗೊಂದಲಕ್ಕೆ ಒಳಗಾಗದೆ ಆತ್ಮವಿಶ್ವಾಸದಿಂದ ಪರೀಕ್ಷೆ ಬರೆಯುವಂತೆ ಹೇಳಿದ್ದಾರೆ. ರಾಜ್ಯದ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಕಾನ್ಸ್ಟೇಬಲ್ ನಾಗರಿಕ ಹುದ್ದೆಗಳ ನೇಮಕಾತಿಗಾಗಿ ನಾಳೆ ರಾಜ್ಯದಾದ್ಯಂತ ಸ್ಪರ್ಧಾತ್ಮಕ ಪರೀಕ್ಷೆ ಜರುಗಲಿದೆ. ಹಾವೇರಿ ಜಿಲ್ಲೆಯ 30 ಕೇಂದ್ರಗಳಲ್ಲಿಯೂ ಪರೀಕ್ಷೆ ನಡೆಯಲಿದ್ದು, ಪಾರದರ್ಶಕ ಹಾಗೂ ವ್ಯವಸ್ಥಿತವಾಗಿ ಪರೀಕ್ಷೆ ನಡೆಸಲು ಅಗತ್ಯ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮ್ಮನವರ ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನಡೆಯುವ ನೇರ ನೇಮಕಾತಿ ಪರೀಕ್ಷೆಯನ್ನು ಅತ್ಯಂತ ಪಾರದರ್ಶಕವಾಗಿ ನಡೆಸುವಂತೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೂಚನೆ ನೀಡಿದ್ದಾರೆ. ಯುವಕರು ಮಾದಕ ವಸ್ತುಗಳಿಂದ ದೂರವಿದ್ದು ಸದ್ಗುಣ, ಆರೋಗ್ಯಕರ ಹಾಗೂ ಶಿಸ್ತುಬದ್ದ ಜೀವನ ಅಳವಡಿಸಿಕೊಳ್ಳಬೇಕು ಎಂದು ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವ ಕೆಎಚ್ ಮುನಿಯಪ್ಪ ವಿದ್ಯಾರ್ಥಿಗಳಿಗೆ ಕರೆ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪೊಲೀಸ್ ವಿಭಾಗದ ವತಿಯಿಂದ ಹಮ್ಮಿಕೊಂಡಿದ್ದ ಡ್ರಗ್ಸ್ ಮುಕ್ತ ಸಮಾಜಕ್ಕಾಗಿ ಡ್ರಗ್ಸ್ ಬೇಡ ಬ್ರೋ ಜಾಗೃತಿ ಅಭಿಯಾನದಲ್ಲಿ ಪೋಸ್ಟರ್ ಬಿಡುಗಡೆ ಮಾಡಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಮಾದಕ ವಸ್ತುಗಳಿಂದ ದೂರವಿರುವಂತೆ ನೋಡಿಕೊಳ್ಳುವುದು ಶೈಕ್ಷಣಿಕ ಸಂಸ್ಥೆ ಮತ್ತು ಸಮಾಜದ ಜವಾಬ್ದಾರಿಯಾಗಿದೆ ಎಂದು ತಿಳಿಸಿದ್ದಾರೆ. ಗಡಿನಾಡು ಬಳ್ಳಾರಿಯಲ್ಲಿ ಇಂದು ಇಳಕಲ್ಲಿನ ಡಾ ಮಹಾಂತ ಶಿವಯೋಗಿಗಳ ಜನ್ಮದಿನಾಚರಣೆ ಅಂಗವಾಗಿ ವ್ಯಸನ ಮುಕ್ತ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ವ್ಯಸನಮುಕ್ತ ಸಮಾಜಕ್ಕಾಗಿ ವಿದ್ಯಾರ್ಥಿಗಳಿಂದ ಜಾಗೃತಿ ಜಾಥಾ ನಡೆಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಮಹಾಂತ ಶಿವಯೋಗಿಗಳ ಜಯಂತಿ ಕಾರ್ಯಕ್ರಮವನ್ನು ವ್ಯಸನಮುಕ್ತ ದಿನಾಚರಣೆಯನ್ನಾಗಿ ಆಚರಿಸಲಾಯಿತು. ತಮಿಳುನಾಡಿಗೆ ಕಾವೇರಿ ನೀರು ಬಿಡಬೇಕೆಂಬ ಸಿಡಬ್ಲ್ಯೂಆರ್ಸಿ ಹಾಗೂ ಸಿಡಬ್ಲ್ಯೂಎಂಎ ಆದೇಶ ಖಂಡಿಸಿ ಮಂಡ್ಯ ನಗರದಲ್ಲಿ ಪ್ರತಿಭಟನೆಗಳು ಮುಂದುವರೆದಿದೆ. ಮಂಡ್ಯ ನಗರದ ಜೆಸಿ ವೃತ್ತದಲ್ಲಿ ಮಂಡ್ಯ ರಕ್ಷಣಾ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಬಿ ಶಂಕರ್ ಬಾಬು ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ಕಾರ್ಯಕರ್ತರು ಕೈಯಲ್ಲಿ ಗೋ ಬ್ಯಾಕ್ ವಿಜಯ್ ಎಂದು ಬರೆದಿರುವ ಫಲಕಗಳನ್ನು ಹಿಡಿದು ಆಕ್ರೋಶ ವ್ಯಕ್ತಪಡಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖಾಲಿ ನಿವೇಶನದಲ್ಲಿ 5 ವರ್ಷದೊಳಗೆ ಮನೆ ಕಟ್ಟಲೇಬೇಕು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ಮೈಸೂರಿನಲ್ಲಿಂದು ವಿವೇಕ ಸ್ಮಾರಕ ಲೋಕಾರ್ಪಣೆಗೊಳಿಸಿರುವ ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯಕ್ಕೆ 4,504 ಕೋಟಿ ರೂಪಾಯಿ ತೆರಿಗೆ ಹಂಚಿಕೆ ಬಿಡುಗಡೆ ಮಾಡಿದ ಕೇಂದ್ರ ಸರ್ಕಾರ. ವಿಧಾನಸೌಧದಲ್ಲಿ ಕಂದಾಯ ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆಸಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಕೊಡಗಿನಲ್ಲಿ ಧಾರಾಕಾರ ಮಳೆ, ಹಾರಂಗಿ ಜಲಾಶಯದ ಒಳಹರಿವು ಹೆಚ್ಚಳ, ಕಬಿನಿ ಜಲಾಶಯದಿಂದ ಯಾವುದೇ ಕ್ಷಣದಲ್ಲಿ ನೀರು ಬಿಡುಗಡೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಆಕಾಶವಾಣಿ ಇದೀಗ ಜಾಹೀರಾತುಗಳು, ನಂತರ ಕಾರ್ಯಕ್ರಮ ಹಕ್ಕಿಯ ಬಳಗ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರು ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
3: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
4: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂಥವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
5: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಎಲ್ಲ ಪುಟಾಣಿಗಳಿಗೂ ನಮಸ್ಕಾರ. ಇವತ್ತಿನ ಹಕ್ಕಿಯ ಬಳಗ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ನಾವು ಪ್ರತಿದಿನ ಜೀವನದಲ್ಲಿ ಅಪ್ಪ ಅಮ್ಮನ ಹತ್ರ ಏನೋ ಒಂದ್ ತಪ್ಪು ಮಾಡಿ ಸಿಕ್ಕಾಕೊಳ್ತೀವಿ, ಬೈಸ್ಕೊಳ್ತೀವಿ. ಟೀಚರ್ ಹತ್ರ ಏನೋ ತಪ್ಪಾದಾಗ ಛೇ ನಿಂಗಿಷ್ಟು ಮಾಡಕ್ ಬರಲ್ವೇನೋ ಅಂತ ಅನ್ನಿಸ್ಕೊಳ್ತೀವಿ. ಪ್ರತಿದಿನ ಎಷ್ಟೊಂದರ ಸಮಸ್ಯೆಗಳು ನಮ್ಗೆ ಎದುರಾಗತ್ತೆ, ತಾಪತ್ರಯಗಳು ಬರುತ್ತೆ, ಕಿರಿಕಿರಿ ಪಿರಿಪಿರಿ ಸಮಸ್ಯೆಗಳು ಇಂಥವೆಲ್ಲ ಇದ್ದೇ ಇರುತ್ತೆ. ಆದ್ರೆ ಇದಕ್ಕೆಲ್ಲ ಹೇಗಪ್ಪ ಪರಿಹಾರ ಕಂಡ್ಕೊಳ್ಳೋದು ಅಂತ ಕೆಲವರು ಯೋಚನೆ ಮಾಡ್ತಾನೆ ಇರ್ತಾರೆ. ಆದ್ರೆ ಇನ್ನೂ ಕೆಲವರಿಗೆ ಅದನ್ನ ಪರಿಹಾರ ಕಂಡ್ಕೊಳ್ಳೋದು ತುಂಬಾ ಸುಲಭವಾಗಿರುತ್ತೆ. ಯಾಕೆ ಅಂದ್ರೆ ಅವರು ಅಂಥ ಕತೆಗಳನ್ನ ಕೇಳಿರ್ತಾರೆ. ಎಂಥ ಕತೆಗಳು ಅಂತೀರಾ? ನಮಗೆ ಕಥೆಗಳು ಅಂದ ತಕ್ಷಣ ನೆನಪಾಗೋದು ಪಂಚತಂತ್ರದ ಕಥೆಗಳು. ಅದರ ಜೊತೆಯಲ್ಲಿ ಜೀವನ ಪಾಠ ಹೇಳ್ಕೊಡುವಂತ ಮತ್ತಷ್ಟು ಕಥೆಗಳು ಅಂದ್ರೆ ತೆನಾಲಿರಾಮನ ಕಥೆಗಳು ಮತ್ತೆ ಬೀರ್ಬಲ್ಲನ ಕಥೆಗಳು. ತೆನಾಲಿರಾಮ ಮತ್ತೆ ಬೀರ್ಬಲ್ಲ ಇವರಿಬ್ಬರ ಕಥೆಗಳನ್ನು ನಮ್ಗೆ ಜೀವನದಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಮಾರ್ಗದರ್ಶನ, ಒಂದಷ್ಟು ವಿವೇಕ, ವಿನೋದ ಮತ್ತೆ ಸಾಕಷ್ಟು ಪ್ರೇರಣೆನ ನೀಡಿ ನಮ್ಮ ಜೀವನವನ್ನ ಸುಗಮ ಹಾದಿಯಲ್ಲಿ ನಡೆಯೋ ಹಂಗೆ ಮಾಡುವಂತಹ ಒಳ್ಳೊಳ್ಳೆ ಕಥೆಗಳನ್ನ ನಾವು ಕೇಳಬಹುದು, ಓದಬಹುದು ಕೂಡ. ಈ ಕಥೆಗಳನ್ನ ಓದೋದ್ರಿಂದ ಬರೀ ಸಮಸ್ಯೆ ಪರಿಹಾರ ಮಾಡ್ಕೊಳ್ಳೋದಷ್ಟೇ ಅಲ್ಲ, ನಮ್ಮ ಬುದ್ಧಿನ ಕೂಡ ಚುರುಕು ಮಾಡುತ್ತೆ ಈ ಕಥೆಗಳು. ಮತ್ತೆ ಒಳ್ಳೆ ವಾಕ್ಚಾತುರ್ಯ, ನಾವು ಮಾತಾಡುವಾಗ ಏನ್ ಮಾತಾಡ್ತೀವಿ ಅದನ್ನ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಮಾಡುತ್ತೆ, ಒಳ್ಳೆ ಸಮಯ ಪ್ರಜ್ಞೆನ ಬೆಳೆಸುತ್ತೆ. ನಮ್ಮ ಬುದ್ಧಿ ಚುರುಕಾಗೋಕೆ ಇಂತಹ ಕಥೆಗಳು ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಿದ್ರೆ ಇವತ್ತು ಏನು ವಿಷಯ ಅಂತ ಗೊತ್ತಾಯ್ತಲ್ಲ? ನಾನು ಇವತ್ತು ಒಂದು ತೆನಾಲಿರಾಮನ್ ಕಥೆ, ಇನ್ನೊಂದು ಬೀರ್ಬಲ್ಲನ ಕಥೆ ಹೇಳ್ತೀನಿ, ಜೊತೆಗೆ ಚಿನ್ನರ ಗೀತೆ ಕೂಡ ಕೇಳಿಸ್ತೀನಿ. ಕೇಳ್ತೀರಾ ಅಲ್ವಾ? ಒಂದು ದಿನ ತೆನಾಲಿರಾಮ ದೂರದ ಊರಲ್ಲಿ ವಾಸ ಇದ್ದ ಅವನ ನೆಂಟರ ಮನೆಗೆ ಅಂತ ಹೋಗ್ತಿದ್ದ. ಹೋಗಿ ವಾಪಸ್ ಬರುವಾಗ 2,000 ಬೆಳ್ಳಿ ನಾಣ್ಯಗಳನ್ನ ಅವ್ರ ಹತ್ರ ಸಾಲವಾಗಿ ತಗೊಂಡು ಮತ್ತೆ ಹಂಪಿ ಕಡೆಗೆ ವಾಪಸ್ ಆಗ್ತಾ ಇದ್ದ. ಯಾಕಂದ್ರೆ ಅವನು ವಾಸ ಇದ್ದಿದ್ದು ಹಂಪಿಯಲ್ಲಲ್ವಾ, ಹಂಪಿ ಕಡೆಗೆ ವಾಪಸ್ ಆಗ್ತಾ ಇದ್ದ. ದಾರಿ ಮಧ್ಯದಲ್ಲಿ ಸಾಧು ವೇಷದಲ್ಲಿದ್ದ ಒಬ್ಬ ದೊಡ್ಡ ಕಳ್ಳ ಅವನಿಗೆ ಪರಿಚಯ ಆದ. ತೆನಾಲಿರಾಮನ ಜೋಳಿಗೆ ತುಂಬಿದ್ದನ್ನ ನೋಡಿ ಕಳ್ಳನಿಗೆ ಸಿಕ್ಕಾಪಟ್ಟೆ ಚಿನ್ನದ್ದೋ ಅಥವಾ ಬೆಳ್ಳಿದೋ ನಾಣ್ಯಗಳಿರಬೇಕು ಅಂತ ಖಾತ್ರಿಯಾಯ್ತು. ಹಂಪಿಯಲ್ಲಿ ತನ್ನ ಸ್ನೇಹಿತರು ಇದ್ದಾರೆ ಅಂತ ಹೇಳಿ ಆ ಕಳ್ಳ ತೆನಾಲಿ ಜೊತೆಗೆ ಪ್ರಯಾಣ ಮಾಡಕ್ಕೆ ಶುರು ಮಾಡ್ದ. ಕಳ್ಳ ಅವನ ಒಂದಿಷ್ಟು ಧಾರ್ಮಿಕ ಪ್ರವಚನ ಮತ್ತೆ ಸಾಧುವೇಷಗಳಿಂದ ತೆನಾಲಿರಾಮನ ಮನಸ್ಸನ್ನ ಗೆದ್ದ. ರಾತ್ರಿ ಆಯ್ತು, ದಾರಿಯಲ್ಲಿ ಎಲ್ಲಾದ್ರೂ ಮಲ್ಗಕ್ಕೆ ಜಾಗ ಸಿಗತ್ತಾ ಅಂತ ಇಬ್ರು ನೋಡಿದ್ರು. ಅಲ್ಲೆಲ್ಲೋ ಒಂದ್ ಕಡೆ ಜಾಗ ಸಿಕ್ತು, ಇಬ್ರು ಮಲ್ಗೋಕೆ ತೀರ್ಮಾನ ಮಾಡಿದ್ರು. ರಾತ್ರಿ ಆಯ್ತಲ್ವಾ, ಮಧ್ಯರಾತ್ರಿಯಲ್ಲಿ ತೆನಾಲಿ ಹತ್ರ ಇದ್ದ ಬೆಳ್ಳಿ ನಾಣ್ಯಗಳನ್ನ ಕದಿಬೇಕು ಅಂತ ಕಳ್ಳ ನಿರ್ಧಾರ ಮಾಡ್ದ. ಇಂತಹ ದುರ್ಬುದ್ಧಿಯಿಂದ ಅವನು ಒಂಥರ ತೆನಾಲಿಯನ್ನ ರಕ್ತ ಹೀರೋ ಹುಳು ತರ ಬೆಂಬತ್ಬಿಟ್ಟ. ತೆನಾಲಿರಾಮನ್ ಜೊತೆಲಿ ತುಂಬಾ ಒಳ್ಳೆಯವನು ಅನ್ನೋ ತರ ಸಂವಾದ ಮಾಡ್ತಾ ಮಾತಾಡ್ತಾ ಅವನ ಜೊತೆಲಿ ಒಳ್ಳೆ ಗೆಳೆತನನ ಬೆಳೆಸ್ಕೊಳ್ಳೋ ತರ ನಾಟಕ ಆಡ್ದ. ರಾತ್ರಿ ಆಯ್ತು, ಇಬ್ರು ಮಲ್ಗಕ್ಕೋಸ್ಕರ ಹಾಸಿಗೆ ಹಾಸ್ಕೊಂಡ್ರು. ತೆನಾಲಿ ತುಂಬಾ ಬೇಗ ಗಾಢ ನಿದ್ರೆಗೆ ಜಾರ್ಬಿಟ್ಟ. ಆವಾಗ ಕಳ್ಳ ಎದ್ದು ತೆನಾಲಿರಾಮನ ಚೀಲಗಳು, ಜೇಬುಗಳು, ಅಷ್ಟೇ ಅಲ್ಲ ಅವನ ಹಾಸಿಗೆ, ಬಟ್ಟೆಗಳನ್ನ ಎಲ್ಲದನ್ನು ಹುಡುಕ್ದ. ಆದ್ರೆ ಅವನಿಗೆ ಒಂದೇ ಒಂದ್ ನಾಣ್ಯನು ಕಣ್ಣಕ್ ಬೀಳ್ಲಿಲ್ಲ, ಕೈಗೂ ಸಿಗ್ಲಿಲ್ಲ. ತೆನಾಲಿ ಹೇಗೆ ಎಲ್ಲ ತನ್ನ ಬೆಳ್ಳಿಯ ನಾಣ್ಯಗಳನ್ನ ಬಚ್ಚಿಟ್ಟಿರಬಹುದು ಅಂತ ಕಳ್ಳನಿಗೆ ಒಂಥರ ಇದು ಬಿಡಿಸಲಾಗ್ದಿರೋ ಕಗ್ಗಂಟಾಗೋಯ್ತು. ಕೊನೆಗೆ ತುಂಬಾ ಬೇಜಾರಾಗಿ ಅವನು ನಿದ್ದೆಗೆ ಜಾರ್ದ. ಮಾರನೇ ದಿನ ಬೆಳಗ್ಗೆ ಆಯ್ತು, ಕಳ್ಳನಿಗೆ ಎಚ್ಚರಿಕೆ ಆಯ್ತು. ಅವನು ನೋಡ್ತಾನೆ, ಅದಾಗ್ಲೇ ತೆನಾಲಿ ಎದ್ದು ಅವನ ಜೇಬುಗಳ ತುಂಬಾ ಹಣ ತುಂಬಿಕೊಂಡಿರೋದನ್ನ ನೋಡಿ ಆಶ್ಚರ್ಯ ಆಗತ್ತೆ. ಅದಾದ್ಮೇಲೆ ಅದು ಇದು ಮಾತಾಡಿ ಮತ್ತೆ ಇಬ್ರು ಪ್ರಯಾಣನ ಮುಂದುವರಿಸ್ತಾರೆ. ಮತ್ತೆ ಅವತ್ತು ಸಾಯಂಕಾಲ ಆಗತ್ತೆ. ದಾರಿಯಲ್ಲಿ ಒಂದ್ ಮನೆಯಲ್ಲಿ ರಾತ್ರಿ ಕಳಿಬೇಕು ಅಂತ ಆ ಮನೆಯವ್ರನ್ನ ಕೇಳ್ತಾರೆ. ಮನೆಯವರು ಒಪ್ಕೊಳ್ತಾರೆ. ಸಿಕ್ಕಾಪಟ್ಟೆ ಚಳಿ ಇದ್ದಿದ್ ರಾತ್ರಿ ಹಾಸಿಗೆ ಎಲ್ಲ ಹಾಸ್ತಾರೆ, ಇಬ್ರು ಮಲಗ್ತಾರೆ. ಮನೆಯ ಯಜಮಾನ ಕೋಣೆ ಒಳಗ್ ಮಲಗ್ತಾನೆ, ಇವರಿಬ್ರು ಹೊರಗಡೆ ಮಲಗ್ತಾರೆ. ಹಿಂದಿನ ರಾತ್ರಿ ತರಾನೇ ತೆನಾಲಿ ತುಂಬಾ ಗಾಢ ನಿದ್ರೆಗೆ ಜಾರ್ತಾನೆ. ಕಳ್ಳ ಎಚ್ಚರನೇ ಇರ್ತಾನೆ, ಮತ್ತೆ ಅದೇ ಹುಡುಕಾಟನ ಶುರು ಮಾಡ್ತಾನೆ. ದಿಂಬು ಹಾಸಿಗೆ ಎಲ್ಲ ಹುಡುಕಿದ್ರು ಬೆಳ್ಳಿ ನಾಣ್ಯಗಳ ಚೀಲ ಮಾತ್ರ ಕಳ್ಳನ್ ಕೈಗೆ ಸಿಕ್ಕಲೇ ಇಲ್ಲ. ಮತ್ತೆ ತುಂಬಾ ಬೇಜಾರಾಗತ್ತೆ, ಆದ್ರೆ ಸಿಕ್ಕಾಪಟ್ಟೆ ಸೋಜಿಗನೂ ಆಗತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಕಳ್ಳ ನಿದ್ದೆನು ಮಾಡ್ದ. ಮತ್ತೆ ಮಾರನೇ ದಿನ ಬೆಳಗ್ಗೆ ಆಯ್ತು, ತೆನಾಲಿ ಮತ್ತೆ ಆ ಕಳ್ಳ ಇಬ್ರು ಅವರ ಪ್ರವಾಸನ ಮುಂದುವರಿಸಿದ್ರು. ಇಬ್ರು ಹಂಪಿ ನಗರದ ಹತ್ರ ಬಂದ್ರು. ಇನ್ನೇನು ಹಂಪಿ ನಗರದ ಒಳಗೆ ಹೋಗ್ಬೇಕು. ಅವಾಗ ಕಳ್ಳ ತೆನಾಲಿ ರಾಮನನ್ನ ತಡೆದು ಪ್ರಯಾಣ ಏನೋ ತುಂಬಾ ಚೆನ್ನಾಗಿತ್ತು,

ಆದ್ರೆ ಕಳೆದ ಎರಡು ದಿನ ರಾತ್ರಿಯಿಂದ ನೀನು ನಿನ್ ಹಣನ ಎಲ್ಲಿಟ್ಟಿದ್ಯಾ? ಇದು ನನಗೆ ಎರಡು ದಿನಗಳಿಂದ ಒಗಟಾಗಿ ಬಾಧಿಸ್ಬಿಟ್ಟಿದೆ, ದಯವಿಟ್ಟು ಹೇಳು ಅಂತ ಕೇಳ್ದ. ಅದಕ್ಕೆ ತೆನಾಲಿ ನಗ್ತಾ, ಓಹೋ ಅದಾ, ಅಲ್ಲೇ ಇರುತ್ತೆ ನೋಡು ಕಳ್ತನದ ಕೌಶಲ. ನನಗೆ ನಿನ್ನ ದುರುದ್ದೇಶ ಏನು ಅಂತ ಗೊತ್ತಿತ್ತು. ಆದ್ರಿಂದ ಪ್ರತಿ ರಾತ್ರಿನು ನನ್ನ ಬೆಳ್ಳಿ ನಾಣ್ಯಗಳನ್ನ ನಿನ್ನ ದಿಂಬಿನ ಕೆಳಗಡೆ ಅವಿಸಿ ಇಡ್ತಾ ಇದ್ದೆ. ಅದನ್ನ ನಿನ್ನ ದಿಂಬಿನ ಕೆಳಗೆ ನೀನ್ ಹುಡ್ಕೋ ಗೊಡವೆಗೆ ಹೋಗ್ಲಿಲ್ಲ. ಹೀಗಿರುವಾಗ ಅದು ನನ್ನ ಹಾಸಿಗೆ ಬಟ್ಟೆ ಬರೆ ದಿಂಬಿನ ಕೆಳಗಡೆ ಹೇಗ್ ಸಿಗಕ್ ಸಾಧ್ಯ ಅಂತ ಹೇಳ್ದ. ಇದನ್ ಕೇಳಿದ ಕಳ್ಳ ಯಪ್ಪ ಅಂತ ನಿಬ್ಬೆರ್ಗಾದ. ತೆನಾಲಿಗೆ ನಮಸ್ಕಾರ ಮಾಡಿ, ನೀನು ಚೋರ್ಗರು ನಿಜವಾಗಿಯೂ, ಅದ್ರಲ್ಲಿ ಸಂದೇಹನೇ ಇಲ್ಲ ಅಂತ ಹೇಳಿ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊರಟು ಹೋದ. ಅಂದ್ರೆ ನಮ್ಗೆ ಏನೇನ್ ಕೌಶಲ್ಯ ಇರುತ್ತಲ್ಲ, ಅದನ್ನ ಉಪಯೋಗಿಸ್ಕೊಂಡು ಹೇಗೆ ಜೀವನದಲ್ಲಿ ಸಮಸ್ಯೆಗಳಿಂದ ಪಾರಾಗಬಹುದು ಅನ್ನೋದು ಈ ಕಥೆಯಲ್ಲಿ ಹೇಳುತ್ತೆ. ಜೀವನ ಮತ್ತೆ ಆಸ್ತಿ ಎರಡನ್ನು ರಕ್ಷಿಸ್ಕೊಳ್ಳೋಕೆ ಒಂದಷ್ಟು ವ್ಯವಹಾರ ಜ್ಞಾನ ತೀರಾ ಅತ್ಯಗತ್ಯ ಅಲ್ವಾ? ಇದು ತೆನಾಲಿರಾಮನ ಕಥೆ. ತುಂಬಾ ಜನ ಅಪ್ಪನ ಹಾಕಿದ ಆಲದ ಮರ ಅಂತ ಮಾಡಿದ್ದನ್ನೇ ಮಾಡ್ತಾರೆ. ಆದ್ರೆ ಎಲ್ರಿಗೂ ಗೊತ್ತಿರೋದನ್ನ ಮಾಡೋದ್ರಿಂದ ಮತ್ತೆ ಮತ್ತೆ ನಾವು ಸಮಸ್ಯೆಯಲ್ಲೇ ಸಿಕ್ಕಾಕೊಳ್ತೀವಿ ಅನ್ನೋದ್ರ ಅರಿವು ನಮಗೆ ಇರಬೇಕು. ಇದು ತೆನಾಲಿರಾಮನ ಕಥೆ. ಈಗ ಒಂದು ಚಿನ್ನದ ಗೀತೆಯನ್ನ ಕೇಳೋಣ.

ನಿಮ್ಗೆಲ್ಲ ಇಷ್ಟ ಆಗೋ ಈ ಚಿನ್ನರ ಗೀತೆ ಕೇಳಿದ್ರಿ ಅಲ್ವಾ? ಕಥೆ ಜೊತೆಲಿ ಚಿನ್ನರ ಗೀತೆ ಏನ್ ಖುಷಿ ಕೊಡ್ತು. ತೆನಾಲಿರಾಮನ್ ಕಥೆನ್ ಕೇಳಿದ್ದಾಯ್ತು. ಹಾಗೇನೆ ತೆನಾಲಿರಾಮನ್ ತರಾನೇ ಬೀರಬಲ್ಲನ ಕಥೆಗಳು ಕೂಡ ತುಂಬಾನೇ ಪ್ರೇರಣೆ ಕೊಡುವಂತದ್ದು. ಲೋಕಾನುಭವದ ಜಾಣ ಬೀರ್ಬಲ್ಲ ಪ್ರತಿಯೊಂದು ಕಥಾಪ್ರಸಂಗದಲ್ಲೂ ಜೀವನದ ಆಳ ಅರಿವು ಎಲ್ಲದನ್ನು ಹೇಳ್ಕೊಡ್ತಾನೆ ಬೀರ್ಬಲ್ಲ. ಜೊತೆಗೆ ಅವನ ದೊರೆ ಅಕ್ಬರನ್ನು ಏನೇನೆಲ್ಲ ಸಮಸ್ಯೆಗಳನ್ನ ಮಾಡ್ತಾನೆ ಅದನ್ನ ಇವನು ಆರಾಮಾಗಿ ಪರಿಹಾರ ಮಾಡ್ತಾನೆ. ಹಾಗೆ ಒಂದ್ ಕಥೆನ ಹೇಳ್ತೀನಿ ಕೇಳಿ. ಒಂದಿನ ಬೆಳಗ್ಗೆ ಅಕ್ಬರ್ ಅರಮನೆಲ್ಲ ಸುತ್ತಾಡ್ತಾ ಇದ್ದ. ಸುತ್ತಾಡ್ತಾ ಒಂದು ಕನ್ನಡಿಯಲ್ಲಿ ತನ್ನ ಮುಖನ ತನ್ನ ನೋಡ್ಕೊಳ್ತಾ ಗಡ್ಡದ ಮೇಲೆ ಕೈ ಆಡಿಸ್ಕೊಂಡು ಅಲ್ಲಿದ್ದ ಸೇವಕನಿಗೆ ಯಾರಲ್ಲಿ ಬಾಯಿಲಿ ಅಂತ ಕರೆದ. ಸೇವಕ ಓಡೋಡಿ ಬಂದ ಸೇವಕನಿಗೆ ಅಕ್ಬರ್ ಹೇಳ್ದ ಹೋಗಿ ಕರೆದುತ್ತಾ ಅಂತ. ಅರೆ ಹೋಗಿ ಕರೆದುತ್ತಾ ಅಂದ್ರೆ ಯಾರನ್ನ? ಇಲ್ಲಿ ಸೇವಕನಿಗೆ ತುಂಬಾ ಗೋಜಲಾಯಿತು. ಆದ್ರೆ ಬಾದಶಾ ಅಕ್ಬರ, ಅವನನ್ನ ಪ್ರಶ್ನಿಸಕ್ಕಾಗತ್ತಾ? ಖಂಡಿತ ಅವನನ್ನ ಪ್ರಶ್ನಿಸೋಕಾಗಲ್ಲ, ಪ್ರಶ್ನಿಸೋ ಧೈರ್ಯನೂ ಇಲ್ಲ, ಪ್ರಶ್ನಿಸಿದ್ರೆ ಇನ್ನೂ ಏನೇನೆಲ್ಲ ಕಾದಿರತ್ತಪ್ಪ, ಬೇಡ ಬೇಡ ಅನ್ಕೊಂಡು ಸರಿ ದೊರೆ ಅಂತ ಅರಮನೆಯನ್ನ ಬಿಟ್ಟು ಸೇವಕ ಹೊರಗಡೆ ಬಂದು ಯೋಚನೆ ಮಾಡ್ದ. ಇದಕ್ಕೆ ಪರಿಹಾರ ಬೀರ್ಬಲ್ಲನ ಹತ್ರ ಮಾತ್ರ ಇರೋಕೆ ಸಾಧ್ಯ ಅಂತ ಅನ್ಕೊಂಡು ಸೀದಾ ಬೀರ್ಬಲ್ಲನ್ ಮನೆಗೆ ಹೋದ. ಬೀರ್ಬಲ್ಲನ್ ಮನೆಗೆ ಹೋಗಿ ಅವನ್ ಸಮಸ್ಯೆನ ಹೇಳ್ದ. ಅಕ್ಬರ್ ದೊರೆ ಹೋಗಿ ಕರೆದುತ್ತಾ ಅಂತ ಹೇಳಿದ್ರು, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ. ಬೀರ್ಬಲ್ಲ ಆಜ್ಞೆ ನೀಡುವಾಗ ಬಾದಶಾ ಏನ್ ಮಾಡ್ತಿದ್ರು ಅಂತ ಕೇಳ್ದ. ಅದಕ್ಕೆ ಸೇವಕ ಹೇಳ್ದ, ಅವರು ಅವರ ಗಡ್ಡದ ಮೇಲೆ ಕೈ ಆಡಿಸ್ತಿದ್ರು ಅಂತ. ಅದಕ್ಕೆ ಬೀರ್ಬಲ್ಲ, ಹಾಗಿದ್ರೆ ನೀನು ಕ್ಷೌರಿಕನ್ನ ಕರ್ಕೊಂಡು ಹೋಗು ಅಂದ. ಸೇವಕನಿಗೆ ಇರಬಹುದೇನೋ ಅಂತ ಸೇವಕ ಹೋಗಿ ಕ್ಷೌರಿಕನ್ನ ಕರ್ಕೊಂಡು ಅಕ್ಬರನ ಆಸ್ಥಾನಕ್ಕೆ ಹೋದ. ಮತ್ತೆ ಅಕ್ಬರನ ಕ್ಷೌರ ಮುಗೀತು. ಅಕ್ಬರ ಸೇವಕ ಇಷ್ಟೊಂದ್ ಬುದ್ಧಿವಂತನ ಅಂತ ಯೋಚನೆ ಮಾಡಿ ಸೇವಕನನ್ನ ಕರೆದು, ನಾನು ಯಾರನ್ನ ಕರೆತರೋಕ್ ಹೇಳ್ದೆ ಅಂತ ನಿನ್ ಹೇಗ್ ಗೊತ್ತಾಯ್ತು ಅಂತ ಕೇಳ್ದ. ಅದಕ್ಕೆ ಸೇವಕ ಹೇಳ್ದ, ದೊರೆ ನಿಮ್ ಮಾತು ಅರ್ಥ ಆಗದೆ ನಾನು ಬೀರ್ಬಲ್ಲರ ಹತ್ರ ಹೋದೆ. ಅವರೇ ಪರಿಹಾರನ ಕೊಟ್ರು. ಮಹಾರಾಜರು ಹೇಳುವಾಗ ಏನ್ ಮಾಡ್ತಿದ್ರು ಅಂತ ಕೇಳಿದ್ರು, ನನ್ ಗಡ್ಡದ ಮೇಲೆ ಕೈಯಾಡಿಸ್ತಿದ್ರು ಅಂತ ಹೇಳ್ದಾಗ, ಹಾಗಿದ್ರೆ ಕ್ಷೌರಿಕನ್ನ ಕರ್ಕೊಂಡು ಹೋಗು ಅಂತ ಬೀರ್ಬಲ್ಲರೇ ಹೇಳಿದ್ರು ಅಂತ ಹೇಳ್ದ. ಬಾದಶಾ ಚಪ್ಪಾಳೆನ ತಟ್ಟಿ, ವಾ ಬೀರ್ಬಲ್ಲ, ನಿನ್ನ ಚಾತುರ್ಯಕ್ಕೆ ಮೆಚ್ಚಿದೆ ಅಂತ ಅನ್ಕೊಂಡ. ಅದಾದ್ಮೇಲೆ ಬೀರ್ಬಲ್ಲ ಬಂದ. ಬೀರ್ಬಲ್ಲನ್ ಬಂದಾಗ, ಬೀರ್ಬಲ್ಲ ನೀನು ನಮ್ಮ ಸೇವಕನಿಗೆ ತಿಳಿ ಹೇಳಿ ಕ್ಷೌರಿಕನ್ನ ಕಳಿಸ್ದೆ. ಭೇಷ್ ಕಣಯ್ಯ, ನೀನ್ ಭಾರಿ ಬುದ್ಧಿವಂತ ಅಂದ ಅಕ್ಬರ. ಜೊತೆಗೆ ಒಂದ್ ರೀತಿಯಲ್ಲಿ ಇವತ್ತು ನನ್ನ ಕ್ಷೌರವನ್ನ ನೀನೇ ಮಾಡ್ದಂತಾಯ್ತು ಅಂತ ವಿನೋದವಾಗಿ ನಕ್ಕು ಹೇಳ್ದ. ಅದನ್ ಕೇಳಿದ ಬೀರ್ಬಲ್ಲ, ಬಾದ್ಶಾ ಇವತ್ತು ನಾನೇನಾದ್ರೂ ನಿಮ್ಮ ಕ್ಷೌರವನ್ನ ಮಾಡಿಸದೇ ಇದ್ದಿದ್ರೆ ನೀವು ಪಾಪ ಆ ಬಳಪಾಯಿ ಸೇವಕನ ತಲೆಯನ್ನ ಕ್ಷೌರ ಮಾಡಿಸ್ಬಿಡ್ತಿದ್ರಿ ಮಹಾಪ್ರಭು ಅಂತ ಅಂದಾಗ ಅಕ್ಬರ ಉತ್ತರ ಕೊಡದೆ ಸುಮ್ನೆ ನಿಂತ್ಕೊಂಡ. ಇದು ಬೀರ್ಬಲ್ಲನ ಬುದ್ಧಿವಂತಿಕೆ. ಹೀಗೆ ನಾವು ಬೀರ್ಬಲ್ಲನ ಕತೆಗಳು, ತೆನಾಲಿರಾಮನ ಕತೆಗಳು, ಪಂಚತಂತ್ರದ ಕತೆಗಳನ್ನ ಓದ್ತಾ ಇದ್ರೆ ಖಂಡಿತ ನಮ್ಮ ಬುದ್ಧಿ ಚಾತುರ್ಯ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಅಲ್ವಾ? ಈಗ

ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಸಮಯ 3 ಗಂಟೆ. ಇನ್ನೀಗ ಗುಲ್ಮೋಹರ್. ಭೂಲ್ಭುಲಯ್ಯ ಭಾಗ 2. ಈ ಚಿತ್ರದಿಂದ ಆಯ್ದ ಕೆಲವು ಹಾಡುಗಳು ಇದೀಗ

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿ

ಗುಲ್ಮೋಹರ್ನಲ್ಲಿ ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರಿ. ಇನ್ನು ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ ಶ್ರುತುಗಳೇ ಗಮನಿಸಿ, ಇಂದು ರಾತ್ರಿ 9:30 ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಮೈಸೂರು ಭೇಟಿ ಕುರಿತ ಬಾನುಲಿ ವರದಿ ಪ್ರಸಾರವಾಗ್ತಾ ಇದೆ. ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. ಇನ್ನು ಸಂಜೆ 5:30 ನಶಾಮುಕ್ತ ಯುವಜನತೆ ವಿಕಸಿತ ಭಾರತಕ್ಕಾಗಿ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ ಇದು. ಸಮಯ ಸಂಜೆ 5:30. ಇನ್ನು 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಪ್ರಸ್ತುತಿ ವಿಕೆ ಸುಮತಿ. 6:30 ವಿಜ್ಞಾನದ ಮುನ್ನಡೆ ವಿಜಯ್ ನಿಶಾಂತ್ ಅವರಿಂದ. ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಸಂಜೆ 6:50 ಭಾರತ ಸರ್ಕಾರದ ಕೃಷಿ ಇಲಾಖೆ ಪ್ರಾಯೋಜಿತ ಕಾರ್ಯಕ್ರಮ ಇದು. ಹಾಲು ಮತ್ತು ಅದರ ಪೌಷ್ಟಿಕತೆ ಕುರಿತಾಗಿ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ರಾಜಣ್ಣ ಎಂ, ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು, ಹೈನು ರಸಾಯನಶಾಸ್ತ್ರ ವಿಭಾಗ, ಹೈನು ಮಹಾವಿದ್ಯಾಲಯ, ಹೆಬ್ಬಾಳ, ಬೆಂಗಳೂರು.

7:20 ಜನಪದ ಸಂಗೀತದಲ್ಲಿ ಮಾಗಡಿ ತಾಲೂಕು ಎಲಗೇನಹಳ್ಳಿಯ ಉಮೇಶ್ ಮತ್ತು ಸಂಗಡಿಗರಿಂದ ಕೋಲಾಟದ ಪದ ಕೇಳಬಹುದು. ಇನ್ನು ಸಮಾಚಾರ ದರ್ಶನ ವಾರದ ವಾರ್ತಾ ಚಿತ್ರ ಮೂಡಿ ಬರ್ತಾ ಇದೆ 7:45. ರಾತ್ರಿ 8:00 to 8:15, 8:30 to 8:45 ಸಿರಿಗಂಧ, 8:15 ದಿಸ್ ವೀಕ್ ಇನ್ ಪಾರ್ಲಿಮೆಂಟ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ, 9:15 ಪಂಪಾಪತಿ ಗದ್ದಿ ಹಾಡಿರುವ ಭಾವಗೀತೆಗಳು. ಶ್ರೋತೃಗಳೇ ಗಮನಿಸಿ, ರಾತ್ರಿ 9:30 ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ಮೈಸೂರು ಭೇಟಿ ಕುರಿತ ಬಾನುಲಿ ವರದಿ ಇದೆ ಮೈಸೂರು ಕೇಂದ್ರದ ಕೊಡುಗೆ. ಇನ್ನು ರಾತ್ರಿ 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ ಚಿನ್ಮಯ ಸಹೋದರಿಯರಾದ ಉಮಾ ಮತ್ತು ರಾಧಿಕಾ ಅವರ ಯುಗಳ ಕರ್ನಾಟಕ ಹಾಡುಗಾರಿಕೆ ಇದೆ. ಚೆನ್ನೈ

0: ಕೇಂದ್ರದ ಕೊಡುಗೆ ಇದು. ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರ. ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ರಾತ್ರಿ 10 ಗಂಟೆಗೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನ ನೀವು ಕೇಳಬಹುದು ಇಂದಿನ ಸಂಜೆಯ ಪ್ರಸಾರದಲ್ಲಿ.
1: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
2: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ.
3: ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಇದು ಆಕಾಶವಾಣಿ ಬೆಂಗಳೂರು. ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳಿದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರೆಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಈಗ ಸಮಯ 4:03. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಇಷ್ಟೊತ್ತು ನಿಮ್ಮ ಜೊತೆ ಇದ್ದದ್ದು ನಾನು ನಿಮ್ಮ ರೇಡಿಯೋ ಗೆಳತಿ ನಾಗರತ್ನ. ನಮಸ್ಕಾರ.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
2: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆಯಲ್ಲಿ
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ ಕನಸುಗಳ ಕಂಠರಿಸೋ ಮಧುರ ತಾಣ

ಎಸ್ ಮ್ಯೂಸಿಕ್ ಕಲೀಣ ನಿಮ್ದೆ, ಮಾಜಿ ಕಲೀಣ ನಿಮ್ದೆ, ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನೆ ಬಿಲ್ಲು 101.3 ಎಫ್ಎಂ. ಉದಾಹರಣೆಗೆ ನನಗೆ ಮಂಡೆ ಇಷ್ಟ ಆಗಲ್ಲ, ಇರಿಟೇಷನ್ ಆಗುತ್ತೆ, ಟೆನ್ಷನ್ ಆಗುತ್ತೆ, ಆಫೀಸಿಂದ ಕಾಲ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಆಗ ಮಂಡೇನ ನಾನು ಸಂಡೇ ಮಾಡ್ತೇನೆ, ಬಿಕಾಸ್ ಆಫೀಸಿನ ಟೆನ್ಷನನ್ನು ತಪ್ಪಿಸ್ಕೋಬಹುದು. ಸೊ ಈ ಥರ ನಿಮಗೆ ಯಾವ ಡೇಯನ್ನು ಬದಲಾಯಿಸಿ ಅದನ್ನು ಸಂಡೇ ಆಗಿ ಮಾಡ್ಕೋಬೇಕು ಅಂತ ನಾನು ಕೇಳಿದೆ. ಬಹಳಷ್ಟು ಸಂದೇಶಗಳು ಬಂದಿದೆ, ಯಾರ್ಯಾರು ಏನೇನು ಹೇಳ್ತಾ ಇದ್ದಾರೆ ಕೇಳೋಣ ಬನ್ನಿ. ವೆಡ್ನೆಸ್ಡೇನ ನಾನು ವೀಕೆಂಡ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ, ಯಾಕೆ ಅಂತ ಉತ್ತರ ಯಾಕೆ ಅಂತ ಹೇಳಿಲ್ಲ, ಒಟ್ಟಲ್ಲಿ ವೆಡ್ನೆಸ್ಡೇನೇ ಮಾಡ್ಬೋದು ಅಂತ ಭಾನುಭಾಸ್ಕರ್ ಅವರು ಸಂದೇಶ ಕಳ್ಸ್ಕೊಡ್ತಾರೆ. ಭಾನುಭಾಸ್ಕರ್ ಅವರೇ, ಕಾರಣ ಏನು ಅಂತ ಹಂಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ಬಿಟ್ರೆ ನಮಗೂ ತುಂಬ ಖುಷಿ ಆಗುತ್ತೆ ಕಾರಣ ತಿಳ್ಕೊಳ್ಳೋಕೆ. ಮಧ್ಯದಲ್ಲಿ ಇರುವ ಗುರುವಾರವನ್ನು ಸಂಡೇ ಮಾಡಿದ್ರೆ ಆ್ಯಕ್ಚುಲಿ ಚೆನ್ನಾಗಿರುತ್ತೆ, ಸುಮಾರು ಪರ್ಸ್ನಲ್ ಕೆಲಸಗಳನ್ನು ಮುಗಿಸ್ಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ. ಬ್ಯಾಂಕು ಗಿಂಕು ಅದು ಇದು ಎಲ್ಲ ಕಡೆ ಹೋಗಿ ಬರ್ಬೋದು. ಸಂಡೇ ರಜಾ ಸಿಗುತ್ತೆ, ಬ್ಯಾಂಕ್ಗಳು ಒಂದಷ್ಟು ಗೌರ್ಮೆಂಟ್ ಆಫೀಸ್ಗಳು ಎಲ್ಲ ಕ್ಲೋಸ್ ಆಗಿರುತ್ತೆ, ಹಾಗಾಗಿ ಗುರುವಾರನ ಸಂಡೇ ಥರ ಮಾಡ್ಕೊಂಬಿಟ್ರೆ ಚೆನ್ನಾಗಿರುತ್ತೆ. ನಮಗೆ ರಜಾ ಸಿಕ್ಕರೆ ಎಲ್ಲ ಕೆಲಸ ಮುಗಿಸ್ಕೋಬೋದು, ಪರ್ಸ್ನಲ್ ಕೆಲಸ ಮುಗಿಸ್ಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ ಅಂತ ನಾಗರತ್ನ ಅವರು ರಾಜಾಜಿನಗರದಿಂದ ಹೇಳ್ತಾ ಇದ್ದಾರೆ. ಸೊ ನಿಮಗೆ ವಾರದ ವೀಕ್ ಡೇಯಲ್ಲಿ ಯಾವ ಡೇಯನ್ನು ಸಂಡೇ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ಆಫ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಸಂದೇಶ ಕಳಿಸ್ಕೊಡಿ. ವಾಟ್ಸ್ಆಪ್ ಸಂಖ್ಯೆ 9484809100013. ಒಂದಷ್ಟು ಬ್ಯೂಟಿಫುಲ್ ಟ್ರ್ಯಾಕ್ಸ್ ನಿಮಗಾಗಿ ಲೈನ್ ಅಪ್ ಆಗಿದೆ, ಕೇಳಿ ಎಂಜಾಯ್ ಮಾಡಿ.

ಸ್ನೇಹಿತರೆಲ್ಲರೂ ಒಬ್ಬೊಬ್ರು ಕೂಡ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ ಯಾವ ವೀಕ್ ಡೇನ ವೀಕೆಂಡ್ ಮಾಡಿದ್ವು ಅಂತ ಡಿಸೈಡ್ ಮಾಡಿ ಹೇಳಿದ್ದಾರೆ. ಯಾರ್ಯಾರು ಏನೇನು ಹೇಳ್ತಾ ಇದ್ದಾರೆ ನೋಡೋಣ. ನನಗೆ ಮಂಡೇನ ವೀಕೆಂಡ್ ಮಾಡೋದಕ್ಕೆ ಇಷ್ಟ ಅಂತ ಸೌಮ್ಯ ಅವರು ಎಳೆಬೆತ್ತೂರು ದಾವಣಗೆರೆ ತಾಲೂಕು ಇಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಗುರುವಾರ ಮಾಡಿದ್ರೆ ಚೆನ್ನಾಗಿರುತ್ತೆ ಮಂಚನ, ತರಾಮಾಗಿ ನಾನು ರಾಯರ ಮಠಕ್ಕೆ ಹೋಗಿ ದರ್ಶನ ಮಾಡ್ಕೊಂಡ್ಬರಬಹುದು ಅಂತ ಮಂಜುಶ್ರೀ ಅವರು ಧಾರವಾಡದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಾನು ಭಾನು ಭಾಸ್ಕರ್ ಅವ್ರಿಗೆ ಕೇಳಿದ್ದೆ ಯಾಕೆ ವೆಡ್ನಸ್ಡೇನೆ ವೀಕೆಂಡ್ ಆಗಬೇಕು ಅಂತ. ಮಿಡ್ವೀಕ್ ಆಗುತ್ತೆ, ನಮಗೆ ಬ್ರೇಕ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಇದೊಂದು ಕ್ಲೆವರ್ ಯೋಚನೆ ಅಂತ ಹೇಳಬಹುದು. ನಮಗೆ ಸೋಮವಾರ ಭಾನುವಾರ ಆದರೆ ಒಳ್ಳೆಯದು, ಸೋಮವಾರ ಸಂತೆಗೆ ಹೋಗ್ಬೋದು, ಬ್ಯಾಂಕಿನ ಕೆಲಸ ಮಾಡ್ಕೋಬಹುದು.

ಅದಕ್ಕೆ ಅಂತ ಅನಂತಮೂರ್ತಿ ಅವರು ಶೃಂಗೇರಿಯಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಗುರುವಾರಕ್ಕೆ ಮತ್ತೊಂದು ಓಟ್ ಬಂದಿದೆ ಯಾರ ಕಡೆಯಿಂದ, ಸೋಮಶೇಖರ್ ತಟ್ಟಿ ಹಂಪಸಾಗರದಿಂದ ಹೇಳ್ತಾ ಇದ್ದಾರೆ. ಓಕೆ, ನಿಮಗೂ ಯಾವ ವೀಕ್ ಡೇನ ವೀಕೆಂಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ, ಕಾರಣಗಳನ್ನು ಕೂಡ ಸಂದರ್ಭ ಸಹಿತ ಕಾರಣನು ಸೇರಿಸಿ ಸ್ವಾರಸ್ಯನ ವಿವರಿಸಿ ವಾಟ್ಸಪ್ಪಲ್ಲಿ ಸಂದೇಶ ಕಳಿಸ್ಕೊಡಿ. ವಾಟ್ಸಪ್ 9484809101 ನಿಮ್ಮ ಉತ್ತರಗಳು ಬರಲಿ.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
2: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆಯಲ್ಲಿ
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ ಕನಸುಗಳ ಕಂಠರಿಸೋ ಮಧುರ ತಾಣ

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಸೊ ಲೈಫ್ ಒಂಥರ ವಿಚಿತ್ರ. ಒಂದೊಂದ್ಸಲ ಏನಾದರೂ ಕೆಲಸ ಮಾಡ್ಕೊಳಕ್ಕಾಗಲಿಲ್ಲ ಅಂದರೆ ಅಯ್ಯೋ ಈ ದಿನ ರಜಾ ಇರಬಾರ್ದಿತ್ತ, ಯಾಕಾದರೂ ಸಂಡೆ ಮುಂದೆ ಹೋಯ್ತು, ಈ ದಿನ ರಜಾ ಸಿಕ್ಕಿದ್ರೆ ಏನಾದರೂ ಕೆಲಸ ಮಾಡ್ಕೋಬಹುದಿತ್ತು ಅಂತ ಅನ್ಕೋತೀವಿ. ಅದೇ ರೀತಿ ಯಾವ ವೀಕ್ಡೇನ ವೀಕೆಂಡ್ ಮಾಡ್ತೀರಾ ಅಂತ ನಾನು ಕೇಳಿದೆ. ವೀಕೆಂಡ್ ದಿನ ಯಾವ ದಿನಕ್ಕೂ ಸಾಲೋದೇ ಇಲ್ಲ, ಹಾಗಾಗಿ ವೀಕ್ ಡೇಸಲ್ಲಿ ನಮಗೆ ರಜೆಗಳನ್ನ ಮಾಡ್ಕೋಬೇಕು ಅಂತ ಪಂಡಿತ್ ಚನ್ನಪ್ಪ ಸಾರವಾಡದಿಂದ ಸಂದೇಶವನ್ನು ಕಳಿಸ್ಕೊಡಿದ್ದಾರೆ. ನಮಗೆ ಬುಧವಾರ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ, ಮನೆ ಸ್ವಚ್ಛ ಮಾಡಿಕೊಂಡು ಮಾರ್ಕೆಟಿಗೆ ಹೋಗ್ಬೋದು, ಬ್ಯಾಂಕ್

ಬೇರೆ ಕೆಲಸಗಳು ಕೂಡ ಆಗುತ್ತೆ ಅಂತ ಶಹಾಪುರದಿಂದ ಕವಿತಾ ಅವರು ಹೇಳ್ತಾ ಇದಾರೆ. ಹೊಸಪೇಟೆಯಿಂದ ಪ್ರಿಯಾಂಕಾ ಅವರು ಗುರುವಾರ ವೀಕೆಂಡ್ ಮಾಡಿದ್ರೆ ಬ್ಯಾಂಕ್ ಮತ್ತು ಇನ್ನಿತರ ಕೆಲಸಗಳನ್ನ ಮಾಡ್ಕೋಬಹುದು ಅಂತ ಹೇಳ್ತಾ ಇದಾರೆ. ಮತ್ತೊಂದಷ್ಟು ಸಂದೇಶಗಳಿದೆ, ಎಲ್ಲ ಸಂದೇಶಗಳನ್ನ ಓದ್ತೀನಿ. ಈ ಎರಡು ಬ್ಯೂಟಿಫುಲ್ ಗೀತೆಗಳನ್ನ ನಂತರ

ಸೊ ಅದಲು ಬದಲಿಯ ಆಟದಲ್ಲಿ ನಾವು ಸಾಕ್ತಾ ಇದ್ದೀವಿ. ಒಂದಷ್ಟು ರಿಸರ್ಚ್ಗಳ ಪ್ರಕಾರ ಸೋಮವಾರ ಎಲ್ಲರನ್ನು ತುಂಬ ಲೇಜಿ ಮಾಡುತ್ತದೆ, ಬಿಕಾಸ್ ಸಂಡೇಲಿ ಸರಿಯಾಗಿ ಕೆಲಸಗಳಾಗಿರಲ್ಲ, ನಿದ್ದೆಗಳಾಗಿರೋದ್ರಿಲ್ಲ. ಹಾಗಾಗಿ ಸೋಮವಾರ ಸಂಡೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನೀವೆಲ್ಲರೂ ಹೇಳ್ತಾ ಇದ್ದೀರಾ. ಇನ್ನೊಂದಷ್ಟು ಜನ ಬುಧವಾರಕ್ಕೆ ಓಟ್ ಹಾಕಿದ್ರೆ ಇನ್ನೊಂದು ವಿಷಯ ಗೊತ್ತಾ, ಅಮೆರಿಕಾದಲ್ಲಿ ಬುಧವಾರನ ಹಂಪಡೆ ಅಂತ ಕರೀತಾರಂತೆ. ಯಾಕಂದ್ರೆ ಆ ದಿನ ದಾಟಿದ್ರೆ ವೀಕೆಂಡ್ ಹತ್ರ ಬರುತ್ತೆ. ಆಫೀಸಲ್ಲಿ ಬುಧವಾರ ಪ್ರೊಡಕ್ಟಿವಿಟಿ ತುಂಬ ಕಡಿಮೆ ಇರುತ್ತಂತೆ, ನೀವೇನಾದರೂ ಎಕ್ಸ್ಪೀರಿಯೆನ್ಸ್ ಮಾಡಿದಿರೋ ಅದನ್ನು. ಸೊ ಬುಧವಾರ ಬಂತು ಅಂದರೆ ಅಬ್ಬ, ಬುಧವಾರ ದಾಟಿದ್ರೆ ಗುರುವಾರ ಬರುತ್ತೆ, ಆಮೇಲೆ ಶುಕ್ರವಾರ ಬರುತ್ತೆ, ಶನಿವಾರ ಯಸ್ ವೀಕೆಂಡ್ ಬರುತ್ತೆ, ಮಜಾ ಮಾಡ್ಬೋದು, ಪಾರ್ಟಿ ಮಾಡ್ಬೋದು, ಎಂಜಾಯ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಿರ್ತೀವಿ. ಹಾಗಾಗಿ ಅಮೆರಿಕಾದಲ್ಲಿ ಬುಧವಾರನ ಹಂಪಡೆ ಅಂತ ಕರೀತಾರಂತೆ. ಇನ್ನು ಶುಕ್ರವಾರ ಬರೋಷ್ಟರಲ್ಲಿ ಮೆದುಳು ಫುಲ್ಲು ಹ್ಯಾಪಿ ಆಗೋಗುತ್ತೆ, ಬಿಕಾಸ್ ಶುಕ್ರವಾರ ಸಂಜೆ ಆಫೀಸಿಂದ ಹೊರಟ್ರೆ ವೀಕೆಂಡ್ನ ಡೋಪಮೈನ್ ನಮ್ಮ ತಲೆಯಲ್ಲಿ ರಿಲೀಸ್ ಆಗುತ್ತೆ. ಹಾಗಾಗಿ ಶುಕ್ರವಾರ ಎಲ್ಲರೂ ಸಖತ್ ಎನರ್ಜೆಟಿಕ್ ಆಗಿರ್ತೀವಿ. ಸಂಡೇ ತುಂಬ ಸ್ಕೇರಿಯಾಗಿರುತ್ತೆ ಅಲ್ವಾ, ಯಾಕಂದರೆ ಮಂಡೇ ಅದೇ ಆಫೀಸು, ಅದೇ ಬಾಸು, ಅದೇ ಮೇಲು. ಸೊ ಯಾರ್ಯಾರು ಯಾವ್ಯಾವ ವಾರವನ್ನು ಎಲ್ಲೆಲ್ಲಿಗೆ ಬದಲಾಯಿಸಿದ್ದಾರೆ ನೋಡೋಣ. ನನಗೆ ರವಿವಾರ ಬದಲಾಗಿ ಶನಿವಾರ ಇದ್ರೆ ಬಹಳ ಚೆನ್ನಾಗಿರುತ್ತೆ, ಯಾಕಂದರೆ ಆಂಜನೇಯ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ ಅಂತ ಅಕ್ಕಲಕೋಟೆ ತಾಲೂಕಿನ ಮೈದರ್ಗಿಯಿಂದ ಈರಣ್ಣ ಜೇವೂರ್ ಅವರು ಹೇಳ್ತಾ ಇದ್ದಾರೆ. ಓಕೆ, ತುಂಬ ದೈವ ಭಕ್ತರು ಅನಿಸುತ್ತೆ ಸರ್, ಶನಿವಾರ ಹೋಗಬಹುದು, ಹೌದು ಭಾನುವಾರ ಕೂಡ ಹೋಗಬಹುದು ಅಲ್ವಾ, ದೇವಸ್ಥಾನಕ್ಕೆ ಏನಾಗುತ್ತೆ, ಓ ಆಂಜನೇಯ ಭಕ್ತರು ಶನಿವಾರ ಹೋಗ್ತಾರೆ, ಓಕೆ ಗಾಟ್ ಇಟ್. ನಮಗೆ ಶುಕ್ರವಾರ ವೀಕೆಂಡ್ ಆದರೆ ತುಂಬ ಇಷ್ಟ ಆಗುತ್ತೆ, ಯಾಕಂದರೆ ಶುಕ್ರವಾರ ದಿವಸ

ಲಕ್ಷ್ಮೀ ಪೂಜೆನ ಚೆನ್ನಾಗಿ ಮಾಡಬಹುದು. ಪ್ರತಿದಿನ ಅವಸರ ಅವಸರವಾಗಿ ಮಾಡ್ತೀನಿ, ಶುಕ್ರವಾರ ಚೆನ್ನಾಗಿ ಪೂಜೆ ಮಾಡಿದ್ರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ ಅಂತ. ಆಹಾ, ನಿಮ್ಮ ಮೆಸೇಜ್ ನೋಡ್ತಾ ಇದ್ರೆ ನನಗೆ ಅರ್ಥ ಆಗ್ತದೆ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತೀರಂತ. ರಾಜೇಶ್ವರಿ ಅವರು ರಾಜೇಶ್ವರಿ ಕೊಟ್ರೇಶ್ ಹೊಸಪೇಟೆ ವಿಜಯನಗರ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸ್ಕೊಂಡಿದ್ದಾರೆ. ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಸದಾಕಾಲ ಏನು ನೆಲೆಸಲಿ ಮೇಡಮ್. ಮತ್ತೊಂದು ಥ್ರಿಲ್ ಆಗಿರೋ ಸಂದೇಶ ಬಂದಿದೆ, ಅವರು ಥ್ರಿಲ್ ಅಂತ ಕಳಿಸ್ಕೊಟ್ಟಿದ್ದಾರೆ. ಮಂಜು, ನನಗಂತೂ ಭಾನುವಾರ ಬದಲಾಗಿ ಗುರುವಾರ ವೀಕ್ಲಿ ಆಫ್ ಮಾಡಿಕೊಂಡ್ರೆ ಒಳ್ಳೇದು ಅನಿಸುತ್ತೆ. ಯಾಕಂದರೆ ಇವರು ವೀಕೆಂಡಲ್ಲಿ ನಾನ್ ವೆಜ್ ತಿನ್ನಲ್ವಂತೆ, ಹಾಗಾಗಿ ಗುರುವಾರ ತಿನ್ಕೊಂಡು ರೆಸ್ಟ್ ಮಾಡಬಹುದು ಅಂತ ಇವರು ಹೇಳ್ತಾ ಇದ್ದಾರೆ. ಇದು ಇವರ ಪರ್ಸ್ನಲ್ ಒಪಿನಿಯನ್ ಅಷ್ಟೇ. ಗೋಪಾಲ ಕಾಂಬ್ಳೇಕರ್, ಶಿವಪುರ, ಕೊಪ್ಪಳ ಜಿಲ್ಲೆಯಿಂದ. ಮತ್ತೊಂದಷ್ಟು ಕ್ರಿಯೇಟಿವ್ ಸಂದೇಶಗಳು ಬಂದಿದೆ, ಯಾರೇನು ಹೇಳ್ತಾ ಇದ್ದಾರೆ. ಓಕೆ, ಫ್ರೈಡೇನ ಸಂಡೆ ಮಾಡಬೇಕು ಸರ್, ಯಾಕಂದರೆ ಲೇಡೀಸ್ಗೆ ಪೂಜೆ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಅಂತ ಉಮಾಶಂಕರ್ ಅವರು HMT ಲೇಔಟಿಂದ ಸಂದೇಶವನ್ನು ಕಳಿಸ್ಕೊಡಿದ್ದಾರೆ. ಓಕೆ, ನೀವು ಕೂಡ ಸಂದೇಶಗಳನ್ನ ಕಳಿಸ್ಕೊಡಿ. ಯಾವ ವೀಕ್ಡೇನೋ ವೀಕೆಂಡ್ ಮಾಡೋದಕ್ಕೆ ನಿಮಗೆ ಇಷ್ಟ ಅಂತ ವಾಟ್ಸಪ್ ಸಂಖ್ಯೆ 9484901013

ಚಂದ್ರಶೇಖರ್ ಅವರು ಕುಮಾರ ಪಾರ್ಕ್ ಇಂದ ಸ್ವಲ್ಪ ಟೆನ್ಷನ್ ಆಗ್ಬಿಟ್ಟು ಸಂದೇಶವನ್ನ ಕಳ್ಸ್ಕೊಡಿದಾರೆ ಸರ್. ನೀವು ಹೇಳ್ತಾ ಇರೋದು ಗೊತ್ತಾದ್ರೆ ಅವರು ಸಂಡೆ ರಜಾನ ತೆಗೆದು ಬಿಡ್ತಾರೆ ಸರ್ ಅಂತ ಇದಾರೆ. ಸರ್ ಟೆನ್ಷನ್ ಮಾಡ್ಕೋಬೇಡಿ, ನಾವು ತುಂಬಾ ಕಾಮನ್ ಆಗಿ ಜನರಲ್ ಆಗಿ ಒಂಚೂರು ಏನು ಫನ್ನಿ ಆಗಿ ಡಿಸ್ಕಷನ್ ಮಾಡ್ತಾ ಇರೋದು. ಏನು ಅಂದರೆ ಅಪ್ಪಿ ತಪ್ಪಿ ಇಮ್ಯಾಜಿನ್ ಈ ಥರ ಇದ್ರೆ ಯಾವ ದಿನ ಬೇಕು ಅಂತ. ನೀವು ಸಂಡೇನ ತೆಗ್ದಾಕ್ಬಿಡ್ತಾರೆ ಅಂತ ಗಾಬರಿ ಏನೋ ಆಗೋದು ಅವಶ್ಯಕತೆ ಇಲ್ಲ. ಯಾವುದು ಬೇಡ ಗುರುಗಳೇ, ಇರೋದೇ ಸರಿ ಇದೆ ಅನ್ಸುತ್ತೆ. ಹೌದು ಸರಿ ಇದೆ, ಬಟ್ ಸ್ಟಿಲ್ ಕೆಲವೊಮ್ಮೆ ನಮಗೆ ಏ ಅವತ್ತು ರಜಾ ಸಿಗ್ಬೇಕಿತ್ತಲ್ವಾ, ಇವತ್ತು ರಜಾ ಸಿಗ್ಬೇಕಿತ್ತು ಅಲ್ವಾ ಅಂತ ಅನ್ಸುತ್ತೆ ಅಲ್ವಾ. ಹಂಗಾಗಿ ಒಂದು ಡಿಸ್ಕಷನ್ ಅಷ್ಟೇ, ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ. ಓಕೆ, ಈಗ ಕಾರ್ಯಕ್ರಮನ ಮುಗಿಸುವಂತಹ ಸಮಯ ಆಯಿತು. ಇವತ್ತು ನಾವು ಮಾತಾಡಿದ ಒಂದು ಸಿಂಪಲ್ ವಿಚಾರ, ಫನ್ ವಿಚಾರ, ನಿಮಗೆ ಮ್ಯಾಜಿಕ್ ಬಟನ್ ಅನ್ನೋದು ಇದ್ರೆ ವಾರದಲ್ಲಿ ಯಾವ ವೀಕ್ ಡೇನ ವೀಕೆಂಡ್ ಮಾಡ್ತೀರಾ ಅನ್ನೋದಾಗಿತ್ತು. ತುಂಬ ಜನ ಸಂದೇಶಗಳನ್ನ ಕಳ್ಸಿಕೊಟ್ಟಿರುವಂತಷ್ಟು ಜನ ಗುರುವಾರನ ಮಾಡ್ತೀನಿ ಅಂತ. ಗುರುವಾರಕ್ಕೆ ಮೆಜಾರಿಟಿ ವೋಟ್ ಬಿತ್ತು, ಮಹಿಳಾ ಮಣಿಯರು ಎಲ್ಲರೂ ಸೇರಿ ಶುಕ್ರವಾರಕ್ಕೆ ಜಾಸ್ತಿ ವೋಟಿಂಗ್ ಅನ್ನ ಹಾಕಿದ್ರಿ ಒಂದಷ್ಟು ಜನ. ಮಂಗಳವಾರ ಬೇಕು ಅಂತ ಯಾರು ಹೇಳಿಲ್ವಲ್ಲ, ಗೊತ್ತಿಲ್ಲ. ಸೋಮವಾರ ಬೇಕು ಅಂತ ಆಬ್ವಿಯಸ್ಲಿ ಹೇಳಿದ್ರೆ, ಬಿಕಾಸ್ ವಾರದ ಶೋ ಏನು ಆರಂಭ ಅಲ್ವಾ. ಬುಧವಾರ ಬಂದ್ರೆ ಒಂಥರ ಚೆನ್ನಾಗಿರುತ್ತೆ ಅಂತ ತುಂಬಾ ಜನ ಹೇಳಿದ್ರಿ. ಆಕ್ಚುಲಿ ಇಲ್ಲಿ ಪಾಯಿಂಟ್ ಏನು ಅಂದ್ರೆ, ನಮಗೆ ಎಕ್ಸ್ಟ್ರಾ ಸಂಡೆ ಬೇಕು ಅಥವಾ ವೀಕ್ ಡೇ ಅಲ್ಲಿ ವೀಕೆಂಡ್ ಆಗಬೇಕು ಅನ್ನೋದಲ್ಲ. ನಮಗೆ ಬೇಕಾಗಿರೋದು ಪ್ರತಿ ದಿನದಲ್ಲೂ ಕೂಡ ಒಂದು ಚಿಕ್ಕ ಸಂಡೇ ಅನ್ನೋ ಫೀಲ್ ಬೇಕು ಅಷ್ಟೇ. ಸೋಮವಾರ ಆದರೂ ಸರಿ, ಮಂಗಳವಾರ ಆದರೂ ಸರಿ, ಬುಧವಾರ ಆದರೂ ಸರಿ, 10 ನಿಮಿಷ ಫ್ಯಾಮಿಲಿ ಜೊತೆ ಕಾಫಿ ಕುಡಿಯೋದು, ಭಾನುವಾರ ಆದರೂ ಲಂಚ್ ಬ್ರೇಕ್ನಲ್ಲಿ ನಗೋದು, 10 ನಿಮಿಷ, ಒಂದು ಅರ್ಧ ಗಂಟೆ ಪ್ರತಿ ವೀಕ್ ಡೇ ಅಲ್ಲೂ ಕೂಡ ವೀಕೆಂಡನ್ನು ಫೀಲ್ ನಮಗೆ ಬೇಕಾಗಿದೆ ಅಷ್ಟೇ. ಹಾಗಾಗಿ ಇವತ್ತಿನ ಒಂದು ನಿರ್ಧಾರ ಮಾಡೋಣ. ವಾರದ ಯಾವ ದಿನಾನೂ ಟೆನ್ಷನ್ ತಗೊಳ್ಳದೆ ನಾವೇ ಆ ದಿನವನ್ನು ಖುಷಿ ಖುಷಿಯಾಗಿ ಇಟ್ಕೊಳ್ಳೋಣ. ಪ್ರತಿ ದಿನವನ್ನು ಸಂಡೇ ಥರ ಎಂಜಾಯ್ ಮಾಡೋಣ, ಬಟ್ ಆ ದಿನ ಆ ಡೇ ಏನು ಮಾಡಬೇಕು ಆ ಕೆಲಸ ಮಾಡೋಣ. ಸೊ ಮಂಡೆ ಸಂಡೇ ಥರ ಎಂಜಾಯ್ ಮಾಡ್ತೀನಿ ಅಂತ ಆಫೀಸ್ಗೆ ಹೋಗದೆ ಮನೇಲಿ ಉಳ್ಕೊಳ್ಳೋಕ್ಕಾಗತ್ತಾ? ಮನೇಲಿ ಉಳ್ಕೊಂಡ್ರೆ ಸಂಬಳ ಕೊಡ್ತಾರಾ ಬಾಸು? ಸೊ ಇಷ್ಟು ಹೇಳ್ತಾ ಟಾಟಾ ಬಾಯ್ ಬಾಯ್ ಹೇಳುವಂಥ ಹೊತ್ತು. ವೀಕೆಂಡನ್ನು ಚೆನ್ನಾಗಿ ಎಂಜಾಯ್ ಮಾಡಿ, ಸೇಫಾಗಿ ಎಂಜಾಯ್ ಮಾಡಿ, ಮನೆಯವ್ರ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಶನಿವಾರ. ಮುಂದಿನ ಶನಿವಾರದವರೆಗೂ ಏನು ಮಾಡಬೇಕು, ನೀವು ನನ್ನ ಮಿಸ್ ಮಾಡ್ಕೋಬೇಕು. ಮಿಸ್ ಮಾಡ್ಕೋತೀರಾ ಅಲ್ವಾ? ಕೊಡುವುದೇನು ಕೊಂಬುದೇನು ಒಲವು ಸ್ನೇಹ ಪ್ರೀತಿ, ಇಷ್ಟು ಹೊತ್ತು ನಿಮ್ಮ ಜೊತೆ ಆಗಿದ್ದು ನಿಮ್ಮನೆ ಮಾತು ಆರ್ ಜೆ ಮಂಜುನಾಥ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR @ G

ಶುಭ ಸಂಜೆ, ಗುಡ್ ಈವ್ನಿಂಗ್ ಸ್ನೇಹಿತರೆ. ನೀವು ಕೇಳ್ತಾ ಇದ್ದೀರಾ 101.3 ಮೆಗಾಹರ್ಟ್ಸ್ ನಲ್ಲಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋ ಸಮಯ ಸರಿಯಾಗಿ 5:02 ಆಗಿದೆ. ಸ್ಪಾರ್ಕ್ಲಿಂಗ್ ಸ್ಯಾಟರ್ಡೆಯ ಸಂಜೆಯ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗ್ತಾ ಇದ್ದೀನಿ ನಾನು, ನಿಮ್ಮ ಆರ್ಜೆ ಕುಸುಮಾ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಎಸ್, ಡ್ರೈವ್ ಟೈಮ್ ಶೋ ನಾನ್ ಸ್ಟಾಪ್ ಸಂಜೆಯನ್ನ ಶುರು ಮಾಡುವಂತಹ ಹೊತ್ತಾಗಿದೆ. ನಿಮ್ಮೆಲ್ಲರಿಗೂ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ಶನಿವಾರ. ನಿಮ್ಮಲ್ಲಿ ಸಾಕಷ್ಟು ಜನರಿಗೆ ವೀಕೆಂಡ್ನ ಖುಷಿಯಾದರೆ, ಇನ್ನೂ ಒಂದಷ್ಟು ಜನರಿಗೆ ವಾರದ ಕೊನೆಯ ವರ್ಕಿಂಗ್ ಡೇ ಮುಗೀತು ಅನ್ನೋ ಒಂದು ಖುಷಿ. ಹಾಗೆ ಎಲ್ರಿಗೂ ನಾಳೆ ಭಾನುವಾರ ಅನ್ನೋದು ಖುಷಿಗೆ ಮತ್ತೊಂದು ರೀಸನ್ ಅಂತ ಹೇಳಬಹುದು. ಇಡೀ ವಾರ ಕೆಲಸ, ಟ್ರಾಫಿಕ್, ಡೆಡ್ಲೈನ್ಗಳ ಮಧ್ಯೆ ಕಳೆದು ಹೋಗಿರ್ತೀವಿ. ಸೊ ಒಂದು ದಿನ ಎಲ್ಲಾದರೂ ಹೋಗಿ ರಿಲ್ಯಾಕ್ಸ್ ಆಗಿ ಬರಬೇಕು ಅನ್ನೋ ಆಸೆ ಸಾಮಾನ್ಯವಾಗಿ ಎಲ್ರಿಗೂ ಇದ್ದೇ ಇರುತ್ತೆ. ಒಂದು ದಿನದ ಟ್ರಿಪ್ಗೆ ನಮ್ಮ ಸುತ್ತಮುತ್ತ ಸಾಕಷ್ಟು ತಾಣಗಳಿವೆ. ಅಂತಹ ಜಾಗಗಳಿಗೆ ಹೋಗಿ ಬಂದರೆ ನಮ್ಮ ಮೈಂಡ್, ಬಾಡಿ ಎರಡೂ ಸಹ ರಿಲ್ಯಾಕ್ಸ್ ಆಗುತ್ತೆ, ಹಾಗೆ ರೀಚಾರ್ಜ್ ಸಹ ಆಗುತ್ತೆ. ಇವತ್ತಿನ ನಾನ್ ಸ್ಟಾಪ್ ಸಂಜೆಯಲ್ಲಿ ಬೆಂಗಳೂರಿನ ಸುತ್ತಮುತ್ತ ಇರುವಂತಹ ಒಂದಷ್ಟು ಪ್ರವಾಸಿ ತಾಣಗಳ ಕುರಿತು ನಾನು ಮಾತಾಡ್ತೀನಿ. ಹಾಗೆ ನೀವು ನಿಮ್ಮ ಊರಿನಲ್ಲಿರುವಂತಹ ಒನ್ ಡೇ ಟ್ರಿಪ್ಗೆ ಜನಪ್ರಿಯವಾಗಿರುವಂತಹ ತಾಣಗಳನ್ನ ನಮಗೆ ಪರಿಚಯ ಮಾಡಿಸ್ತೀರಾ. ಓಕೆನಾ? ಹೇಗೆ ಪರಿಚಯ ಮಾಡಿಸ್ತೀರಾ? ನಮಗೆ ಮೆಸೇಜ್ ಮಾಡೋದ್ರ ಮೂಲಕ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013, 9480901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ನಿಮ್ಮ ಸಂದೇಶದಲ್ಲಿ ನಿಮ್ಮ ಊರು ಹಾಗೆ ಪ್ರವಾಸಿ ತಾಣದ ಪುಟ್ಟ ಪರಿಚಯ ಇರಲಿ, ಜೊತೆಗೆ ನಿಮ್ಮ ಮುದ್ದಾದ ಹೆಸರು ಸಹ ಇರಲಿ. ವೀಕೆಂಡ್ ಸ್ಪೆಷಲ್ ನಾನ್ ಸ್ಟಾಪ್ ಸಂಜೆಯಲ್ಲಿ ಮುದ್ದು ಗುಮ್ಮ ಅನ್ನೋ ಹೊಚ್ಚ ಹೊಸ ಹಾಡು ಮೂಡಿ ಬರ್ತಾ ಇದೆ ಕರಾವಳಿ ಚಿತ್ರದಿಂದ. ಕೇಳ್ತಾ ಇರಿ, ಇದು ಕನ್ನಡ ಕಾಮನ ಬಿಲ್ಲು 101.3.

ವೀಕೆಂಡ್ ಸ್ಪೆಷಲ್ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಹಾಗೆ ನಾವಿವತ್ತು ಮಾತಾಡ್ತಾ ಇರುವಂತಹ ವಿಷಯ ವೀಕೆಂಡ್ ಡೆಸ್ಟಿನೇಷನ್ಗಳ ಬಗ್ಗೆ. ಯಾಕೆಂದ್ರೆ ನಾಳೆ ಭಾನುವಾರ ಅಲ್ವಾ, ಹಾಗಾಗಿ ಒಂದು ದಿನದ ಪ್ರವಾಸಕ್ಕೆ ನಿಮ್ಮ ಊರಿನಲ್ಲಿರುವಂತಹ ಪ್ರವಾಸಿ ತಾಣದ ಪರಿಚಯವನ್ನು ನಮಗೆ ಮಾಡಿಸಿ ಅಂತ ಕೇಳಿದೆ. ಸಾಕಷ್ಟು ಸಂದೇಶಗಳು ಈಗಾಗಲೇ ನಮ್ಮ ಇನ್ಬಾಕ್ಸ್ಗೆ ಬಂದು ತಲುಪ್ತಾ ಇವೆ. ಇನ್ನು ಸಂದೇಶಗಳನ್ನ ನೋಡೋಣ. ಯಾರಿದು ಶಿವಗಂಗೆ ಪರಿಚಯ ಮಾಡಿಸ್ತಾ ಇದ್ದಾರೆ ನಮಗೆ. ಬೆಂಗಳೂರಿನಿಂದ ಸುಮಾರು 54 ಕಿಲೋಮೀಟರ್ಗಳಷ್ಟು ದೂರದಲ್ಲಿರುವಂತಹ ನೆಲಮಂಗಲ ತಾಲೂಕಿನಲ್ಲಿರುವಂತಹ ಪ್ರಮುಖ ಯಾತ್ರಾ ಹಾಗೂ ಚಾರಣ ತಾಣ ಅಂತ ಹೇಳ್ತಾ ಇದ್ದಾರೆ ಇವರು. ಮಾಹಿತಿಗೆ ಧನ್ಯವಾದ. ಹಾಗೆ ಅಂಜನಾದ್ರಿ ಬೆಟ್ಟ ಅಂತ ಕೊಪ್ಪಳ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಬಸವರಾಜ್ ಕೊಡಕೇರಿ ಕೊಪ್ಪಳದಿಂದ ಶ್ರೀ ಹನುಮಂತನ ಜನ್ಮಸ್ಥಳ ಇದು ಅಂತ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಹಾಗೆ ಎ ಬಿ ಶಂಭುಲಿಂಗನಗೌಡ ಹರಪ್ಪನಹಳ್ಳಿ ತಾಲೂಕು ಅರಸೀಕೆರೆಯಿಂದ, ಮೇಡಮ್ ನಮ್ಮ ಊರಿನಿಂದ 2 ಕಿಲೋಮೀಟರ್ ದೂರದಲ್ಲಿರುವ ಶ್ರೀ ಬಸವೇಶ್ವರ ದೇವಸ್ಥಾನ ಹಾಗೂ ಆ ದೇವಸ್ಥಾನದ ಪಕ್ಕದಲ್ಲಿ ಇರುವ ಒಂದು ದೊಡ್ಡ ಕೆರೆ ನೋಡಲು ತುಂಬಾ ಸುಂದರವಾದ, ಒಂದು ದಿವಸದ ಪ್ರವಾಸಕ್ಕೆ ಸೂಕ್ತವಾದ ಸ್ಥಳ ಮೇಡಮ್. ಹಾಗೆ ನಾವು 15 ದಿವಸ ಅಥವಾ ತಿಂಗಳಿಗೆ ಒಮ್ಮೆ ಕಾಲ್ನಡಿಗೆಯಲ್ಲಿ ಹೋಗಿ 2 ಕಿಲೋಮೀಟರ್ ದೂರ ಮನೆಯಲ್ಲಿ ಏನಾದರೂ ತಿಂಡಿ ತಿನಿಸುಗಳನ್ನು ಮಾಡಿಕೊಂಡು ಹೋಗಿ ಮಕ್ಕಳ ಜೊತೆಗೆ ಹೋಗಿ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ. ನೀವು ಕೂಡ ತಿಳಿಸಬಹುದು ನಿಮ್ಮ ಊರಿನಲ್ಲಿ ಹತ್ತಿರದಲ್ಲಿರುವಂಥ ಒಂದು ದಿನದ ಪ್ರವಾಸಕ್ಕೆ ಸೂಕ್ತವಾಗಿರುವಂಥ ಪ್ರವಾಸಿ ತಾಣ ಇದ್ದರೆ ನಮಗೆ ಪರಿಚಯ ಮಾಡಿಸಿ. ಕೆಲವೊಂದು ಜನಪ್ರಿಯ ತಾಣಗಳಿರುತ್ತೆ, ಉದಾಹರಣೆಗೆ ಅಂಜನಾದ್ರಿ ಬೆಟ್ಟ ಈ ರೀತಿಯ ಸ್ಥಳಗಳು. ಹಾಗೆ ಇನ್ನೂ ಕೆಲವು ಸ್ಥಳಗಳು ನಮಗೆ ಗೊತ್ತಿರೋದಿಲ್ಲ, ಅಂತಹ ಸ್ಥಳಗಳನ್ನ ಸಹ ನೀವು ನಮಗೆ ಇವತ್ತು ಪರಿಚಯ ಮಾಡಿಸ್ಬೋದು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಇನ್ನು ಟ್ರಿಪ್ಗೆ 2-3 ದಿನಗಳು ಹೋಗಬೇಕು ಅಂತ ಏನಿಲ್ಲ, ಯಾಕಂದರೆ ಅಷ್ಟೊಂದು ಸಮಯ ಇರೋದಿಲ್ಲ. ಸಮಯ ಇದ್ದರೆ ಹೋಗ್ಬೋದು, ಇಲ್ಲ ಅಂತ ಅಂದರೆ ಅಟ್ಲೀಸ್ಟ್ 1 ಡೇ ಟ್ರಿಪ್ಗೆ ಹೋಗೋದಕ್ಕೆ ಒಂದಷ್ಟು ಆಪ್ಷನ್ಗಳನ್ನ ನಾವು ಹುಡುಕ್ಬೇಕಾಗತ್ತೆ, ಒಂದಷ್ಟು ಸ್ಥಳಗಳನ್ನ ಹುಡುಕ್ಬೇಕಾಗತ್ತೆ. ಹಾಗೆ ಬೆಂಗಳೂರು ಸುತ್ತಮುತ್ತ ನಾವು ಒಂದು ದಿನಕ್ಕೆ ಹೋಗಿ ಮನಸ್ಸನ್ನು ರಿಫ್ರೆಶ್ ಮಾಡಿಕೊಂಡು ಬರೋದಕ್ಕೆ ಎಷ್ಟೊಂದು ಸುಂದರವಾದಂಥ ಜಾಗಗಳಿದ್ದಾವೆ. ಕೆಲವೊಂದ್ಸಲ ಒಂದು ಲಾಂಗ್ ಡ್ರೈವ್ ಹೋಗಿ ಒಂದು ಬಂದರೂ ಸಾಕು, ಮನಸ್ಸಿಗೆ ಒಂಥರ ರಿಫ್ರೆಶ್ ಅಂತ ಅನಿಸುತ್ತೆ. ಹಾಗೆ ಒಂದು ಸುಂದರ ಸನ್ರೈಸ್ನ ನೋಡಿದ್ರೆ ಸಾಕು, ನಮ್ಮ ವಾರದ ಆಯಾಸ ಏನಿರುತ್ತೆ, ದಣಿವೇನಿರುತ್ತೆ, ಅದೆಲ್ಲವೂ ಕೂಡ ಮರೆತು ಹೋಗುತ್ತೆ. ಹಾಗಾಗಿನೇ ಇತ್ತೀಚಿನ ದಿನಗಳಲ್ಲಿ 1 ಡೇ ಗೆಟ್ ಅವೇ ಅನ್ನೋ ಒಂದು ಟ್ರೆಂಡ್ ಶುರುವಾಗಿರೋದು. ಬ್ಯುಸಿ ಲೈಫ್ನಲ್ಲಿ ಒಂದು ದಿನ ಅಟ್ಲೀಸ್ಟ್ ಫ್ರೀ ಆಗಿ ನಾವು ಎಲ್ಲಾದರೂ ಹೋಗಿ ಬರೋಣ ಅಂತ ಅಂದ್ಕೊಳ್ಬೇಕಾಗುತ್ತೆ. ಯಾಕಂದರೆ 2-3 ದಿನಗಳು ನಾವು ಫ್ರೀ ಮಾಡಿಕೊಂಡು ಹೋಗೋದಕ್ಕೆ ಸಾಧ್ಯ ಆಗದೇ ಇರೋಂಥ ಸಂದರ್ಭದಲ್ಲಿ ಒಂದು ದಿನ ಆದರೂ ಹೋಗಿ ಬರೋಣ ಅಂತ ಹೇಗೋ ಸಮಯ ಮಾಡಿಕೊಂಡು ಒಂದು ಡೆಸ್ಟಿನೇಷನ್ ಸೆಲೆಕ್ಟ್ ಮಾಡಿಕೊಂಡು ಹೋಗೋದಕ್ಕೆ ಒಂದು ದಿನದ ಪ್ರವಾಸ ಸೂಕ್ತ ಅಂತ ಎಲ್ಲರೂ ಕೂಡ ಈ ಒಂದು ಟ್ರೆಂಡ್ನ ಶುರು ಮಾಡಿದ್ದಾರೆ, ಹಾಗೆ ಫಾಲೋ ಕೂಡ ಮಾಡ್ತಾ ಇದ್ದಾರೆ. ಹಾಗೆ ನೀವು ತಿಳಿಸ್ಬೋದು ನೀವು ನಿಮ್ಮ ಊರಲ್ಲಿರುವಂಥ ಒಂದು ದಿನದ ಪ್ರವಾಸಕ್ಕೆ ಪ್ರಸಿದ್ಧಿಯಾಗಿರುವಂಥ ತಾಣವನ್ನು ಪುಟ್ಟದಾಗಿ ನಮಗೆ ಸಂದೇಶವನ್ನು ಕಳಿಸೋ ಮೂಲಕ ಪರಿಚಯಿಸಿ. ಸ್ನೇಹಿತರೆ, ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9849809103. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಕೇಡಿ ಚಿತ್ರದ ಒಂದು ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ವೀಕೆಂಡ್ ಸ್ಪೆಷಲ್ ಡ್ರೈವ್ ಟೈಮ್ ಶೋ ನಾನ್ ಸ್ಟಾಪ್ ಸಂಜೆ.

ಆತ್ಮೀಯ ಶ್ರೋತೃಗಳಿಗೆಲ್ಲ ನಮಸ್ಕಾರ, ಶುಭ ಸಂಜೆ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ, ಮೀಡಿಯಂ ವೇವ್ ತರಂಗಾಂತರ, ಅಂದರೆ 612 kHz, 490.1 meters ಅಂದರೆ 612 kHz ಹಾಗೂ DRM ತರಂಗಾಂತರ 603 kHz ನಿಲಯದ ಈ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ಸಮಯ ಆಗಿದೆ 5:30:30. ನಿಮಗೆಲ್ಲ ಈ ಸಂಜೆಯ ಪ್ರಸಾರ ಕಾರ್ಯಕ್ಕೆ ಆತ್ಮೀಯವಾದ ಸ್ವಾಗತ. ಸ್ವಾಗತ ಹೇಳ್ತಾ ಇರೋದು ನಾನು ನಿಮ್ಮ ಬಾನುಲಿ ಗೆಳತಿ ಡಾಕ್ಟರ್ ಅರ್ಚನಾ ಆರ್. ಈ ಸಂಜೆಯ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಶಾ ಮುಕ್ತ ಯುವಜನತೆ ಕುರಿತ ವಿಕಸಿತ ಭಾರತಕ್ಕಾಗಿ ವಿಶೇಷ ಕಾರ್ಯಕ್ರಮ ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ ಪ್ರಸಾರವಾಗಲಿದೆ.

0: ಆಕಾಶವಾಣಿ ನಶಾಮುಕ್ತ ಭಾರತ ವಿಶೇಷ ಸಂದರ್ಶನ ಈ ಕುರಿತು ಚರ್ಚೆ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಡಾಕ್ಟರ್ ಬಿ ಸಿ ಭಗವಾನ್, ಕುಲಪತಿಗಳು, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ. ಚರ್ಚೆಯನ್ನು ನಡೆಸಿಕೊಡಲಿದ್ದಾರೆ ನಂಜುಂಡಪ್ಪ ವಿ, ಹಿರಿಯ ಪತ್ರಕರ್ತರು.
1: ನಮಸ್ಕಾರ ಶ್ರೋತೃಗಳೇ, ನಶಾಮುಕ್ತ ಭಾರತ್ ಅಭಿಯಾನದ ಕುರಿತಾದಂಥ ವಿಶೇಷ ಒಂದು ಚರ್ಚಾ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಆಕಾಶವಾಣಿ ಸುದ್ದಿ ವಿಭಾಗದಿಂದ ಪ್ರಸ್ತುತಪಡಿಸ್ತಾ ಇರುವಂತಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ನಶಾಮುಕ್ತ ಭಾರತ, ನಶಾಮುಕ್ತ ಕ್ಯಾಂಪಸ್ ಮತ್ತು ನಶಾಮುಕ್ತ ಕರ್ನಾಟಕ ಒಂದು ಅಭಿಯಾನವನ್ನು ಮುನ್ನಡೆಸ್ತಾ ಇರುವಂತಹ ಸಕ್ರಿಯ ಕಾರ್ಯನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ಬಿ ಸಿ ಭಗವಾನ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯಗಳ ಕುಲಪತಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮೂಲತಃ ಸಮುದಾಯ ಆರೋಗ್ಯ ವಲಯದಲ್ಲಿ ವಿಶೇಷ ಪರಿಣಿತಿ ಪಡೆದಿರುವಂತಹ ಡಾಕ್ಟರ್ ಭಗವಾನ್ ಅವರು ನಶಾಮುಕ್ತ ಭಾರತ ಅಭಿಯಾನದಲ್ಲಿ ಯುವ ಸಮೂಹಕ್ಕೆ ಒಂದು ಮಹತ್ವದ ಸಂದೇಶ ನೀಡೋದಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಪೂರ್ವಕ ಸ್ವಾಗತ.
2: ಧನ್ಯವಾದಗಳು, ನಮಸ್ಕಾರ.
1: ಸರ್, ಈಗ ನಶಾಮುಕ್ತ ಭಾರತ್ ಕೇಂದ್ರ ಸಾಮಾಜಿಕ ನ್ಯಾಯ ಸಬಲೀಕರಣ ಇಲಾಖೆಯ ಸಚಿವಾಲಯದ ಒಂದು ಅಡಿಯಲ್ಲಿ ನಡೀತಾ ಇರುವಂತಹ ಒಂದು ಬೃಹತ್ ಜನಾಂದೋಲನ ಒಂದು ದೇಶಾದ್ಯಂತ ನಡೀತಾ ಇದೆ. ಈ ಒಂದು ನಶಾಮುಕ್ತ ಭಾರತ ಅಭಿಯಾನದ ಮುಖ್ಯ ಉದ್ದೇಶ ಏನು ಅಂತ?
2: ನಶಾಮುಕ್ತ ಭಾರತ ಯುವಶುದ್ಧಿ ಅಭಿಯಾನ, ಸ್ವಾಸ್ಥ್ಯ ಭಾರತ, ಸ್ವಾಸ್ಥ್ಯ ಕರ್ನಾಟಕ ಹಾಗೂ ಸ್ವಾಸ್ಥ್ಯ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅಂತ ನಾವೊಂದು ಅಭಿಯಾನ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮೊದಲಿಗೆ ನಾನು ವೈಸ್ ಚಾನ್ಸ್ಲರ್ ಆಗಿ ಕಾರ್ಯನಿರ್ವಹಿಸ್ಲಿಕ್ಕೆ ಶುರು ಮಾಡಿದ ಮೇಲೆ, ನಾನು ಟೀಚರ್ ಆಗಿದ್ದಾಗಲಿಂದ ಕೂಡ, ವೆನ್ ಐ ವಾಸ್ ಪ್ರೊಫೆಸರ್ ಆಫ್ ಸರ್ಜರಿ ಆ್ಯಂಡ್ ಡೀನ್ ಅಂಡ್ ಪ್ರಿನ್ಸಿಪಲ್ ಎಟ್ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಆವಾಗಲಿಂದನೂ ನಮ್ಮ ಯುವಕರಲ್ಲಿ ಹೆಚ್ಚಾಗ್ತಾ ಇರ್ತಕ್ಕಂಥ ಈ ಮಾದಕ ವಸ್ತುಗಳ ನಶೆ ಬಗ್ಗೆ ನನಗೆ ಬಹಳ ಕಾಳಜಿ ಇತ್ತು. ಅದು ನಮ್ಮ ವಿದ್ಯಾರ್ಥಿಗಳನ್ನು ಹೆಲ್ತ್ ಕೇರ್ ಇಂಡಸ್ಟ್ರಿನಲ್ಲಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಎಲ್ಲ ಸ್ಟ್ರೀಮಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು, ಯುವಕರನ್ನು ಒಂದು ನಶೆಗೆ ತಳ್ತಾ ಇರ್ತಕ್ಕಂಥ ಜಾಲನೇ ಒಂದು ನಮ್ಮ ದೇಶದಲ್ಲಿದೆ. ಆ ಜಾಲ ಕರ್ನಾಟಕದಲ್ಲಿ ಹೆಚ್ಚಿನ ಕೆಲಸ ನಿರ್ವಹಿಸಲಿಕ್ಕೆ ಶುರು ಮಾಡಿದೆ. ಹಾಗಾಗಿ ಇದ್ರ ಬಗ್ಗೆ ಒಂದು ದೊಡ್ಡ ಜಾಗೃತಿ ಅಭಿಯಾನ ಮಾಡಬೇಕು ಅಂತ ಹೇಳಿ ನನ್ನ ಧ್ಯೇಯ ಇತ್ತು. ನಾನು ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ನೇಮಕಗೊಂಡ ನಂತರ ನಮ್ಮ ಎಲ್ಲ ಆಫೀಸರ್ಸ್ ಜೊತೆ ಚರ್ಚಿಸಿ ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ನಮ್ಮ ಮಾನ್ಯ ಸಚಿವರು ಹಾಗೂ ಸಚಿವಾಲಯದ ಜೊತೆ ಹಾಗೂ ನಮ್ಮ ವಿಶ್ವವಿದ್ಯಾಲಯದ ಕೆಳಗಡೆ ಬರ್ತಕ್ಕಂಥ ಎಲ್ಲ ಕಾಲೇಜ್ಗಳ ಟೀಚರ್ಸ್ ಆಗಿರ್ಬೋದು ಮತ್ತು ಅದರ ಓನರ್ಸ್ಗಳಾಗಿರ್ಬೋದು, ಅವರೆಲ್ಲರ ಜೊತೆ ಚರ್ಚಿಸಿ ನಮ್ಮ ವಿದ್ಯಾರ್ಥಿಗಳನ್ನು ನಾವು ಫಸ್ಟು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಅಂತ ಹೇಳಿ ಈ ಅಭಿಯಾನ ಶುರು ಮಾಡಿದ್ವಿ. ಇಡೀ ವಿಶ್ವದಲ್ಲೇ ಇದೆ, ಆದರೆ ನಮ್ಮ ದೇಶದಲ್ಲಿ ಸುಮಾರು 30-40% ಯುವಜನತೆ, ಅದರಲ್ಲಿ ವಿದ್ಯಾರ್ಥಿಗಳೇ ಜಾಸ್ತಿ ಇರ್ತಕ್ಕಂಥವ್ರು, ಅವರು ನಶೆಗೆ ಒಳಪಡ್ತಾ ಇದ್ದಾರೆ ಅಂತ ಹೇಳಿ ಮಾದಕ ವಸ್ತುಗಳಿಗೆ. ಹಾಗಾಗಿ ಇದನ್ನು ಫಸ್ಟು ನಮ್ಮ ಕರ್ತವ್ಯ ಏನಂತ ಹೇಳಿದ್ರೆ, ನಾವು ನಮ್ಮ ವಿದ್ಯಾರ್ಥಿಗಳನ್ನು ನಮ್ಮ ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಮ್ಮ ಕಾಲೇಜುಗಳಲ್ಲಿ ಅವರಿಗೆ ಈ ನಶೆಯಿಂದ ದೂರ ಇರಲಿಕ್ಕೆ ಹೇಳಿ ಮತ್ತು ನಮ್ಮ ಎಲ್ಲ ಕ್ಯಾಂಪಸ್ಗಳನ್ನು ನಶಾಮುಕ್ತವಾಗಿ ಮಾಡಬೇಕು ಅನ್ನೋದು ನಮ್ಮ ದೊಡ್ಡ ಅಭಿಯಾನ.
1: ಎಸ್ ಸರ್, ಈಗ ಬಹಳಷ್ಟು ಜಿಲ್ಲೆಗಳಲ್ಲೂ ಕೂಡ ಹೋಗಿ ನೀವು ಕಾರ್ಯ ನಿರ್ವಹಿಸ್ತಾ ಇದ್ದೀರಾ, ಅಲ್ಲೂ ಕೂಡ ಜಿಲ್ಲೆಗಳನ್ನು ತಲುಪಬೇಕು ಅಂತ ಈಗಾಗಲೇ ಸುಮಾರು ಒಂದು 15 ಜಿಲ್ಲೆಗಳಲ್ಲಿ ಈ ಒಂದು ಅಭಿಯಾನ ನಡೆಸಿದ್ದೀರಾ ಅಂತ. ಸೊ ಹೇಗಿದೆ ಅಲ್ಲಿ ಪ್ರತಿಕ್ರಿಯೆ ಹೇಗಿದೆ ಅಂತ?
2: ಏನಾಗಿದೆ, ಮುಂಚೆ ಈ ಮಾದಕ ವಸ್ತುಗಳು ಅಂತಕ್ಕಂಥದ್ದು ಬರೀ ಕಾಸ್ಮೋಪಾಲಿಟನ್ ಸಿಟಿಗಳಲ್ಲಿ ಸಿಗುತ್ತೆ ಅಂತ ಇತ್ತು. ತಮಗೆ ಗೊತ್ತಿದೆ ಮೇಜರ್ ಸಿಟೀಸ್ ಬ್ಯಾಂಗ್ಳೂರು, ಮುಂಬೈ, ಪಂಜಾಬ್ ಸಿಟಿಗಳಲ್ಲಿ, ಡೆಲ್ಲಿ, ಇಂಥ ಮೇಜರ್ ಸಿಟಿಗಳಲ್ಲಿ ಆಮೇಲೆ ಎಲ್ಲಿ ವಿದ್ಯಾರ್ಥಿಗಳು ಜಾಸ್ತಿ ಇರ್ತಾರೋ ಅಂಥ ಕಡೆ ಮಾತ್ರ ಈ ಮಾದಕ ವಸ್ತುಗಳು ಇರುತ್ತೆ. ಇಟ್ ವಾಸ್ ಎಕ್ಸ್ಪೆನ್ಸಿವ್, ಯಾರ ಕೈಗೆ ಸಿಗೋದಿಲ್ಲ, ಅದೊಂದು ಜಾಲ ಅಂತೆಲ್ಲ ಇತ್ತು. ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ರಾಜ್ಯದಲ್ಲಿ ಎಸ್ಪೆಷಲಿ ಪ್ರತಿ ಜಿಲ್ಲೆನಲ್ಲಿ ತುಂಬ ಕಾಲೇಜ್ಗಳು ಶುರುವಾಗಿದ್ದಾವೆ, ಸ್ಕೂಲ್ಸು, ಕಾಲೇಜಸ್ಸು. ಆಮೇಲೆ ನಮ್ಮ ಯೂನಿವರ್ಸಿಟಿಗಳಿಗಡೆ ಕೂಡ ನಾರ್ತ್ ಕರ್ನಾಟಕದಲ್ಲಿ ಹೆಚ್ಚಿನ ವಿದ್ಯಾಸಂಸ್ಥೆಗಳು ಶುರುವಾಗಿದೆ. ಮಾದಕ ವಸ್ತು ಅಂತಕ್ಕಂಥದ್ದು ಮುಂಚೆ ಬರೇ ನಾವು ನೋಡ್ತಾ ಇದ್ವಲ್ಲ, ನಾವು ಕೇಳಿದ್ದು, ನಾವು ನೋಡಿದ್ದು ಆ್ಯಸ್ ಡಾಕ್ಟರ್ಸ್ ಆಲ್ಸೋ ಸ್ಮೋಕಿಂಗ್ ಥರದಲ್ಲಿ ಬರ್ತಿತ್ತು, ಮತ್ತು ಈ ಪೌಡರ್ ರೂಪದಲ್ಲಿ ಬರ್ತಾ ಇತ್ತು, ಕೆಲವೊಂದು ಟ್ಯಾಬ್ಲೆಟ್ಸು, ಇಂಜೆಕ್ಷನ್ಸ್. ಈಗ ಆ ಥರ ಅಲ್ಲ, ಎಲ್ಲ ಫಾರ್ಮಲ್ಲಿ ಚಾಕ್ಲೇಟ್ಸು, ಸ್ಟಿಕ್ಕರ್ಸು, ಹೈಡ್ರೋ ಸ್ಮಾಲ್ ಅಬ್ಸಾರ್ಪ್ಷನ್ ವಾಟರ್ ಡ್ರಾಪ್ಸ್ ಥರದ್ದು ಸೋ ಮೆನಿ ಫಾರ್ಮ್ಸಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಕೂಡ ಈಗ ಈ ಮಾದಕ ವಸ್ತು ಅವೈಲಬಿಲಿಟಿ ಶುರುವಾಗಿದೆ. ಅದು ದೊಡ್ಡ ಜಾಲನೇ, ದುಡ್ಡು ಮಾಡತಕ್ಕಂಥ ಜಾಲ. ಹಾಗೆ ಪ್ರತಿ ಜಿಲ್ಲೆಗೂ ನಾವು ತಲುಪಿ ಆ ಜಿಲ್ಲೆನಲ್ಲಿ ಅಮಾಯಕ ನಮ್ಮ ವಿದ್ಯಾರ್ಥಿಗಳು ಹಾಗೆ ಬಲಿಯಾಗೋದನ್ನು ತಡಿಬೇಕು ಅಂಥೇಳಿ ಪ್ರತಿ ಜಿಲ್ಲೆಗಳಿಗೆ ಹೋಗಿದ್ದೀವಿ. ಜಿಲ್ಲೆಗಳಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ನಾವು ಆ ಜಿಲ್ಲಾ ಜನಪ್ರತಿನಿಧಿಗಳನ್ನು ಕಾಂಟ್ಯಾಕ್ಟ್ ಮಾಡಿ, ಹಾಗೂ ಅಲ್ಲಿರ್ತಕ್ಕಂಥ ಇನ್ಫ್ಲೂಯೆನ್ಸರ್ಸ್ ಅಂತ ಏನು ಕರಿಬೋದು ತಾವು, ಸ್ವಾಮೀಜಿಗಳಿರ್ಬೋದು ಅಥವಾ ಲೇಖಕರಿರ್ಬೋದು, ಸಾಹಿತಿಗಳಿರ್ಬೋದು, ಸ್ವಲ್ಪ ಜನರ ಒಂದು ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಜನ ಇರ್ಬೋದು, ಜಿಲ್ಲೆಯಲ್ಲಿ ಪಾಪ್ಯುಲರ್ ಇರತಕ್ಕಂಥ ವ್ಯಕ್ತಿಗಳಿರ್ಬೋದು, ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ನಾವೊಂದು ಎಲ್ಲ ಕಾಲೇಜುಗಳ ವಿದ್ಯಾರ್ಥಿಗಳನ್ನು ಸೇರಿಸಿ ಅವರಿಗೆ ಮೊದಲು ಒಂದು ಸಭಾ ಕಾರ್ಯಕ್ರಮ ಮಾಡಿ ಅದರಲ್ಲಿ ನಶೆ ಬಗ್ಗೆ ಎಲ್ಲ ತಿಳುವಳಿಕೆ ನೀಡಿ ಆಮೇಲೆ ಜಿಲ್ಲೆನಲ್ಲಿ ಹೆಡ್ ಕ್ವಾರ್ಟರ್ಸಲ್ಲಿ ನಡಿಗೆ ಕಾರ್ಯಕ್ರಮ ಮಾಡ್ತೀವಿ. ಮಾಡಿ ಅವರಿಗೆ ಒಂದು ಇದ್ರ ಬಗ್ಗೆ ಈ ಸ್ಕಿಟ್ಟು ಡ್ರಾಮಾ ಇರ್ಬೋದು, ಸ್ಟ್ರೀಟ್ ಪ್ಲೇ ಇರ್ಬೋದು, ಟ್ಯಾಬ್ಲೋಗಳಿರ್ಬೋದು, ಅದ್ರ ಮೂಲಕ ಜನರಿಗೂ ಮೆಸೇಜ್ ತಲುಪಬೇಕು. ನಮ್ಮ ವಿದ್ಯಾರ್ಥಿಗಳಿಗೂ ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ, ಇದ್ರ ಬಗ್ಗೆ ಎಚ್ಚರಿಕೆ ಇರಬೇಕು, ನಾನು ಮತ್ತೆ ಪ್ರತಿಜ್ಞಾವಿಧಿ ಬೋಧಿಸ್ತೀನಿ. ನೀವು ನಂಬ್ತಿರೋಲ್ಲ, ಪ್ರತಿ ಜಿಲ್ಲೆ

0: ಕ್ರಿಯೇಟ್ ಮಾಡಿ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಬೇರೆ ಬೇರೆ ಕಮಿಟೀಸ್ ಕಾನ್ಸ್ಟಿಟ್ಯೂಟ್ ಮಾಡೋದು, ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆ ಪ್ರತಿ ಕಾಲೇಜ್ ನಲ್ಲಿ.
1: ಈ ರೀತಿ ಅಭಿಯಾನ ಅಂದ್ರೆ ಸ್ಟೂಡೆಂಟ್ಸ್ ಅನ್ನ ಒಂದ್ ರೀತಿ ಅರಿವು ಮೂಡಿಸುವಂತದ್ದು, ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ತಾ ಇದ್ದೀರ ಅಂತ. ಸರ್, ಈಗ ಮೂಲಭೂತವಾಗಿ ಜನಸಾಮಾನ್ಯರಲ್ಲಿರುವಂತ ಪ್ರಶ್ನೆ, ನಾಶ ಅಂತ ಅಂದ್ರೆ ಏನು, ಮಾದಕ ವಸ್ತು ಅಂತ ಅಂದ್ರೆ ಏನು, ಯಾವ ಅದರದ ಒಂದು ವ್ಯಾಖ್ಯಾನ ಏನು, ಹೇಗೆ ಅಂತ ನೀವು ವೈದ್ಯರಾಗಿರೋದ್ರಿಂದ ಏನು ಅದ್ರ ಬಗ್ಗೆ ಮಾಹಿತಿ ಕೊಡ್ತೀರಾ ಅಂತ.
0: ಮಾದಕ ವಸ್ತುಗಳು ಅನೇಕ ರೀತಿಯಲ್ಲಿ ಇರ್ತೀವಿ ನಾವು. ಮಾದಕ ವಸ್ತು ಅಂದಾಗ ಒಂದು ಡ್ರಗ್ಸ್ ಅಂತಕ್ಕಂಥದ್ದು, ಇದು ಬ್ರೈನ್ ಸ್ಟಿಮ್ಯುಲೇಷನ್ಸ್, ಆಮೇಲೆ ಬ್ರೈನ್ ನ ಸಪ್ರೆಷನ್ಸ್, ಆಮೇಲೆ ಡ್ರಗ್ಸ್ ವಿಚ್ ಇಂಡ್ಯೂಸಸ್ ಅನ್ಎಥಿಕಲ್ ಆಕ್ಟಿವಿಟೀಸ್ ಅಂಡ್ ಥಿಂಕಿಂಗ್ ವೈಡ್ಲಿ, ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಡ್ರಗ್ಸ್ ಇದೆ. ಹ್ಯಾಲುಸಿನೇಷನ್ ಅಂತ ಹೇಳ್ತೀವಲ್ಲ, ಆ ತರ ಕ್ರಿಯೇಟ್ ಮಾಡ್ತಕ್ಕಂಥದ್ದು. ಕೆಲವು ಡ್ರಗ್ಸ್ಗಳು ದೇ ಮೇಕ್ ದೆಮ್ ಸ್ಲೀಪ್ ಆಲ್ ದ ಟೈಮ್, ಡ್ರೌಸಿ ಆಲ್ ದ ಟೈಮ್. ಒಂದೊಂದು ಬ್ರೈನ್ ವಿಶೇಷವಾಗಿ ಒಂದೊಂದು ತರ ರಿಯಾಕ್ಟ್ ಮಾಡುತ್ತೆ. ಸೊ ಇವೆಲ್ಲ ಏನಂದ್ರೆ ಅವರಿಗೆ ಆಲ್ಕೋಹಾಲ್ ತಗೊಂಡಾಗ ಹೇಗೆ ನಶೆ ಇರುತ್ತೆ ಬ್ರೈನ್ಗೆ, ಅದೇ ತರ ಸ್ಟಿಮ್ಯುಲೇಷನ್ಸ್ ಮಾಡ್ತಕ್ಕಂತ ವಸ್ತುಗಳು ಇವೆಲ್ಲ. ಇದನ್ನ ಈ ವಸ್ತುಗಳು ಒಂದು ಆಲ್ಕೋಹಾಲ್, ಇನ್ನೊಂದು ಈವನ್ ಸ್ಮೋಕಿಂಗ್, ಟೊಬ್ಯಾಕೋ, ಹೈ ಡೋಸ್ ಆಫ್ ಟೊಬ್ಯಾಕೋ ಇನ್ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಟೊಬ್ಯಾಕೋ ವಿಚ್ ಅಗೇನ್ ಸ್ಟಿಮ್ಯುಲೇಟ್ಸ್, ಅದು ಕೂಡ ಒಂದು ಕ್ಯಾಟಗರಿ. ಮತ್ತೆ ಪ್ಯೂರ್ ಡ್ರಗ್ಸ್, ಡ್ರಗ್ಸ್ ಈಸ್ ಅವೈಲಬಲ್ ಇನ್ ಡಿಫ್ರೆಂಟ್ ಫಾರ್ಮ್ಸ್. ಈಗ ಮಾರಿಹೋನಾ ಫಾರ್ ಎಕ್ಸಾಂಪಲ್ ವಾಸ್ ಎ ವೆರಿ ಪಾಪ್ಯುಲರ್ ಡ್ರಗ್ ಎವ್ರಿವೇರ್. ಆ ಮಾದಕ ವಸ್ತುನಲ್ಲಿ ಮಾರಿಹೋನಾ ಅನ್ನೋದೇ ಒಂದು ದೊಡ್ಡ ವಿಶೇಷ ಡ್ರಗ್. ಅದನ್ನ ಪ್ಲಾಂಟ್ಸ್ ರೂಪದಲ್ಲಿ ಬೆಳೀತಾ ಇದ್ರು, ಅದನ್ನ ಡ್ರೈ ಮಾಡಿಬಿಟ್ಟು ಟೊಬ್ಯಾಕೋ ತರ ಅದಕ್ಕೆ ಮಿಕ್ಸ್ ಮಾಡಿ ಸ್ಮೋಕ್ ಮಾಡೋದು ಮಾಡ್ತಾ ಇದ್ರು. ಮತ್ತೆ ಡ್ರಗ್ಸ್ ಬೇರೆ ಬೇರೆ LSD ತಾವು ಕೇಳಿರ್ಬೋದು, ಅದು ಟ್ಯಾಬ್ಲೆಟ್ ರೂಪದಲ್ಲಿ ಪೌಡರ್ ರೂಪದಲ್ಲಿ ಅವೈಲಬಲ್ ಇತ್ತು. ಅದನ್ನ ಚೇಸ್ ಅಂತ ಕರೀತಾರೆ, ಅದನ್ನ ಮೂಗಿಗೆ ತಗೊಳ್ತಕ್ಕಂಥದ್ದು, ನುಂಗ್ತಕ್ಕಂಥದ್ದು. ಇಂಜೆಕ್ಟಬಲ್ ಫಾರ್ಮ್ಸ್ ಅಲ್ಲಿ ಪೆಥಿಡಿನ್ ಫಾರ್ ಎಕ್ಸಾಂಪಲ್ ಹಾಸ್ಪಿಟಲ್ ಅಲ್ಲಿ ಅವೈಲಬಲ್ ಇತ್ತು ಮುಂಚೆ ಪೆಥಿಡಿನ್ ಅಂತಕ್ಕಂಥದ್ದು. ಆಮೇಲೆ ಮಾದಕ ವಸ್ತುಗಳಲ್ಲಿ ಅದು ಅವೈಲಬಲ್ ಇತ್ತು ಪೆಥಿಡಿನ್, ಅದನ್ನ ತಗೊಳ್ತಕ್ಕಂಥದ್ದು. ಅದು ಇಟ್ಸ್ ಎ ಫಾರ್ಮ್ ಆಫ್ ಪೇನ್ ಕಿಲ್ಲರ್ ಅಂಡ್ ನೀವು ಇಟ್ ಮೇಕ್ಸ್ ಯು ವೆರಿ ಕಾಮ್ ಕ್ವಯಟ್ ಅಂಡ್ ಯು ನೋ ಯು ಡೋಂಟ್ ಫೀಲ್ ಎನಿಥಿಂಗ್ ಅರೌಂಡ್ ಯು, ರೆಸ್ಪಾನ್ಸ್ ಇರೋದಿಲ್ಲ ಆ ತರ. ಅದೇ ಒಂದು
1: ಡಿಫ್ರೆಂಟ್ ಡಿಫ್ರೆಂಟ್ ಅಂದ್ರೆ ಬೇರೆ ಬೇರೆ.
0: ಸೊ ಬೇರೆ ಬೇರೆ ರೀತಿ ಡ್ರಗ್ಸ್ ಬೇರೆ ಬೇರೆ ರೀತಿಯ ಬ್ರೈನ್ ಮೇಲೆ ಎಫೆಕ್ಟ್ ಮಾಡ್ತದೆ. ಇದೆಲ್ಲ ಏನಂದ್ರೆ ಜನರಿಗೆ ಏನೋ ಒಂದು ಡಿಫ್ರೆಂಟ್ ಬೇಕು. ಈಗ ನಾನು ಎಕ್ಸಾಮ್ಗೆ ಓದ್ತಾ ಇದ್ದೀನಿ ಸ್ಟೂಡೆಂಟ್, ವೆರಿ ಹೈ ಟೆನ್ಷನ್ಸ್, ಪ್ರೆಷರ್ಸ್ ಇದೆ ನನ್ನ ಮೇಲೆ ಪರ್ಫಾರ್ಮ್ ಮಾಡಬೇಕು ಅಂತ ಹೇಳಿ. ಈ ಮಾದಕ ವಸ್ತುಗಳನ್ನು ತಗೊಂಡಾಗ ಯು ವಿಲ್ ಬಿ ಟೋಟ್ಲಿ ಡಿಸ್ಕನೆಕ್ಟೆಡ್ ವಿತ್ ದ ರಿಯಾಲಿಟಿ,
1: ರಿಯಾಲಿಟಿ
0: ಡಿಸ್ಕನೆಕ್ಟೆಡ್ ವಿತ್ ದ ಸರೌಂಡಿಂಗ್, ಡಿಸ್ಕನೆಕ್ಟೆಡ್ ವಿತ್ ವಾಟ್ ಯು ಆರ್ ಟ್ರೈಂಗ್ ಟು ಡೂ. ಸೊ ಇಟ್ ಕೀಪ್ಸ್ ಯು ಇನ್ ಎ ಸ್ಟೇಟ್ ಆಫ್ ವೆರಿ ಸಮ್ ಫಾರ್ ಸಮ್ ಪೀಪಲ್ ಹ್ಯಾಪಿ ಮೈಂಡ್, ಫಾರ್ ಸಮ್ ಪೀಪಲ್ ಇಲೇಟೆಡ್ ಮೈಂಡ್, ಫಾರ್ ಸಮ್ ಪೀಪಲ್ ಟೋಟ್ಲಿ ಯು ನೋ ಔಟ್ ಡಿಟ್ಯಾಚ್ಡ್ ವೇ ಸ್ಲೀಪ್, ಸಮ್ ಪೀಪಲ್ ಇಟ್ ಇಂಡ್ಯೂಸ್ ಅ ಸ್ಲೀಪ್. ಹಾಗೆ ಅಂದ್ರೆ ಅದಕ್ಕೆ ಡಿಸ್ಕನೆಕ್ಟ್ ಆಗ್ಬೇಕು ಆ ತರ. ಕೆಲವರಿಗೆ ಈಗ ಯಾವುದೋ ಡಿಪ್ರೆಷನ್ಸ್ಗೆ ಹೋಗ್ಬೋದು, ಕೆಲವರು ಯುನೋ ಫ್ಯಾಮಿಲಿ ಪ್ರೆಷರ್ಸ್ ಇರ್ಬೋದು, ಓದ್ಲಿಕ್ಕೆ ಆಗದೆ ಇರ್ಬೋದು, ಸೋ ಮೆನಿ ಥಿಂಗ್ಸ್ ಇರ್ಬೋದು. ಈ ತರದ್ದೆಲ್ಲ ಆದಾಗ ಈ ಅಡಿಕ್ಷನ್ಸ್ ಶುರುವಾಗುತ್ತೆ. ಇದು ಆಕ್ಚುಲಿ ಇಟ್ ಸ್ಟಾರ್ಟ್ಸ್ ವಿತ್ ಟೊಬ್ಯಾಕೋ, ಆಲ್ಕೋಹಾಲ್ ಅಂಡ್ ದೆನ್ ದ ನೆಕ್ಸ್ಟ್ ಲೆವೆಲ್ ಈಸ್ ಡ್ರಗ್ಸ್. ಈ ಡ್ರಗ್ಸ್ ಮುಂಚೆ ನಾನು ಹೇಳ್ದಂಗೆ ಸ್ಮೋಕಿಂಗ್ ಲೆವೆಲ್ ಅಲ್ಲಿ ಪೌಡರ್ಸು ಟ್ಯಾಬ್ಲೆಟ್ಸ್ ತರ ಇತ್ತು. ಈಗ ಪ್ಯಾಚ್ಗಳು, ಹೈಡ್ರೋ ಡ್ರಗ್ ಅಂತ ವಾಟರ್ ಫಾರ್ಮ್ಸ್ ಅಲ್ಲಿ ಸಿಗುತ್ತೆ, ಚಾಕ್ಲೇಟ್ಸ್ ಗಳಲ್ಲಿ ಹಾಕಿ ಕೊಡ್ತಾರೆ, ಡಿಫ್ರೆಂಟ್ ಫಾರ್ಮ್ಸ್ ಅಲ್ಲಿ ಇಟ್ ಈಸ್ ಅವೈಲಬಲ್. ಸೊ ಇಟ್ಸ್ ವೆರಿ ವೆರಿ ಸ್ಮಾಲ್ ಥಿಂಗ್ಸ್ ಇನ್ ದಿ ಮಿಕ್ಸ್ಡ್ ಇನ್ ಡಿಫ್ರೆಂಟ್ ಫಾರ್ಮ್ಸ್ ಆಲ್ಸೋ. ಅದನ್ನ ಈಗ ಈಸಿಲಿ ಅವೈಲಬಲ್ ಯಾಕೆಂದ್ರೆ ಯು ಕೆನಾಟ್ ಮೇಕ್ ಔಟ್, ನೋಡಕ್ಕಾಗಲ್ಲ. ಮುಂಚೆ ಸ್ಮೋಕ್ ಮಾಡಿದಾಗ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ, ಇಡೀ ಪಕ್ಕದಲ್ಲಿ ಇರ್ತಕ್ಕಂಥ ಸುತ್ತಮುತ್ತ ಇರೋರಿಗೆ. ಈಗ ಅದು ಯಾವುದೋ ಸ್ಮಾಲ್ ಟ್ಯಾಬ್ಲೆಟ್ ಫಾರ್ಮ್ ಅಲ್ಲಿ, ಚಾಕ್ಲೇಟ್ ಫಾರ್ಮ್ ಅಲ್ಲಿ ಸುಮ್ಮನೆ ಚಾಕ್ಲೇಟ್ ಅನ್ನು ಚೂ ಮಾಡ್ತಿದ್ದಾರೆ ಅಂತ ಹೇಳಿ ಇದೇ ತರ ಇಂಡ್ಯೂಸ್ ಮಾಡ್ತಾರೆ. ದಿಸ್ ಇಸ್ ವೆರಿ ಸಿಂಪಲ್, ಯು ಕ್ಯಾನ್ ಟೇಕ್, ಯು ವಿಲ್ ಫೀಲ್ ವೆರಿ ಹ್ಯಾಪಿ, ಹ್ಯಾಪಿ ಮೈಂಡ್ ಅಂಡ್ ಯು ಡೋಂಟ್ ಹ್ಯಾವ್ ಟು ಫೀಲ್ ಪ್ರೆಷರ್ಸ್ ಅಂಡ್ ಆಲ್ ದಿಸ್ ಅಂತ ಹೇಳಿ. ಸೊ ಹಾಗಾಗಿ ಮಕ್ಕಳು ವಿಶೇಷವಾಗಿ ವಿದ್ಯಾರ್ಥಿಗಳು, ಆಮೇಲೆ ಕೆಲವು ಸೊಸೈಟಿನಲ್ಲಿ ನೀವು ನೋಡಿದಿರಿ ಫಸ್ಟ್ ಪೈಪ್ಸ್ ಅಂಡ್ ಜಾಯಿಂಟ್ಸ್ ಗಳಿತ್ತಲ್ಲ, ಅದರಲ್ಲಿ ಹುಕ್ಕಾ ಬಾರ್ಸ್, ಅದು ಇಟ್ಸ್ ಎ ಬಿಕೇಮ್ ಫ್ಯಾಷನ್. ಆ ಫ್ಯಾಷನ್ ಒಂಥರ, ಆ ಮಕ್ಕಳಿಗೆ ಅಲ್ಲಿ ಹೋಗಿ ಕುತ್ಕೊಂಡು ಜಾಯಿಂಟ್ಸ್ ಅಲ್ಲಿ ಮಾತಾಡ್ತಾ ಇದ್ರೆ, ಎಲ್ಲರ ಜೊತೆಗೂ ಹುಕ್ಕಾ ಪುಲ್ ಮಾಡ್ತಾ ಇದ್ರೆ, ಇಟ್ಸ್ ಎ ಕೈಂಡ್ ಆಫ್ ಫ್ಯಾಷನ್. ಆ ಹುಕ್ಕದಲ್ಲಿ ಕೂಡ ಅಡಿಕ್ಷನ್ ಆಗ್ಬೇಕಾದ್ರೆ ಎನಿ ಆಫ್ ದೀಸ್ ಅಡಿಕ್ಟಿವ್ ಸಬ್ಸ್ಟೆನ್ಸಸ್ ಆರ್ ರಿಕ್ವೈರ್ಡ್. ನಾನು ಅದೇ ಹೇಳ್ತಾ ಇರ್ತೀನಿ ವಿದ್ಯಾರ್ಥಿಗಳಿಗೆ, ನೀವು ಬುಕ್ಸ್ ಓದ್ತಾರೆ ಇರ್ತೀರಿ, ಯು ಟ್ರೈ ಟು ಮೆಮೊರೈಸ್ ಸಮಥಿಂಗ್, ಅದಕ್ಕೆ ಯಾಕೆ ಅಡಿಕ್ಷನ್ ಆಗಲ್ಲ ನಮಗೆ? ಒಳ್ಳೆ ಬುಕ್ಸ್ ಓದ್ತೀವಿ, ಒಳ್ಳೆ ವಿಚಾರ ಕೇಳ್ತಾ ಇರ್ತೀವಿ, ವಿ ನೆವರ್ ಗೆಟ್

0: ಅಡಿಕ್ಟೆಡ್. ಸೊ ಹುಕ್ಕಾಗಿ ಹೆಂಗ್ ಅಡಿಕ್ಷನ್ ಆಗ್ತಿರೋ, ಅದ್ರ ಟೊಬ್ಯಾಕೋ ಇಲ್ಲ, ಯಾರು ಬಂದು ಹೇಳ್ತಾರೆ ಸರ್ ಅದ್ರಲ್ಲಿ ಟೊಬ್ಯಾಕೋ ಇಲ್ಲ ಸರ್, ಬಟ್ ಐ ಸ್ಟಿಲ್ ವಾಂಟ್ ಟು ಗೋ ಅಂಡ್ ಸ್ಮೋಕ್ ದಟ್ ಹುಕ್ಕಾ, 100% ದೇಲ್ ಬಿ ಟೊಬ್ಯಾಕೋ ಇನ್ ದಟ್ ಹುಕ್ಕಾ, 100% ದೇಲ್ ಬಿ ಡ್ರಗ್ಸ್. ಸಿ ದೇರ್ ಆರ್ ಅಡಿಕ್ಟಿವ್ ಸಬ್ಸ್ಟೆನ್ಸಸ್ ವಿಚ್ ಮೇಕ್ಸ್ ಯು ಅಡಿಕ್ಟ್, ಡಿಪೆಂಡೆನ್ಸಿ ಬರ್ತಕ್ಕಂಥದ್ದು ಅಂಥದಕ್ಕೇನೆ. ಸೊ ಅಂಥದ್ರ ಸಬ್ಸ್ಟೆನ್ಸ್ ಯೂಸ್ ಮಾಡಿದಾಗ ನ್ಯಾಚುರಲಿ ಯು ಸ್ಟಾರ್ಟ್ ರಿಪೀಟಿಂಗ್ ಇಟ್ ಅಂಡ್ ಯು ಗೆಟ್ ಅಡಿಕ್ಟೆಡ್ ಟು ದಟ್.
1: ಹೇಗೆ ಸರ್ ಇದನ್ನ ಯುವ ಸಮೂಹನ ಇದರಿಂದ ದೂರ ಮಾಡೋದು, ಯಾವ ರೀತಿ ಫಿಶಿಂಗ್ ಅಂತ ಮಾಡ್ತಾರಲ್ಲ ಸರ್ ಅವರನ್ನ ಬೆಲೆಗೆ ಬೀಳ್ಸೋದಕ್ಕೆ ಇದು ಮಾಡೋದಕ್ಕೆಲ್ಲ, ಸೊ ಆ ಹಂತದಲ್ಲಿ ನಾವು ಹೇಗೆ ಪ್ರೊಟೆಕ್ಟ್ ಮಾಡೋದು ನಮ್ಮ ಸ್ಟೂಡೆಂಟ್ಸ್ನ, ನಮ್ಮ ಮಕ್ಕಳನ್ನೆಲ್ಲ ಅಂತ?
0: ಅದಕ್ಕೆ ನಾವು ಏನೇನು ಎಜುಕೇಟ್ ಮಾಡ್ತಾ ಇದೀವಿ ಅಂದ್ರೆ, ಒಂದು ಇದರ ಫಾರ್ಮ್ಸ್ ಅಲ್ಲಿ ನಾ ಹೇಳಿದ್ನ, ಇದನ್ನ ಡ್ರಗ್ ಪೆಡ್ಲರ್ಸ್ ಮೂಲಕ ಇದೆ. ನನಗೆ ಮೊನ್ನೆ ನಮ್ಮ ಯಂಗ್ಸ್ಟರ್ ಒಬ್ಬ ಅವ್ರು ಹೇಳ್ದ, ಸರ್ ನನ್ನ ಜೊತೆಗೆ 1 ಕಿಲೋಮೀಟರ್ ವಾಕ್ ಮಾಡಿ ಆನ್ ದ ರೋಡ್, ಐ ವಿಲ್ ಶೋ ಯು, ನಿಮ್ಗೆ ಯಾರು ಇವನ್ ಡ್ರಗ್ ಪೆಡ್ಲರು ಇವನ್ ಸೇಲ್ ಮಾಡ್ತಿದ್ದಾನೆ ಅಂತ ನಂಗೆ ತೋರಿಸ್ಬಿಡ್ತೀನಿ. ಅವರ ಹಾವಭಾವ ಯಂಗ್ಸ್ಟರ್ಸ್ ಕಡೆ ನೋಡೋದು, ವಿದ್ಯಾರ್ಥಿಗಳಿಗೆ ಆಕರ್ಷಣೆ ಮಾಡ್ತಕ್ಕಂಥದ್ರಲ್ಲಿ ಗೊತ್ತಾಗ್ಬಿಡತ್ತೆ ಅಂತ ಹೇಳಿ. ಸೊ ಇದು ಎಲ್ಲ ಪಾನ್ ಬೀಡಾ ಶಾಪ್ಗಳಲ್ಲಿ, ಆಮೇಲೆ ಸೈಕಲ್ ಮೇಲೆ, ಟೀ ಶಾಪ್ಗಳಲ್ಲಿ, ಹಾಗೂ ಹಾಸ್ಟೆಲ್ಗಳಿಗೆ ಸಪ್ಲೈ ಮಾಡ್ತಕ್ಕಂಥದ್ದು, ಈ ಥರ ಎಲ್ಲ ಶುರು ಮಾಡ್ಕೊಂಡಿದ್ದಾರೆ. ದಟ್ ಈಸ್ ಒನ್ ಫಾರ್ಮ್. ದಿ ಅದರ್ ಫಾರ್ಮ್ ಇಸ್, ಈ ಹುಡುಗರು ನಮ್ಮ ಮಕ್ಕಳುಗಳೆಲ್ಲ ದೇ ಆರ್ ಆಲ್ ಅವೇ ಫ್ರಮ್ ದಿಸ್, ಮೆನಿ ಆಫ್ ದೆಮ್, ಬಟ್ ದೇ ಆರ್ ಆನ್ ದ ಇಂಟರ್ನೆಟ್ ಆಲ್ ದ ಟೈಮ್. ಸೊ ಈ ಡಾರ್ಕ್ ವೆಬ್ಗಳು, ಜಾಲ, ಈ ಜಾಲಗಳಲ್ಲಿ, ಡಾರ್ಕ್ ವೆಬ್ಗಳಲ್ಲಿ ದೇ ಹ್ಯಾವ್ ಸ್ಟಾರ್ಟೆಡ್ ಸೆಲ್ಲಿಂಗ್ ಇಟ್. ನೀವು ಬ್ರೌಸ್ ಮಾಡ್ತಾ ಇರ್ತಾರೆ, ಸಮ್ ಹೌ ದೇ ಟ್ರೇಸ್ ದೆಮ್, ಟ್ರ್ಯಾಕ್ ದೆಮ್ ಅಂಡ್ ಲೂರ್ ದೆಮ್ ಇನ್ ಟು ದಟ್. ಸೊ ಅವ್ರಿಗೆ ಪಬ್ಲಿಸಿಟಿ ಎಲ್ಲ ಇದು ಹಾಗಿರುತ್ತೆ, ನೀವು ಯು ಕ್ಯಾನ್ ಕಮ್ ಔಟ್ ಆಫ್ ದಿಸ್ ಪ್ರಾಬ್ಲಮ್, ಯು ಕ್ಯಾನ್ ಫೀಲ್ ಹ್ಯಾಪಿನೆಸ್, ದಿಸ್ ಈ ಡಾರ್ಕ್ ವೆಬ್ಗಳಲ್ಲಿ. ಇದೆರಡು ಮೇಜರ್ ನಮಗೆ ಆಗ್ತಿರ್ತಕ್ಕಂಥದ್ದು. ಮತ್ತಿನ್ನು ನಮಗೇನಾಗುತ್ತೆ, ಹಾಸ್ಟೆಲ್ಸಲ್ಲಿ ಲಾರ್ಜ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇದ್ದಾಗ, ಕಾಲೇಜ್ಗಳಲ್ಲಿದ್ದಾಗ, ಪಕ್ಕದ ಬೆಂಚು ಅಥವಾ ಪಕ್ಕದ ರೂಮು, ಈ ಥರ ಅವನೇನೋ ಮಾಡ್ತಾ ಇದ್ದಾನೆ ಅಂತ ಔಟ್ ಆಫ್ ಕ್ಯೂರಿಯಾಸಿಟಿ ನಮ್ಮ ಅಮಾಯಕ ಮಕ್ಕಳು ಹೋಗ್ತಾರೆ. ಅದರಲ್ಲಿ ವಿಲೇಜರ್ಸ್ ಅವರೆಲ್ಲ ಬಂದಿರ್ತಲ್ಲ, ನೋ ಹು ಆರ್ ನಾಟ್ ಎಕ್ಸ್ಪೋಸ್ ಟು ದೀಸ್, ಅವರು ಹೋಗ್ತಾರೆ. ಸೊ ಹೀಗಾದಾಗ ಈ ಜಾಲ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಇದನ್ನು ಸ್ಟಾಪ್ ಮಾಡಲಿಕ್ಕೆ ನಾವು ಏನೇನು ಕಾರ್ಯಕ್ರಮ ಮಾಡ್ಬೋದು ಅಂತ ನಾವು ಯೋಚನೆ ಮಾಡಿದಾಗ, ಆ್ಯಸ್ ಎನ್ ಯೂನಿವರ್ಸಿಟಿ, ಫಸ್ಟು ಎಲ್ಲ ಕಾಲೇಜ್ಗಳಲ್ಲಿ ಆಂಟಿ ನಾರ್ಕೋಟಿಕ್ ಒಂದು ಟಾಸ್ಕ್ ಫೋರ್ಸ್ ರಚಿಸಲಿಕ್ಕೆ ನಾವು ಸರ್ಕ್ಯುಲರ್ ಕಳಿಸಿ ಎಲ್ಲ ಮಾಡ್ತಾ ಇದ್ದೀವಿ. ಆ ಟಾಸ್ಕ್ ಫೋರ್ಸಲ್ಲಿ ನಮ್ಮ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ಸ್ ಇರ್ತಾರೆ, ಒಬ್ಬರು ಟೀಚರ್ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ, ಹಾಸ್ಟೆಲ್ ವಾರ್ಡನ್ ಇರ್ತಾರೆ, ಮತ್ತು ಮಕ್ಕಳ ಪೋಷಕರು ಇರ್ತಾರೆ, ಆಮೇಲೆ ಬಾಯ್ ಆ್ಯಂಡ್ ಗರ್ಲ್ ಒಬ್ಬರು ರೆಪ್ರೆಸೆಂಟೇಟಿವ್ಸ್ ತೊಗೊಂಡು, ಲೋಕಲ್ ಪೊಲೀಸ್ ಪೀಪಲ್ ಮತ್ತು ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋಗೂ ನಾವು ಅವನ್ನ ಇನ್ವಾಲ್ವ್ ಮಾಡ್ಕೊತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ದಿಶಾಬೋಧ್ ಫೌಂಡೇಶನ್ ಮತ್ತು ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ ಆಫ್ ಇಂಡಿಯಾ, ಅದರ ಕರ್ನಾಟಕ ರೆಪ್ರೆಸೆಂಟೇಟಿವ್, ಅವರು ವಿಶೇಷವಾಗಿ ನಮ್ಮ ಜೊತೆ ಕೈ ಜೋಡಿಸಿರ್ತಕ್ಕಂಥದ್ದು ಈ ಕಾರ್ಯಕ್ರಮದಲ್ಲಿ. ಅವರ ರೆಪ್ರೆಸೆಂಟೇಟಿವ್ಸ್ನ ತಗೊಂಡು ಪ್ರತಿ ಕಾಲೇಜ್ನಲ್ಲಿ ನಾವು ಆ್ಯಂಟಿ ಡ್ರಗ್ ಟಾಸ್ಕ್ ಫೋರ್ಸ್ ಮಾಡ್ತಾ ಇದ್ದೀವಿ. ಆ ಕಾಲೇಜಿನ ಸುತ್ತಲೂ 1 ಕಿಲೋಮೀಟರ್ ರೇಡಿಯಸ್ಸಲ್ಲಿ ಯಾವುದೇ ಮಾದಕ ವಸ್ತುಗಳು ಸೇಲ್ ಮಾಡದೇ ಇದ್ದಂಗೆ ಆ ಥರ ಗಮನಕ್ಕೆ ಬಂದರೆ ನಮಗೆ ಇನ್ಫಾರ್ಮ್ ಮಾಡೋಕ್ಕೆ, ಕಾಲೇಜಿಗೆ ಇನ್ಫಾರ್ಮ್ ಮಾಡಬೇಕು, ನಮಗೆ ಇನ್ಫಾರ್ಮ್ ಮಾಡಬೇಕು. ಮತ್ತು ಪ್ರತಿ 3 ತಿಂಗಳಿಗೆ ಒಂದ್ಸಲ ಹಾಸ್ಪಿಟಲ್, ಕಾಲೇಜು, ಹಾಸ್ಟೆಲ್ಸ್ನ ಎಲ್ಲ ಸ್ಯಾನಿಟೈಸ್ ಮಾಡಬೇಕು, ಈ ಸರ್ಚ್ ಮಾಡಿ ಕಾಲೇಜ್ಗಳೇ ಇದ್ರ ಬಗ್ಗೆ ಗಮನ ವಹಿಸಬೇಕು ಅಂತ ಹೇಳಿ ನಾವು ಮಾಡಿದ್ದೀವಿ. ಆಮೇಲೆ ಈಗ ಇದಕ್ಕೋಸ್ಕರನೇ ಒಂದು ವೆಲ್ನೆಸ್ ಕಾರ್ಯಕ್ರಮ ಮಾಡಿದ್ದೀವಿ. ಇದರಲ್ಲಿ ಮೆಂಟಲ್ ಎಜುಕೇಷನ್, ಫಿಸಿಕಲ್ ಎಜುಕೇಷನ್, ಮೆಂಟಲ್ ಎಜುಕೇಷನ್ಗೆ ನಾವು ಈ ವಿಡಿಯೋ ಚಿತ್ರಗಳು, ಆಮೇಲೆ ಅವರಿಗೆ ಕ್ಲಾಸಸ್, ಥಿಯರಿ ಪಾರ್ಟ್ ಆಫ್ ಇಟ್ ಆ್ಯಂಡ್ ವಾಟ್ ಆಲ್ ಲಿಟ್ರೇಚರ್, ವಾಟ್ ಆಲ್ ಹ್ಯಾಪನ್ಸ್ ವಿತ್ ಡ್ರಗ್ಸ್, ಅದನ್ನು ಕೊಡಬೇಕು ಅಂತ. ಎವ್ರಿ ವೀಕ್ ಒಂದು ಕ್ಲಾಸಲ್ಲಿ ಅವರಿಗೆ ತೋರಿಸ್ಬೇಕು. ಸೆಕೆಂಡ್ ಒನ್ ಈಸ್ ಅಬೌಟ್ ಪ್ರಾಕ್ಟಿಸಿಂಗ್ ಯೋಗ,
1: ಯೋಗ ಓಕೆ,
0: ಆ್ಯಂಡ್ ಮೆಡಿಟೇಷನ್ ವಿಚ್ ವಿಲ್ ಹೆಲ್ಪ್ ಯು ಸ್ಟಿಮ್ಯುಲೇಟ್ ದ ಬ್ರೈನ್ ಆ್ಯಂಡ್ ಬ್ರಿಂಗ್ ದೆಮ್ ಔಟ್ ಆಫ್ ದಿಸ್ ನಶಾ, ಔಟ್ ಆಫ್ ದಿಸ್ ಅಡಿಕ್ಷನ್, ಆ್ಯಂಡ್ ಬ್ರೈನ್ ಸ್ಟಿಮ್ಯುಲೇಷನ್ ಆ್ಯಂಡ್ ಟು ಫೋಕಸ್ ಆನ್ ದಿ ಎಜುಕೇಶನ್. ಇದನ್ನೊಂದು 40 ಮಿನಿಟ್ಸ್ದು ಯೋಗ ಮೆಡಿಟೇಷನ್ ಪ್ರೋಗ್ರಾಮು ಡಿವೈಸ್ ಮಾಡ್ತಾ ಇದ್ದೇವೆ.
1: ಇಲ್ಲಿ ಮೂಲಭೂತವಾಗಿ ಪೋಷಕರ ಜವಾಬ್ದಾರಿ ಏನು ಸರ್? ಪೋಷಕರು ಯಾವ ರೀತಿ ಕಾಲೇಜಲ್ಲಿ ನೀವು ಮಾಡ್ತಾ ಇದ್ದೀರಾ, ತುಂಬ ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಟಾಸ್ಕ್ ಫೋರ್ಸ್ ಮಾಡ್ತಾ ಇದ್ದೀರಾ, ಭಾಳಷ್ಟು ಆಕ್ಟಿವಿಟೀಸ್ ಮಾಡ್ತಾ ಇದ್ದೀರಾ, ಡ್ರಗ್ಸ್ ಮುಕ್ತ ಕ್ಯಾಂಪಸ್ ಒಂದು ಅಭಿಯಾನ ಭಾಳ ಚೆನ್ನಾಗಿ ಅನುಷ್ಠಾನಗೊಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ, ಪೋಷಕರ ಪಾತ್ರ ಏನಿದ್ರಲ್ಲಿ?
0: ಪೋಷಕರ ಪಾತ್ರ ತುಂಬ ಮುಖ್ಯವಾಗಿದೆ. ಆ್ಯಕ್ಚುಲಿ ಮನೆಯೇ ಮೊದಲ ಪಾಠಶಾಲೆ ಅಂತಿತ್ತಲ್ಲ, ಅದು ಅನೇಕ ರೀತಿಯಲ್ಲಿ ಇವತ್ತಿಗೂ ರಿಲೆವೆಂಟ್ ಇದೆ. ಮನೆಯೇ ಮೊದಲ ಪಾಠಶಾಲೆ ರಿಲೆವೆಂಟ್ ಇದೆ. ಆದ್ರೆ ಇಲ್ಲೇನಾಗ್ತದೆ ಅಂದ್ರೆ ನಮ್ಮ ಬಹುತೇಕ ವಿದ್ಯಾರ್ಥಿಗಳು ಮುಂಚೆ ನಾವು ಸ್ಕೂಲು ಬೇಸಿಕ್ ಎಜುಕೇಶನ್ಸ್ ಎಲ್ಲ ಮುಗಿಸ್ಬಿಟ್ಟು ಡಿಗ್ರಿ ಕೋರ್ಸಸ್ಗೆಲ್ಲ ಹೊರಗಡೆ ಹೋಗೋ ಚಾನ್ಸಸ್ ಇರ್ತಿತ್ತು ಅಥವಾ ಪೋಸ್ಟ್ ಗ್ರಾಜುಯೇಷನ್ ಹೊರಗಡೆ ಹೋಗೋ ಚಾನ್ಸಸ್ ಇತ್ತು. ಮಕ್ಕಳನ್ನ ಹೊರಗಡೆನೆ ಈಗ ಬೇಸಿಕ್ ಎಜುಕೇಷನ್ನು ಮಿಡಲ್ ಸ್ಕೂಲ್ ಪ್ರೈಮರಿ ಸ್ಕೂಲಿಂದನೂ ಮಕ್ಕಳನ್ನ ಹೊರಗಡೆ ಬಿಡ್ತಾ ಇದಾರೆ. ಅವಾಗ ಪೋಷಕರದು ಸ್ವಲ್ಪ ಕಾಂಟ್ಯಾಕ್ಟ್ ಕಮ್ಮಿ ಆಗುತ್ತೆ, ಟೀಚರ್ಸ್ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ, ಗಾರ್ಡಿಯನ್ಸ್ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ. ಬಟ್ ಪೋಷಕರು ಎಲ್ಲೆಲ್ಲಿ ಇರ್ತಾರೆ ಅಲ್ಲಿ ನಾನು ಆಸ್ ಎ ಡಾಕ್ಟರ್ ಆಲ್ಸೋ ಐ ವಿ ಹ್ಯಾವ್ ಅಬ್ಸರ್ವ್ಡ್, ಅವರಿಗೆ ಒಂದು ಸೂಕ್ಷ್ಮತೆ ಗೊತ್ತಾದಾಗ ಮಕ್ಕಳಲ್ಲಿ ಬದಲಾವಣೆ ಶುರುವಾಗ್ತಾ ಇದೆ. ಯಾವಾಗ ತನ್ನ ಮಕ್ಕಳು ಸುಳ್ಳು ಹೇಳಕ್ ಶುರು ಮಾಡ್ತಾರ ಸಣ್ಣ ಪುಟ್ಟದಕ್ಕೆ, ನಾನು ಮೂವಿಗೆ ಹೋಗಿ ಬರ್ತೀನಿ ಅಂತ ಹೇಳೋದು, ಫ್ರೆಂಡ್ಸ್ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳೋದು, ಫ್ರೆಂಡ್ಸ್ ಮನೇಲಿ ಇರಲ್ಲ, ಬರ್ತ್ಡೇ ಪಾರ್ಟಿಗೆ ಹೋಗ್ತೀನಿ ಅಂತ ಹೇಳೋದು ಅಲ್ಲಿ ಹೋಗಿರಲ್ಲ, ಆಯ್ತಲ್ಲ ಮೂವಿಗೆ ಹೋಗ್ತೀನಿ ಇಂಥವ್ರ ಜೊತೆ ಅಂತ ಹೇಳೋದು ಅಲ್ಲಿ ಹೋಗಿರಲ್ಲ, ಆಮೇಲೆ ಯಾರ ಜೊತೆ ಹೋಗಿದ್ದೆ ಅಂತ ಹೆಸರು ಹೇಳಲ್ಲ, ಆಮೇಲೆ ಈ ಟೈಮಿಗೆ ಬರ್ತೀನಿ ಅಂತ ಹೇಳಿ ಆ ಟೈಮಿಗೆ ಬರೋದಿಲ್ಲ, ಬೇರೆ ಯಾರೋ ಬಂದು ಡ್ರಾಪ್ ಮಾಡಿ ಹೋಗ್ತಾರೆ ಮನೆ ಹತ್ರ. ಇದೆಲ್ಲ ಆಕ್ಟಿವಿಟಿ ಶುರುವಾಗುತ್ತೆ, ಸುಳ್ಳು ಹೇಳಕ್ಕೆ ಶುರು ಮಾಡ್ತಾರೆ, ಆಮೇಲೆ ಅವರು ಇಂಟ್ರೆಸ್ಟ್ ಅಬೌಟ್ ಲೈಫ್ ಸ್ಟಾರ್ಟ್ಸ್ ಡಿಕ್ರೀಸಿಂಗ್, ಅಟೆನ್ಷನ್ ಸ್ಪ್ಯಾನ್ ಹೊರಟೋಗುತ್ತೆ. ಈಗ ಬುಕ್ಸ್ ಬಗ್ಗೆ ಆಗಲಿ, ಅವರ ಡ್ರೆಸ್ ಬಗ್ಗೆ ಆಗಲಿ, ಆಮೇಲೆ ಅಬ್ಲೂಷನ್ಸ್ ಬಗ್ಗೆ ಆಗಲಿ, ಟೇಕಿಂಗ್ ಬಾತ್, ಬ್ರಷಿಂಗ್ ಟೀತ್, ಕೀಪಿಂಗ್ ದೆಮ್ಸೆಲ್ಫ್ ನೀಟ್ ಆ್ಯಂಡ್ ಕ್ಲೀನ್, ಅದೆಲ್ಲ ಬಗ್ಗೆ ಗಮನ ಹೊರಟೋಗುತ್ತೆ. ಅದಾಗ್ತಿರ್ಬೇಕಾದ್ರೆ ನಮಗೆ ಈ ಬದಲಾವಣೆಗಳು ಇಂಡಿಕೇಶನ್ನು,
1: ರೈಟ್?
0: ಸೊ ದೇರ್ ಇಸ್ ಸಮಥಿಂಗ್ ಗೋಯಿಂಗ್ ರಾಂಗ್, ಸಮ್ವೇರ್ ಸಮಥಿಂಗ್ ಗೋಯಿಂಗ್ ರಾಂಗ್ ಅಂತ. ಜನರಲ್ ಆಗಿ ಮಾದಕ ವಸ್ತುಗಳು ಅಡಿಕ್ಷನ್ ಶುರು ಅಥವಾ ಹೆಚ್ಚಿಗೆ ಮಾತಾಡಕ್ ಶುರು ಮಾಡ್ತಾರೆ, ಸ್ವಲ್ಪ ವಯಲೆಂಟ್ ಬಿಹೇವಿಯರ್ ಶುರುವಾಗುತ್ತೆ. ಸೊ ಇದೆಲ್ಲ ಡಿಫ್ರೆಂಟ್ ಫಾರ್ಮ್ಸ್, ಪೋಷಕರು ವಿಶೇಷವಾಗಿ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಪ್ರತಿ ದಿವಸ ಅವ್ರ ಮಕ್ಕಳನ್ನ ಇಂಟ್ರಾಕ್ಷನ್ ಮಾಡಿ, ಅವ್ರು ಇವತ್ತು ಏನ್ ಮಾಡ್ಬಂದ್ರು, ಕಾಲೇಜ್ನಲ್ಲಿ ಅಭ್ಯಾಸ ಹೇಗಿತ್ತು, ಅದ ನಂತರ ಏನ್ ಮಾಡಿದ್ರು, ಆಕ್ಟಿವಿಟೀಸು, ವೆದರ್ ದೇ ಆರ್ ಇಂಡಲ್ಜಿಂಗ್ ಇನ್ ಫಿಸಿಕಲ್ ಆಕ್ಟಿವಿಟೀಸ್, ಸ್ಪೋರ್ಟ್ಸ್ ಎನ್ಕರೇಜ್ ಮಾಡಬೇಕು ಅವರಿಗೆ, ಅಥವಾ ಕಾಲೇಜ್ನಲ್ಲೇ ಲೀಡರ್ಶಿಪ್ ಕ್ವಾಲಿಟೀಸ್ ಏನಾದ್ರು ಪರ್ಸನಾಲಿಟೀಸ್ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದು ಏನಾದ್ರು ಮಾಡ್ತಾ ಇದಾರ, ಕ್ಲಾಸಸ್ ಅಟೆನ್ಷನ್ಸ್ ಇದೆಯಾ, ಅದನ್ನ ಇಂಟ್ರಾಕ್ಷನ್ಸ್ ರೆಗ್ಯುಲರ್ ಆಗಿ ಮಾಡಬೇಕು. ರಿಲಕ್ಟೆಂಟ್ ಇರ್ತಾರೆ ಬೇಕಾದ, ಈಗ ಜನ್ಸಿ ಮಕ್ಕಳು ಸ್ವಲ್ಪ ರಿಲಕ್ಟೆಂಟ್ ಇರ್ತಾರೆ, ದೇ ಫೀಲ್ ದಟ್ ದೇ ನೋ ಎವ್ರಿಥಿಂಗ್ ಅಂಡ್ ಶಾರ್ಟ್ ಸ್ಪ್ಯಾನ್ ಲಿಸ್ನಿಂಗ್, ದೇ ಥಿಂಕ್ ದಟ್ ದೇ ಆರ್ ಡೂಯಿಂಗ್ ರೈಟ್ ಥಿಂಗ್ಸ್, ಇದೆಲ್ಲ ಸ್ವಲ್ಪ ಇದೆ. ಆಮೇಲೆ ಅವರು ಅಬ್ಸರ್ವ್ ಮಾಡಿದ್ದಲ್ದೆ ಕಾಲೇಜ್ಗಳಿಗೂ ಕೂಡ ನಮ್ಮ ಪೋಷಕರು ಏನಾಗುತ್ತೆ, ಎಲ್ಲರೂ ಬಿಸಿ ಇವತ್ತಿನ ಲೈಫಲ್ಲಿ, ಪೋಷಕರು ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರೂ ವರ್ಕ್ ಮಾಡ್ತಿರ್ತಾರೆ, ಕಾಲೇಜ್ನಲ್ಲಿ ಟೀಚರ್ಸ್ ಜೊತೆಗೆ ಕಾಂಟ್ಯಾಕ್ಟ್ ಕಮ್ಮಿ ಇರುತ್ತೆ, ಅದು ಕೂಡ ಇಟ್ಕೊಳ್ಬೇಕು ರೆಗ್ಯುಲರ್ ಆಗಿ. ಅವರ ಕಾಲೇಜ್ನಲ್ಲಿ ಹೇಗೆ ಬಿಹೇವ್ ಮಾಡ್ತಾ ಇದ್ದಾನೆ ಅವರು, ವೆದರ್ ಈಸ್ ಅಟೆಂಟಿವ್, ವೆದರ್ ಈಸ್ ಅಟೆಂಡಿಂಗ್ ದ ಕ್ಲಾಸಸ್, ಅವನ ಪಾರ್ಟಿಸಿಪೇಷನ್ ಹೇಗಿದೆ, ಬಿಹೇವಿಯರ್ ಹೇಗಿದೆ, ಅದನ್ನೆಲ್ಲ ಮಾಡಬೇಕು. ಇದು ಪೋಷಕರ ಕರ್ತವ್ಯ. ಅದ್ರ ಜೊತೆಗೆ ವಿಶೇಷವಾಗಿ ಇವರು ಏನಾದರೂ ಡ್ರಗ್ಸ್ ಅಥವಾ ಇನ್ಯಾವುದೋ ಮಾದಕ ವಸ್ತುಗೆ ಅಡಿಕ್ಷನ್ಸ್ ಆಗಿತ್ತು ಅಂತ ಹೇಳಿದ್ರೆ, ಪೋಷಕರು ಫಸ್ಟು ದೇ ಟ್ರೈ ಟು ಪ್ರೊಟೆಕ್ಟ್ ದೇರ್ ಚಿಲ್ಡ್ರನ್. ಹೇಗೆ ಅಂದರೆ ಎಲ್ಲರಿಂದ ಮುಚ್ಚಿಡ್ತಾರವ್ರು, ಮಾದಕ ವಸ್ತುಗೆ ಇನ್ವಾಲ್ವ್ ಆಗ್ತಿದ್ದವರು ಡೆಫಿನೆಟ್ಲಿ ದೇ ನೀಡ್ ಕೌನ್ಸಿಲಿಂಗ್,
1: ಓಕೆ,
0: ದೇ ನೀಡ್ ಸೈಕಿಯಾಟ್ರಿಕ್ ಸೈಕಾಲಜಿಸ್ಟ್ ಕೌನ್ಸಿಲಿಂಗ್. ಸೊ ಅದಿಲ್ಲದೆ ಅವರು ಆಚೆಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಬ್ರೈನ್ ಈಸ್ ಅ ವೆರಿ ವೆರಿ ಕಾಂಪ್ಲೆಕ್ಸ್ ಆರ್ಗನ್, ಇಟ್ಸ್ ನಾಟ್ ಸೋ ಈಸಿ. ಟ್ರೈ ಮಾಡ್ಬೋದು ಬಟ್ ಅದು ಜಾಲಕ್ಕೆ ಸಿಗಾಕೊಂಡಿದ್ರೆ ಇಟ್ಸ್ ನಾಟ್ ಸೋ ಈಸಿ ಟು ಕಮ್ ಔಟ್ ಆಫ್ ಇಟ್ ಅಡಿಕ್ಷನ್ ಇಂದ. ಹಾಗಾಗಿ ದೇ ಶುಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದೇರ್ ಚಿಲ್ಡ್ರನ್, ಅಂಡ್ ಆಲ್ಸೋ ಇಫ್ ದೇ ಕಮ್ ಟು ನೋ ಇಫ್ ದೇರ್ ಇಸ್ ಸಮಥಿಂಗ್ ರಾಂಗ್, ಟೀಚರ್ಸ್ ಜೊತೆ ಮಾತಾಡಬೇಕು, ಅಲ್ಲಿ ಅವರ ಫ್ರೆಂಡ್ಸ್ ಜೊತೆ ಮಾತಾಡಬೇಕು, ಮತ್ತೆ ಆ ವಿದ್ಯಾರ್ಥಿಗಳನ್ನ ಡೆಫಿನೆಟ್ ಆಗಿ ಕೌನ್ಸಿಲಿಂಗ್ಗೆ ಕರ್ಕೊಂಡು.
1: ಅಂದ್ರೆ ಇದು ಪೋಷಕರ ಸಾಮೂಹಿಕ ಜವಾಬ್ದಾರಿ, ಎಲ್ಲರೂ ಸೇರಿ ಮಾಡಿ ಇದನ್ನ ಅವ್ರನ್ನ ಹೊರಗಡೆ ತರಬೇಕು.
0: ನಾನು ಅದನ್ನೇ ಹೇಳ್ತಿರೋದು, ಈ ನಮ್ಮ ರಾಜ್ಯದಿಂದ ನಮ್ಮ ದೇಶದಿಂದ ಈ ಡ್ರಗ್ ಮಿನೇಸ್ ಅನ್ನೋದನ್ನ ತೊಲಗಿಸ್ಬೇಕಾದ್ರೆ ಪೋಷಕರು, ಟೀಚರ್ಸ್, ವಿದ್ಯಾರ್ಥಿಗಳ ಸಹಪಾಠಿಗಳು, ಮತ್ತೆ ಸಿವಿಲ್ ಸೊಸೈಟಿ, ಅಫ್ಕೋರ್ಸ್ ಅದರಲ್ಲಿ ಪೊಲೀಸ್ ಪೀಪಲ್, ನಾರ್ಕೋಟಿಕ್ ಬ್ಯೂರೋ, ಸರ್ಕಾರ ಎಲ್ಲ ಇನ್ವಾಲ್ವ್ ಆಗ್ತಾರೆ, ಪ್ರತಿಯೊಬ್ಬ ಪ್ರಜೆಯನ್ನು ಕೂಡ ನಾವು ಇದರಲ್ಲಿ ಇನ್ವಾಲ್ವ್ ಮಾಡಬೇಕು. ಮುಂದಿನ ದಿನಗಳಲ್ಲಿ ಅತ್ಯಂತ ಕಠೋರ ದಿನಗಳನ್ನು ನಾವು ಎದುರಿಸ್ತೀವಿ, ಇಲ್ಲದೆ ಹೋದರೆ ತುಂಬಾ ತುಂಬಾ ಪ್ರಾಬ್ಲಮ್ಗೆ ನಮ್ಮ ಮಕ್ಕಳು ಸಿಗಾಕೊಂತಾರೆ. ಇದ್ರ ಬಗ್ಗೆ ಎಲ್ಲರೂ ಗಮನ ವಹಿಸ್ಬೇಕು.
1: ಸರ್, ಲೈಫ್ ತುಂಬಾ ಈಸಿ ಆಗ್ಬಿಟ್ಟಿದೆ ಈಗೆಲ್ಲ, ಆನ್ಲೈನ್ ಪ್ಲಾಟ್ಫಾರ್ಮು, ಸೋಷಿಯಲ್ ಮೀಡಿಯಾ ಇವೆಲ್ಲ ಇರೋದ್ರಿಂದ ಏನ್ ಬೇಕಾದ್ರೂ ಎಲ್ಲಿಂದ ಹೆಂಗ್ ಬೇಕಾದ್ರೂ ತರ್ಸ್ಕೊಬೋದು, ತರ್ಸ್ಕೊಳ್ಳೋದಕ್ಕಿಂತ ಇನ್ಫ್ಲೂಯೆನ್ಸ್ ಮಾಡೋಂಥ ತುಂಬಾ ಇದೆ. ಈ ತರದ ಆನ್ಲೈನ್ ಪ್ಲಾಟ್ಫಾರ್ಮಲ್ಲೂ ಈ ತರದೆಲ್ಲ ಸೇಲ್ ಆಗ್ತಾ ಇರುವಂತದ್ದು, ತರ್ಸೋಂಥದ್ದು ಈಗ ನೋಡಿ, ನಾವು ನೋಡಿದ್ವಿ ರೀಸೆಂಟ್ ಆಗಿ, ನಿನ್ನೆ ಮೊನ್ನೆ ಎಲ್ಲ ಪೊಲೀಸ್ ಎಲ್ಲ ತುಂಬಾ ಸೀರಿಯಸ್ ಆಗಿ ಎಲ್ಲ ಕೊರಿಯರ್ ಸರ್ವಿಸು ಈ ತರದ ಮೇಲೆ ಜಾಲದ ಮೇಲೆಲ್ಲ ದಾಳಿ ಮಾಡಿ ಒಂದು ಪ್ರಯತ್ನ ಮಾಡ್ತಾ ಇದೆ. ಹೇಗೆ ಇದು ನೀವು ಹೇಳಿದಾಗ ಒಂದು ಆತಂಕಕಾರಿ ಬೆಳವಣಿಗೆನೇ ಇದು, ಯಾವ ರೀತಿ ಅಂತ.
0: ಅದಕ್ಕೆ ನಾ ಹೇಳಿದೆ ಎಲ್ಲರ ಇನ್ವಾಲ್ವ್ಮೆಂಟ್
1: ಆನ್ಲೈನ್ ಪರ್ಟಿಕ್ಯುಲರ್ ಆಗಿ ಯಾವ ರೀತಿ ನಾವು ವಾಚ್ಡಾಗ್ ಆಗಿ ಕೆಲಸ ಮಾಡ್ಬೇಕಾಗತ್ತೆ, ಮನೇಲಿ ಪೋಷಕರು ಯಾವ ರೀತಿ ವಾಚ್ಡಾಗ್ ಆಗಿ ಕೆಲಸ ಮಾಡ್ಬೇಕು.
0: ಆಕ್ಚುಲಿ ಈ ಕಲ್ಚರ್ನ ಬಹಳ ಚಿಕ್ಕ ವಯಸ್ಸಿಂದ ಇನ್ಕಲ್ಕೇಟ್ ಮಾಡಬೇಕು. ಈಗ ಜನ್ಸಿ ಏನ್ ಮಾಡಿದ್ರೆ, ಮಿಲೇನಿಯಮ್ಸ್ ನೈಂಟೀಸ್ ಅಲ್ಲಿ ಬಾರ್ನ್, ಸ್ವಲ್ಪ ದಿವಸ ಬಿಟ್ಟು ಈ ವೆಬ್ಸೈಟ್ ಬಗ್ಗೆ ಮೊಬೈಲ್ ಬಗ್ಗೆ ಎಲ್ಲ ಸ್ವಲ್ಪ ಲೇಟ್ ಆಗಿ ಕಲ್ತ್ಕೊಂಡ್ರು. ಜನರೇಷನ್ ಝಿ ಇಸ್ ಬಾರ್ನ್ ವಿತ್ ದಿಸ್ ಮೊಬೈಲ್ಸ್ ಅಂಡ್ ಗ್ಯಾಡ್ಜೆಟ್ಸ್. ಈ ನೆಕ್ಸ್ಟ್ ಜನರೇಷನ್ ಆಲ್ಫಾ ಏನಿದೆಯಲ್ಲ, ಅವರು ದಿ ಎಐ ಬಾರ್ನ್ ಪೀಪಲ್. ಸೊ ನಾವು ಚಿಕ್ಕಂದ್ರಿಂದನೇ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ನಮ್ಮ ಪೇರೆಂಟ್ಸ್ಗೊಂದು ಏನಿದೆ ಅಂದರೆ, ಸರ್ 2 ವರ್ಷ ಸರ್ ಅವನು ಆಗಲೇ ಅವನು ಎಲ್ಲ ಚೆಕ್ ಮಾಡ್ತಾನೆ ಸರ್, ವೆಬ್ ಚೆಕ್ ಮಾಡ್ತಾನೆ, ಆಮೇಲೆ ನನಗೆಲ್ಲ ಪ್ರೋಗ್ರಾಮ್ಸ್ ರೆಡಿ ಮಾಡ್ಕೊಡ್ತಾನೆ ಸರ್ ಅವನು 2 ಇಯರ್ಸ್ಗೇನೆ, ಅವನೇ ವೆರಿ ಎಕ್ಸ್ಪರ್ಟ್ ಅಂತ. ಅದು ತಪ್ಪು. ಸಿ, ಅವನು ಏನಕ್ಕೆ ಯೂಸ್ ಮಾಡ್ತಿದ್ದೇನೆ ಅಂತ ಇವ್ರಿಗೆ ಗೊತ್ತೇ ಇಲ್ಲ. ಒಳ್ಳೆ ಪ್ರೋಗ್ರಾಮ್ಸ್ಗಂತೂ ಅವನು 2 ವರ್ಷದಲ್ಲಿ ಮಾಡಿರಲ್ಲ. ಒಂದು ಮಕ್ಕಳು ಅಫ್ಕೋರ್ಸ್ ಆ್ಯನಿಮೇಟೆಡ್ ಫಿಲ್ಮ್ಸು ಅದೆಲ್ಲ ನೋಡ್ತಾರೆ, ದೇ ವಿಲ್ ಬಿ ಎಕ್ಸೈಟೆಡ್. ನೀವು ಲಿಮಿಟೆಡ್ ಪೀರಿಯಡ್ಗೆ, ದೇರ್ ಇಸ್ ಆಲ್ವೇಸ್ ಯುನೋ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಇದೆ, ನಮ್ಮ ದೇಶದಲ್ಲೂ ಇದೆ. ಮಕ್ಕಳಿಗೆ ಯಾವುದನ್ನು ಲಾಕ್ ಮಾಡಿಡಬೇಕು, ಯಾವುದನ್ನು ಅವೈಲಬಲ್ ಮಾಡಬೇಕು ಅಂತ ಹೇಳಿದ್ರು, ಫಸ್ಟ್ ನಮ್ಮ ಪೇರೆಂಟ್ಸ್ಗೆ ಅವೇರ್ನೆಸ್ ಬೇಕು. ಪೇರೆಂಟ್ಸ್ಗೆ ಅವೇರ್ನೆಸ್ ಬಂದರೆ ದೆನ್ ಮಕ್ಕಳಿಗೆ ಅವಾಗ ಅಲರ್ಟ್, ನಮ್ಮ ತಂದೆ ತಾಯಿಯರಿಗೆ ಇದ್ರ ಬಗ್ಗೆ ಗೊತ್ತಿದೆ, ವಾಚ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಮಕ್ಕಳ ಕೈಲಿ ಹತ್ತು ಕೂಡಲೇ ಅವ್ರ ಕೈಲಿ ಮೊಬೈಲ್ ಕೊಡೋದು, ಲ್ಯಾಪ್ಟಾಪ್ ಕೊಡೋದು, ಅವರಿಗೆ ಟಿ ವಿ ಆನ್ ಮಾಡಿಕೊಡೋದು, ಆಸ್ಕ್ ದೆಮ್ ಟು ವಾಚ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್, ಮಾನಿಟರ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ಡಿಜಿಟಲ್ ಅವೇರ್ನೆಸ್ ಒಂದು ಮೇಜರ್ ಇಶ್ಯೂ ನಮ್ಮ ದೇಶದಲ್ಲಿ. ಆ ಅವೇರ್ನೆಸ್ ನಾವು ತರಲೇಬೇಕು, ಇಲ್ಲದ್ರೆ ಡಾರ್ಕ್ ವೆಬ್ಬಲ್ಲಿ ಅವರು ಸಿಕ್ಕಾಕೊಳ್ತಕ್ಕಂಥದ್ದು ಬಹಳ
1: ಸ್ಟ್ರಾಂಗ್ ಆಗಿರುತ್ತೆ ಅಂತ. ಸೊ
0: ನನ್ನ ಪ್ರಕಾರ ನಾವು ಸ್ಟೂಡೆಂಟ್ಸ್ ಅವೇರ್ನೆಸ್ ಇದೆಯಲ್ಲ, ಪ್ರತಿ ಸ್ಕೂಲಲ್ಲಿ ಕಾಲೇಜ್ಗಳಲ್ಲಿ ಅವೇರ್ನೆಸ್, ಎವ್ರಿ ಚೈಲ್ಡ್ ಶುಡ್ ಬಿ ಮೇಡ್ ಅವೇರ್ ಆಫ್ ದಿಸ್, ಅಂಡ್ ಅವರು ಬಂದು ಸ್ಟೇಜ್ ಮೇಲೆ ಇದ್ರ ಬಗ್ಗೆ ಮಾತಾಡಬೇಕು, ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡಬೇಕು. ಆಮೇಲೆ ಪ್ರತಿಯೊಬ್ಬರಿಗೂ ಈ ಪ್ಲೆಡ್ಜ್ ಬಗ್ಗೆ, ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿ ಅದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಅದ್ರ ನಂತರ ಪ್ರತಿ ಮಕ್ಕಳು ಇದನ್ನು ಬೇರೆಯವರಿಗೆ, ಅವರ ಫ್ರೆಂಡ್ಸ್ಗೆ, ಅವರ ಸೊಸೈಟಿಯವರಿಗೆ ಇದನ್ನು ಹೇಳ್ತಕ್ಕಂಥ ಒಂದು ಬರಬೇಕು. ಮತ್ತು ಸಿವಿಲ್ ಸೊಸೈಟಿ, ಎವ್ರಿ ಸಿವಿಲಿಯನ್ ಶುಡ್ ಬಿ
1: ಸಿವಿಲಿಯನ್
0: ಮೇಡ್ ಅವೇರ್ ಆಫ್ ದಿಸ್.
1: ಸರ್, ನಾಗರಿಕರ ಪಾತ್ರ ಏನು ಸರ್?
0: ನಾಗರಿಕರ ಪಾತ್ರ ನೋಡಿ, ಒಂದು ನಾವು ಯಾವಾಗಲೂ ಹೇಳ್ತೀವಿ, ನೀವು ನಮಗೆ ಅಫೆಕ್ಟ್ ಆದಾಗ ನಾವು ಎದ್ದು ನಿಲ್ತೀವಿ, ನಮ್ಮ ಮಕ್ಕಳಿಗೆ ಅಫೆಕ್ಟ್ ಆದಾಗ ಎದ್ದು ನಿಲ್ತೀವಿ. ಅವರಿಗೆ ನಮ್ಮ ಜನಕ್ಕೆ ಪ್ರಿಕ್ ಆಗೋದು ಯಾವಾಗ ಅಂತ, ನನ್ನ ಮಕ್ಕಳು ಇನ್ವಾಲ್ವ್ ಆದಾಗ. ಬಟ್ ಬೇರೆಯವ್ರ ಮಕ್ಕಳು ಇನ್ವಾಲ್ವ್ ಆದರೆ ನಮ್ಮ ನೆಕ್ಸ್ಟ್ ಜನರೇಷನ್ ಇನ್ವಾಲ್ವ್ ಆಗುತ್ತೆ ಅಂತ ಅವೇರ್ನೆಸ್ ಬೇಕು. ಪ್ರತಿಯೊಬ್ಬರು ಇದ್ರ ಬಗ್ಗೆ ಎಚ್ಚರ ವಹಿಸಿದ್ರೆ ಮಾತ್ರ ವಿ ಕ್ಯಾನ್ ವೈಪ್ ಇಟ್ ಔಟ್, ಅದರ್ವೈಸ್ ಇಟ್ಸ್ ಗೋಯಿಂಗ್ ಟು ಬಿ ವೆರಿ ವೆರಿ ಟಫ್. ರೇಡಿಯೋ ಕಾರ್ಯಕ್ರಮ ಇರ್ಬೋದು, ಟಿ ವಿ ಮಾಧ್ಯಮದಲ್ಲಿರ್ಬೋದು, ಪ್ರತಿ ದಿವಸ ಒಂದು 10 ನಿಮಿಷ 15 ನಿಮಿಷ ಮಾದಕ ವಸ್ತು ಬಗ್ಗೆ ವಿಶೇಷವಾಗಿ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಮಾಡಲೇಬೇಕು ಪ್ರತಿಯೊಬ್ಬರು ಕೂಡ. ನಮ್ಮ ಎಲ್ಲ ಸರ್ಕಾರಿ ಪ್ರೋಗ್ರಾಮ್ಗಳಲ್ಲಿ, ಪ್ರತಿ ಯೂನಿವರ್ಸಿಟಿ, ಪ್ರತಿ ಕಾಲೇಜ್ನಲ್ಲಿ ಪ್ರೋಗ್ರಾಮ್ ಶುರು ಮಾಡಲಿಕ್ಕೆ ಮುಂಚೆ, ಪ್ರೋಗ್ರಾಮ್ ಕೊನೆಯಲ್ಲಿ ಅಥವಾ ಪ್ರೋಗ್ರಾಮ್ ಮಧ್ಯದಲ್ಲಿ ಡ್ರಗ್ ಫ್ರೀ ಸೊಸೈಟಿ ಬಗ್ಗೆ ಒಂದು ಎಚ್ಚರ ವಹಿಸಲೇಬೇಕು. ದಟ್ ಶುಡ್ ಬಿ ಎ ಬ್ರ್ಯಾಂಡ್. ನಾವು ಹೆಂಗೆ ದೀಪ ಹಚ್ಚಿ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೀವಿ, ನಶಾ ಮುಕ್ತ ಭಾರತ್ ಜೊತೆಗೆ ನಮ್ಮ ಕಾರ್ಯಕ್ರಮ ಶುರು ಮಾಡಬೇಕು. ಇದನ್ನ ನಾವು ನಮ್ಮ ಎಲ್ಲ ಕಾಲೇಜ್ಗಳಲ್ಲಿ ದಿಶಾಬೋಧ್ ಫೌಂಡೇಶನ್ ಜೊತೆ, ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ ಜೊತೆ ಶುರು ಮಾಡಬೇಕು ಅಂತ ನಾನು ನನ್ನ ಕಾರ್ಯಕ್ರಮ ಇದೆ.
1: ಸರ್, ಈಗ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ನೀವು ಏನು ಸಂದೇಶ ಕೊಡ್ತೀರಾ ಸರ್? ಕಿವಿ ಮಾತೇನು ಅಂತ, ನೀವು ಇಷ್ಟು ವ್ಯಾಪಕವಾಗಿ ಕೆಲಸ ಮಾಡ್ತಾ ಇದ್ದೀರಾ, ನಿಜಕ್ಕೂ ಇದೊಂದು ಮಾದರಿಯಾದ ಕೆಲಸ. ಎಲ್ಲ ನಮ್ಮ ಮಕ್ಕಳನ್ನ, ನಮ್ಮ ಕ್ಯಾಂಪಸ್ ಅನ್ನ, ನಮ್ಮ ರಾಜ್ಯವನ್ನ, ನಮ್ಮ ದೇಶವನ್ನ ನಶಾಮುಕ್ತಗೊಳಿಸಬೇಕು, ಈ ಒಂದು ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮ ಕೇಂದ್ರ ಸರ್ಕಾರ ಮಾಡ್ತಾ ಇದೆ, ಎಲ್ಲರೂ ಕೈ ಜೋಡಿಸ್ಬೇಕು. ಸೊ ಈ ಸಂದರ್ಭದಲ್ಲಿ ನಿಮ್ಮ ಕಿವಿ ಮಾತೇನು?
0: ಯುವ ಶುದ್ಧಿ ಅಭಿಯಾನ, ಗೃಹ ಶುದ್ಧಿ ಅಭಿಯಾನ ನಮ್ಮ ದೇಶದಲ್ಲಿ ನಡೀಬೇಕು. ಆವಾಗ ನಮ್ಮ ದೇಶ ನಶಾಮುಕ್ತ ಆಗತ್ತೆ. ನಶಾಮುಕ್ತ ಒಂದು ಕಾರ್ಯಕ್ರಮದಿಂದ ನಿಮಗೆ ಮಾದಕ ವಸ್ತುಗಳ ಅಷ್ಟೇ ಅಲ್ಲದೆ ಲೈಫ್ ಸ್ಟೈಲ್ ಡಿಸೀಸಸ್ ನಮ್ಮ ದೇಶದಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ನಿಮಗೆ ಗೊತ್ತಿದೆ, ಎವ್ರಿ 8th person ವಾಸ್ ಡಯಾಬಿಟಿಕ್, ನೌ ಇಟ್ಸ್ ಕಮಿಂಗ್ ಟು 6th and 4th. ಎವ್ರಿ 4, 1 in 4, 1 in 5 ಡಯಾಬಿಟಿಕ್ ಆಗ್ತಾರೆ. ಮತ್ತೆ ಕಾರ್ಡಿಯಕ್ ಡಿಸೀಸಸ್, ರೀನಲ್ ಡಿಸೀಸಸ್ ಆನ್ ದ ರೈಸ್, ಪ್ಯಾಂಕ್ರೈಟೈಟಿಸ್, ಲಿವರ್ ಡಿಸೀಸಸ್ ಆನ್ ದ ರೈಸ್, ಬ್ರೈನ್ ಸ್ಟ್ರೋಕ್ ಎಷ್ಟು ಇನ್ಕ್ರೀಸ್ ಆಗ್ತದೆ ಅಂತ ಗೊತ್ತಿದೆ. ಅದರಲ್ಲಿ ಯುವ ಜನತೆನಲ್ಲಿ 35 to 45 years ಆಫ್ ಏಜ್ ಅಲ್ಲಿ ಸ್ಟ್ರೋಕ್ ಇನ್ಕ್ರೀಸ್ ಆಗ್ತಾ ಇದೆ, ಕಾರ್ಡಿಯಕ್ ಡಿಸೀಸ್ ಇನ್ಕ್ರೀಸ್ ಆಗ್ತಾ ಇದೆ, ರೀನಲ್ ಡಿಸೀಸ್ ಇನ್ಕ್ರೀಸ್ ಆಗ್ತಾ ಇದೆ. ನಾವು ಮುಂಚೆ ಎಲ್ಲ ಕ್ಯಾನ್ಸರ್ಸ್ನೆಲ್ಲ 50 ವರ್ಷದ ಮೇಲೆ ನೋಡ್ತಾ ಇದ್ವಿ ಆಸ್ ಸರ್ಜನ್ಸ್, ಈಗ 20 ವರ್ಷಕ್ಕೆ ಕ್ಯಾನ್ಸರ್ ಕಾಯಿಲೆಗಳನ್ನ ನೋಡ್ತಾ ಇದ್ದೀವಿ. ಇದೆಲ್ಲ ರಿಲೇಟೆಡ್ ಟು ಲೈಫ್ ಸ್ಟೈಲ್ ಡಿಸೀಸ್. ಲೈಫ್ ಸ್ಟೈಲ್ ಡಿಸೀಸ್ ಅಂದರೆ ನಾವು ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ ಕುಡ್ ಬಿ ಒನ್ ಥಿಂಗ್, ನ್ಯೂಟ್ರಿಷನ್ ಫುಡ್ ಬಿಟ್ಟು ಜಂಕ್ ಫುಡ್ಡಿಗೆ ಇಳಿದಿರ್ತಕ್ಕಂಥದ್ದು, ನಮ್ಮ ಎನ್ವಿರಾನ್ಮೆಂಟ್ ಸುತ್ತ ಪರಿಸರ ದೊಡ್ಡ ಇನ್ಫ್ಲುಯೆನ್ಸ್ ಮಾಡುತ್ತೆ ನಮ್ಮಲ್ಲಿ. ಸೊ ಬ್ರೀದಿಂಗ್ ನಾಟ್ ಜಸ್ಟ್ ಆನ್ ಲಂಗ್ಸ್ ಬಟ್ ಆನ್ ಕಾರ್ಡಿಯಕ್ ಲಿವರ್ ಡಿಸೀಸ್ ಮೇಲೆ, ನಮ್ಮ ಪರಿಸರ ಕೂಡ ಅಫೆಕ್ಟ್ ಮಾಡ್ತದೆ, ಸ್ಟ್ರೋಕ್ ಮೇಲೂ ಕೂಡ, ಬ್ರೈನ್ ಸ್ಟ್ರೋಕ್ ಇನ್ಕ್ರೀಸ್ ಆಗುತ್ತೆ. ನಮ್ಮ ಯೂತ್ಸಲ್ಲಿ ಲೈಫ್ ಸ್ಟೈಲ್ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿ ನಾವು ಒಂದು ಕಾರ್ಯಕ್ರಮಗಳನ್ನೆಲ್ಲ ಮಾಡಬೇಕು. ಎಲ್ಲರೂ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ಪರ್ಸನಾಲಿಟಿ ಡೆವಲಪ್ಮೆಂಟ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪ್ರೋಗ್ರಾಮ್. ಲೀಡರ್ಶಿಪ್ ಡೆವಲಪ್ಮೆಂಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪ್ರೋಗ್ರಾಮ್. ಅದ್ರ ಜೊತೆಗೆ ನಾವು ಯಾವ ಮಕ್ಕಳನ್ನ ಪ್ರೊಡ್ಯೂಸ್ ಮಾಡ್ತೀವಿ, ಯಾವ ಎಜುಕೇಟೆಡ್ ಕ್ಲಾಸ್ನ ಪ್ರೊಡ್ಯೂಸ್ ಮಾಡ್ತೀವಿ, ಹೆಲ್ದಿ ಸೊಸೈಟಿ, ಹೆಲ್ದಿ ಮೈಂಡ್ ಆ್ಯಂಡ್ ಹೆಲ್ದಿ ಸೊಸೈಟಿ ಕ್ರಿಯೇಟ್ ಮಾಡಬೇಕಂತ ಹೇಳಿದ್ರೆ ನಮ್ಮ ದೇಶಕ್ಕಾಗಿ, ನಮ್ಮ ರಾಜ್ಯಕ್ಕಾಗಿ ವಿ ಶುಡ್ ಕಾನ್ಸಂಟ್ರೇಟ್ ಆನ್ ಅವರ್ ಲೈಫ್ ಸ್ಟೈಲ್ ಆ್ಯಂಡ್ ವಿ ಶುಡ್ ಮೇಕ್ ಸಬ್ಸ್ಟೆನ್ಸ್ ಅಬ್ಯೂಸ್ನ ಸ್ಟಾಪ್ ಮಾಡಬೇಕು ಪೂರಾ. ಇದನ್ನು ಮಾಡಲಿಕ್ಕೆ ಪ್ರತಿಯೊಬ್ಬರೂ ಕೈ ಜೋಡಿಸ್ಬೇಕು. ಅದು ಮನೆಯಿಂದ ಶುರುವಾಗಬೇಕು, ಶಾಲಾ ಕಾಲೇಜುಗಳಲ್ಲಿ ನಡೀಬೇಕು ಇದು ಅಭಿಯಾನ, ಮತ್ತು ಡಿಗ್ರಿ ಕೋರ್ಸ್ಗಳಲ್ಲಾಗಲಿ ಪೋಸ್ಟ್ ಗ್ರಾಜುಯೇಷನ್ ಕೋರ್ಸ್ಗಳಲ್ಲಿ ನಡೀಬೇಕು. ಇದನ್ನೆಲ್ಲ ಸೊಸೈಟಿ ಎಲ್ಲ ಭಾಗಕ್ಕೂ ಸ್ಪ್ರೆಡ್ ಮಾಡಬೇಕು. ಸೊ ರಿಯಲಿ ವಾಂಟ್ ಟು ಮೇಕ್ ಇಂಡಿಯಾ, ಕರ್ನಾಟಕ ಡ್ರಗ್ ಫ್ರೀ, ವಿ ಶುಡ್ ಆಲ್ ಜಾಯಿನ್ ಹ್ಯಾಂಡ್ಸ್ ಇನ್ ದಿಸ್ ಪ್ರೋಗ್ರಾಮ್ ಆ್ಯಂಡ್ ಮೇಕ್ ಇಟ್ ಸಕ್ಸಸ್ಫುಲ್.
1: ಎಸ್ ಸರ್.
0: ಭಾನುವಾರ ಕೂಡ ಪ್ರಧಾನಿಯವರು ನಶಾಮುಕ್ತ ಭಾರತ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಮ್ಮ ವಿಶ್ವವಿದ್ಯಾಲಯದಡಿ ಬರ್ತಕ್ಕಂಥ ಕಾಲೇಜುಗಳಲ್ಲೂ ಕೂಡ ಈ ಪ್ರೋಗ್ರಾಮನ್ನು ದಿಶಾಬೋಧ್ ಫೌಂಡೇಶನ್, ನಾರ್ಕೋಟ್ರಿಕ್ ಕಂಟ್ರೋಲ್ ಜೊತೆಗೆ ಅಭಿಯಾನ ಹಮ್ಮಿಕೊಂಡಿದ್ದೀವಿ. ನಶಾಮುಕ್ತ ಭಾರತದಲ್ಲಿ ಪ್ರಥಮ ವಿಶ್ವವಿದ್ಯಾಲಯ, ಪ್ರಾಬಬ್ಲಿ ದೇಶದಲ್ಲಿ ಫಸ್ಟ್ ಯೂನಿವರ್ಸಿಟಿ ಟು ಟೇಕ್ ಅಪ್ ನಶಾಮುಕ್ತ ಭಾರತ್ ಇನ್ ಎ ವೆರಿ ಸೀರಿಯಸ್ ವೇ. 125,000 ಸ್ಟೂಡೆಂಟ್ಸ್ ಹ್ಯಾವ್ ವಾಕ್ಡ್ ಸೋ ಫಾರ್ ಇನ್ ದಿ ಅಭಿಯಾನ್ ಆ್ಯಂಡ್ ದೇ ಹ್ಯಾವ್ ಟೇಕನ್ ಪ್ಲೆಡ್ಜ್. ಪ್ಲೆಡ್ಜ್ ತೊಗೊಂಡಿದ್ದಾರೆ. ಸೊ ವಿ ಹ್ಯಾವ್ ಆಲ್ರೆಡಿ ಕಂಪ್ಲೀಟೆಡ್, ನೀವು ಹೇಳಿದಾಗೆ 15 ಡಿಸ್ಟ್ರಿಕ್ಟಲ್ಲಿ ಮುಗಿಸಿದ್ದೀವಿ, ಇನ್ನು ಅನೇಕ ಜಿಲ್ಲೆಗಳಲ್ಲಿ ಬಾಕಿ ಇದೆ, ಮಾಡ್ತಾ ಇದ್ದೀವಿ ಈ ಅಭಿಯಾನನ. ನಮ್ಮ ಧ್ಯೇಯ ಪ್ರತಿ ಒಬ್ಬ ವಿದ್ಯಾರ್ಥಿ ನಮ್ಮ ವಿಶ್ವವಿದ್ಯಾಲಯ ಕೇಳಿದಲ್ಲಿ ನಮ್ಮ ರಾಜ್ಯದಲ್ಲಿ ಆರೋಗ್ಯವಾಗಿರಬೇಕು, ಆರೋಗ್ಯವಂತ ಮೆದುಳು, ಆರೋಗ್ಯವಂತ ದೇಹ. ನಾವು ವಿ ಕ್ಯಾನ್, ಇಫ್ ಯು ಕೀಪ್ ಅವರ್ ಸೆಲ್ಸ್ ಹೆಲ್ದಿ, ವಿ ಕ್ಯಾನ್ ಮೇಕ್ ಅವರ್ ಸೊಸೈಟಿ ಹೆಲ್ದಿ, ಮೇಕ್ ಅವರ್ ಸ್ಟೇಟ್ ಹೆಲ್ದಿ, ಕಂಟ್ರಿ ಹೆಲ್ದಿ.
1: ಎಸ್ ಸರ್, ಬಹಳ ಅಮೂಲ್ಯವಾದ ಮಾಹಿತಿನ ನೀವು ನಮ್ಮ ಸಮೂಹಕ್ಕೆ ಕೊಟ್ಟಿದ್ದೀರಾ. ಎಸ್ಪೆಷಲಿ ವಿಶೇಷವಾಗಿ ಯುವ ಸಮೂಹಕ್ಕೆ ಪ್ರೇರಣಾದಾಯಕವಾದಂಥ ಒಂದು ಮಾತುಗಳನ್ನು ಕೂಡ ಹೇಳಿದ್ದೀರಾ. ನಮ್ಮ ಶ್ರೋತೃಗಳ ಪರವಾಗಿ, ನಮ್ಮ ಆಕಾಶವಾಣಿ ಮತ್ತು ಆಕಾಶವಾಣಿ ಸುದ್ದಿ ವಿಭಾಗದ ಪರವಾಗಿ ನಿಮಗೆ ಅನಂತ ಅನಂತ ಧನ್ಯವಾದಗಳು.
2: ಇದುವರೆಗೂ ನಶಾಮುಕ್ತ ಭಾರತ ವಿಶೇಷ ಸಂದರ್ಶನ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಬಿಸಿ ಭಗವಾನ್, ಕುಲಪತಿಗಳು, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ನಂಜುಂಡಪ್ಪ ವಿ, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಗಿರೀಶ್ ಮೇರ್ವೆ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
3: ಇದು ಆಕಾಶವಾಣಿ ಬೆಂಗಳೂರು ಮುಖ್ಯ ವಾಹಿನಿ. ಸಮಯ ಆಗಿದೆ 6:50. ಇನ್ನು ಮುಂದೆ ಕೆಲವು ಪ್ರಕಟಣೆಗಳನ್ನು ಕೇಳೋಣ, ನಂತರ ಇಂಗ್ಲಿಷ್ನಲ್ಲಿ ವಾರ್ತೆಗಳು. 6:05 ಸರಿಯಾಗಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
4: ಮೈಸೂರು ಸ್ಯಾಂಡಲ್ ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರು ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
5: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
6: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂಥವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
4: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
7: ಮಲಗೋ ಕಂದಮ್ಮನಿಗೆ ಜೋಗುಳ ಹಾಡು.
8: ಜೋ ಜೋ ನಾಲಿ ನಾ ಹಾಡುವೆ.
7: ಬೆಳೆಯೋ ಮಕ್ಕಳಿಗೆ ಜ್ಞಾನದ ಗೂಡು.
9: ಈ ಕನ್ನಡದ ಅಕ್ಷರ ಮಾಲೆ.
7: ಹದಿ ಹರೆಯದವರಿಗೆ ಸ್ಫೂರ್ತಿಯ ಚಿಲುಮೆ.
9: ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ.
7: ವಯೋವೃದ್ಧರಿಗೆ ಬದುಕಿನ ಹಿರಿಮೆ.
10: ಬಾನಿಗೊಂದು ಎಲ್ಲೆ ಎಲ್ಲಿದೆ.
7: ಬೆಳಗಿನಿಂದ ರಾತ್ರಿ ಎಬ್ಬಿಸಿ ಮಲಗಿಸೋ ವಾಣಿ, ಅದುವೇ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಆಕಾಶವಾಣಿ.
11: ಹರಸಿ ಹಾರೈಸುತ್ತಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು.
12: ನಮ್ಮ ನಿಮ್ಮ ವಾಣಿ ಇದು ಎಲ್ಲರ ಕಣ್ಮಣಿ.
11: ಸದಾ ಜೊತೆ ಜೊತೆಯಲ್ಲಿ ಸಾಗಲಿ ನಮ್ಮ ನಿಮ್ಮ ಪಯಣ, ಯಾಕೆಂದ್ರೆ ನಮ್ಮ ಆಕಾಶವಾಣಿ ಸದಾ ನಿತ್ಯ ನೂತನ.

0: ಬೀದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕ್ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ, ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ, ಹಂಗೆ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟ್ ನೀರ್ ಹಾಕೊಂಡ್ ಜಾಲ್ಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
3: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ. ಚಲೋ.

ಇದು ಆಕಾಶವಾಣಿ ಬೆಂಗಳೂರು ಮುಖ್ಯ ವಾಹಿನಿ. ಸಮಯ ಆಗಿದೆ 6:10. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ ಕೇಳುವಿರಿ. ಶ್ರೋತೃಗಳೇ, ಗಮನಿಸಿ, ಈ ರಾತ್ರಿ 9:30 ರಾಷ್ಟ್ರದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಮೈಸೂರು ಭೇಟಿಯ ಕುರಿತ ಬಾನುಲಿ ವರದಿ ಮೈಸೂರು ಕೇಂದ್ರದ ಕೊಡುಗೆ ಪ್ರಸಾರವಾಗಲಿದೆ. ಈ ಸಂಜೆ 6:15 ಕನ್ನಡ ರತ್ನಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ವಿಜ್ಞಾನದ ಮುನ್ನಡೆ ವಿಜಯ್ ನಿಶಾಂತ್ ಅವರಿಂದ. 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಇಲಾಖೆ. ಹಾಲು ಮತ್ತು ಅದರ ಪೌಷ್ಟಿಕತೆಯ ಕುರಿತು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಭಾಗವಹಿಸುತ್ತಾರೆ ಡಾಕ್ಟರ್ ರಾಜಣ್ಣ ಎಂ, ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು, ಹೈನು ರಸಾಯನ ಶಾಸ್ತ್ರ ವಿಭಾಗ, ಹೈನು ಮಹಾವಿದ್ಯಾಲಯ, ಹೆಬ್ಬಾಳ, ಬೆಂಗಳೂರು. ಪ್ರಸ್ತುತಿ ತಿಮ್ಮಪ್ಪ ಹೆಚ್ ಗೌಡ. ಜನಪದ 7:20 ಜನಪದ ಸಂಗೀತ. ಮಾಗಡಿ ತಾಲೂಕು ಎಲಗೇನಹಳ್ಳಿಯ ಉಮೇಶ್ ಮತ್ತು ಸಂಗಡಿಗರಿಂದ ಕೋಲಾಟದ ಪದ. 9:45 ಸಮಾಚಾರ ದರ್ಶನ ವಾರದ ವಾರ್ತಾ ಚಿತ್ರ. 8:15 8:35 ಸಿರಿಗಂಧ. 8:15 ದಿಸ್ ವೀಕ್ ಇನ್ ಪಾರ್ಲಿಮೆಂಟ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 9:15 ಪಂಪಾಪತಿ ಗದ್ದಿ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಬಹುದು. ಶ್ರೋತೃಗಳೇ, ಗಮನಿಸಿ, 9:30 ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ಮೈಸೂರು ಭೇಟಿಯ ಕುರಿತ ಬಾನುಲಿ ವರದಿ ಮೈಸೂರು ಕೇಂದ್ರದ ಕೊಡುಗೆ ಪ್ರಸಾರವಾಗಲಿದೆ. 10:00 ರಾಷ್ಟೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಚಿನ್ಮಯ ಸಹೋದರಿಯರಿಂದ ಉಮಾ ಮತ್ತು ರಾಧಿಕಾ ಅವರ ಯುಗಳ ಕರ್ನಾಟಕ ಹಾಡುಗಾರಿಕೆ ಪ್ರಸಾರವಾಗಲಿದೆ. ಇದು ಚೆನ್ನೈ ಕೇಂದ್ರದ ಕೊಡುಗೆ. ಇವಿಷ್ಟು ಇಂದು ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಇನ್ನು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಮುನ್ನೋಟ ಹೀಗಿದೆ. 6:10 ಶುಭೋದಯ ಕರ್ನಾಟಕ. 6:30 ಚಿಂತನ, ಬಿಂಡಿ ಗವಿನ ನವಿಲೆ ಭಗವಾನ್ ಅವರಿಂದ. ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. ದೇಶಭಕ್ತಿ ಗೀತೆಗಳು. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಪ್ರಸಾರವಾಗಲಿದೆ. ಸಹಯೋಗ ನ್ಯಾಯ

0: ರಸ್ತೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆ, 7:15 ವಿವಿಧ ಕಲಾವಿದರಿಂದ ಭಾವಗೀತೆಗಳು ಪ್ರಸಾರವಾಗಲಿದೆ. 7:45 ಹಾಗೂ 8:30 ಚಿತ್ರಗೀತೆಗಳು ಪ್ರಸಾರವಾಗಲಿದೆ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತಪಲ್ಲವ, 9:30 ಗಾನಗಂಗೆ, 10:30 ಸುನ್ಹೇರೆ ಪಲ್, 11:00 ಪೋಸ್ಟ್ ಬಾಕ್ಸ್ ನಂಬರ್ 111 ಪ್ರಸಾರವಾಗಲಿದೆ. 12:05 ವನಿತಾ ವಿಹಾರ, ತಾಯಿಯ ಹಾಲು ಮೊದಲು ಪೋಷಣೆಯ ಮೊದಲ ರಕ್ಷಣೆ, ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ಮಕ್ಕಳ ತಜ್ಞರಾದ ಡಾಕ್ಟರ್ ರಶ್ಮಿ ಅವರೊಡನೆ ಸಂದರ್ಶನ, ಇದು ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, 1:00 ಪ್ರಗತಿ ಪಥ, ಪಿಎಂ ಅಟಲ್ ಭೂಜಲ್ ಯೋಜನೆ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ಭವ್ಯಾಯನ್, ಪ್ರಸ್ತುತಿ ತಿಮ್ಮಪ್ಪ ಹೆಚ್ಗೌಡ. 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಕುರಿತು ಸಮಗ್ರ ವಾಚನ ವ್ಯಾಖ್ಯಾನ ಪ್ರಸಾರವಾಗಲಿದೆ, ಪ್ರಸ್ತುತಿ ಡಾಕ್ಟರ್ ಎಸ್ ಶಂಕರನಾರಾಯಣ. 2:40 ರಸ ಮಂಜರಿ, 3:00 ಗುಲ್ ಮೊಹರ್, 5:30 ಗೆರಮಿಟ್, 6:15 ಕನ್ನಡ ರತ್ನ ಭಂಡಾರ, 6:30 ವಿಜ್ಞಾನದ ಮುನ್ನಡೆ ಡಾಕ್ಟರ್ ದೀಪಾ ಎಂಬಿ ಅವರಿಂದ, ನಿರ್ಮಾಣ ರೋಸಿ ಲ್ಯಾಂಡ್ ಮ್ಯಾಥ್ಯೂ, 6:51 ಕೃಷಿ ರಂಗ ಪ್ರಸಾರವಾಗಲಿದೆ, 7:45 ಮಹಿಳೆ ಮತ್ತು ವೃತ್ತಿಪರ ಜೀವನ ಮಾತಾಡ್ತಾರೆ ರುದ್ರಮ್ಮ ಗಿಡ್ಡಪ್ಪ ಗೋಳ ವಿಜಯಪುರ ಕೊಡುಗೆ, 8:00 ಸಿರಿಗಂಧ, 9:15 ಲಕ್ಷ್ಮೀ ಸುಬ್ರಹ್ಮಣ್ಯಂ ಹಾಡಿರುವ ಭಾವಗೀತೆಗಳನ್ನು ಕೇಳಬಹುದು, 9:30 ಯುವ ವಾಣಿ ದ ಅಂಡರ್ ಸ್ಟೋರಿ ಬಿಯಾಂಡ್ ದ ಅರಂಗೇಟ್ರಂ, ಭಾಗವಹಿಸುತ್ತಾರೆ ಬೃಂದಾ ಸಿ ಅನಗ ವೆಂಕಟೇಶ್ ಅವರು, ವಿದುಷಿ ಕೆಂ ದಿಶಾ ಶರ್ಮಾ. ನಾಳೆ ರಾತ್ರಿ 10:00 ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಗೀತ ಕಾರ್ಯಕ್ರಮವನ್ನು ಆಲಿಸಬಹುದು ಇಂದೋರ್ ಕೇಂದ್ರದ ಕೊಡುಗೆ. ಇದುವರೆಗೂ ಇಂದು ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟವನ್ನು ಕೇಳಿದರೆ, ಇನ್ನೀಗ ಕೆಲವು ಜಾಹೀರಾತುಗಳು, ನಂತರ ನಮ್ಮ ಮುಂದಿನ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ.
1: ನೋಡು ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್, ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು, ಈ ಟ್ರಾಫಿಕ್ ಅಲ್ಲಿ ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
1: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರೆ, ನಿಮಗೆ ಸ್ವಾಗತ. ಗಜಲ್ ಕವಿ ಎಂದೇ ಪ್ರಖ್ಯಾತರು ಶಾಂತರಸರು. ಶಾಂತಯ್ಯ ಹೆಂಬೆರಳು ಅವರ ಮೂಲ ನಾಮ. ರಾಯಚೂರು ಭಾಗದ ಸಾಂಸ್ಕೃತಿಕ ಕ್ಷೇತ್ರವನ್ನು ನಮಗೆ ತಲುಪಿಸಿದವರು. ಆ ಪ್ರದೇಶದ ಕಷ್ಟ ಸುಖಗಳನ್ನು ಅರಿತವರು, ಎಲ್ಲರಿಗೂ ಮುಟ್ಟಿಸಿದವರು. ಸತ್ಯ ಸ್ನೇಹ ಎಂಬ ಪ್ರಕಾಶನವನ್ನ ಅವರು ಆಗಲೇ ನಡೆಸ್ತಾ ಇದ್ರು. ಉರ್ದುವಿನಿಂದ ಕನ್ನಡಕ್ಕೆ ಅನುವಾದ ಮಾಡಿದ್ರು. ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿದ್ರು. ಕವನ, ಕಥೆ, ಕಾದಂಬರಿ, ನಾಟಕಗಳನ್ನ, ಜೀವನ ಚರಿತ್ರೆಗಳನ್ನ ಬರೆದರು. 1992 ರಾಜ್ಯೋತ್ಸವ ಪ್ರಶಸ್ತಿ ಬಂದರೂ ಬೇಡ ಅಂದವರು. ಬೀದರ್ನಲ್ಲಿ ನಡೆದ 72ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದವರು. ಕೇಳೋಣ ಶಾಂತರಸರ ಧ್ವನಿಯನ್ನ.
4: ಈ ಹಳೆಯ ಮೈಸೂರು ಭಾಗದವರು, ಇನ್ನಿತರರು, ಹೈದರಾಬಾದ್ ಕರ್ನಾಟಕದವರಿಗೆ ಕನ್ನಡನೇ ಬರೋದಿಲ್ಲ, ಕನ್ನಡನೇ ಗೊತ್ತಿಲ್ಲ ಅಂಥೇಳಿ ಅವರ ಭಾವನೆ ಇವತ್ತಿಗೂ ಇದೆ. ಆದರೆ ಕನ್ನಡದ ಬಗ್ಗೆ ಈ ಹೈದರಾಬಾದ್ ಕರ್ನಾಟಕದಲ್ಲಿ ಏನು ಹೋರಾಟ ಆಯಿತು ಅಂತಹ ಹೋರಾಟ ಬೇರೆ ಭಾಗದಲ್ಲಿ ಆಗಿಲ್ಲ. ನಮಗೆ ನಿಜಾಮರ ಕಾಲಕ್ಕೆ ಸರ್ವತ್ರ ಉರ್ದುಮಯವಾಗಿತ್ತು. ಎಲ್ಲ ಕಡೆ ಕೋರ್ಟ್ ಹಿಡಿದು ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜ್ಗೆ ಕೂಡ ಅವರು ಉರ್ದುಮಯ ಮಾಡಿಬಿಟ್ಟಿದ್ರು. ಉರ್ದು ಕಲಿತೆ ಹೋದರೆ ನಮ್ಮ ಮುಂದೆ ಜೀವಿತಕ್ಕೆ ನೌಕರಿನೇ ಸಿಗ್ತಿರಲಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಾವು ಕನ್ನಡ ಉಳಿಸಿದ್ವಿ ಅಂತಂದ್ರೆ ಬಹಳ ದೊಡ್ಡ ವಿಷಯ. ಹಾಗೆ ಕನ್ನಡ ಉಳಿಸಲಿಕ್ಕೆ ಕಾರಣರಾದವರು ಪ್ರಮುಖವಾಗಿ ಕೂಲಿಗಾರರು, ಸಾಮಾನ್ಯ ಜನರು. ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಮತ್ತು ಇನ್ನಿತರ ಭಾಗದಲ್ಲಿ ಐನವರ ಶಾಲೆಗಳಂತಿದ್ದವು. ಆ ಶಾಲೆಯಲ್ಲಿ ಎಲ್ಲವನ್ನು ಕಲಿಸ್ತಾ ಇದ್ರು, ಅದರ ಜೊತೆ ಕನ್ನಡ ಕಲಿಸ್ತಾ ಇದ್ರು. ಆದರೆ ಕನ್ನಡಕ್ಕೆ ಪ್ರಾಮುಖ್ಯತೆ ಹೆಚ್ಚಿತ್ತು. ನಬಿಸಾಬ್ ಮಾಸ್ತರ್ ಅಂತೇಳಿ ನಮ್ಮ

0: ಅವ್ರ ಜಾತಿ ಬೇರೆ ಆದರೂ ಕೂಡ ಕನ್ನಡಿಗರೇ, ಕಾರ್ಮಿಕರಿಂದ, ರೈತರಿಂದ, ಸಾಮಾನ್ಯ ಜನರಿಂದ, ಇಂಥ ಐನವರ ಶಾಲೆಗಳಿಂದ ಈ ಕನ್ನಡ ಇಲ್ಲಿ ಉಳಿತು ಅಂತೇಳಿ ನನಗನ್ನಿಸ್ತಾ ಇದೆ. ಸಾಮಾನ್ಯವಾಗಿ ಕೆಲ ಭಾಗದವರು ಕನ್ನಡ ಬರೋದಿಲ್ಲ ಅಂತ ನಮಗೆ ನಂತರಲ್ಲ, ಕನ್ನಡ ಕಣತೆರೆದದ್ದೇ ಇಲ್ಲಿ. ಕನ್ನಡ ಸರಸ್ವತಿ ಮೊಟ್ಟ ಮೊದಲಿಗೆ ತನ್ನ ವೀಣೆಯನ್ನು ಬಾರಿಸಿದ್ದೇ ಈ ಭಾಗದಲ್ಲಿ. ಒಡ್ಡಾರಾಧನೆ ಕೃತಿ ಹುಟ್ಟಿದ್ದೇ ಇಲ್ಲಿ. ಅದರ ತರುವಾಯ ಅನೇಕ ಕವಿಗಳು ಮತ್ತು ಇನ್ನಿತರರು ಏನು ಕನ್ನಡವನ್ನು ಆ ಕಾಲಕ್ಕೆ ಬೆಳೆಸಿಕೊಂಡು ಬಂದ್ರಲ್ಲ, ಈ ಭಾಗದಲ್ಲಿ ಈ ಭಾಗದ ಕನ್ನಡವೇ ಬೇರೆಯವರಿಗೆ ಮಾರ್ಗ ತೋರಿಸ್ತು ಅಂತ ನನ್ನ ಅಭಿಪ್ರಾಯ. ನಿಜವಾಗಿ ಒಂದು ವಿಶೇಷವಾದ ಮಾತು ಅಂತಂದರೆ, ಆಗ ಹೈದರಾಬಾದ್ ಕರ್ನಾಟಕದಲ್ಲಿ 20-25 ಹಳ್ಳಿಗಳಿಗೆ ಒಂದು ಪ್ರಾಥಮಿಕ ಶಾಲೆ ಇರ್ತಿತ್ತು. ಅಲ್ಲಿ ಉರ್ದು ಕಲಿಸ್ತಾ ಇದ್ರು. ಕನ್ನಡ ಇರಲೇ ಇಲ್ಲ ಅಂತ ಅನಿಸ್ಬೋದು, ಆದರೆ ನಾವು ಎಲ್ಲಿ 5ನೇ ಶಾಲೆಯಲ್ಲಿ ಕನ್ನಡ ಮತ್ತು ಉರ್ದು ಎರಡೂ ಕಲಿಸ್ತಾ ಇದ್ರಲ್ಲ, ಅಲ್ಲಿ ನಾವು ಕಲಿತಾ ಇದ್ದೆ ಹೋಗಿ. ಅದರ ಜೊತೆಗೆ ಎಲ್ಲೆಲ್ಲಿ ಸರ್ಕಾರಿ ಶಾಲೆಗಳಿದ್ದು ಅಲ್ಲಲ್ಲಿ ನಾನು ಮತ್ತು ನಮ್ಮ ಸ್ನೇಹಿತರು ನಮ್ಮಂಥವ್ರು ಎಲ್ಲರೂ ಹೋಗಿ ಕಲಿತದ್ದು. ಇನ್ನೊಂದು ವಿಷಯ ಹೇಳ್ತೀನಿ ನಾನು, ಆ ಕಾಲಕ್ಕೆ ಮನೆಯಲ್ಲೇ ನಾವು ಉರ್ದು ಭಾಷೆಯನ್ನು ಸರಿಯಾಗಿ ಅಭ್ಯಾಸ ಮಾಡಿ ಸರ್ಕಾರಿ ಶಾಲೆಗಳಿಗೆ ಹೋಗಿ ನಾನು ಹೀಗೆ ಈ ರೀತಿಯಿಂದ ಮನೆಯಲ್ಲಿ ಅಭ್ಯಾಸ ಮಾಡಿದ್ದೇನೆ, 8ನೇ ಕ್ಲಾಸಿನವರೆಗೆ ಅಭ್ಯಾಸ ಮಾಡಿದ್ದೇನೆ ಅಂತ ಹೇಳಿದರೆ ಪರೀಕ್ಷೆ ತಗೊಂಡು ಅವರು 8ನೇ ಕ್ಲಾಸಿನವರೆಗೆ ನಮಗೆ ಪ್ರವೇಶ ಕೊಡ್ತಾ ಇದ್ರು. ನವೋದಯ ಅಂತನ್ನುವುದು ಅದು ಕನ್ನಡ ಜಾಯಮಾನದಿಂದ ಬಂದದ್ದಲ್ಲ, ಅದು ಇಂಗ್ಲಿಷ್ ಪ್ರಭಾವದಿಂದ ಬಂದಿರತಕ್ಕಂಥ ಸಾಹಿತ್ಯ ಅಂತ ನನಗನ್ನಿಸ್ತಾ ಇದೆ. ಇಂಗ್ಲಿಷ್ ಓದಿದವರು ಈ ನವೋದಯಕ್ಕೆ ಬಹಳ ಕೆಲಸ ಮಾಡಿದರು, ನವೋದಯವನ್ನು ಸೃಷ್ಟಿ ಮಾಡಿದರು ಅಂತ ಹೇಳಬಹುದು. ಆ ನವೋದಯ ಅಂತನ್ನುವ ಶಬ್ದನೇ ಹೈದರಾಬಾದ್ ಕರ್ನಾಟಕದವರಿಗೆ ಗೊತ್ತಿರಲಿಲ್ಲ. ನಮಗೆ ಎಮ್ ಎವರೆಗೆ ಓದಿದ್ರು ಕೂಡ ಉರ್ದುನೇ ಇತ್ತು ನಮಗೆ ಸಾಧಾರಣವಾಗಿ, ಇವತ್ತಿಗೂ ನಂಗೆ ಇಂಗ್ಲಿಷ್ ಸರಿಯಾಗಿ ಬರೋದಿಲ್ಲ. ಆದರೆ ನಾವು ಇಲ್ಲಿ ಸಾಹಿತ್ಯ ಸೃಷ್ಟಿಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದೀವಲ್ಲ, ಆ ನವೋದಯದ ಪ್ರಭಾವ ಅಲ್ಲ, ನಮ್ಮ ದೇಶೀಯ ಮಟ್ಟುಗಳ ಪ್ರಭಾವ. ಏನು ಜನಸಾಮಾನ್ಯರು ಹಾಡ್ತಾ ಇದ್ರಲ್ಲ ಹಾಡುಗಳು,
1: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ, ಪ್ರವಾಚಕಃ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಂಧ್ರಪ್ರದೇಶಸ್ಯ ಭೋಗಾಪುರಂ ಸ್ಥಳೆ ಅಲ್ಲೂರಿ ಸೀತಾರಾಮ್ ರಾಜು ಅಂತಾರಾಷ್ಟ್ರೀಯ ವಿಮಾನಪತ್ತನಸ್ಯ ಉದ್ಘಾಟನಂ ಅಕರೋತ್. ಅಥ ಚ ಆಧಾರಭೂತ ಸಂರಚನಾ ಊರ್ಜಾ ಕ್ಷೇತ್ರಯೋಃ 18,000 ಕೋಟಿ ರೂಪ್ಯಕಾಣಾಂ ಪ್ರಕಲ್ಪಾಃ ಅಪಿ ಶುಭಾರಂಭಿತಾಃ. ನಾಥುಲಾದ್ವಾರಸ್ಯ ಮಾಧ್ಯಮೇನ ಭಾರತ ಚೀನಯೋಃ ಮಧ್ಯೆ ಸೀಮಾಪಾರ ವ್ಯಾಪಾರಃ ಪುನಃ ಸಮಾರಬ್ಧಃ. ರಾಷ್ಟ್ರೀಯ ಸುರಕ್ಷಾ ಪರಾಮರ್ಶಕಃ ಅಜಿತ್ ಡೋವಾಲಃ ಲೋಕಮಾನ್ಯ ತಿಲಕ ರಾಷ್ಟ್ರೀಯ ಪುರಸ್ಕಾರೇಣ ಸಭಾಜಿತಃ. ಗ್ಲಾಸ್ಗೋ ನಗರೆ ಆಯೋಜಿತೆ ರಾಷ್ಟ್ರಮಂಡಲ ಕ್ರೀಡೋತ್ಸವೇ ಮಹಿಳಾನಾಂ 45-50 ಕಿಲೋಗ್ರಾಮ ವರ್ಗಯೋಃ ಜ್ಯಾಸ್ಮಿನ್ ಲಂಬೋರಿಯಾ ಪ್ರೀತಿ ಪವಾರ್ ಇತ್ಯೇತಾಭ್ಯಾಂ ಸ್ವರ್ಣ ಪದಕಂ ವಿಜಿತಂ ಅಪಿ ಚ ಟೈಪೆ ಓಪನ್ ಬ್ಯಾಡ್ಮಿಂಟನ್ ಪ್ರತಿಯೋಗಿತಾಯಾಃ ಚರಮ ಸ್ಪರ್ಧಾಯಾಂ ಪ್ರವಿಷ್ಟಾ ಭಾರತಸ್ಯ 17-ವರ್ಷೀಯ ಕ್ರೀಡಿಕಾ ತನ್ವಿ ಶರ್ಮಾ. ಅಥ ವಾರ್ತಾಃ ವಿಶದೀಕೃತ್ಯ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಪ್ರಾವೋಚತ್ ಯತ್ ಆಂಧ್ರಪ್ರದೇಶಃ ದ್ರುತಗತ್ಯಾ ಅಗ್ರೆ ಸರತಿ. ಸಹೈವ ಕೇಂದ್ರ ಸರ್ವಕಾರಃ ವಿಶಾಲ ಸ್ತರೀಯ ಆಧಾರಭೂತ ಸಂರಚನಾಯಾಃ ಔದ್ಯೋಗಿಕ ವಿಕಾಸಸ್ಯ ಚ ಮಾಧ್ಯಮೇನ ಸ್ವರ್ಣ ಆಂಧ್ರಸ್ಯ ಅಥ ವಿಕಸಿತ ಭಾರತಸ್ಯ ಸಂಕಲ್ಪಂ ಪೂರಯಿತುಂ ಪೂರ್ಣತಃ ಕಟಿಬದ್ಧೋ ವರ್ತತೆ. ವಿಜಯನಗರಂ ಜನಪದಸ್ಯ ಭೋಗಪುರಂ ಸ್ಥಳೆ ಅಲ್ಲೂರಿ ಸೀತಾರಾಮ್ ರಾಜು ಅಂತಾರಾಷ್ಟ್ರೀಯ ವಿಮಾನಪತ್ತನಸ್ಯ ಉದ್ಘಾಟನೋತ್ತರಂ ಜನಸಭಾಂ ಸಂಬೋಧಯನ್ ಪ್ರಧಾನಮಂತ್ರಿ ನ್ಯಗಾದೀತ್ ಯತ್ ವಿಮಾನಪತ್ತನ ಮಾರ್ಗೋರ್ಜಾ ಕ್ಷೇತ್ರಾಣಿ ಸಮೇತ್ಯ 18,000 ಕೋಟಿ ರೂಪ್ಯಕಾಣಾಂ ವಿಕಾಸ ಪರಿಯೋಜನಾಃ ಕೇಂದ್ರ ರಾಜ್ಯಯೋಃ ಎನ್ಡಿಎ ಸರ್ವಕಾರಸ್ಯ ನೇತೃತ್ವೆ ರಾಜ್ಯಸ್ಯ ದ್ರುತಗತ್ಯಾ ಜಾಯಮಾನಾಂ ಪ್ರಗತಿಂ ಪ್ರದರ್ಶಯತಿ.
2: आज यहाँ करीब 18,000 करोड़ रुपीज की विकास परियोजनाओं का शुभारंभ, लोकार्पण और शिलान्यास हुआ है. एयरपोर्ट के साथ साथ ये प्रोजेक्ट आंध्र की रोड कनेक्टिविटी से भी जुड़े हैं. इनमें एनर्जी सिक्योरिटी से जुड़े प्रोजेक्ट भी हैं. ये विकास कार्य इस बात के प्रतीक है कि इस समय आंध्र किस स्पीड से आगे बढ़ रहा है.

0: कृत्वे राष्ट्रीय सुरक्षा सम्बद्धेषु प्रमुख निर्णयेषु डोवालः मुख्य भूमिकां निर्व्यूढवान्। जम्मू कश्मीरस्थ कुलगाम जनपदस्य केलम क्षेत्रे दुरापन्ने आतंकाक्रमणे व्रणितः द्वितीय श्रमिकः अद्य प्रातः चिकित्सालये मृत्युम् उपगतः, येन मृतकानां संख्या द्वयं समभवत्। वरिष्ठाधिकारिणा विज्ञापितं यत् इतस्ततः अज्ञात आतंकवादिभिः इष्टिका यन्त्रागारे कार्यं कुर्वतोः द्वयोः श्रमिकयोः उपरि भुशुण्डिका प्रहारः कृतः। घटनायाः पश्चादेव तत्क्षेत्रम् अवरुध्य आतंकवादिनाम् अन्वेषणाय बृहत् अभियानं प्रवर्तितम्। उपराज्यपालः मनोज सिंहः, मुख्यमन्त्री उमर अब्दुल्ला च एतस्य नृशंस हत्याकाण्डस्य तीव्रग्रहणाम् अकुरुताम्। मृतानां परिवारजनेभ्यः च संवेदनां प्रकटितवन्तौ। भारतीय ऋतु विभागेन संभाव्यते यत् दक्षिण पश्चिमादागच्छतः प्रावृषः उत्तरार्धे देशे अनावृष्टिः मन्दवर्षणं वा भवेत्। अगस्त मासे च वर्षणम् ऊनमेव भविष्यति। पूर्वीय भागेषु उत्तर पश्चिम मध्य भारते पूर्वोत्तर क्षेत्रेषु च वर्षा सामान्या स्थास्यति इत्यपि ऋतुविज्ञानस्य स्पष्टीकरणम्। ग्लास्गो नगरे आयोजिते राष्ट्रमण्डल क्रीडासु अद्य भारतस्य प्रीति पवार, जैस्मिन लेम्बोरिया च स्वस्व अन्तिम मुष्टियुद्धे 5-0 इति अंकांतरालेन विजयं सम्प्राप्य स्वर्णपदकं विजितवत्यौ। अत्रांतरे त्रिकूर्दक क्रीडासु भारतस्य प्रवीण चित्रावेलेन रजत पदकं, सेलवा प्रभुना च कांस्य पदकं अवाप्तम्। ताइपे ओपन बैडमिंटन प्रतियोगितायाः चरम स्पर्धायां प्रविष्टा भारतस्य 17-वर्षीया क्रीडिका तन्वी शर्मा। इति वार्ताः।
1: इदु आकाशवाणी ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ ಸಮಯವಾಗಿದೆ 6:30 ನಮ್ಮ ಮುಂದಿನ ಕಾರ್ಯಕ್ರಮ ವಿಜ್ಞಾನದ ಮುನ್ನಡೆ ವಿಜಯ್ ನಿಶಾಂತ್ ಅವರಿಂದ
2: ವಿಜ್ಞಾನದ ಮುನ್ನಡೆ ಹೊಸತನವ ಪ್ರತಿಫಲಿಸುವ ಕಡೆಗೆ
3: ನಮ್ಮ ವರ್ಷಕ್ಕೆ ಇಷ್ಟೇ ಕ್ಲೋತ್ ತಗೊಂತೀವಿ ಅಥವಾ ನಾವು ಇಷ್ಟೇ ದವಸ ಧಾನ್ಯಗಳನ್ನ ಯೂಸ್ ಮಾಡ್ತೀವಿ, ನಾವು ಬೇಡದೇ ಇರೋ ಎಲೆಕ್ಟ್ರಿಸಿನ ನಾವು ಮುಟ್ಟೋದಿಲ್ಲ, ನಾವು ಬೇಡದೇ ಇರೋ ನೀರನ್ನ ನಾವು ಮುಟ್ಟೋದಿಲ್ಲ. ಆಮೇಲಿಂದ ಗಿಡ ನೆಡೋದು, ಮರ ನೆಡೋದು, ಅಥವಾ ಎಲ್ಲಾದರೂ ಒಂದು ಇಶ್ಯೂಸ್ ಆಗ್ತಾ ಇದ್ರೆ, ಅಥವಾ ರೋಡ್ ಮಾಡ್ಬೇಕಾದ್ರೆ ಮರ ಕಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ, ಅಥವಾ ಕೆರೆನ ಎನ್ಕ್ರೋಚ್ ಮಾಡ್ತಾ ಇದ್ದಾರೆ, ಇದೆಲ್ಲಾನು ಅರ್ತ್ ಡೇದು ಭಾಗ ಆಗುತ್ತೆ. ಆಕ್ಚುಲಿ ಇದ್ರದ್ದು ಎಲ್ಲಾದ್ರಲ್ಲೂ ನೀವೇನು ಬೇಕಾದ್ರೆ ಇನ್ವಾಲ್ವ್ ಮಾಡ್ಬೋದು. ದೆನ್ ಇಟ್ ಬಿಕಮ್ಸ್ ಅ ನಿಮ್ದು ಅರ್ತ್ ಡೇ ಆಗತ್ತೆ. ಆಕ್ಚುಲಿ ಏನಕ್ಕೆ ಭೂತಾಯಿನ ನಾವು ರಕ್ಷಣೆ ಮಾಡ್ಬೇಕಂದ್ರೆ ಕನ್ಸರ್ವೇಟಿವ್ ನೇಚರು, ನಮ್ಮ ವ್ಯವಸಾಯ, ನಮ್ಮ ಕಾಡುಗಳು ಅಥವಾ ನಮ್ಮ ಪ್ರಾಣಿ ಪಕ್ಷಿ ಸಂಕುಲ, ನದಿ ನೀರು, ಇದರದೆಲ್ಲ ಮೂಲ ಅದೇ. ಆಕ್ಚುಲಿ ವಿ ಆರ್ ಅ ಪಾರ್ಟ್ ಆಫ್ ಇಟ್, ಬಟ್ ಟುಡೇ ವಾಟ್ ಈಸ್ ಹ್ಯಾಪನಿಂಗ್, ವಿ ಆರ್ ಬಿಹೇವಿಂಗ್ ಆಸ್ ಎ ಬಟ್ ನಾಟ್ ಅ ಪಾರ್ಟ್ ಆಫ್ ಇಟ್, ವಿ ಆರ್ ಅ ಮಾಸ್ಟರ್ ಆಫ್ ಇಟ್. ಅಂಡ್ ದಟ್ ಈಸ್ ಅ ಪ್ರಾಬ್ಲಮ್. ಬೆಂಗಳೂರಲ್ಲಿ ಇವತ್ತು ಟೆಂಪರೇಚರ್ ಆಗ್ತಿರೋದ್ರಿಂದ ಎಲ್ಲ ಓ ಏನ್ ಬಿಸಿ ಗಾಳಿ, ಬೆಂಗಳೂರು ಹಾಳಾಗೋಯ್ತು ಈ ಥರ ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ಒಂದು ರೇನ್ ಆಗಿದ ತಕ್ಷಣ ಎಲ್ಲ ಸೈಲೆಂಟ್ ಆಗಿಬಿಡ್ತಾರೆ. ಅದಕ್ಕೆ ಏನು ಮಾಡಬೇಕು, ಒಂದು 33% ಗ್ರೀನ್ ಇದೆಯಾ ನಮಗೆ ಅನ್ನೋದಕ್ಕೆ ಈ ಅರ್ತ್ ಡೇಯಲ್ಲಿ ತುಂಬ ಮೀನಿಂಗ್ಫುಲ್ ಆಗಿ ಇಂಡಿವಿಜುವಲ್ ಪಾರ್ಟಿಸಿಪೇಷನ್ ಅಂತ ಹೇಳ್ತಾರೆ. ಇಂಡಿವಿಜುವಲ್ ಆಗಿ ನೀವೇನ್ ಮಾಡಬಹುದು ಅನ್ನೋದಕ್ಕೆ ಸಣ್ಣ ಸಣ್ಣ ಒಂದು ಪ್ರಾಕ್ಟೀಸ್ ಕೊಡ್ತಾ ಇದಾರೆ. ಆ ಪ್ರಾಕ್ಟೀಸ್ ಅಲ್ಲಿ ಹೇಳ್ದಲ್ಲ, ಪ್ಲಾಂಟಿಂಗ್ ಟ್ರೀ ಆಗಲಿ ಅಥವಾ ನೀವು ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತಾ ಇರೋದು, ಪ್ಲಾಸ್ಟಿಕ್ ಯೂಸ್ ಮಾಡಿ, ಇದನ್ನೆಲ್ಲ ಹೇಳ್ಬೇಕಾರೆ ಇಟ್ ಈಸ್ ಟು ಮೀನ್ಸ್ ಟು ಎಂಡ್, ಇಟ್ಸ್ ನಾಟ್ ಮೀನಿಂಗ್ ಇಟ್ ಸೆಲ್ಫ್. ಆ ಸಣ್ಣ ಸಣ್ಣದನ್ನ ಪಿಕ್ ಮಾಡಿ ನೀವು ದೊಡ್ಡ ಇಶ್ಯೂಸ್ನ, ಕ್ಲೈಮೇಟ್ ಕ್ರೈಸಿಸ್ ಅಥವಾ ಎಲ್ಲಾದ್ರೂ ಆಯಿಲ್ ಜಾಸ್ತಿ ಹೋಗ್ತಾ ಇದೆಯಲ್ಲ, ಕಾಡ್ ಕಡಿತಾ ಇದಾರ, ಇಲ್ಲ ಬಯೋಡೈವರ್ಸಿಟಿ ಕಿಲ್ ಆಗ್ತಾ ಇದೆಯಾ, ಅದನ್ನ ಡಿಸ್ಟ್ರಾಯ್ ಮಾಡ್ತಾ ಇದಾರ, ಅದು ಹೋಲಿಸ್ಟಿಕಲಿ ನಮ್ಮ ಲೋಕಲಿ ಅಥವಾ ಗ್ಲೋಬಲಿ ಹೆಂಗ್ ಇಂಪ್ಯಾಕ್ಟ್ ಆಗತ್ತೆ ಅಂತ ತಿಳ್ಕೊಂಡು ಕುವೆಂಪು ಅವರು ವಿಶ್ವ ಮಾನವ ಅಂತ ಹೇಳ್ಬೇಕಾದ್ರೆ ಇವತ್ತು ಇವ್ರು ಹೇಳ್ತಾ ಇದಾರೆ ಅಂದ್ರೆ ಯು ಹ್ಯಾವ್ ಟು ಪಾರ್ಟಿಸಿಪೇಟ್ ಆಸ್ ಎ ವರ್ಲ್ಡ್ ಸಿಟಿಸನ್, ಅದನ್ನ ನಮ್ಗೆ ಕುವೆಂಪು ಅವರು ಆಗ್ಲೇ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ನಮ್ಮಲ್ಲಿ ವಸುದೈವಕ ಕುಟುಂಬಕಂ ಅಂತ ಹೇಳಿ ನಮ್ಮ ಪದ ಇದೆ, ನಮ್ಮ ಇದರಲ್ಲಿ ಎಲ್ಲಾನು ನಮ್ಮ ಟ್ರೆಡಿಷನ್ ಕಲ್ಚರ್ ಅಲ್ಲಿ ಎಲ್ಲಾನು ಇನ್ಕ್ಲೂಡ್ ಮಾಡ್ಬೇಕು ಅಂತ ಹೇಳ್ತಾರೆ. ನೀವು ಗ್ರಾಸ್ ಇಂದ ಹಿಡಿದು ಹಸು ಹಾಲಿಂದ ಹಿಡಿದು ಅಥವಾ ಹುಲಿ ಸಿಂಹ ಎಲ್ಲ ನಮ್ಮ ಏನ್ ಹೇಳ್ತಾರೆ ಟ್ರೆಡಿಷನ್ ಕಲ್ಚರ್ ಅಲ್ಲಿ ಅಥವಾ ಟ್ರೈಬಲ್ ಕಮ್ಯುನಿಟೀಸ್ ಅಲ್ಲಿ ಯಾಕೆ ಇದು ಇನ್ವಾಲ್ವ್ ಮಾಡಿದಾರೆ ಅಂದ್ರೆ ಇಟ್ ಇಸ್ ಟು ಟೇಕ್ ಕೇರ್ ಆಫ್ ದ ಅರ್ತ್, ಡಿಫೈನ್ ಮಾಡಿದಾರೆ ಅರ್ಬನ್ ಸ್ಪೇಸಸ್ ಅಲ್ಲಿ, ಸ್ಟೇಟ್ ಅಲ್ಲಿ, ನ್ಯಾಷನಲ್ ವೈಡ್ ಅಲ್ಲಿ 33% ನಮ್ಗೆ ಇರಬೇಕು ಅಂತ ಹೇಳಿ ಡಿಫೈನ್ ಮಾಡಿದಾಗ ಏನು ಅಂತ, ನಾನು ಅವತ್ತು ಸ್ಟಾರ್ಟ್ ಮಾಡ್ಬೇಕಾದ್ರೆ ಬೆಂಗಳೂರಲ್ಲಿ ಅವತ್ತು ನಮ್ಗೆ ಅರ್ಬನೈಸೇಷನ್ ಇಂದ ಮರಗಳನ್ನ ಕಟ್ ಮಾಡಕ್ ಸ್ಟಾರ್ಟ್ ಆಯಿತು, ನನ್ನ ಸಿಟಿ ನನ್ನ ಜಾಗ, ನಾನು ಏನಾದರೂ ಮಾಡ್ಬೇಕಲ್ಲ ಅಂತ ಹೇಳಿ ನಾನು ಯೋಚನೆ ಮಾಡಬೇಕಾದ್ರೆ ಹೌದು ಹ್ಯಾವ್ ಟು ಏನಿದೆ ಅಂತ ಗೊತ್ತಾಗುತ್ತೆ ನಾನು ಏನ್ ಮಾಡಬೇಕು ಅಂತ ಹೇಳಿ ನಾನು ಅವಾಗ ಕನ್ಸೆಪ್ಷನ್ ಅಲ್ಲಿ ಮಾಡೋ ಇದಾಗೋದಿಲ್ಲ ತುಂಬಾ ಕಷ್ಟ ಆಗುತ್ತೆ ಹಿಂಗೆ ಅಂತ ಹೇಳ್ತಾ ಇದ್ರು. ಬಟ್ ಐ ಆಮ್ ಟುಡೇ ಐ ಆಮ್ ಸೋ ಹ್ಯಾಪಿ. ಬೆಂಗಳೂರಲ್ಲಿ 10 10 10 ಅಂದರೆ ಒಂದು 15-20 ವರ್ಷದ ಮುಂಚೆ ಅದನ್ನು ಮಾಡಿದಾಗ ಚೀಫ್ ಜಸ್ಟಿಸ್

0: ಎಮ್ ಎನ್ ವೆಂಕಟಾಚಲಯ್ಯ ಅವರು ಅವತ್ತಿನ ಕಾಲಕ್ಕೆ ಬಂದು ನಂದು ಆ ವೆಬ್ಸೈಟ್ ನ ಮಾಡಿ ಎಷ್ಟು ಒಳ್ಳೆ ಐಡಿಯಾ, ಒಬ್ರು ಯಾರೋ ಟೆಕ್ನಾಲಜಿನ ಯೂಸ್ ಮಾಡಿ ಒಂದು ಸಿಟಿನ ಟೆಂಪರೇಚರು, ಅಲ್ಲಿ ಏಸ್ಥೆಟಿಕ್ಕು, ಅಲ್ಲಿ ಇಂಪಾರ್ಟೆನ್ಸ್, ಅಲ್ಲಿ ಕಲ್ಚರು, ಆ ಹಿಸ್ಟೋರಿ ಎಲ್ಲಾನು ಒಂದ್ ಕಡೆ ತಂದು ಇಟ್ಕೊಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದ. ಇಟ್ಸ್ ಅ ವೆರಿ ಗುಡ್ ಥಾಟ್ ಅಂತ ಹೇಳಿ. ಇವತ್ತು ಮೈಸೂರಲ್ಲೂ ಒಂದು ವಾರ್ಡ್ ಕಂಪ್ಲೀಟ್ ಸೆನ್ಸಸ್ ಆಗಿದೆ. ಮೈಸೂರು ಮಹಾರಾಣಿ ಅವರೇ ಬಂದು ಒಂದೇ ಒಂದು ಮರದ ಕೆಳಗಡೆ ನಿಂತ್ಕೊಂಡು, ನಾವು ಒಂದು ಚೇರ್ ಕೂಡ ಹಾಕಿರ್ಲಿಲ್ಲ, ಒಂದು ಬಾಟಲ್ ನೀರು ಕೂಡ ಕೊಟ್ಟಿಲ್ಲ. ಸೆನ್ಸಸ್ ಟ್ರೀ ಇಂಪಾರ್ಟೆನ್ಸ್ ಎಂದು ಅಮ್ಮ ಬಂದು, ಪ್ರಮೋದಾದೇವಿ ಅಮ್ಮ ಬಂದು ಮರದ ಕೆಳಗಡೆನೆ ನಿಂತು ಅದನ್ನ ಇನಿಷಿಯೇಟ್ ಮಾಡಿಕೊಟ್ರು. ಆ ಫಸ್ಟ್ ಡಿಜಿಟಲೈಸ್ ಡೇಟಾನ ಏನ್ ಮಾಡಿದ್ರು, ಮೈಸೂರು ಮಹಾರಾಜ ಯದುವೀರ್ ಸರ್ ಬಂದು ಲಾಂಚ್ ಮಾಡಿಕೊಟ್ರು. ಆಕ್ಚುಲಿ ಅದು ತೋರಿಸುತ್ತೆ ಎಷ್ಟು ಇಂಪಾರ್ಟೆನ್ಸ್ ಅಂಡ್ ನಾವು ಆಲ್ ದ ಅದರ್ ಸಿಟಿ ಇನ್ ಮಂಗಳೂರಲ್ಲಿ ಯಾರೋ ಮಾಡಿದ್ರು, ಮತ್ತೆ ಮೈಸೂರಲ್ಲಿ ಇವತ್ತು ಯಾರು ಇನಿಷಿಯೇಟ್ ಮಾಡಿದ್ದಾರೆ. ಆಕ್ಚುಲಿ ಇವಾಗ ವಡೋದರಾ ಬೇರೆ ಕಡೆ ಎಲ್ಲ ಕಡೆ ನಾನು ಕೇಳ್ತಾ ಇದ್ದಾರೆ ಆಕ್ಚುಲಿ. ಸೊ ಏನಕ್ಕೆ ಇದು ಹೇಳಿದೆ ಅಂದ್ರೆ, ನೋಡಿ ಇವತ್ತು ನಿಮ್ಗೆ ಏನಕ್ಕೆ ಏನಕ್ಕೆ ಟ್ರೀ ಸೆನ್ಸಸ್ ಮಾಡ್ಬೇಕಂತ ಹೈಕೋರ್ಟ್ ಕೂಡ ಹೇಳಿದೆ, ದುಡ್ಡು ಕೊಟ್ಟು ಇವತ್ತು ಟ್ರೀ ಸೆನ್ಸಸ್ ಮಾಡಬೇಕು ಅಂತೇಳಿ. ಯಾಕಂದ್ರೆ ಒಂದು ರೆಫರೆನ್ಸ್ ಪಾಯಿಂಟ್ ಸಿಗುತ್ತೆ, ಒಂದು ಪರ್ಸನ್ಗೆ 7-8 ಮರ ಇರುತ್ತೆ ಬಿಕಾಸ್ ಅದು ಕಂಫರ್ಟಬಲ್ ಲಿವಿಂಗ್ ಅಂತೇಳಿ. ಆ 33% ಡಿಫೈನ್ ಮಾಡೋಕ್ಕಾಗತ್ತೆ. ಸೊ ಅರ್ಬನ್ ಲಿವಿಂಗ್ ಯಾಕೆ ಬರ್ತೀರಾ ನೀವು? ಆಕ್ಚುಲಿ ಒಳ್ಳೆ ಗಾಳಿ ಬೆಳಕು ನೀರಿಗೆ ಬರ್ತೀರಾ. ಸೊ ಈ ಸಿಟಿಲೇ ಕನ್ಸಂಪ್ಷನ್ಸ್ ಇದೆಲ್ಲ ಆಗ್ತಾ ಇರೋದ್ರಿಂದ ಇಲ್ಲಿ ಡಿಫೈನ್ ಮಾಡಿಲ್ಲ ಅಂದ್ರೆ ಕಾಡ್ ಹೆಂಗ್ ಉಳಿಸ್ತಾರೆ? ಆಮೇಲೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ನಾನು ಯಾವುದೇ ಸ್ಕೂಲು ಕಾಲೇಜಸ್ಗೆ ಹೋದ್ರೆ ಮಕ್ಕಳಿಗೆ ಬೆಂಗಳೂರಲ್ಲಿ 10 ಮರನ ಹೆಸರು ಮಾಡೋಕ್ಕಾಗತ್ತೆ ಅಂದ್ರೆ ಒಬ್ರು ಹೇಳಕ್ಕಾಗ್ತಾ ಇಲ್ಲ. ದಟ್ ಈಸ್ ದ ಡಿಸ್ಕನೆಕ್ಟ್ ಇನ್ ದ ಅರ್ಬನ್ ಸ್ಪೇಸ್ ವಿ ಆರ್ ಫೇಸಿಂಗ್.
1: ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ. ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ.

0: ಆಕಾಶವಾಣಿ ಸಮಯ ಸರಿಯಾಗಿ 6:35 ಇನ್ನು ಮುಂದೆ ಕೆಲವು ಪ್ರಕಟಣೆಗಳು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂಥವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
4: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.inನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಆಕಾಶವಾಣಿ ಸಮಯ ಆಗಿದೆ 6:35. ಇನ್ನೀಗ ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಆತ್ಮೀಯರೇ ಗಮನಿಸಿ, ಬೈಯಪ್ಪನಹಳ್ಳಿ ರೈಲ್ವೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇದೊಂದು ಮಾಹಿತಿಯನ್ನು ಕೋರಲಾಗಿದೆ. ವ್ಯಾಪ್ತಿಯಲ್ಲಿ ಅಪರಿಚಿತ ಮೃತ ಹೆಣ್ಣು ಮಗುವಿನ ಕುರಿತು ಮಾಹಿತಿಯೊಂದನ್ನು ಕೋರಲಾಗಿದೆ. ದಿನಾಂಕ 31/7/2026 ಸುಮಾರು 2-3 ತಿಂಗಳ ವಯಸ್ಸಿನ ಅಪರಿಚಿತ ಹೆಣ್ಣು ಮಗುವೊಂದು ರೈಲು ಸಂಖ್ಯೆ 12628 S2 ಕೋಚ್ನ ಬರ್ತ್ ಸಂಖ್ಯೆ 01 ಕೆಳಭಾಗದಲ್ಲಿ ಸರ್ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ SMVT ರೈಲ್ವೆ ನಿಲ್ದಾಣ ಬೆಂಗಳೂರಿನಲ್ಲಿ ಮೃತ ಸ್ಥಿತಿಯಲ್ಲಿ ಪತ್ತೆಯಾಗಿರುತ್ತೆ. ಈ ಹೆಣ್ಣು ಮಗುವಿನ ಚಹರೆ ಹೀಗಿದೆ. ವಯಸ್ಸು ಸುಮಾರು 2-3 ತಿಂಗಳು, ಎತ್ತರ ಸುಮಾರು 22 ಇಂಚುಗಳು, ಮೈಕಟ್ಟು ಸಾಧಾರಣ, ಮೈಬಣ್ಣ ಗೋಧಿ ಮೈಬಣ್ಣ, ಮುಖ ದುಂಡು ಮುಖವಾಗಿದೆ, ತಲೆಯಲ್ಲಿ ಚಿಕ್ಕ ಚಿಕ್ಕ ಚಿಗುರಿದ ಕೂದಲುಗಳು ಇರುವುದನ್ನು ಗಮನಿಸಲಾಗಿದೆ. ಈ ಮಗುವಿನ ಮಾಹಿತಿ ದೊರಕಿದಲ್ಲಿ ಬೈಯಪ್ಪನಹಳ್ಳಿ ರೈಲ್ವೆ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಬೇಕಾಗಿ ಕೇಳಿಕೊಳ್ಳಲಾಗುತ್ತೆ. ಇದುವರೆಗೂ ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ. ಇನ್ನೀಗ ಕೆಲವು ಜಾಹೀರಾತುಗಳು.
5: ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: पीएम फसल बीमा योजना से करीब 2,00,000 करोड़ ರೂಪಾಯಿ ಕ್ಲೇಮ್ ಕೆ ರೂಪೆ ಕಿಸಾನೋಕು ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
5: ಇದುವರೆಗೂ ಕೆಲವು ಪ್ರಕಟಣೆಗಳನ್ನು ಕೇಳಿದ್ರಿ. ಸಮಯ ಇನ್ನೇನು 6:40 ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಮೈಸೂರಿನ ರಾಮಕೃಷ್ಣ ಆಶ್ರಮದಲ್ಲಿ ವಿವೇಕ ಸ್ಮಾರಕ ಲೋಕಾರ್ಪಣೆಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿ. ನಾಳೆ ರಾಜ್ಯಾದ್ಯಂತ ಕಾನ್ಸ್ಟೇಬಲ್ ನಾಗರಿಕ ಹುದ್ದೆಗಳ ನೇಮಕಾತಿ ಪರೀಕ್ಷೆ, ಪಾರದರ್ಶಕತೆಗೆ ಒತ್ತು ಎಂದ ಸಚಿವ ಪ್ರಿಯಾಂಕ್ ಖರ್ಗೆ. ಕಾವೇರಿ ನದಿ ವಿವಾದ, ಹೋರಾಟಗಾರರು ಬಂದ್ ನಿರ್ಧಾರ ಕೈಬಿಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಗ್ರಾಮ ಪಂಚಾಯತಿಗಳಿಗೆ ಶೀಘ್ರವೇ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ನೇಮಕ, ಸಚಿವ ಈಶ್ವರ್ ಖಂಡ್ರೆ ಸ್ಪಷ್ಟನೆ. ಚಿಕ್ಕಮಗಳೂರು, ಕೊಡಗು ಜಿಲ್ಲೆಯ ವಿವಿಧೆಡೆ ಧಾರಾಕಾರ ಮಳೆ, ಜನಜೀವನ ಅಸ್ತವ್ಯಸ್ತ. ಮೈಸೂರಿನ ರಾಮಕೃಷ್ಣ ಆಶ್ರಮದ ಸೇವೆ ಅಪಾರವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ಇಂದು ವಿವೇಕ ಸ್ಮಾರಕ ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅವರು, ಈ ಸ್ಮಾರಕವನ್ನು ಉದ್ಘಾಟಿಸಿರುವುದು ನನ್ನ ಸೌಭಾಗ್ಯ ಎಂದು ಹೇಳಿದ್ದಾರೆ. ಇದೇ ವೇಳೆ ಸ್ವಾಮಿ ವಿವೇಕಾನಂದರನ್ನು ಸ್ಮರಿಸಿದ ಪ್ರಧಾನಿ, ಯುವಜನತೆ ಇಂದು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಅಪ್ರತಿಮ ಸಾಧನೆ ಮಾಡುತ್ತಿದ್ದಾರೆ. ಭಾರತದ ಯುವಕರ ಸಾಮರ್ಥ್ಯದಿಂದ ಅರ್ಥವ್ಯವಸ್ಥೆ ವೇಗವಾಗಿ ಬೆಳೆಯುತ್ತಿದ್ದು, ಭಾರತದ ಯುವಕರು ವಿಶ್ವದ ಪ್ರಗತಿಗೆ ದಿಕ್ಸೂಚಿಯಾಗಿದ್ದಾರೆ ಎಂದು ಶ್ಲಾಘಿಸಿದ್ದಾರೆ. ಮೈಸೂರಿನ ಕಣಕಣದಲ್ಲೂ ದೇಶದ ಸಂಸ್ಕೃತಿ ಹಾಗೂ ಪರಂಪರೆ, ದೇವಾಲಯಗಳು, ಅರಮನೆ, ದಸರಾ ಉತ್ಸವ ತುಂಬಿದೆ ಎಂದು ಪ್ರಧಾನಿ ಕೊಂಡಾಡಿದ್ದಾರೆ.
1: ಮೈಸೂರು ಭಾರತ ಕಿ ಅನಾದಿ ಸಾಂಸ್ಕೃತಿಕ ಚೇತನಾ ಕಾ ಕೇಂದ್ರ ರಹಾ ಹೈ. ಯಹಾಂ ಕೆ ಮಂದಿರ್, ಯಹಾಂ ಕಿ ಪರಂಪರಾಯೆ ಔರ್ ಉತ್ಸವ, ಮೈಸೂರು ಕಾ ದಸರಾ, ಯಹಾಂ ಕೆ ಭವ್ಯ ಮಹಲ್, ಇಸ್ಕಾ ಸಂಗೀತ ಔರ್ ಸಾಹಿತ್ಯ, ಭಾರತ ಕಿ ವಿರಾಸತ್ ಇಸ್ ಶಹರ್ ಕೆ ಕಣ ಕಣ ಮೇ ರಚಿ ಬಸಿ ಹೈ.
0: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡಿ, ಸ್ವಾಮಿ ವಿವೇಕಾನಂದರು ದೇಶದ ಯುವಕರು ಯಾವ ರೀತಿ ಮುನ್ನಡೆಯಬೇಕು ಎಂಬ ಬಗ್ಗೆ ಮಾರ್ಗದರ್ಶನ ನೀಡಿದ್ದು, ಅದರಂತೆ ನಡೆಯುವುದು ನಮ್ಮೆಲ್ಲರ ಕರ್ತವ್ಯ ಎಂದು ತಿಳಿಸಿದ್ದಾರೆ. ಇದಕ್ಕೂ ಮೊದಲು ಪ್ರಧಾನಿ ವಿವೇಕ ಸ್ಮಾರಕ ಉದ್ಘಾಟಿಸಿ ರಾಮಕೃಷ್ಣ ಆಶ್ರಮದಲ್ಲಿ ಗಿಡವೊಂದನ್ನು ನೆಟ್ಟಿದ್ದಾರೆ. ಆಶ್ರಮದ ವತಿಯಿಂದ ಪ್ರಧಾನಿಗೆ ವಿಶೇಷ ಉಡುಗೊರೆ ನೀಡಲಾಗಿದ್ದು, ಅಯೋಧ್ಯೆಯ ಶ್ರೀರಾಮಲಲ್ಲಾ ಮೂರ್ತಿ ಕೆತ್ತಿ ಖ್ಯಾತಿಗೊಳಿಸಿರುವ ಅರುಣ್ ಯೋಗಿರಾಜ್ ಕೆತ್ತಿದ ಸ್ವಾಮಿ ವಿವೇಕಾನಂದರ ಸುಂದರ ಏಕಶಿಲಾ ಮೂರ್ತಿಯನ್ನು ನೀಡಲಾಗಿದೆ. ರಾಜ್ಯದ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಕಾನ್ಸ್ಟೇಬಲ್ ನಾಗರಿಕ ಹುದ್ದೆಗಳ ನೇಮಕಾತಿಗಾಗಿ ನಾಳೆ ರಾಜ್ಯದಾದ್ಯಂತ ಸ್ಪರ್ಧಾತ್ಮಕ ಪರೀಕ್ಷೆ ಜರುಗಲಿದೆ. ಈ ನೇಮಕಾತಿ ಪರೀಕ್ಷೆಯಲ್ಲಿ ಪಾರದರ್ಶಕತೆಯೇ ನಮ್ಮ ಬದ್ಧತೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟಪಡಿಸಿದ್ದಾರೆ. ಲಿಖಿತ ಪರೀಕ್ಷೆಯಲ್ಲಿ ಯಾವುದೇ ಅಕ್ರಮ ಅಥವಾ ಲೋಪಗಳಿಗೆ ಆಸ್ಪದ ನೀಡದಂತೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಧಾರ್ಮಿಕ ನಂಬಿಕೆಯನ್ನು ಗೌರವಿಸಲು ಶಿವದಾರ, ಜನಿವಾರ, ಮಾಂಗಲ್ಯಸರ ಮುಂತಾದವುಗಳಿಗೆ ಅನುಮತಿ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲದವರು ಒಎಂಆರ್ ಶೀಟ್ನಲ್ಲಿ ಖಾಲಿ ಬಿಡುವಂತಿಲ್ಲ. ಐದನೇ ಕಾಲಂ ಅನ್ನು ಕಡ್ಡಾಯವಾಗಿ ಶೇಡ್ ಮಾಡಬೇಕು. ಯಾವುದೇ ಉತ್ತರ ಗುರುತಿಸದೇ ಇದ್ದಲ್ಲಿ ಅರ್ಧ ಅಂಕವನ್ನು ಕಡಿತಗೊಳಿಸಲಾಗುವುದು ಎಂದು ಹೇಳಿದ್ದಾರೆ. ಪರೀಕ್ಷೆ ಮುಗಿದ 30 ನಿಮಿಷಗಳೊಳಗೆ ಒಎಂಆರ್ ಶೀಟನ್ನು ಕೆಇಎ ಜಾಲತಾಣಕ್ಕೆ ಅಪ್ಲೋಡ್ ಮಾಡುವಂತೆ ವ್ಯವಸ್ಥೆ ಮಾಡಲಾಗಿದೆ. ಅರ್ಹ ಅಭ್ಯರ್ಥಿಗಳಿಗೆ ಅನ್ಯಾಯವಾಗದಂತೆ ನ್ಯಾಯಸಮ್ಮತವಾಗಿ ಮತ್ತು ಪಾರದರ್ಶಕವಾಗಿ ಪ್ರಕ್ರಿಯೆ ನಡೆಸುವುದು ಸರ್ಕಾರದ ಧ್ಯೇಯವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕಬಿನಿ ಜಲಾಶಯ ಭರ್ತಿಯಾಗಿದ್ದು ನದಿಗಳಿಗೆ ನೀರು ಬಿಡಲೇಬೇಕಾದ ಅನಿವಾರ್ಯ

0: ಅನಿವಾರ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಹೋರಾಟಗಾರರು ನೀರು ಬಿಡಬಾರದು ಎಂಬ ಹೋರಾಟ ಹಾಗೂ ಬಂದ್ ನಿರ್ಧಾರವನ್ನು ಕೈಬಿಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ. ಮೈಸೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮಿಳುನಾಡಿಗೆ ನೀರು ಹರಿಸುವ ವಿಚಾರದಲ್ಲಿ ರಾಜ್ಯಕ್ಕೆ ಯಾವುದೇ ಕಾರಣಕ್ಕೂ ಅನ್ಯಾಯವಾಗುವುದಿಲ್ಲ ಎಂದು ತಿಳಿಸಿದ್ದಾರೆ. ಮೇಕೆದಾಟು ವಿಚಾರದಲ್ಲಿ ರಾಜ್ಯಕ್ಕೆ ಸುಪ್ರೀಂಕೋರ್ಟ್ನಲ್ಲಿ ಜಯ ಸಿಕ್ಕಿದೆ, ಸಂಸತ್ನಲ್ಲಿಯೂ ಅಣೆಕಟ್ಟು ನಿರ್ಮಾಣಕ್ಕೆ ಹಸಿರು ನಿಶಾನೆ ದೊರೆತಿದೆ ಎಂದು ಸಮರ್ಥಿಸಿಕೊಂಡಿದ್ದಾರೆ. ತುಂಗಭದ್ರಾ ವಿಚಾರದಲ್ಲಿ ಕೇಂದ್ರ ಜಲಶಕ್ತಿ ಸಚಿವರಾದ ಸಿಆರ್ ಪಾಟೀಲ್ ನೇತೃತ್ವದಲ್ಲಿ ಮೂರು ರಾಜ್ಯಗಳ ಮುಖ್ಯಮಂತ್ರಿಗಳು ಸಭೆ ನಡೆಸಿ ಸಮತೋಲಿತ ಅಣೆಕಟ್ಟು ನಿರ್ಮಾಣಕ್ಕೆ ತೀರ್ಮಾನ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಗ್ರಾಮ ಪಂಚಾಯಿತಿಗಳಲ್ಲಿ ಖಾಲಿ ಇರುವ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹುದ್ದೆಗಳ ಭರ್ತಿಗೆ ರಾಜ್ಯ ಸರ್ಕಾರ ಕ್ರಮ ಕೈಗೊಂಡಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಖಂಡ್ರೆ ಸ್ಪಷ್ಟಪಡಿಸಿದ್ದಾರೆ. ಪ್ರಸ್ತುತ ರಾಜ್ಯದಲ್ಲಿ 1036 ಪಿಡಿಒ ಹುದ್ದೆಗಳು ಖಾಲಿ ಇದ್ದು, ಕಲ್ಯಾಣ ಕರ್ನಾಟಕದ 80 ಅಧಿಕಾರಿಗಳಿಗೆ ಈಗಾಗಲೇ ಮುಂಬಡ್ತಿ ನೀಡಿ ನಿಯುಕ್ತಿ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯ ಲೋಕಸೇವಾ ಆಯೋಗದ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಸುಮಾರು 150 ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ 2-3 ತಿಂಗಳೊಳಗೆ ನೇಮಕಾತಿ ಆದೇಶ ನೀಡಲಾಗುವುದು. ಈ ಮೂಲಕ ಶೇಕಡಾ 90% ಪಿಡಿಒ ಹುದ್ದೆಗಳು ಭರ್ತಿಯಾಗಲಿವೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದ ಪ್ರಗತಿಗೆ ಕ್ರೀಡೆ ಪೂರಕವಾಗಿರಬೇಕು ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ಅಭಿಪ್ರಾಯಪಟ್ಟಿದ್ದಾರೆ. ತುಮಕೂರಿನಲ್ಲಿ ನಡೆದ ಬ್ಯಾಡ್ಮಿಂಟನ್ 11 ವರ್ಷ ಮತ್ತು 13 ವರ್ಷದೊಳಗಿನವರ ವಿಭಾಗಗಳ ರಾಜ್ಯ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ವಿಜೇತರಿಗೆ ಬಹುಮಾನ ವಿತರಿಸಿ ಮಾತನಾಡಿದ ಅವರು, ವಿಕಸಿತ ಭಾರತ 2047 ವೇಳೆಗೆ ಭಾರತದ ಕ್ರೀಡೆಗಳು ಉತ್ತುಂಗದಲ್ಲಿ ಇರಬೇಕು, ಅದಕ್ಕಾಗಿ ಈಗಿನಿಂದಲೇ ಯುವ ಕ್ರೀಡಾಪಟುಗಳು ಸಜ್ಜಾಗಬೇಕು ಎಂದು ಕರೆ ನೀಡಿದ್ದಾರೆ. ಕರಾವಳಿ ಜಿಲ್ಲೆಗಳು ಸೇರಿದಂತೆ ರಾಜ್ಯದ ವಿವಿಧೆಡೆ ಮಳೆಯಾಗುತ್ತಿದೆ. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಗಾಳಿ ಸಹಿತ ಭಾರೀ ಮಳೆಯಾಗುತ್ತಿದೆ. ಜಿಲ್ಲೆಯ ಕಳಸ, ಶೃಂಗೇರಿ, ಕೊಪ್ಪ, ಎನ್ಆರ್ಪುರ, ಚಿಕ್ಕಮಗಳೂರು ಸುತ್ತಮುತ್ತ ಹೆಚ್ಚಿನ ಮಳೆಯಾಗಿದೆ. ಕುದುರೆಮುಖ, ಕಿಗ್ಗಾ, ಕೆರೆಕಟ್ಟೆ, ಕಳಸ ವ್ಯಾಪ್ತಿಯಲ್ಲಿ ಹೆಚ್ಚಿನ ಮಳೆಯಾದ ಕಾರಣ ತುಂಗಾ ಹಾಗೂ ಭದ್ರಾ ನದಿ ನೀರಿನ ಮಟ್ಟ ಏರಿಕೆಯಾಗಿದೆ. ಶೃಂಗೇರಿ ದೇವಾಲಯ ಸಮೀಪದ ತುಂಗಾ ನದಿ ತಟದಲ್ಲಿ ಇರುವ ಕಪ್ಪೆಶಂಕರಗುಡಿ ಮುಳುಗಡೆಯಾಗಿದೆ. ಭದ್ರಾ ನದಿ ನೀರು ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು, ಜಾಂಬಳಿ ಗ್ರಾಮದ ಬಳಿ ಸೇತುವೆ ಮುಳುಗಡೆಯಾಗಿದ್ದು ಕಳಸ ಕಾರ್ಕಳ ರಸ್ತೆ ಸಂಚಾರ ಸ್ಥಗಿತಗೊಂಡಿದೆ. ಮುಂಜಾಗ್ರತಾ ಕ್ರಮವಾಗಿ ಸಾರ್ವಜನಿಕರು ನದಿಗಳಿಗೆ ಇಳಿಯದಂತೆ, ಗುಡ್ಡ ಭೂಕುಸಿತ ಉಂಟಾಗುವ ಪ್ರದೇಶಗಳಿಗೆ ತೆರಳದಂತೆ ಜಿಲ್ಲಾಡಳಿತ ಎಚ್ಚರಿಕೆ ನೀಡಿದೆ. ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯ ಬಹುತೇಕ ಭಾಗಗಳಲ್ಲಿ ಧಾರಾಕಾರ ಮಳೆಯಾಗುತ್ತಿದೆ. ಕಳೆದ 2 ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆ ಗಾಳಿಯಿಂದಾಗಿ ಮಡಿಕೇರಿಯಲ್ಲಿ ಜನಜೀವನ ವ್ಯತ್ಯಯವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗುತ್ತಿದ್ದು, ನೇತ್ರಾವತಿ ನದಿ ಅಪಾಯದ ಮಟ್ಟ ಮೀರಿ ಉಕ್ಕಿ ಹರಿಯುತ್ತಿದೆ. ಉಜಿರೆ ಬೆಳ್ತಂಗಡಿ ಮಾರ್ಗ ಜಲಾವೃತವಾಗಿದೆ. ಕರಾವಳಿ ಜಿಲ್ಲೆಗಳು, ದಕ್ಷಿಣ ಒಳನಾಡಿನ ಜಿಲ್ಲೆಗಳು ಸೇರಿದಂತೆ ರಾಜ್ಯದ ವಿವಿಧೆಡೆ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಭಾರತದ ನಾಗರಿಕತೆ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿದ್ದು, ಜಗತ್ತಿನ ವಿವಿಧ ದೇಶಗಳೊಂದಿಗೆ ಸಾಂಸ್ಕೃತಿಕ ಹಾಗೂ ಆಧ್ಯಾತ್ಮಿಕ ಬಾಂಧವ್ಯವನ್ನು ಬೆಳೆಸಿಕೊಂಡಿದೆ ಎಂದು ದೆಹಲಿಯ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕಿ ಪ್ರೊಫೆಸರ್ ಅಂಶು ಜೋಶಿ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿಂದು ನಡೆದ ದಿಶಾ ಭಾರತ್ ಸಂಸ್ಥೆ ಆಯೋಜಿಸಿದ್ದ ನನ್ನ ಭಾರತ ಸಮಾವೇಶದಲ್ಲಿ ಮಾತನಾಡಿದ ಅವರು, ಇಂದಿನ ಆಧುನಿಕ ಯುಗದಲ್ಲಿ ಭಾರತವು ತನ್ನ ಪರಂಪರೆ ಮತ್ತು ಮೌಲ್ಯಗಳನ್ನು ಆಧರಿಸಿಕೊಂಡು ಜಾಗತಿಕ ವೇದಿಕೆಯಲ್ಲಿ ಮುಂಚೂಣಿಯಲ್ಲಿ ಇದೆ ಎಂದು ತಿಳಿಸಿದ್ದಾರೆ.
4: Conclave is themed around Bharat as a civilizational power and how it contributed to the ancient world of wisdom, then how it faced the brunt of different types of rules from intruders, including the British rule, colonial rule, how it became India after 1947 when it became independent, how the policy makers of that time made some mistakes by not bringing the pearls of ancient culture of India stuck to the shadows, the reflections of the colonial India. Today's Indian government is trying its best to bring back the lost glory of Bharat.
0: ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ವಿವಿಧ ಕ್ಷೇತ್ರಗಳ ತಜ್ಞರು ಮತ್ತು ಸಾರ್ವಜನಿಕರು ಭಾರತದ ಭವಿಷ್ಯದ ದಿಶೆ, ಅದರ ಜಾಗತಿಕ ಪ್ರಭಾವ ಮತ್ತು ನಾಯಕತ್ವದ ಸಾಧ್ಯತೆಗಳ ಬಗ್ಗೆ ಚರ್ಚಿಸಿದರು.

0: ಬೆಂಗಳೂರು ಹಸಿರೂರು ಅಭಿಯಾನವನ್ನು ಜನಾಂದೋಲನವಾಗಿ ರೂಪಿಸಲು ಸಾರ್ವಜನಿಕರು ಹಾಗೂ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘಗಳು ಸಕ್ರಿಯವಾಗಿ ಭಾಗವಹಿಸಬೇಕು ಎಂದು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರರಾವ್ ಕರೆ ನೀಡಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಆಗಸ್ಟ್ 15ರಿಂದ ಹಮ್ಮಿಕೊಳ್ಳಲು ಯೋಜಿಸಿರುವ ಕಾರ್ಯಕ್ರಮದ ಪೂರ್ವ ಸಿದ್ದತೆಗಳ ಕುರಿತು ವರ್ಚುವಲ್ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಸಸಿ ನೆಡುವ ಸಂಬಂಧ ಅಧಿಕಾರಿಗಳಿಗೆ ಅಗತ್ಯ ನಿರ್ದೇಶನ ನೀಡಿದ್ದಾರೆ. ಇಂದು ವಿಶ್ವ ಶ್ವಾಸಕೋಶ ಕ್ಯಾನ್ಸರ್ ದಿನಾಚರಣೆ. ಈ ಮಾರಕ ಕಾಯಿಲೆಯ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೈಸೂರಿನ ರಾಮಕೃಷ್ಣ ಆಶ್ರಮದಲ್ಲಿ ವಿವೇಕ ಸ್ಮಾರಕ ಲೋಕಾರ್ಪಣೆಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿ. ನಾಳೆ ರಾಜ್ಯಾದ್ಯಂತ ಕಾನ್ಸ್ಟೇಬಲ್ ನಾಗರಿಕ ಹುದ್ದೆಗಳ ನೇಮಕಾತಿ ಪರೀಕ್ಷೆ ಪಾರದರ್ಶಕತೆಗೆ ಒತ್ತು ಎಂದ ಸಚಿವ ಪ್ರಿಯಾಂಕ್ ಖರ್ಗೆ. ಕಾವೇರಿ ನದಿ ವಿವಾದ, ಹೋರಾಟಗಾರರು ಬಂದ್ ನಿರ್ಧಾರ ಕೈಬಿಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಗ್ರಾಮ ಪಂಚಾಯತಿಗಳಿಗೆ ಶೀಘ್ರವೇ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ನೇಮಕ, ಸಚಿವ ಈಶ್ವರ್ ಖಂಡ್ರೆ ಸ್ಪಷ್ಟನೆ. ಮತ್ತು ಚಿಕ್ಕಮಗಳೂರು ಕೊಡಗು ಜಿಲ್ಲೆಯ ವಿವಿಧೆಡೆ ಧಾರಾಕಾರ ಮಳೆ, ಜನಜೀವನ ಅಸ್ತವ್ಯಸ್ತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35.
1: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

ಕಿಸಾನ್ ವಾಣಿ ಪ್ರಾಯೋಜಿತ ವಿಶೇಷ ರೈತರಿಗಾಗಿ ಕಾರ್ಯಕ್ರಮ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಇಲಾಖೆ. ಹಾಲು ಮತ್ತು ಅದರ ಪೌಷ್ಟಿಕತೆಯ ಕುರಿತು ಕಾರ್ಯಕ್ರಮ ನಡೆಯಲಿದೆ. ಭಾಗವಹಿಸುತ್ತಾರೆ ಡಾಕ್ಟರ್ ರಾಜಣ್ಣ ಎಂ, ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು. ಹೈನು ರಸಾಯನ ಶಾಸ್ತ್ರ ವಿಭಾಗ, ಹೈನು ಮಹಾವಿದ್ಯಾಲಯ, ಹೆಬ್ಬಾಳ, ಬೆಂಗಳೂರು. ಪ್ರಸ್ತುತಿ ತಿಮ್ಮಪ್ಪ ಹೆಚ್ ಗೌಡ.

0: संकट के समय प्रधानमंत्री फसल बीमा योजना किसानों के लिए वरदान है।
1: अब सूखा पड़े या बाढ़ आ जाए कोई डर नहीं,
2: अब ओले पड़े या कीट पतंगे फसल खा जाए कोई फिक्र नहीं,
3: क्योंकि हमने लिया है प्रधानमंत्री फसल बीमा।
4: बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा।
5: योजना से हर साल जुड़ रहे हैं 5 करोड़ से ज्यादा किसान, अब आपकी है बारी।
4: नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण।
5: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
4: प्रधानमंत्री फसल बीमा योजना, आपकी फसलों का संपूर्ण सुरक्षा कवर। ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ.
6: ಎಲ್ಲ ರೈತ ಬಾಂಧವರಿಗೂ ಕೇಳುಗರ ಪರವಾಗಿ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಮ್ಮ ಜೊತೆಗೆ ಬೆಂಗಳೂರಿನ ಹೈನುಗಾರಿಕಾ ಕಾಲೇಜಿನ ಹೈನು ರಸಾಯನಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾದ ಡಾಕ್ಟರ್ ರಾಜಣ್ಣ ಎಂಬುವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ರಾಜಣ್ಣ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
7: ನಮಸ್ಕಾರ ಸರ್.
6: ಡಾಕ್ಟರೇ, ಇವತ್ತು ನಮ್ಮ ಕೇಳುಗರಿಗೆ, ನಮ್ಮ ರೈತರಿಗೆ ಈ ಹಾಲಿನ ಮಹತ್ವ ಕುರಿತು ಮಾಹಿತಿ ಮಾಡಿಕೊಡ್ಬೇಕು. ಹಾಲಿನಲ್ಲಿ ಏನಿದೆ, ಹಾಲಿಗೆ ಯಾಕೆ ಇಷ್ಟೊಂದು ಮಹತ್ವ ಕೊಡಲಾಗ್ತಾ ಇದೆ, ಹಾಲಿನ ಬಳಕೆ ಯಾವಾಗಿಂದ ಆರಂಭ ಆಯಿತು, ಹಾಲಿನ ಕಥೆಯನ್ನು ನಮ್ಮ ಕೇಳುಗರಿಗೆ ಆರಂಭ ಮಾಡಿ ಒಂದೊಂದಾಗಿ ಹೇಳ್ತಾ ಹೋಗಿ ಡಾಕ್ಟ್ರೇ.
7: ಹಾಲು ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಹಾಲು ಒಂದು ಭಾಳಷ್ಟು ಉತ್ಕೃಷ್ಟವಾದ ಒಂದು ಆಹಾರ ಪದಾರ್ಥ ಅಂತ ನಾವು ಹೇಳ್ತೇವೆ. ಹಿಂದಿನ ಕಾಲದಲ್ಲಿ ಹಾಲಿಗೆ ಸಾಕಷ್ಟು ಬೇಡಿಕೆ ಇತ್ತು. ಆದರೆ ಹಾಲಿನ ಅವಶ್ಯಕತೆ ಇದ್ದರೂ ಸಹ ನಮಗೆ ಪೂರೈಕೆ ಮಾಡಲಿಕ್ಕೆ ಹಾಲು ಸಿಗ್ತಾ ಇರಲಿಲ್ಲ. ಅದಕ್ಕೆ ಕಾರಣ ಅಂದರೆ ಹಾಲಿನ ಉತ್ಪಾದನೆಯಲ್ಲಿ ನಮ್ಮ ದೇಶ ಭಾಳಷ್ಟು ಹಿಂದೆ ಉಳಿದಿತ್ತು. ಆದರೆ ಇವತ್ತಿನ ಪರಿಸ್ಥಿತಿ ಹಾಗೆ ಇಲ್ಲ ಸರ್. ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದರೆ,

0: ನಮ್ಮ ದೇಶದಲ್ಲಿ ಹಾಲಿನ ಉತ್ಪಾದನೆ ಭಾಳಷ್ಟು ಜಾಸ್ತಿ ಇದೆ. ಎಷ್ಟು ಅಂದರೆ, ಇವತ್ತು ನಮ್ಮ ದೇಶದಲ್ಲಿ ಕಳೆದ ಸಾಲಿನ ನಾವು ನೋಡೋದಾದರೆ 2024-25 ವಾರ್ಷಿಕದಲ್ಲಿ 200.87 million ಟನ್ಸ್ ಹಾಲು ನಮ್ಮ ದೇಶದಲ್ಲಿ ಉತ್ಪತ್ತಿಯಾಗಿದೆ. ಸೊ ಇವತ್ತು ನಮ್ಮ ದೇಶ ಹಾಲು ಉತ್ಪಾದನೆಯಲ್ಲಿ ಅತಿ ಹೆಚ್ಚು ಮುಂಚೂಣಿಯಲ್ಲಿದೆ. ಎಲ್ಲ ದೇಶಗಳಿಗೆ ಹೋಲಿಕೆಯನ್ನು ಮಾಡಿದಾಗ ನಮ್ಮ ದೇಶ ಹಾಲಿನ ಸ್ಥಾನದಲ್ಲಿ ಮುಂಚೂಣಿಯಲ್ಲಿದೆ. ಯಾಕೆ ಅಂದರೆ, ನಮ್ಮಲ್ಲಿ ಈ ಹಾಲು ಉತ್ಪಾದನೆಯನ್ನು ಒಂದು ಕುಲಕಸುಬಾಗಿ ಪ್ರತಿಯೊಬ್ಬ ಸಣ್ಣ ಮತ್ತು ಮಧ್ಯಮ ವರ್ಗದ ರೈತರು ಇದನ್ನು ಅಳವಡಿಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಸಹ ಇವತ್ತು ಹೈನುಗಾರಿಕೆ ಭಾಳಷ್ಟು ಎತ್ತರಕ್ಕೆ ಬೆಳೆದಿದೆ. ಸೊ ಆ ಒಂದು ಹಿತದೃಷ್ಟಿಯಿಂದ ನಾವು ಹಾಲಿನಲ್ಲಿ, ಹಾಲನ್ನು ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿದ್ದೇವೆ. ಹಾಲು ಅತಿ ಹೆಚ್ಚು ಉತ್ಪಾದನೆ ಮಾಡ್ತಾ ಇದ್ದೇವೆ, ಹಾಲನ್ನು ಬಳಕೆಯನ್ನು ಮಾಡ್ತಾ ಇದ್ದೇವೆ. ಆದರೆ ಬಳಕೆಯ ಪ್ರಮಾಣ ಉತ್ಪಾದನೆಗೆ ಹೋಲಿಸಿದಲ್ಲಿ ನಾವು ಇನ್ನೂ ಸ್ವಲ್ಪ ಹಿಂದೆ ಇದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ.
1: ಬಿಳಿಯ ಕ್ರಾಂತಿ, ವೈಟ್ ರೆವಲ್ಯೂಷನ್.
0: ಹೌದು, ವೈಟ್ ರೆವಲ್ಯೂಷನ್ ಅಂತಂದರೆ ಒಂದು ಸಂದರ್ಭ
1: ಹಾಲಿನಲ್ಲಿ ಕ್ರಾಂತಿ ಆಗಿಬಿಟ್ಟಿದೆ.
0: ಅಂದ್ರೆ ಅಷ್ಟು ಹಾಲು ಉತ್ಪಾದನೆ
1: ಅವಶ್ಯಕತೆನೂ ಇತ್ತು ಕೂಡ ಡಾಕ್ಟ್ರೆ.
0: ಖಂಡಿತ ಸರ್, ಖಂಡಿತ.
1: ಹೌದು,
0: ಖಂಡಿತ. ಯಾಕೆಂದರೆ ಹಾಲು ನಮಗೆ ತುಂಬ ಅವಶ್ಯಕತೆ ಇತ್ತು, ನಮಗೆ ದೊರೀತಾ ಇರಲಿಲ್ಲ. ಹಾಗಾಗಿ ಅದರಲ್ಲಿ ಕ್ರಾಂತಿಯನ್ನು ಮಾಡಿ ನಮ್ಮ ಅಗತ್ಯಕ್ಕೆ ಹೆಚ್ಚು ಪಟ್ಟು ಹಾಲನ್ನು ಉತ್ಪಾದನೆ ಇವತ್ತು ನಾವು ಮಾಡ್ತಾ ಇದ್ದೇವೆ. ಆದರೆ ಅದರ ಸಂಸ್ಕರಣೆಯಲ್ಲಿ ಸ್ವಲ್ಪ ನಾವು ಹಿಂದಿದೆ. ಇವತ್ತು ಹೇಳೋದಾದರೆ ನಮ್ಮ ದೇಶದಲ್ಲಿ ಹಾಲು ಉತ್ಪಾದನೆಯಲ್ಲಿ ಮೊಟ್ಟ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಅಂದರೆ ಉತ್ತರ ಪ್ರದೇಶ ಅಂತ ಹೇಳ್ಬೋದು. ನಮ್ಮ ಒಂದು ರಾಜ್ಯ, ನಮ್ಮ ಭಾರತ ದೇಶದಲ್ಲಿ ಉತ್ತರ ಪ್ರದೇಶ ಪ್ರಥಮ ಸ್ಥಾನದಲ್ಲಿದೆ ಹಾಲು ಉತ್ಪಾದನೆಯಲ್ಲಿ. ಅದರ ನಂತರ ರಾಜಸ್ಥಾನ ಇದೆ, ಅದರ ನಂತರ ಮಹಾರಾಷ್ಟ್ರ, ಹಾಗೆ ಗುಜರಾತು, ನಂತರ ಆಂಧ್ರ ಪ್ರದೇಶ, ಮತ್ತು ಕರ್ನಾಟಕ. ಕರ್ನಾಟಕ 7ನೇ ಸ್ಥಾನದಲ್ಲಿದೆ ಹಾಲಿನ ಉತ್ಪಾದನೆಯಲ್ಲಿ. ಸೊ ಕರ್ನಾಟಕದಲ್ಲಿ ನಮ್ಮಲ್ಲಿ ಏನಾಗಿದೆ ಅಂದರೆ, ಭಾಳಷ್ಟು ಈ ನಂದಿನಿ, ಬಹುಶಃ ಎಲ್ಲರಿಗೂ ಗೊತ್ತೇ ಇದೆ, ನಂದಿನಿ ಒಂದು ಕೋಆಪರೇಟಿವ್ ಒಂದು ಸೆಕ್ಟರ್ ಅಂತಂದರೆ ಸಹಕಾರಿ ಸಂಘಗಳಿಂದ ರಚಿತವಾದಂಥ ಒಂದು ಸಂಘ ಸಂಸ್ಥೆ.
1: ಇವತ್ತು ನಂದಿನಿ ಹಾಲು ಜನರ ವಿಶ್ವಾಸ ಗಳಿಸಿದೆ. ಸರ್ಕಾರ ಕೂಡ ಅದಕ್ಕೆ ಜವಾಬ್ದಾರರಾಗಿದೆ.
0: ಖಂಡಿತ ಸರ್, ಖಂಡಿತ.
1: ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಸರ್ಕಾರದವರು ಕೂಡ.
0: ಹೌದು, ಸರ್ಕಾರದವರು. ಅದ್ರ ಹಿಂದೆ ಸಾಕಷ್ಟು ಪಶುವೈದ್ಯರ ಶ್ರಮವಿದೆ, ಸಾಕಷ್ಟು
1: ಅಧಿಕಾರಿಗಳ ಶ್ರಮ ಇದೆ,
0: ರಾಜಕಾರಣಿಗಳ
1: ಟೆಕ್ನಾಲಜಿಸ್ಟ್ಗಳು, ರಾಜಕಾರಣಿಗಳ ಒಂದು ವಿಶ್ವಾಸ ಇದೆ, ಅವರ ಕಾಳಜಿ ಇದೆ,
0: ಸಹಕಾರ ಇದೆ, ಕಾಳಜಿ ಇದೆ. ಮತ್ತು ಅದೇ ರೀತಿಯಾಗಿ ನಮ್ಮ ಡೈರಿ ಟೆಕ್ನಾಲಜಿಸ್ಟ್ಗಳು, ಅವರ ಒಂದು ಕೊಡುಗೆಯೂ ಸಾಕಷ್ಟು ಇದೆ. ಸೊ ಹಾಲನ್ನು ಉತ್ಪಾದನೆ ಮಾಡೋದಕ್ಕೆ ಪ್ರಾರಂಭ ಮಾಡಿ ಇವತ್ತು ಹಾಲು ಹೆಚ್ಚು ಉತ್ಪಾದನೆ ಆಗ್ತಾ ಇದೆ. ಹಾಲನ್ನು ನಾವೆಲ್ಲ ಬಳಸ್ಕೊಳ್ಳಿಕ್ಕೆ ನಮ್ಮ ದೇಶದಲ್ಲಿ ಸಾಕಷ್ಟು ಹಾಲಿದೆ. ಈಗ ಒಬ್ಬೊಬ್ಬರಿಗೆ ಪ್ರತಿ ತಲಾ ನೋಡೋದಾದರೆ 485 grams ಹಾಲು ನಮಗೆ ದೊರೆಯುತ್ತೆ ಒಂದು ದಿನಕ್ಕೆ.
1: ಡಾಕ್ಟರ್, ಅದಕ್ಕಿಂತ ಈಗ ನಮ್ಗೆ ಹಾಲು ಅದು ಒಂಥರ ಜೀವಕ್ಕೆ ತೀರ ಹತ್ತಿರವಾದ ಒಂದು ವಸ್ತು.
0: ಹೌದು,
1: ಹಾಲು ಪವಿತ್ರ ಕೂಡ.
0: ಹೌದು,
1: ಹಾಗಾಗಿ ಧಾರ್ಮಿಕವಾಗಿ ಕೂಡ ನಮ್ಗದು ಹಾಲಿನ ಒಂದು ಪರಂಪರೆನೇ ಇದೆ.
0: ಹೌದು,
1: ಈಗ ಎಮ್ಮೆ ಹಾಲಿದೆ.
0: ಹೌದು,
1: ಆಕಳ ಹಾಲಿದೆ.
0: ಹೌದು,
1: ಮತ್ತೆ ಇನ್ನೇನೋ ಬೇರೆ ಬೇರೆ ಹಾಲುಗಳು ನಮ್ಮಲ್ಲಿ ಬಳಕೆಯಲ್ಲಿದ್ದಾವೆ. ಹಾಗಾಗಿ ಹಾಲಿಗೆ ನಾವು ಉತ್ಕೃಷ್ಟ ಸ್ಥಾನ ನಮ್ಮ ಮನೆಯಲ್ಲಿ ಇದೆ.
0: ಇದೆ, ಯಾಕೆ ಅಂದರೆ ಅದರಲ್ಲಿ ಹಾಲಿನಲ್ಲಿರ್ತಕ್ಕಂಥ ಪೋಷಕಾಂಶಗಳು ಅಷ್ಟು ಪವಿತ್ರವಾಗಿರುತ್ತೆ. ಈ ಪ್ರಕೃತಿಯಲ್ಲಿ ಈಗ ನಾವು ಸಂಪೂರ್ಣ ಆಹಾರ ಪದಾರ್ಥ ಅಂತ ಹೇಳೋದಾದರೆ ಮೊಟ್ಟೆಯನ್ನು ಬಿಟ್ಟರೆ ತದನಂತರ ಬರೋದೇ ಹಾಲು.
1: ಬ್ಯಾಲೆನ್ಸ್ಡ್ ಫುಡ್,
0: ಬ್ಯಾಲೆನ್ಸ್ಡ್ ಡಯಟ್ ಅಥವಾ ಬ್ಯಾಲೆನ್ಸ್ಡ್ ಫುಡ್ ಅಂತೇಳಿ. ಬ್ಯಾಲೆನ್ಸ್ಡ್ ಅಂತಂದರೆ
1: ಒಂದು ಲೋಟ ಹಾಲು ಕುಡಿದ್ರೆ.
0: ಹೌದು,
1: ಒಂದು ಊಟಕ್ಕೆ ಸಮಾನ.
0: ಹೌದು,
1: ಆ ಥರ.
0: ಹೌದು ಹೌದು, ಅಂದರೆ ಅಷ್ಟು ಪೋಷಕಾಂಶಗಳು ನಮ್ಮ ದೇಹಕ್ಕೆ ಯಥೇಚ್ಛವಾಗಿ ದೊರೆಯುತ್ತವೆ.
1: ದೊರೆಯುತ್ತೆ ಒಂದು ಗ್ಲಾಸ್ ಹಾಲಿನಲ್ಲಿ.
0: ಒಂದು ಗ್ಲಾಸ್ ಅಂದರೆ ಸಾಮಾನ್ಯವಾಗಿ 200-250 ml ಇರುತ್ತೆ. ಅಷ್ಟು ತಗೊಂಡ್ರೆ ನಿಮಗೆ ಹೆಚ್ಚು ಕಮ್ಮಿ ಸಾಧಾರಣ 150 calories ನಿಮಗೆ ದೇಹಕ್ಕೆ ದೊರೆಯುತ್ತದೆ.
1: ಅದೇ ಒಂದು ಊಟದ ಬದಲಿಗೆ ನೀವು ಇದನ್ನು ಕುಡ್ಕೊಂಡ್ರೆ ಸಾಕು.
0: ಹೌದು,
1: ನಿಮಗೆ ಊಟದಷ್ಟು ಶಕ್ತಿಗೆ ಮತ್ತೆ ನಿಮ್ಗೆ ಆರೋಗ್ಯಕ್ಕೆ ಸಾಕಾಗುತ್ತೆ.
0: ಹೌದು,
1: ಹಾಗಾಗಿ ಹಾಲಿಗೆ ಅದರದ್ದೇ ಆದ ಒಂದು ಮಹತ್ವ ಕೂಡ ನಮ್ಮ ಹಿರಿಯರು ಕೂಡ ಕೊಟ್ಕೊಂತ ಬಂದಿದ್ದಾರೆ.
0: ಹೌದು ಸರ್,
1: ಅದೇ ಥರ ಈಗ ಜೋಪಾನವನ್ನು ಕೂಡ ನಮ್ಮ ಹಿರಿಯರು ಮಾಡ್ಕೋತ ಬಂದರು. ಬೇರೆ ಬೇರೆ ಹಾಲಿನ ಹಾಲು ಕೊಡುವಂಥ ಆಕಳನ್ನು ಮತ್ತು ಎಮ್ಮೆಗಳನ್ನು ಸಾಕೋತ ಬಂದಿದ್ದಾರೆ ನಮ್ಮ ಹಿರಿಯರು.
0: ಹೌದು, ಇವತ್ತು ಅತಿ ಹೆಚ್ಚು ಹಾಲು ಉತ್ಪಾದನೆ ಅಂತಂದರೆ ನಮಗೆ ಈ ಹಸುವಿನಿಂದ ಬರ್ತಕ್ಕಂಥ ಹಾಲು ಉತ್ಪಾದನೆ ಮೊದಲು ಜಾಸ್ತಿ ಇತ್ತು. ಉತ್ತರ ಭಾರತದಲ್ಲಿ ಹಸುವಿನಿಂದ ಹಾಲು ಉತ್ಪಾದನೆ ಮಾಡೋದು ಜಾಸ್ತಿ ಇತ್ತು. ಈಗ ಎಮ್ಮೆ ಹಾಲು ಉತ್ಪಾದನೆ ಜಾಸ್ತಿ ಇಲ್ಲ, ಈ ಕಮ್ಮಿಯಾಗಿದೆ. ಈಗ ಹಸುವಿನ ಹಾಲು ಉತ್ಪಾದನೆ ಜಾಸ್ತಿ ಇದೆ, ಹೆಚ್ಚು ಕಮ್ಮಿ ಶೇಕಡ 52% ಹಸುವಿನ ಹಾಲು ಉತ್ಪಾದನೆ ನಮ್ಮ ದೇಶದಲ್ಲಿ ಆಗ್ತಾಯಿದೆ. ಸೊ ಒಂದು 46-47% ಎಮ್ಮೆ ಹಾಲು ಉತ್ಪಾದನೆ ಆಗ್ತಾಯಿದೆ. ಒಂದು 2-3% ಮೇಕೆ ಹಾಲು.

0: ಉತ್ಪಾದನೆ ಸಹ ಆಗ್ತಾ ಇದೆ. ಸೊ ಇದೆಲ್ಲ ನೋಡಿದ್ರಲ್ಲಿ ಒಟ್ಟಾರೆ ಒಂದು ಹಾಲಿನ ಉತ್ಪಾದನೆಯಲ್ಲಿ ನಾವು ಮುಂಚೂಣಿಯಲ್ಲಿದ್ದೀವಿ, ಹಾಲಿನ ಬಳಕೆಯಲ್ಲಿ ನಾವು ಸ್ವಲ್ಪ ಹಿಂದೆ ಇದ್ದೀವಿ. ಅದು ಸಹ ಇವತ್ತಿನ ಒಂದು ತಂತ್ರಜ್ಞಾನಗಳನ್ನು ಬಳಕೆ ಮಾಡಿಕೊಂಡು ಹಾಲನ್ನು ಯಾವ ರೀತಿ ಶುದ್ಧವಾಗಿ ನಾವು ಉತ್ಪಾದನೆ ಮಾಡಬೇಕು, ಯಾಕೆಂದರೆ ಹಾಲು ಇದೆ ಅಂತೇಳ್ಬಿಟ್ಟು ನಾವು ಬಳಸಲಿಕ್ಕೆ ಅದಕ್ಕೆ ಆದಂಥ ಒಂದು ಪದ್ಧತಿ ಇದೆ. ಹಾಲನ್ನು ಉತ್ಪಾದನೆ ಶುದ್ಧವಾಗಿ ಮಾಡಬೇಕು, ಹಾಲಿನ ಸಂಸ್ಕರಣೆಯನ್ನು ಶುದ್ಧವಾಗಿ ಮಾಡಬೇಕು, ಹಾಲಿನ ಶೇಖರಣೆಯನ್ನು ಶುದ್ಧವಾಗಿ ಮಾಡಬೇಕಾಗುತ್ತೆ. ಆವಾಗ ಮಾತ್ರ ಹಾಲಿಗೆ ಸಂಪೂರ್ಣವಾದ ಒಂದು ಶಕ್ತಿ ಬರಲಿಕ್ಕೆ ಸಾಧ್ಯತೆ ಇದೆ. ಸೊ ಹಾಲನ್ನು ಕರೆದ ತಕ್ಷಣ ಅದರ ವಿವಿಧ ಹಂತಗಳಲ್ಲಿ ನಾವು ಹಾಲನ್ನು ಸಂಗ್ರಹಣೆ ಮಾಡಬೇಕಾಗತ್ತೆ. ಒಂದು ಹಾಲು ಉತ್ಪಾದನೆ, ಸಂಸ್ಕರಣೆ, ಶೇಖರಣೆ. ಉತ್ಪಾದನೆಯಲ್ಲಿ ಏನು ಕ್ರಮಗಳನ್ನ ತಗೋಬೇಕು, ಶುದ್ಧವಾದ ಹಾಲು ಉತ್ಪಾದನೆ ನಾವು ಹೆಂಗೆ ಉತ್ಪಾದನೆ ಮಾಡಬೇಕು, ಅದಕ್ಕೆ ಬೇಕಾಗಿರ್ತಕ್ಕಂಥ ಅಗತ್ಯ ಕ್ರಮಗಳು ಏನಿದೆ ಅಂತಕ್ಕಂಥದ್ದನ್ನು ನಾವು ರೈತರಿಗೆ ಸಾಕಷ್ಟು ಹಲವಾರು ಒಂದು ತರಬೇತಿ ಕಾರ್ಯಕ್ರಮಗಳಲ್ಲಿ ರೈತರಿಗೆ ಮಾಹಿತಿಯನ್ನು ಕೊಡ್ತಾ ಬಂದಿದ್ದೇವೆ. ಸೊ ಇವತ್ತಿಗೂ ಸಹ ನಂದಿನಿ ಅಥವಾ ಬೇರೆ ಯಾವುದೇ ಒಂದು ಈ ಥರ ಸಂಸ್ಥೆಗಳು ರೈತರಿಗೆ ಅದೇ ಒಂದು ತರಬೇತಿಯನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಯಾಕಂದರೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ರೈತರು, ಹಾಲು ಉತ್ಪಾದಕರು ಯಾವ ರೀತಿ ಹಾಲು ಉತ್ಪಾದನೆ ಮಾಡಿದರೆ ಅವರಿಗೆ ಹೆಚ್ಚು ಲಾಭ ಸಿಗುತ್ತೆ ಅಂತಕ್ಕಂಥದ್ದು. ಸೊ ಈ ರೀತಿ ಮಾಡೋದ್ರಿಂದ ಹೆಚ್ಚಿನ ಗುಣಮಟ್ಟದ ಹಾಲು ಉತ್ಪಾದನೆ ಬರುತ್ತೆ, ಹೆಚ್ಚಿನ ಪ್ರೈಸ್, ಹೆಚ್ಚಿನ ದರ ಅವರಿಗೆ ಸಿಗುತ್ತೆ, ಹೆಚ್ಚು ಲಾಭಾಂಶ ಅವರಿಗೆ ಸಿಗುತ್ತೆ ಅಂತೇಳಿ ಅವರಿಗೆ ನಿರಂತರವಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಹಾಲು ಉತ್ಪಾದನೆಯ ಬಳಕೆ ಮತ್ತು ಹಾಲು ಉತ್ಪಾದನೆಯ ನಾವು ಏನಂತೀವಿ ಈಲ್ಡ್ ಅಂತ ಹೇಳ್ತೀವಿ, ಅಂದರೆ ಅದರ ಒಂದು ಪ್ರೊಡಕ್ಟಿವಿಟಿ. ಸೊ ಹೆಚ್ಚು ಹಾಲು ಉತ್ಪಾದನೆ ಮತ್ತು ಗುಣಮಟ್ಟದ ಹಾಲು ಉತ್ಪಾದನೆಗೆ ಏನು ಕ್ರಮಗಳನ್ನು ಬೇಕೋ ಅದೆಲ್ಲ ಕ್ರಮಗಳನ್ನು ಅನುಸರಿಸಲಿಕ್ಕೆ ರೈತರಿಗೆ ಸರ್ಕಾರ ಮತ್ತು ಈ ನಂದಿನಿ ಸಂಸ್ಥೆ ಸಾಕಷ್ಟು ಒಂದು ಸಹಕಾರವನ್ನು ಕೊಡ್ತಾ ಬಂದಿದೆ. ಆ ಹಿನ್ನೆಲೆಯಲ್ಲಿ ಹೆಚ್ಚು ಹಾಲು ಉತ್ಪಾದನೆ, ಗುಣಮಟ್ಟದ ಹಾಲು ಉತ್ಪಾದನೆ ಇವತ್ತು ಆಗ್ತಾ ಇದೆ. ಕಳೆದ 20 ವರ್ಷಕ್ಕೆ ಹೋಲಿಕೆ ಮಾಡಿದರೆ ಹಾಲು ಉತ್ಪಾದನೆಯಲ್ಲೂ ನಾವು ಹಿಂದೆ ಇದ್ವಿ, ಗುಣಮಟ್ಟದಲ್ಲೂ ಸಹ ನಾವು ಹಿಂದೆ ಇದ್ವಿ. ಸರಿಯಾದ ಒಂದು ಗುಣಮಟ್ಟದ ಹಾಲು ನಮಗೆ ಸಿಗ್ತಾ ಇರಲಿಲ್ಲ. ಆದರೆ ಇವತ್ತು ಉತ್ಪಾದನೆಯಲ್ಲೂ ನಾವು ಜಾಸ್ತಿ ಇದ್ದೇವೆ, ಗುಣಮಟ್ಟದಲ್ಲೂ ಸಾಕಷ್ಟು ಬದಲಾವಣೆಯನ್ನು, ಮಾರ್ಪಾಡುಗಳನ್ನು ಮಾಡಿಕೊಂಡು ಗುಣಮಟ್ಟವನ್ನು ನಾವು ಹೆಚ್ಚಿಸ್ತಾ ಬಂದಿದ್ದೇವೆ. ಹಾಗಾಗಿ ಇವತ್ತು ಹಾಲು ಬರೀ ಹಾಲಾಗಿ ಮಾತ್ರ ನಾವು ಉಪಯೋಗಿಸ್ತಾ ಇಲ್ಲ, ಹಾಲನ್ನು ವಿವಿಧ ಉತ್ಪನ್ನಗಳನ್ನಾಗಿ ನಾವು ಬಳಕೆ ಮಾಡ್ತಾ ಇದ್ದೀವಿ.
1: ಡಾಕ್ಟ್ರೆ, ನಾನು ಹೇಳ್ತೀನಿ, ಈ ಹಾಲಿನಿಂದ ಆದಷ್ಟು ಉತ್ಪನ್ನಗಳು ಯಾವುದೂ ಇಲ್ಲ.
0: ಹೌದು,
1: ಹಾಲಿನಿಂದನೇ ಜಾಸ್ತಿ ಉತ್ಪನ್ನಗಳಾಗೋದು, ಮತ್ತು ಜನ ಕೂಡ ಬಯಸ್ತಾರೆ.
0: ಹೌದು ಸರ್, ಹೌದು.
1: ಮಕ್ಕಳಿಂದ ಹಿಡಿದು ವಯೋಮಾನದವರು ಇದನ್ನು ಬಳಕೆಗೆ ಇಷ್ಟಪಡ್ತಾರೆ.
0: ಹೌದು,
1: ಮತ್ತೆ ವೈದ್ಯಕೀಯವಾಗಿಯೂ ಇದು ಸೂಕ್ತ, ತಗೊಳ್ರಿ, ಇದು ನೀವು ಬಳಸ್ರಿ.
0: ಹೌದು,
1: ಇದು ನೆಮ್ಮದಿ, ತಂದೆ ತಾಯಿಗೂ ಕೂಡ ಮಕ್ಕಳಿಗೆ ಕೊಡಬಹುದು ಅಲ್ಲ, ಇದು ವಿಶ್ವಾಸ ಅಷ್ಟು.
0: ಅದರಲ್ಲಿ ಏನಾಗುತ್ತೆ ಅಂದರೆ ಸರ್, ಅದರಲ್ಲಿ ಶ್ರೇಷ್ಠತೆ ಹಾಲಿನಲ್ಲಿ ಯಾಕೆ ಬರುತ್ತಂದರೆ, ಹಾಲನ್ನು ನಾವು ವಿವಿಧ ಉತ್ಪನ್ನಗಳಾಗಿ ಬದಲಾವಣೆ ಮಾಡಿದಾಗ ಹಾಲಿನ ಒಂದು ಉತ್ಕೃಷ್ಟತೆ ಅಥವಾ ಈ ಪೌಷ್ಟಿಕತೆ ಅಂತಕ್ಕಂಥದ್ದು ತುಂಬ ಹೆಚ್ಚುತ್ತೆ. ಈಗ ನೀವು ಹಾಲನ್ನು ಹಾಗೆ ಕುಡಿಯೋದ್ರಿಂದ ಖಂಡಿತವಾಗಿಯೂ ಹಾಲಿನಿಂದ ಉಪಯೋಗ ಸಿಗ್ತದೆ. ಆದರೆ ಹಾಲನ್ನು ನೀವು ಪರಿವರ್ತಿಸಿ, ಈಗ ಮೊಸರನ್ನು ಮಾಡ್ತೀರಿ ಅಥವಾ ಶ್ರೀಖಂಡನ ಮಾಡ್ತೀರಿ, ಈ ರೀತಿ ಮೊಸರು, ಶ್ರೀಖಂಡ ಈ ಥರ ಉತ್ಪನ್ನಗಳನ್ನು ನೀವು ಒದಗಿಸಿದ ಉತ್ಪನ್ನಗಳನ್ನು ತಗೊಳ್ಳೋದ್ರಿಂದ ಏನಾಗುತ್ತೆ, ಅದರಲ್ಲಿ ಹಾಲಿನ ಈ ಪೋಷಕಾಂಶಗಳ ಜೊತೆಗೆ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಬಹಳಷ್ಟು ಉಪಯೋಗ ಆಗುವಂಥ ಬ್ಯಾಕ್ಟೀರಿಯಾಗಳಂತ ಹೇಳ್ತೀವಿ, ಉಪಯುಕ್ತ ಬ್ಯಾಕ್ಟೀರಿಯಾಗಳು. ಈ ಉಪಯುಕ್ತ ಬ್ಯಾಕ್ಟೀರಿಯಾಗಳು ಸಹ ನಮಗೆ ಸಿಗುತ್ತೆ, ಅಂದರೆ ಪ್ರೋಬಯೋಟಿಕ್ ಅಂತ ನಾವು ಅದನ್ನು ಇಂಗ್ಲೀಷಲ್ಲಿ ಹೇಳ್ತೀವಿ. ಇವು ಏನು ಮಾಡ್ತವೆ ಅಂದರೆ ನಮ್ಮ ಜೀರ್ಣಕ್ರಿಯೆಯಲ್ಲಿ ಭಾಳಷ್ಟು ಪಾತ್ರವನ್ನು ವಹಿಸ್ತವೆ. ಸೊ ನಾವು ಸೇವಿಸಿದಂಥ ಆಹಾರ ಸಂಪೂರ್ಣವಾಗಿ ಜೀರ್ಣವಾಗಿ ಅದು ರಕ್ತಕ್ಕೆ ಸೇರಬೇಕಂತಂದರೆ ಅಲ್ಲಿ ಇರ್ತಕ್ಕಂಥ ಎಲ್ಲ ಬ್ಯಾಕ್ಟೀರಿಯಾಗಳು, ಅಂದರೆ ಉಪಯುಕ್ತ ಬ್ಯಾಕ್ಟೀರಿಯಾಗಳು ನಮಗೆ ಅವಶ್ಯಕತೆ ಇರುತ್ತೆ. ಸೊ ಆ ಒಂದು ಬ್ಯಾಕ್ಟೀರಿಯಾಗಳು ಸಹ ಇದರಲ್ಲಿ ಈ ಪ್ರೋಬಯೋಟಿಕ್ ಆರ್ಗ್ಯಾನಿಸಮ್ಸ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ, ಆ ಆರ್ಗ್ಯಾನಿಸಮ್ಸ್ ಇದರಲ್ಲಿ ಜಾಸ್ತಿ ಇರುತ್ತೆ. ಯಾವುದರಲ್ಲಿ? ಮೊಸರಲ್ಲಿ ಮತ್ತು ಯೋಗರ್ಟ್ ಅಂತ ಹೇಳ್ತೀವಿ, ಶ್ರೀಖಂಡದಲ್ಲಿ, ಇವೆಲ್ಲ ಅಂದರೆ ಫರ್ಮೆಂಟೆಡ್ ಪ್ರಾಡಕ್ಟ್ಸ್ ಅಂತ ಹೇಳ್ತೇವೆ, ಅಂದರೆ ಒದಗಿಸಿದ ಹಾಲಿನ ಉತ್ಪನ್ನಗಳು ಅಂತ. ಅದರಲ್ಲಿ ಏನಾಗುತ್ತೆ, ಈ ಫರ್ಮೆಂಟೇಷನ್ ಮಾಡುವಾಗ ವಿವಿಧ ರೀತಿಯ ಈ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾಗಳು ಬೆಳೆದು ಅವುಗಳು ಸಾಕಷ್ಟು ಬದಲಾವಣೆಯನ್ನು ತಂದಿರ್ತದೆ. ಅದರಲ್ಲಿ ಪ್ರೋಟೀನ್ ಇರ್ಬೋದು, ಶಕ್ಕರ್ ಪಿಷ್ಟಗಳದು ಎಲ್ಲವರು ಮಾರ್ಪಾಡಾಗಿರ್ತದೆ. ಅವು ಸುಲಭವಾಗಿ ಜೀರ್ಣಕ್ರಿಯೆಗೆ ಒಳಪಟ್ಟು ಸರಳವಾಗಿ ದೇಹಕ್ಕೆ ಸಿಗುವಂಥ ರೂಪದಲ್ಲಿ ಬದಲಾವಣೆ ಆಗಿರ್ತದೆ.
1: ಇನ್ನೊಂದು ಡಾಕ್ಟ್ರಿಗೆ, ನಮ್ಮ ವೈದ್ಯಕೀಯ ವೈದ್ಯರು ಕೂಡ ಕೆಲವೊಂದು ಈಗ ಆರೋಗ್ಯ ಸುಧಾರಿಸಿದ ಸಲುವಾಗಿ ಈ ಗುಳಿಗೆಯನ್ನು ಕೊಡ್ತಾರೆ, ನೀವು ಅದನ್ನು ತೊಗೊಳ್ರಿ ಅಂತ. ಅದು ಆ ಗುಳಿಗೆ ತೊಗೊಳ್ರಿ, ಇಷ್ಟು ಇದಾಗುತ್ತೆ, ಇಷ್ಟು ದಿನದೊಳಗೆ ನೀವು ಆರೋಗ್ಯವೃತ್ತರಾಗ್ತೀರಿ, ಶಕ್ತರಾಗ್ತೀರಿ, ಮೈಗೆ ಶಕ್ತಿ ಬರುತ್ತೆ, ಗಟ್ಟಿ ಉಂಟಾಗ್ತೀರಿ ಅಂತ. ಇದೇ ಥರ ಕೇವಲ ಹಾಲನ್ನು, ಶುದ್ಧ ಹಾಲು, ಪರಿಶುದ್ಧ ಹಾಲು ಮತ್ತು ಗಟ್ಟಿ ಹಾಲು, ಇದು ಕೂಡ ಇಲ್ಲಿ ಇರ್ಬೋದಲ್ಲ?
0: ಖಂಡಿತ.
1: ಹಾಂ, ಬ್ಯಾಲೆನ್ಸ್ಡ್ ಫುಡ್ ಅಂತ.
0: ಹೌದು ಹೌದು,
1: ಸಮತೋಲನ ಆಹಾರ
0: ಖಂಡಿತ. ಸೊ ಅದು ಯಾಕೆಂದರೆ ಸರ್, ಈಗ ನೀವು ಹೇಳಿದಾಗೆ ಹಾಲನ್ನು ನಾವು ಉತ್ಪಾದನೆ ಮಾಡೋ ರೀತಿಯಲ್ಲಿ ನಮಗೆ ಅದರ ಗುಣಮಟ್ಟವು ನಿರ್ಧಾರ ಆಗುತ್ತೆ. ಹಾಲಿನಲ್ಲಿ ಎರಡು ರೀತಿಯ ಒಂದು ಗುಣಮಟ್ಟ ಬರುತ್ತೆ. ಗುಣಮಟ್ಟ ಅಂದರೆ ಅದು

0: ಒಂದು ಶ್ರೇಷ್ಠತೆ, ಒಂದು ರಾಸಾಯನಿಕ ಗುಣಮಟ್ಟ ಅಂತ ನಾವು ಹೇಳ್ಬೋದು. ಅಂದರೆ ರಾಸಾಯನಿಕ ವಸ್ತುಗಳು ಅದರಲ್ಲಿರ್ತವೆ. ಅದರ ರಾಸಾಯನಿಕ ಅಂತಂದರೆ ಪ್ರಕೃತಿ ದತ್ತವಾಗಿ ಬರುವಂತಹ ಪೋಷಕಾಂಶಗಳು, ಈಗ ಕೊಬ್ಬಿನಾಂಶ ಇರ್ಬೋದು, ಅದನ್ನು ಫ್ಯಾಟ್ ಅಂತ ಹೇಳ್ತೀವಿ, ಪ್ರೋಟೀನ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ಅದನ್ನು ಕನ್ನಡದಲ್ಲಿ ಸಸಾರಜನಕ ಅಂತ ಹೇಳ್ತೀವಿ, ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಶಕ್ಕರಪಿಷ್ಟಗಳು ಅಂತ ಹೇಳ್ತೀವಿ, ಹಾಗೆ ಮಿನರಲ್ಸ್ ಅಂತೇಳಿ ಇಂಗ್ಲೀಷಲ್ಲಿ ಹೇಳ್ತಾರೆ, ಕನ್ನಡದಲ್ಲಿ ಬಂದುಬಿಟ್ಟು ಖನಿಜಾಂಶಗಳು ಅಂತ ಹೇಳ್ತೀವಿ, ಸೊ ವೈಟಮಿನ್ಸು, ಅದಕ್ಕೆ ಜೀವಸತ್ವಗಳು ಅಂತ ಹೇಳ್ತೀವಿ. ಸೊ ಇವೆಲ್ಲ ಅಂಶಗಳು ಸಮ ಪ್ರಮಾಣದಲ್ಲಿ ಸರಿಯಾದ ರೂಪದಲ್ಲಿ ಇರಬೇಕು ಅಂದರೆ ಶುದ್ಧವಾದ ಹಸುವಿನ ಕೆಚ್ಚಲಿನಿಂದ ಆರೋಗ್ಯವಂತ ವ್ಯಕ್ತಿ ಶುದ್ಧವಾದ ಪಾತ್ರೆಯಲ್ಲಿ ಕರೆಯುವಂಥ ಹಾಲನ್ನೇ ಶುದ್ಧ ಹಾಲು ಅಂತ ನಾವು ಹೇಳಬೇಕು.
1: ಡಾಕ್ಟ್ರೆ, ಈಗ ತಾವು ಹೈನುಗಾರಿಕಾ ಹೈನು ಮಹಾವಿದ್ಯಾಲಯದ ಪ್ರಾಧ್ಯಾಪಕರು, ಅದು ಹೈನು ರಸಾಯನಶಾಸ್ತ್ರದ ಮುಖ್ಯಸ್ಥರು ಮತ್ತು ಎಚ್ ಓ ಡಿ ಕೂಡ, ತಮ್ಮ ಒಂದು ಸುದೀರ್ಘ ಅನುಭವದ ಪ್ರಕಾರ ಹಾಲು ಹೆಂಗಿರಬೇಕು ಡಾಕ್ಟ್ರೆ?
0: ಹಾಲು ಹೇಗಿರಬೇಕಂದ್ರೆ, ಹಾಲು ಒಂದು ಶುದ್ಧವಾದ ಪರಿಸರದಲ್ಲಿ ಆರೋಗ್ಯವಂತ ವ್ಯಕ್ತಿಯು ಆರೋಗ್ಯವಂತ ದನದ ಕೆಚ್ಚಲಿಂದ ಕರೆದಾಗ, ಶುದ್ಧವಾದ ಪಾತ್ರೆಗಳಲ್ಲಿ ಕರೆದಾಗ ಬರುವಂಥ ಹಾಲು ಪರಿಶುದ್ಧವಾಗಿರುತ್ತೆ. ಈ ಎಲ್ಲ ಕ್ರಮಗಳನ್ನು ಅನುಸರಿಸಿದರೆ ಮಾತ್ರ ಅದು ಪರಿಶುದ್ಧ ಹಾಲು ಅಂತ ನಾವು ಹೇಳ್ಬೋದು. ಈ ಕ್ರಮಗಳನ್ನು ಅನುಸರಿಸದೆ, ಈಗ ಕೆಲವೊಮ್ಮೆ ನಾವು ಪಾತ್ರೆಗಳನ್ನು ಉಪಯೋಗಿಸ್ತೀವಿ ಹಾಲು ಕರೀಲಿಕ್ಕೆ, ಕರಿಯಂಥ ವ್ಯಕ್ತಿಯೂ ಸಹ ಯಾವುದೇ ಆದರೂ ಒಂದು ರೋಗದಿಂದ ನರಳುತ್ತಾ ಇದ್ದರೆ, ಅಥವಾ ಕರಿಯಂಥ ಸಂದರ್ಭದಲ್ಲಿ ಕೆಮ್ಮದು, ಸೀನದು, ಉಗುಳೋದು, ಅಥವಾ ಪಾತ್ರೆಗಳನ್ನು ನಾವು ಬಳಸುವಂಥ ಪಾತ್ರೆಗಳು ಸ್ವಚ್ಛವಾಗಿಲ್ಲಂದರೆ, ಮತ್ತು ಇನ್ನೊಂದು ಏನಂದರೆ, ಕೆಚ್ಚಲನ್ನು ನಾವು ಕರೆಯುವುದಕ್ಕಿಂತ ಮೊದಲು ಅದಕ್ಕೆ ಬಿಸಿನೀರು ಸ್ವಲ್ಪ ಅದವಾದ ಬಿಸಿನೀರಲ್ಲಿ ಸ್ವಲ್ಪ ಕೆಚ್ಚಲಿಗೆ ನೀರನ್ನು ಹಾಕಿ ಅದನ್ನು ಒರೆಸಿ ಟವಲಲ್ಲಿ ತೊಳೆದುಬಿಟ್ಟು ಟವಲಲ್ಲಿ ಒರೆಸಿ ಆನಂತರ ಹಾಲನ್ನು ಕರಿಬೇಕು. ಎಷ್ಟೋ ಸರಿ ಆ ಹಸು ಕೆಳಗಡೆ ಮಲಗಿರುತ್ತೆ, ಮಲಗಿದಾಗ ಅದರ ಕೆಳಗಡೆ ಗಂಜು ಮತ್ತು ಈ ಸಗಣಿ ಎಲ್ಲ ಚೆಲ್ಲಿ ಹೋಗಿರುತ್ತೆ, ಅದರ ಮೇಲೆ ಕೆಚ್ಚಲು ಬಿದ್ದಾಗ ಕೆಚ್ಚಲು ಕೆಸರಾಗಿ ಇದಾಗಿರುತ್ತೆ, ಗಂಜಿ ಆಗಿರುತ್ತೆ, ಗಂಜಲಾಗಿರುತ್ತೆ, ಮತ್ತು
1: ಹಾಲು ಕರಿಬೇಕಾದ್ರೆ ಕೈ ತಾಗುತ್ತೆ,
0: ರೋಗಾಣುಗಳು ಅದರೊಳಗಡೆ
1: ಹಾಲಿನ ಜೊತೆಗೆ ಸೇರ್ಕೊಳ್ಳುತ್ತೆ
0: ಅವಾಗ ಗುಣಮಟ್ಟ ಏನಾಗುತ್ತೆ,
1: ಕುಂಠಿತ
0: ಆಗುತ್ತೆ. ಸೊ ಅವಾಗ ಸಾಕಷ್ಟು ಬ್ಯಾಕ್ಟೀರಿಯಾಗಳು ಅದರೊಳಗಡೆ ಸೇರ್ಕೊಳ್ಳುತ್ತೆ.
1: ಹೇಳಿ ಡಾಕ್ಟರ್, ಈಗ ಹಾಲಿನ ಪೋಷಕಾಂಶಗಳ ಬಗ್ಗೆ ಹೇಳಿ, ಹಾಲಲ್ಲಿ ಏನೇನು ಥರದ ಪೋಷಕಾಂಶಗಳು ಇರಬೇಕು, ಈಗಿನ ಹಾಲದಲ್ಲಿ ಏನೇನು ಇವೆ, ಮತ್ತು ಒಳ್ಳೆ ಪೋಷಕಾಂಶಗಳು ನಮ್ಮ ಆಕಳಲ್ಲಿ ಮತ್ತು ಎಮ್ಮೆಯಲ್ಲಿ ಸಿಗಬೇಕಂದ್ರೆ ಅವು ಹೆಂಗಿರಬೇಕು?
0: ಓಕೆ, ಸೊ ಈಗ ಹಾಲಿನಲ್ಲಿ ಹಸುವಿನ ಹಾಲು ಮತ್ತು ಎಮ್ಮೆಯ ಹಾಲು ಅಂತ ನಾವು ಹೇಳ್ತೇವೆ. ಇಲ್ಲಿ ಏನಾಗುತ್ತಂದರೆ, ಒಂದೊಂದು ಹಾಲಿನಲ್ಲಿ ಒಂದೊಂದು ಗುಣಮಟ್ಟ ಇರುತ್ತೆ. ಈ ಗುಣಮಟ್ಟ ಅಂತ ನಾನು ಹೇಳಿದಾಗ ರಾಸಾಯನಿಕ ಗುಣಮಟ್ಟ ಮುಖ್ಯವಾಗಿ ನಮಗೆ ಪರಿಗಣನೆಗೆ ಬರುತ್ತೆ. ಮತ್ತು ಖನಿಜಾಂಶಗಳು, ಖನಿಜಾಂಶಗಳು ಶೇಕಡ 1.8 ರಿಂದ 0.7 ರಿಂದ 0.8 ರಷ್ಟು ಖನಿಜಾಂಶಗಳಿರುತ್ತೆ. ಆಗ ವಿಟಮಿನ್ಸ್, ಜೀವಸತ್ವಗಳು ಅಂತ ಹೇಳ್ತೀವಿ, ಜೀವಸತ್ವಗಳು ಇರುತ್ತೆ. ಇವೆಲ್ಲ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿರುತ್ತೆ. ಸೊ ಈ ಘನ ಪದಾರ್ಥ ಅಂತ ನಾವು ಏನು ಹೇಳ್ತೀವಿ, ಈ ಘನ ಪದಾರ್ಥದಿಂದಲೇ ನಮಗೆ ಸಿಗ್ತಕ್ಕಂಥದ್ದು ಪೌಷ್ಟಿಕತೆ. ಸೊ ಈ ಘನ ಪದಾರ್ಥನ ಹೆಚ್ಚಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಇದು ಹಸುವಿನಲ್ಲಿ ತಗೊಂಡಾಗ ನಿಮಗೆ ಶೇಕಡ 12-13% ಸಾಲಿಡ್ಸ್ ಇರುತ್ತೆ ಹಸುವಿನಲ್ಲಿ. ಅದೇ ನೀವು ಎಮ್ಮೆ ಹಾಲನ್ನು ತಗೊಂಡಾಗ ಕೊಬ್ಬಿನಂಶ ಎಮ್ಮೆನಲ್ಲಿ ಜಾಸ್ತಿ ಇರುತ್ತೆ. ಹಸುವಿನ ಹಾಲಲ್ಲಿ ನಿಮಗೆ 4-5% ಇದ್ದರೆ, ನೀವು ಎಮ್ಮೆ ಹಾಲು ತಗೊಂಡಾಗ ಶೇಕಡ 5.56% ಹೋಗ್ಬೋದು. ಕೆಲವೊಂದು ಎಮ್ಮೆಗಳಲ್ಲಿ, ಕೆಲವೊಂದು ತಳಿಯ ಎಮ್ಮೆಗಳಲ್ಲಿ 7%ವರೆಗೂ ಇರುತ್ತೆ. ಸೊ ಅದು ತಳಿಯ ಮೇಲೆ ಆಧಾರವಾಗಿರುತ್ತೆ. ಸಾಮಾನ್ಯವಾಗಿ 5-5% ಕೊಬ್ಬಿನಾಂಶ ಇರುತ್ತೆ ಅಂತ ನಾವು ಹೇಳ್ಬೋದು. ಕೊಬ್ಬಿನಾಂಶ ಜಾಸ್ತಿ ಇರುತ್ತೆ ಎಮ್ಮೆ ಹಾಲಲ್ಲಿ. ಮತ್ತು ಇನ್ನೊಂದೇನೆಂದರೆ, ಹಾಲು ನೋಡಿದಾಗ ನಿಮಗೆ ಹಾಲಿನ ಬಣ್ಣ ನೋಡುವಾಗ ಎಮ್ಮೆ ಹಾಲಿನ ಒಂದು ಬಣ್ಣ ಸ್ವಲ್ಪ ಬಿಳಿ ಇರುತ್ತೆ, ನಮಗೆ ಹಸುವಿನ ಹಾಲಿನ ಒಂದು ಬಣ್ಣ ಸ್ವಲ್ಪ ಒಂದು ಲೈಟಾಗೆ ಎಲ್ಲೋ ಮತ್ತು ಬಿಳಿ ಕಲರ್ ಇರುತ್ತೆ.
1: ಯಾಕೆ ರುಚಿಯಲ್ಲೂ ಕೂಡ ಎಮ್ಮೆ ಹಾಲು ಸ್ವಲ್ಪ ಜಾಸ್ತಿ ರುಚಿ ಇರುತ್ತೆ
0: ಯಾಕೆಂದ್ರೆ ಅದರಲ್ಲಿ ಹೆಚ್ಚಿನ ಒಂದು
1: ಮತ್ತೆ ಸ್ವಲ್ಪ ತಿಕ್ ಕೂಡ ದಪ್ಪ.
0: ಹೌದು,
1: ಮಕ್ಕಳು ಕೂಡ ಅದು ಇಷ್ಟಪಡೋದು ಜಾಸ್ತಿ.
0: ಹೌದು,
1: ಎಮ್ಮೆ ಹಾಲನ್ನು.
0: ಹೌದು, ಯಾಕೆಂದರೆ ಅದರಲ್ಲಿ ಕೊಬ್ಬಿನಾಂಶ ಹೆಚ್ಚಿರುತ್ತೆ. ಸೊ ಮತ್ತು ಪ್ರೋಟೀನ್ ಅಂಶನೂ ಹೆಚ್ಚಿರುತ್ತೆ, ಸಕ್ಕರೆ ಅಂಶನೂ ಹೆಚ್ಚಿರುತ್ತೆ. ಸಕ್ಕರೆ ಅಂಶ ಅಂದರೆ ನಾವು ಹಾಲಿನಲ್ಲಿ ಇರುವಂಥ ಸಕ್ಕರೆ ಅಂಶ ಹೇಳ್ತೀವಿ, ಹೊರಗಡೆಯಿಂದ ಹಾಕಿರೋ ಸಕ್ಕರೆ ಅಂಶ, ಹಾಲಿನಲ್ಲಿ ಒಂದು ಸಕ್ಕರೆ ಅಂಶ ಇರುತ್ತೆ, ಅದು ಲ್ಯಾಕ್ಟೋಸ್ ಅಂತ ಹೇಳ್ತೀವಿ. ಆ ಲ್ಯಾಕ್ಟೋಸನ್ನು ಅದರಲ್ಲಿ ಜಾಸ್ತಿ ಇರೋದ್ರಿಂದ ಅದು ಹೆಚ್ಚು ರುಚಿಕರವಾಗಿರುತ್ತೆ, ಹೆಚ್ಚು ದಪ್ಪ ಆಗಿರುತ್ತೆ. ಕೊಬ್ಬಿನಾಂಶ ಜಾಸ್ತಿ ಇರೋದ್ರಿಂದ ತುಂಬ ದಪ್ಪನೂ ಆಗಿರುತ್ತೆ.
1: ಡಾಕ್ಟರ್, ಇನ್ನೊಂದು, ಈಗ ಎಷ್ಟು ಹಾಲು ತೊಗೋಬೇಕು ನಾವು, ಮತ್ತು ಎಷ್ಟು ಹಾಲು ತೊಗೊಂಡ್ರೆ ನಾವು ಪೌಷ್ಟಿಕವಾಗಿ ದಷ್ಟಪುಷ್ಟವಾಗಿ ಇರ್ಬೋದು?
0: ಕನಿಷ್ಠ ಅಂದರೆ, ಸರಿ, ಸಾಮಾನ್ಯವಾಗಿ ನಾವು ದಿನಕ್ಕೆ 2 ಹೊತ್ತು ಹಾಲು ತಗೋಬೇಕು, ಬೆಳಿಗ್ಗೆ ಮತ್ತು ಸಂಜೆ. ಒಂದು ಕಪ್ ಅಂದರೆ ಹೆಚ್ಚು ಅಂದಾಜು 200-250 ml ಇರುತ್ತೆ ಒಂದು ಕಪ್. ಸೊ ಒಂದು ಕಪ್ಪಲ್ಲಿ, ಒಂದು ಕಪ್ ಹಾಲಿನಲ್ಲಿ ನಿಮಗೆ ಸಾಧಾರಣವಾಗಿ ಒಂದು 150

0: 160 ಕ್ಯಾಲೋರೀಸ್ ಸಿಗುತ್ತೆ ನಿಮಗೆ. ಅದು ಬೆಳಿಗ್ಗೆ ಅಷ್ಟು ಮಿನಿಮಮ್ ನಿಮಗೆ ಬೇಕೇ ಬೇಕು, ಸಂಜೆ ಅಷ್ಟು ಮತ್ತೆ ಬೇಕಾಗುತ್ತೆ. ಸೊ ಇಷ್ಟು ತೊಗೊಂಡ್ರೆ ನಿಮಗೆ ದಿನಕ್ಕೆ ಹೆಚ್ಚು ಕಮ್ಮಿ 300 ಕ್ಯಾಲೋರೀಸ್ ಹಾಲಿನಿಂದ ಸಿಗುತ್ತೆ.
1: ಈಗ ಹಾಲಿನ ಒಂದು ಗುಣಮಟ್ಟ ನಿರ್ವಹಣೆ ಮಾಡಬೇಕು ಅಂತೇವಲ್ಲ, ಅದು ಹೆಂಗೆ ಡಾಕ್ಟ್ರೆ?
0: ಹಾಲಿನ ಗುಣಮಟ್ಟ ಅನ್ನೋ ವಿಷಯಕ್ಕೆ ಬಂದಾಗ ನಾವು ಒಂದು ಹಸುವಿನ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕು. ಹಸುವು ಯಾವುದೇ ರೀತಿಯಾದಂತಹ ರೋಗಕ್ಕೆ ತುತ್ತಾಗ ರೀತಿಯಲ್ಲಿ ನಾವು ಅದನ್ನು ನೋಡ್ಕೋಬೇಕು. ಹಸುವಿನ ಮೈಯನ್ನು ಆಗಾಗ ತೊಳಿಬೇಕು. ಹಸುಗಳನ್ನು ಸಾಕಷ್ಟು ಸಾರಿ ನಾವು ಕಟ್ಟಾಕಿ ಮೇಯಿಸ್ತೀವಿ, ಅದಕ್ಕಿಂತ ಹಸುಗಳನ್ನು ಬಿಟ್ಟು ಬಿಟ್ಟು ಮೇಯಿಸೋದ್ರಿಂದ ಸಾಕಷ್ಟು ಒಳ್ಳೆಯದಿರುತ್ತೆ. ಅವು ಸಾಕಷ್ಟು ತಮಗೆ ಬೇಕಾದ ಹುಲ್ಲನ್ನು ಆಯ್ಕೆ ಮಾಡ್ಕೊಂಡು ತಿಂದ್ಕೊಂಡಾಗ ಭಾಳಷ್ಟು ಚೆನ್ನಾಗಿ ಹಾಲು ಉತ್ಪಾದನೆ ಆಗುತ್ತೆ, ಹಾಲಿನ ಗುಣಮಟ್ಟವೂ ಚೆನ್ನಾಗಿರುತ್ತೆ. ಈಗ ಇತ್ತೀಚಿನ ದಿನಗಳೇನಾಗಿದೆ, ನಾವು ಕಟ್ಟಿಬಿಟ್ಟು ಬೇಕಾದಂಥ ಮೇವನ್ನು ಹಾಕಲ್ಲ ನಾವು. ಈ ರೀತಿಯಾದಂಥ ಒಂದು ಸಂದರ್ಭದಕ್ಕೆ ಬಂದಾಗ ಅದು ತಿನ್ನುತ್ತೆ. ಆದರೆ ಅದನ್ನು ಒಂದು ಗುಣಮಟ್ಟವನ್ನು ನೋಡಿದಾಗ ಅದನ್ನು ನಾವು ಅದರ ಸ್ವಚ್ಛತೆ ಬಗ್ಗೆ ಕಾಪಾಡಬೇಕು, ಮತ್ತು ಹಾಲಿನ ಒಂದು ಕರೆಯುವಂಥ ವ್ಯಕ್ತಿ ಶುದ್ಧವಾಗಿರಬೇಕು. ಕೊಠಡಿಗೆ ಮುಖ್ಯವಾಗಿ ಇಲ್ಲಿ ನಾವು ದನವನ್ನು ಹಸುವನ್ನು ಕಟ್ತೀವಿ, ಅಲ್ಲಿ ಕೊಠಡಿ ಭಾಳ ಶುಭ್ರವಾಗಿರಬೇಕು, ಅಲ್ಲಿ ಸಾಕಷ್ಟು ಗಾಳಿ ಬೆಳಕು ಬರ್ತಾ ಇರಬೇಕು. ಮತ್ತು ಗಂಜಲು, ಏನು ಹಸುವು ಗಂಜಲು ಹಾಕಿದ ತಕ್ಷಣ ಅದು ಸರಾಗವಾಗಿ ಹರಿದು ಮೊರೆಗೆ ಹೋಗಿ ಬೀಳಬೇಕು. ಮತ್ತು ಸಗಣಿಯು ಸಹ ಗಂಜಿನ ಜೊತೆಗೆ ಹರಿದು ಹೋಗಿ ಬೀಳಬೇಕು. ಅದನ್ನು ನೀರಾಕಿ
1: ಅಲ್ಲೇ ನಿಲ್ಲಬಾರ್ದು. ಮತ್ತೆ ಪ್ರಾಣಿನಿಗೂ ಅದು ಏನು ಎಮ್ಮೆ ಆಗಲಿ ದನ ಆಗಲಿ ಅದ್ರ ಮೇಲೆ ಮತ್ತೆ ಮಲ್ಕೊಳ್ಳಂಗೆ ನೀವು ಅವಕಾಶ ಮಾಡಿಕೊಡ್ಬಾರ್ದು. ಈ ನಿಮ್ಮ ಆಕಳು ಸ್ವಚ್ಛವಾಗಿರಲಿ, ಮತ್ತೆ ಅದಕ್ಕೂ ಕೂಡ ಪೂರಕವಾದ ಒಂದು ವಾತಾವರಣ ಬೇಕಲ್ಲ.
0: ಹೌದು, ಅದನ್ನು ನಾವು ನಿರ್ಮಾಣ
1: ಮಾಡ್ಕೋ ಪ್ರಾಣಿ ಇರುತ್ತೆ, ಅದ್ರ ಗೊತ್ತಿರುತ್ತೆ ಅದಕ್ಕೆಲ್ಲ.
0: ಹೌದು.
1: ಇನ್ನೊಂದು ಡಾಕ್ಟ್ರೆ, ಹಾಲಿನ ಉಪ ಉತ್ಪನ್ನದ ಬಗ್ಗೆನೂ ಕೂಡ ಮಾತಾಡ್ಬಿಡಿ. ಈಗ ಸಾಕಷ್ಟು ಉತ್ಪನ್ನ ಇದೆ, ಸಾಕಷ್ಟು ಉತ್ಪನ್ನ ಮಾಡೋದ್ರಿಂದ ಅದು ಕೂಡ ಒಂದು ಇವತ್ತು ನಮ್ಮ ರೈತ ಮಕ್ಕಳಲ್ಲಿ ಅದೇ ಒಂದು ಉದ್ಯೋಗ ಆ ಥರನೂ ಕೂಡ ಬಯಸಿದ್ದಾರೆ, ಮಾಡ್ತಾನೆ ಇದ್ದಾರೆ. ಸರ್ಕಾರ ಕೂಡ ಹೆಚ್ಚು ಹೆಚ್ಚು ಜನರಿಗೆ ಹಾಲು ಕೊಡ್ರಿ, ನಾವು ನಿಮಗೆ ಎಲ್ಲ ಥರದಿಂದ ಸಹಾಯ ಸಹಕಾರ ಮಾಡ್ತೇವಂತ ಸರ್ಕಾರನೂ ಅನೇಕ ಯೋಜನೆಗಳನ್ನು ತಂದು ಇವತ್ತು ರೈತರ ನೆರವಿಗೆ ಧಾವಿಸಿದೆ. ಹಾಲು ಕೂಡ ಅಗಾಧ ಪ್ರಮಾಣದಲ್ಲಿ ಉತ್ಪಾದನೆ ಆಗ್ತಾನೆ ಇದೆ.
0: ಹೌದು ಸರ್, ಕೈಗಾರಿಕೆ ಏನಿದೆ, ಹಾಲಿನ ಒಂದು ಕೈಗಾರಿಕೆ ಭಾಳಷ್ಟು ಬೆಳೀತಾ ಇದೆ. ಇವತ್ತು ಎಷ್ಟೋ ಜನ ಕೆಲಸ ಇಲ್ದಿರ್ತಕ್ಕಂಥ ನಿರುದ್ಯೋಗಿಗಳು ಕೆಲವ ಒಂದು ಸ್ವತಃ ಅವರೇ ಒಂದು ಒಂದು ಕಾರ್ಯಕ್ರಮಗಳನ್ನು ಓಪನ್ ಮಾಡಿ ಹಾಲಿನ ವಿವಿಧ ಉತ್ಪನ್ನಗಳನ್ನು ತಯಾರು ಮಾಡಲಿಕ್ಕೆ ಅವರು ಪ್ರಾರಂಭ ಮಾಡಿದ್ದಾರೆ. ಉದಾಹರಣೆಗೆ ಹೇಳೋದಾದರೆ ತುಪ್ಪವನ್ನು ತಯಾರು ಮಾಡಿಬಿಟ್ಟು ಮಾರಾಟ ಮಾಡ್ತಕ್ಕಂಥದ್ದು, ಪನ್ನೀರನ್ನು ತಯಾರು ಮಾಡಿ ಮಾರಾಟ ಮಾಡ್ತಕ್ಕಂಥವು. ಏನಾಗಿದೆ ಅಂದರೆ ಹಾಲಿಗಿಂತ ಹೆಚ್ಚು ಹಾಲಿನ
1: ಉಪ ಉತ್ಪನ್ನಗಳಿಗೆ ಬೆಲೆ ಬಂದಿದೆ.
0: ಅದರ ಒಂದು ಪೌಷ್ಟಿಕತೆಯೂ ಜಾಸ್ತಿ ಇದೆ. ಈಗ ನಾವು ಮೊದಲು ಹಾಲು ಮತ್ತು ಹಾಲಿನ ಪೌಡ್ರನ್ನು ಮಾತ್ರ ಬಳಸ್ತಿದ್ವಿ, ಇವತ್ತು ಅನೇಕ ಉತ್ಪನ್ನಗಳಿದೆ. ಪನ್ನೀರಿದೆ, ಪನ್ನೀರಲ್ಲಿ ಎಷ್ಟು ಸುಮಾರು ನೀವು ಉತ್ಪನ್ನಗಳನ್ನು ತಯಾರಿಸ್ಬೋದು. ಅದೇ ಥರ ಚೀಸ್ ಇದೆ, ಚೀಸ್ ಅಂತಕ್ಕಂಥದ್ದು ಇವಾಗ
1: ಪನ್ನೀರ್ ಮಸಾಲ, ಪನ್ನೀರ್ ಮಂಚೂರಿ, ಇನ್ನೂ ಏನೇನೋ.
0: ಹೌದು, ಸುಮಾರು ಉತ್ಪನ್ನಗಳು ಮಾಡ್ಬೋದು ಪನ್ನೀರಿಂದ. ಹಾಗೆ ಈ ಥರ ಬೇರೆ ಬೇರೆ ವ್ಯಾಲ್ಯೂ ಹಾರ್ಡೆಡ್ ಪ್ರಾಡಕ್ಟ್ಸ್ ಅಂತ ನಾವು ಹೇಳ್ತೀವಿ. ಅಂದರೆ ಈ ವ್ಯಾಲ್ಯೂ ಹಾರ್ಡೆಡ್ ಪ್ರಾಡಕ್ಟ್ಸ್ ಅಂದರೆ ಆ ಉತ್ಪನ್ನಗಳಿಗೆ ವ್ಯಾಲ್ಯೂವನ್ನು ಅಡಿಷನ್ ಮಾಡೋದು, ವ್ಯಾಲ್ಯೂ ಅಡಿಷನ್ ಮಾಡಿಬಿಟ್ಟು ಅವರ ಒಂದು ಬಳಕೆಯನ್ನು ಹೆಚ್ಚಿಸ್ತಕ್ಕಂಥದ್ದು, ಅದರ ಒಂದು ಪೌಷ್ಟಿಕತೆಯನ್ನು ಹೆಚ್ಚಿಸ್ತಕ್ಕಂಥದ್ದು, ಅದರ ಒಂದು ಜೀವಿತಾವಧಿಯನ್ನು ಹೆಚ್ಚಿಸ್ತಕ್ಕಂಥದ್ದು, ಇದನ್ನೆಲ್ಲ ಮಾಡಲಿಕ್ಕೆ ನಾವು ವ್ಯಾಲ್ಯೂ ಅಡಿಷನ್ ಅಂತ ಹೇಳ್ತೀವಿ.
1: ಅದೇ,
0: ಸೊ ಅದನ್ನು ಮಾಡಿ ಇವತ್ತು ಸಾಕಷ್ಟು ಜನ ಈ ಒಂದು ವ್ಯಾಪಾರದಲ್ಲಿ ತೊಡಗಿದ್ದಾರೆ. ಅವರೇ ಸ್ವತಃ ಆಗಿ ಒಂದು ಕಾರ್ಖಾನೆಯನ್ನು ಓಪನ್ ಮಾಡಿಕೊಂಡು ತುಪ್ಪನ್ನು ಉತ್ಪಾದನೆ ಮಾಡಿಬಿಟ್ಟು ಮಾರಾಟ ಮಾಡ್ತಕ್ಕಂಥದ್ದು, ಪನ್ನೀರನ್ನು ತಯಾರು ಮಾಡಿಬಿಟ್ಟು ಮಾರಾಟ ಮಾಡ್ತಕ್ಕಂಥದ್ದು, ಚೀಸನ್ನು ತಯಾರು ಮಾಡಿ ಮಾರಾಟ ಮಾಡ್ತಕ್ಕಂಥದ್ದು, ಬೆಣ್ಣೆಯನ್ನು ತಯಾರು ಮಾಡಿ ಮಾರಾಟ ಮಾಡ್ತಕ್ಕಂಥದ್ದು, ಕೋವಾ ಮತ್ತು ಇತರೆ ಸ್ವೀಟ್ ಅನೇಕ ಸಿಹಿ ತಿಂಡಿಗಳಿದ್ದಾವೆ. ಅಲ್ಲಿ
1: ಸರ್ಕಾರ ಕೂಡ PMFME ಅಂತ ಒಂದು ಯೋಜನೆಯನ್ನು ತಂದಿದೆ. ಈ ಯೋಜನೆ ಸರ್ಕಾರದ ಒಂದು ಯೋಜನೆ ಆಗಿದೆ. ಅಲ್ಲಿ ಸಾಕಷ್ಟು ಮಾಹಿತಿ ಕೂಡ ಲಭ್ಯ ಇರುತ್ತೆ, ಏನೇನು ಸಹಾಯ ಸೌಲಭ್ಯ ಸಿಗುತ್ತೆ ಅದನ್ನು ಕೂಡ ನಮ್ಮ ರೈತರು ಪಡ್ಕೊಂಡಿದ್ದಾರೆ. ಇನ್ನು ಕೆಲವರು ಪಡ್ಕೊಳ್ಳಿ ಅಂತ ನಾವು ಹೇಳ್ತಾ ಇದ್ದೀವಿ.
0: ಖಂಡಿತ ಸರ್, ಖಂಡಿತ. ಈಗ ನಮ್ಮಲ್ಲಿನ ಸಾಕಷ್ಟು ಜನ ಬಂದು ಇದ್ರ ಬಗ್ಗೆ ತರಬೇತಿಯನ್ನು ಪಡ್ಕೊಂಡು ಹೋಗ್ತಾರೆ. ಸರ್, ನಾವು ಈ ರೀತಿಯಾದಂಥ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ, ನಾವು ಒಂದು ಸಣ್ಣ ಒಂದು ಕೈಗಾರಿಕೆಯನ್ನು ಪ್ರಾರಂಭ ಮಾಡಬೇಕಂತ ಇದ್ದೀವಿ ಹಾಲಿನ ಒಂದು ಉತ್ಪನ್ನಗಳ ಬಗ್ಗೆ. ಸೊ ನಮಗೆ ಒಂದು ರೀತಿ ತರಬೇತಿ ಬೇಕಾಗುತ್ತೆ, ನಮ್ಮಲ್ಲಿ ನಿಮ್ಮಲ್ಲಿ ತರಬೇತಿ ಸಿಗುತ್ತಾ ಅಂತೇಳಿ ನಮ್ಮಲ್ಲೂ ಬರ್ತಾರೆ. ಸೊ ನಾವು ನಮ್ಮ ಕಾಲೇಜಿನಿಂದ ಈಗ ಸಾಕಷ್ಟು ಬಾರಿ ಹಲವಾರು ಈ ರೀತಿ ತರಬೇತಿ ಕಾರ್ಯಕ್ರಮಗಳನ್ನು ರೈತರಿಗೆ ಮಾಡಿದ್ದೀವಿ, ಮತ್ತು ಹಾಲಿನ ಒಂದು ಈ ಎಂಟರ್ಪ್ರಿನರ್ಸ್ ಉದ್ಯಮಿಗಳು ಏನಿದ್ದಾರೆ ಅವ್ರಿಗೂ ಸಹ ಕೊಟ್ಟಿದ್ದೀವಿ. ಸೊ ಆಗ ಈ ಒಂದು ಕೆಲಸ ನಿರಂತರವಾಗಿ ನಡೀತಾನೆ ಇರ್ತದೆ. ಅವ್ರು ಬರ್ತಾರೆ, ಬಂದಾಗ ಅವರು ಸಾಕಷ್ಟು ಒಂದು ಡೌಟ್ಸ್ ಏನಿರುತ್ತೆ ಹಾಲಿನ ಬಗ್ಗೆ ಅಥವಾ ಉತ್ಪನ್ನಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ಕೆಲವರು ವಾಪಸ್ ಹೋದ ನಂತರ ಅವ್ರದೇ ಆದಂಥ ಒಂದು ಬಿಸ್ನೆಸ್, ಅವ್ರದೇ ಆದಂಥ ಒಂದು ವ್ಯಾಪಾರವನ್ನು ಅಲ್ಲಿನ ಒಂದು ಇದರಲ್ಲಿ ಪ್ರಾರಂಭ ಮಾಡಿದ್ದಾರೆ.
1: ಡಾಕ್ಟರ್, ಇವತ್ತು ನಮ್ಮ ದೇಶದಲ್ಲಿ ನಾವು ಮೊದಲಿಂದ ಪರಂಪರಾಗತ ತಳಿಗಳನ್ನು ನಾವು ಅವಲಂಬಿಸಿದ್ವಿ. ನಮ್ಮ ಕರ್ನಾಟಕದಲ್ಲಿ ಕೆಲವು ಏನು ಆಕಳ ತಳಿಗಳಿದ್ದಾವೆ, ಅದೇ ಥರ ಎಮ್ಮೆ ತಳಿಗಳಿದ್ದಾವೆ. ಈಗ ನಾವು ವಿದೇಶ ತಳಿಗಳನ್ನು ಕೂಡ, ನಾವು ಸಂಕರಣ ತಳಿಗಳನ್ನು ಕೂಡ ತರಿಸ್ಕೊಂಡು ಅವುಗಳನ್ನೇ ನಾವು ಹೆಚ್ಚು ಮಹತ್ವ ಕೊಡ್ತಾ ಇದ್ದೇವೆ. ಯಾಕಂದರೆ ಹೆಚ್ಚು ಹೆಚ್ಚು ಹಾಲು ನಮಗೆ ಬೇಕು ಅಂತ. ಡಾಕ್ಟ್ರ್, ಈಗ ಅಜಗಜ್ಜೆ ಅಂತಾರೆ ವ್ಯತ್ಯಾಸ ಇದೆಯೇನು ಆ ಒಂದು ಹಾಲಿಗೆ, ನಮ್ಮ ಈ ಲೋಕಲ್ ಆಕಳ ಹಾಲಿಗೆ ಅಥವಾ ಎಮ್ಮೆ ಹಾಲಿಗೆ?
0: ಆ ರೀತಿ ನೋಡೋದಾದರೆ ಹಾಲಿನ ಗುಣಮಟ್ಟ ನಾನು ಆಗಲೇ ಹೇಳಿದಾಗೆ ಹಲವಾರು ಒಂದು ಅಂಶಗಳಿಂದ ಕೂಡಿರುತ್ತೆ. ಅದು ಎಮ್ಮೆ ಇರ್ಬೋದು, ಆಕಳ ಇರ್ಬೋದು, ನೀವು ಹೇಳ್ದಂಗೆ ಕ್ರಾಸ್ ಬ್ರೀಡ್ ಅಂತ ನಾವು ಹೇಳ್ತೀವಿ, ನೇಟಿವ್ ಬ್ರೀಡ್ಸ್ ಅಂತ ಹೇಳ್ತೀವಿ, ಅಂದರೆ ನಮ್ಮ ಸ್ವದೇಶ ತಳಿಗಳು ಮತ್ತು ವಿದೇಶಿ ತಳಿಗಳು. ಸ್ವದೇಶ ತಳಿಗಳ ಹಾಲಿನ ಒಂದು ಉತ್ಕೃಷ್ಟ ಅಂತ ಹೇಳ್ತಾರೆ, ವಿದೇಶಿ ತಳಿದು ಇಲ್ಲ ಅಂತ ಹೇಳ್ತಾರೆ. ಅದು ಹಂಗೆ ಹೇಳೋದಕ್ಕಿಂತ ಹೆಚ್ಚಿನದಾಗಿ ಆ ಥರ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಹಾಲಿನ ಒಂದು ಗುಣಮಟ್ಟವನ್ನು ನಾವು ಪರೀಕ್ಷೆ ಮಾಡಿದಾಗ ಎಲ್ಲದರಲ್ಲೂ ಸಹ ನಮಗೇನು ಅವಶ್ಯಕತೆ ಇರುತ್ತೆ ನಮ್ಮ ದೇಹಕ್ಕೆ ಆ ಒಂದು ಪೋಷಕಾಂಶಗಳು ಎರಡರಲ್ಲೂ ಇದೆ. ಅದರಲ್ಲಿ ನಾವು ಯಾವ ರೀತಿಯಾದಂಥ ಒಂದು ವಿಧಾನಗಳನ್ನು ಅನುಸರಿಸುತ್ತೆ ಅದರ ಮೇಲೆ ಅದು ಡಿಪೆಂಡ್ ಆಗುತ್ತೆ, ಅದರ ಮೇಲೆ ಅವಲಂಬಿಸರಾಗಿರುತ್ತೆ.
1: ಇಲ್ಲಿ ಸಾಮಾನ್ಯವಾಗಿ ಸ್ಥಳೀಯ ತಳಿಗಳು ಯಾವ್ಯಾವುದು, ಆಕಳಲ್ಲಾಗಲಿ ಎಮ್ಮೆಯಲ್ಲಾಗಲಿ ಡಾಕ್ಟ್ರೆ?
0: ಈಗ ಸ್ಥಳೀಯ ತಳಿಗಳು ಅಂದರೆ ನಮಗೆ ಆಕಳಲ್ಲಿ ಇವಾಗ ಗಿರ್ ಅಂತ ಮಲೆನಾಡು ಗಿಡ್ಡ ಅಂತ ಹೇಳ್ತೀವಿ, ಭಾಳಷ್ಟು ಫೇಮಸ್ ಆಗಿರ್ತಕ್ಕಂಥ ಮಲೆನಾಡು ಗಿಡ್ಡ. ನೀವು ಈ ಕಡೆ ಶಿವಮೊಗ್ಗ ಆ ಕಡೆಯಲ್ಲಿ ಹೋದರೆ ಸಣ್ಣ ಒಂದು ಗಾತ್ರದ ಒಂದು ಹಸು ಕಾಣುತ್ತೆ, ಅವೆಲ್ಲ ನಮಗೆ ಸ್ಥಳೀಯ ದನಗಳು. ಸೊ ಅದೇ ಥರ ಮುರ್ರಾ ಅವೆಲ್ಲ ನಮಗೆ ಎಮ್ಮೆಗಳಲ್ಲಿ. ಸೊ ಈ ರೀತಿಯಾದಂಥ ತಳಿಗಳು ಸುಮಾರು ಇದ್ದಾವೆ. ಹಳ್ಳಿಕಾರ ಅಂತ ಒಂದು ತಳಿ ಇದೆ, ಈಗ ಕ್ರಾಸ್ ಬ್ರೀಡ್ ಬಂದರೆ ನಿಮಗೆ ಎಚ್ ಎಫ್ ಅಂತ ಹೇಳ್ತೀವಿ, ಆಮೇಲೆ ಜರ್ಸಿ ಅಂತ ಹೇಳ್ತೀವಿ, ಇವೆಲ್ಲ ಒಂದು ವಿದೇಶಿ ತಳಿಗಳು. ಸೊ ನಮ್ಮ ತಳಿಗಳಲ್ಲಿ ಏನಂದರೆ ನಮ್ಮ ತಳಿಗಳಲ್ಲಿ ಇಳುವರಿ ಕಮ್ಮಿ ಇರುತ್ತೆ. ಸೊ ವಿದೇಶಿ ತಳಿಗಳು ಏನೇ ಅಂತ ನಾವು ಕ್ರಾಸ್ ಬ್ರೀಡ್ ಅಂತ ಏನು ಹೇಳ್ತೀವಿ ಅವುಗಳಲ್ಲಿ ಇಳುವರಿ ಜಾಸ್ತಿ ಬರುತ್ತೆ. ಈಗೇನಾಗಿದೆ ಅಂದರೆ ಈ ಹೈನುಗಾರಿಕೆ ಅಂತಕ್ಕಂಥದ್ದು ಒಂದು ಕಮರ್ಷಿಯಲಾಗಿ ನಾವು ನೋಡ್ತಾ ಇದ್ದೀವಿ, ನಾವು ಕಮರ್ಷಿಯಲಾಗಿ ನೋಡೋದ್ರಿಂದ ನಮಗೆ ಇಳುವರಿ ಜಾಸ್ತಿ ಬೇಕಾಗಿದೆ, ಇಳುವರಿ ಜಾಸ್ತಿ.
1: ಅದೇ ಥರ ಎಮ್ಮೆಲ್ಲಿ ಒಂದೆರಡು ತಳಿಗಳನ್ನು ಹೇಳ್ಬಿಡಿ.
0: ಹಾಂ, ಎಮ್ಮೆಲ್ಲಿ ಮುರ್ರಾ ಅಂತ ಇದೆ, ಮುರದಲ್ಲೂ ನಿಮಗೆ ಹಾಲು ಚೆನ್ನಾಗಿ ಬರುತ್ತೆ, ಒಳ್ಳೆ ಗುಣಮಟ್ಟ ಬರುತ್ತೆ. ಸೊ ಈ ಇದ್ರು ಸಹ ನೀವು ಸಾಕ್ಬೋದು. ಅದಕ್ಕೆ ನಾವು ಸಾಕಷ್ಟು ಬಾರಿ ರೈತರಿಗೆ ಏನು ಹೇಳ್ತೀವಿ ಅಂದರೆ ನೀವು 4 ಹಸು ಕಟ್ಕೊಂಡು ಒಂದು ಎಮ್ಮೆ ಕಟ್ಟಿ.
1: ಅದೇ ಬೇಕು ಡಾಕ್ಟ್ರೆ. ಅಂದರೆ ಇವತ್ತು ಒಬ್ಬ ಯುವಕ ಅಥವಾ ಯುವತಿ ಎಷ್ಟು ಎಮ್ಮೆ ಅಥವಾ ಆಕಳನ್ನು ಸಾಕಿದರೆ ಅವನು ಸ್ವಲ್ಪ ಆದಾಯ ಗಳಿಸ್ಬೋದು?
0: ಹೌದು, ಏನಾಗುತ್ತೆ ಬರೀ ಹಸುವಿನ ನೀವು ಕಟ್ಟೋದ್ರಿಂದ ಒಂದು ನಿಮಗೆ ಇಳುವರಿ, ಇವಾಗ ವಿದೇಶದಲ್ಲಿ ಕ್ರಾಸ್ ಬ್ರೀಡ್ಸ್ ಅಂತ ಹೇಳಿದ್ವಿ ನಾವು, ಈ ಕ್ರಾಸ್ ಬ್ರೀಡ್ಸಲ್ಲಿ ನಿಮಗೆ ಇಳುವರಿ ಜಾಸ್ತಿ ಬರ್ತಾ ಇದೆ, ಆದರೆ ಗುಣಮಟ್ಟ ಸ್ವಲ್ಪ ಕಮ್ಮಿ ಆಗುತ್ತೆ. ಆ ಗುಣಮಟ್ಟವನ್ನು ನೀವು ಸರಿದೂಗಿಸ್ಲಿಕ್ಕೆ ನೀವು ಒಂದು ಎಮ್ಮೆ ಕಟ್ಟಿದರೆ, 4 ಹಸುಗಳಿಗೆ ಒಂದು ಎಮ್ಮೆ ಕಟ್ಟಿದರೆ ಆ ಒಂದು ಎಮ್ಮೆ ಹಾಲು 4 ಹಸುವಿನ ಹಾಲನ್ನು ಸರಿದೂಗಿಸ್ಬಿಟ್ಟು ಗುಣಮಟ್ಟವನ್ನು
1: ಕಾಪಾಡ್ಕೋಬೋದು.
0: ಆವಾಗ ರೈತರಿಗೆ ನಷ್ಟ ಆಗೋದಿಲ್ಲ.
1: ಅಂದರೆ ಹಾಲನ್ನು ನೀವು ಸೇರಿಸ್ಬೋದು.
0: ಈಗ ನಮ್ಮಲ್ಲೆಲ್ಲ ಸಂಗ್ರಹಣೆ ಆಗ್ತಕ್ಕಂಥ ಹಾಲು ಎಲ್ಲ ಮಿಕ್ಸ್ಡ್ ಹಾಲೆ, ನಾವು ಎಮ್ಮೆ ಹಾಲು ಮತ್ತೆ ಹಸುವಿನ ಹಾಲು ಮಿಕ್ಸ್ ಮಾಡಿ ನಾವು ಸಂಗ್ರಹಣೆ ಮಾಡ್ತಾ ಇದೀವಿ. ಕೆಲವೊಂದು ನಾರ್ತ್ ಕರ್ನಾಟಕ ಭಾಗದಲ್ಲಿ ಈ ಬೆಳಗಾಮು ಆ ಭಾಗದಲ್ಲಿ ಸ್ವಲ್ಪ ಪ್ರತ್ಯೇಕವಾಗಿ, ಯಾಕೆಂದರೆ ಕೆಲವು ಗ್ರಾಹಕರು ಪ್ರತ್ಯೇಕವಾದಂಥ ನಮಗೆ ಎಮ್ಮೆ ಹಾಲೇ ಬೇಕು ಅಂತ ಕೇಳುವಂಥ ಗ್ರಾಹಕರು ಇರುವಾಗ ಅಲ್ಲಿ ಆ ಭಾಗದಲ್ಲಿ ಸ್ವಲ್ಪ ಎಮ್ಮೆಗಳು ಜಾಸ್ತಿ.
1: ಹೌದು,
0: ಹಾಗಾಗಿ ಅವ್ರೇನು ಮಾಡ್ತಾರೆ ಎಮ್ಮೆ ಹಾಲನ್ನು ಪ್ರತ್ಯೇಕವಾಗಿ ಸಂಗ್ರಹಣೆ ಮಾಡಿ ಅದನ್ನು ಪ್ರತ್ಯೇಕವಾಗಿ ಸಂಸ್ಕರಣೆ ಮಾಡಿ ಶೇಖರಣೆ ಮಾಡಿಬಿಟ್ಟು ಆ ಎಮ್ಮೆ ಹಾಲು ಅಂತಕ್ಕಂಥ ಬ್ರ್ಯಾಂಡಲ್ಲೇ ಅವರು ಸಪ್ರೇಟಾಗಿ ನಂದಿನಿ ಬ್ರ್ಯಾಂಡಲ್ಲೇ ಮಾರಾಟ ಮಾಡ್ತಾ ಇದ್ದಾರೆ. ಯಾರಿಗೂ ಎಮ್ಮೆ ಹಾಲಿನ ಅವಶ್ಯಕತೆ ಅವರು ಎಮ್ಮೆ ಹಾಲನ್ನು ಸಪ್ರೇಟಾಗಿ ಪ್ರತ್ಯೇಕವಾಗಿ ಪರ್ಚೇಸ್ ಖರೀದಿ ಮಾಡ್ಬೋದು. ಬಟ್ ಬಹುತೇಕ ಈ ಕಡೆ ಇರತಕ್ಕಂಥ ಈ ಸೌತ್ ಏನು ದಕ್ಷಿಣ ಕರ್ನಾಟಕದಲ್ಲೆಲ್ಲ ಮಿಕ್ಸ್ಡ್ ಇರುತ್ತೆ ನಮಗೆ, ಯಾಕೆಂದರೆ ಈಗ ಈ ಭಾಗದಲ್ಲಿ ಎಮ್ಮೆ ಹಾಲು ಕಮ್ಮಿ ದಕ್ಷಿಣ ಕರ್ನಾಟಕದಲ್ಲಿ. ಸೊ ನಾವು ಉತ್ತರ ಕರ್ನಾಟಕದಲ್ಲಿ ನೋಡಿದ್ರೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಅವ್ರು ಸಪ್ರೇಟಾಗಿ ಮಾಡ್ತಾರೆ. ಬಟ್ ಈ ಭಾಗದಲ್ಲಿ ಎಮ್ಮೆ ಹಾಲು ಕಡಿಮೆ ಇರೋದ್ರಿಂದ ನಾವು ಹಸುವಿನ ಹಾಲಿನ ಜೊತೆಗೆ ಮಿಕ್ಸ್ ಮಾಡಿ ಅದರ ಗುಣಮಟ್ಟವನ್ನು ಕಾಪಾಡಿಕೊಂಡು ಹಾಲನ್ನು ನಾವು ಸಂಸ್ಕರಣೆ ಮಾಡಿ ಮಾರಾಟ ಮಾಡ್ತಕ್ಕಂಥದ್ದು ಇದು ಕ್ರಮ ಇದೆ.
1: ತುಂಬ ಸಂತೋಷ ಡಾಕ್ಟರ್ ರಾಜಣ್ಣ ಎಂ ಅವರೇ, ಪ್ರಸ್ತುತ ಹೈನು ಮಹಾವಿದ್ಯಾಲಯದ ಹೈನು ರಸಾಯನಶಾಸ್ತ್ರ ವಿಭಾಗದ ಹಿರಿಯ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾಗಿ ಆಕಾಶವಾಣಿ ಬೆಂಗಳೂರಿಗೆ ಬಂದು ಹಾಲು ಮತ್ತು ಹಾಲಿನ ಉಪ ಉತ್ಪನ್ನಗಳ ಕುರಿತು ಸಮಗ್ರ ಮಾಹಿತಿ ನೀಡಿದ್ದಕ್ಕೆ ತಮಗೆ ಎಲ್ಲ ಕೇಳುಗರ ಪರವಾಗಿ ರೈತರ ಪರವಾಗಿ ತಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
1: ಕೆಲವು ರೈತರು ಇರ್ತಾರೆ ಡಾಕ್ಟರ್ ರಾಜಣ್ಣ ಅವ್ರ ಜೊತೆಗೆ ಸಂಪರ್ಕ ಮಾಡಬೇಕಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ತಿಳಿಸಿ.
0: ನನ್ನ ನಂಬರು 888-673-6490. ಮತ್ತೊಮ್ಮೆ ಹೇಳ್ತೀನಿ, 888-673 6499

ಇದುವರೆಗೂ ಕಿಸಾನ್ ವಾಣಿ ಭಾರತ ಸರ್ಕಾರದ ಪ್ರಾಯೋಜಿತ ಕಾರ್ಯಕ್ರಮ ಆಲಿಸಿದಿರಿ. ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. ಇನ್ನು ಮುಂದೆ ಕೇಳಿ ಜನಪದ ಸಂಗೀತ. ಮಾಗಡಿ ತಾಲೂಕು ಎಲ್ಲಿಕೇನಹಳ್ಳಿಯ ಉಮೇಶ್ ಮತ್ತು ಸಂಗಡಿಗರಿಂದ ಕೋಲಾಟದ ಪದ.

0: ಇದುವರೆಗೂ ಕಿಸಾನ್ವಾಣಿಯಲ್ಲಿ ಜನಪದ ಸಂಗೀತ ಮಾಗಡಿ ತಾಲೂಕು ಎಲಿಗೇನಹಳ್ಳಿ ಉಮೇಶ್ ಮತ್ತು ಸಂಗಡಿಗರಿಗಿಂತ ಕೋಲಾಟದ ಪದಗಳನ್ನ ಕೇಳಿದ್ರಿ. ಇನ್ನೀಗ ಕೆಲವು ಪ್ರಕಟಣೆಗಳು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು, ಈ ಟ್ರಾಫಿಕ್ ಅಲ್ಲಿ ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
1: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಇದುವರೆಗೆ ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಆಲಿಸಿದಿರಿ. ಇನ್ನೀಗ ಸಮಯ ಆಗಿದೆ 7:34. ಇನ್ನೀಗ ಒಂದು ಪ್ರಕಟಣೆ, ನಂತರದಲ್ಲಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 MHz, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
0: ಸಮಯ ಸರಿಯಾಗಿ 7:35 ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಮೈಸೂರಿನಲ್ಲಿ ವಿವೇಕ ಸ್ಮಾರಕ ಉದ್ಘಾಟಿಸಿದ ಪ್ರಧಾನಿ ನರೇಂದ್ರ ಮೋದಿ, ರಾಷ್ಟ ನಿರ್ಮಾಣದಲ್ಲಿ ಕೈಜೋಡಿಸುವಂತೆ ಯುವ ಜನತೆಗೆ ಕರೆ. ಇಂದಿನಿಂದ ಜಾರಿಗೆ ಬರುವಂತೆ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆ 200 ರೂಪಾಯಿ ಕಡಿತ. ರಾಜ್ಯಗಳ ತೆರಿಗೆ ಪಾಲಿನ ಹೆಚ್ಚುವರಿ ಕಂತು, ಕೇಂದ್ರ ಸರ್ಕಾರದಿಂದ 1,09,019 ಕೋಟಿ ರೂಪಾಯಿ ಬಿಡುಗಡೆ. ಕಾಮನ್ವೆಲ್ತ್ ಕ್ರೀಡಾಕೂಟ, ಭಾರತಕ್ಕೆ ಬಾಕ್ಸಿಂಗ್ನಲ್ಲಿ 2, ಶಾಟ್ಪುಟ್ನಲ್ಲಿ 1 ಚಿನ್ನ. ತೈಪೇ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ವಿಭಾಗದ ಫೈನಲ್ಸ್ ಪ್ರವೇಶಿಸಿದ ಭಾರತದ ತಾನ್ವಿ ಶರ್ಮಾ. ವಾರ್ತೆಗಳ ವಿವರ. ವಿಜ್ಞಾನ, ತಂತ್ರಜ್ಞಾನ ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿ ಭಾರತ ಸಾಧಿಸುತ್ತಿರುವ ಅಭೂತಪೂರ್ವ ಪ್ರಗತಿಗೆ ದೇಶದ ಯುವ ಶಕ್ತಿಯೇ ಪ್ರಮುಖ ಕಾರಣ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ಸ್ವಚ್ಛತೆ, ಜಲ ಸಂರಕ್ಷಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ರಕ್ಷಣೆಗೆ ಯುವ ಜನರು ಸಕ್ರಿಯವಾಗಿ ಕೊಡುಗೆ ನೀಡಬೇಕು ಹಾಗೂ ಸ್ವಾಮಿ ವಿವೇಕಾನಂದರ ಆಶಯದಂತೆ ದೇಶದ ವಿಕಾಸಕ್ಕೆ ಕೈಜೋಡಿಸಬೇಕು ಎಂದು ಕರೆ ನೀಡಿದರು. ಮೈಸೂರಿನಲ್ಲಿ ಇಂದು ನೂತನವಾಗಿ ನಿರ್ಮಿಸಲಾಗಿರುವ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ವಿವೇಕ ಸ್ಮಾರಕವನ್ನು ಉದ್ಘಾಟಿಸಿ ಮಾತನಾಡಿದ ಪ್ರಧಾನಿ, ಯುವ ಜನತೆಗೆ ಸರಿಯಾದ ಅವಕಾಶ ಹಾಗೂ ಮಾರ್ಗದರ್ಶನ ದೊರೆತಾಗ ಅವರ ಸಾಮರ್ಥ್ಯವು ದೇಶದ ಪ್ರಗತಿಗೆ ದೊಡ್ಡ ಚಾಲಕ ಶಕ್ತಿಯಾಗುತ್ತದೆ. ಇಂದು ಭಾರತದ ಯುವ ಜನತೆಯು ವಿಶ್ವದ 3ನೇ ಅತಿದೊಡ್ಡ ನವೋದ್ಯಮ ವ್ಯವಸ್ಥೆ ಆತ್ಮನಿರ್ಭರ ಭಾರತ ಹಾಗೂ ಮೇಕ್ ಇನ್ ಇಂಡಿಯಾ ಅಭಿಯಾನಗಳನ್ನು ಯಶಸ್ವಿಯಾಗಿ ಮುನ್ನಡೆಸುತ್ತಿದ್ದಾರೆ ಎಂದು ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು.
1: ಸ್ವಾಮಿ ವಿವೇಕಾನಂದಿ ಯುವಾಓ ಕಿ ಶಿಕ್ಷಾ ಕೋ ರಾಷ್ಟ್ರ ನಿರ್ಮಾಣ ಕಾ ಮಜಬೂತ್ ಆಧಾರ ಮಾನತೆ ಥೆ. ಉನ್ಹೋನೆ ಸ್ವಯಂ ಯೇ ದೇಖಾ ಥಾ ಕಿ ಕೈಸೆ ದುನಿಯಾ ಕೆ ದೇಶ ಅಪ್ನೆ ಯುವಾಓ ಕೋ ಶಿಕ್ಷಿತ ಬನಾ ರಹೆ ಹೈ. ಲೇಕಿನ್ ದುರ್ಭಾಗ್ಯ ಸೆ ತಬ್ ಭಾರತ ಗುಲಾಮ ಥಾ. ಉಸ್ ದೌರ್ ಸೆ ಲೇಕರ್ ಅಬ್ ತಕ್ ಭಾರತ ಕೆ ಯುವಾ ನೆ ಏಕ್ ಲಂಬಿ ಯಾತ್ರಾ ತಯ ಕಿ ಹೈ. ಆಜ್ ಯುವಾ ದುನಿಯಾ ಕೆ ವಿಕಾಸ ಕೋ ಗತಿ ದೇ ರಹಾ ಹೈ. ಆಜ್ ಭಾರತ ಕಿ ಅರ್ಥವ್ಯವಸ್ಥಾ ಸಬ್ಸೆ ತೇಜಿ ಸೆ ಆಗೆ ಬಡ್ ರಹಿ ಭಾರತ ಕೆ ಯುವಾಓ ಕೆ ಸಾಮರ್ಥ್ಯ ಸೆ.
0: ದೇಶದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಆಗಿರುವ ಅಭಿವೃದ್ಧಿಯನ್ನು ಉಲ್ಲೇಖಿಸಿದ ಅವರು, ಕಳೆದ 12 ವರ್ಷಗಳಲ್ಲಿ 650 ಹೆಚ್ಚು ಹೊಸ ವಿಶ್ವವಿದ್ಯಾಲಯಗಳು, 14,000 ಕಾಲೇಜುಗಳು, 7 ಐಐಟಿ, 9 ಐಐಎಂ ಹಾಗೂ 13 ನೂತನ ಏಮ್ಸ್ ಸಂಸ್ಥೆಗಳನ್ನು ಸ್ಥಾಪಿಸಲಾಗಿದೆ ಎಂದರು. 14,000 ಹೆಚ್ಚು ಪಿಎಂ ಶ್ರೀ ಶಾಲೆಗಳು ಹಾಗೂ 10,000 ಅಟಲ್ ಟಿಂಕರಿಂಗ್ ಪ್ರಯೋಗಾಲಯಗಳು ನಾವೀನ್ಯತೆಗೆ ಉತ್ತೇಜನ ನೀಡುತ್ತಿದ್ದರೆ, ಖೇಲೋ ಇಂಡಿಯಾ ಮತ್ತು ಯೂತ್ ಗೇಮ್ಸ್ನಂತಹ ವೇದಿಕೆಗಳು ಕ್ರೀಡಾಪಟುಗಳು ಜಾಗತಿಕ ಮಟ್ಟದಲ್ಲಿ ಪದಕ ಗೆಲ್ಲಲು ನೆರವಾಗುತ್ತಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದರು. ಸಮಾರಂಭದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ರಾಮಕೃಷ್ಣ ಮಠದ ಅಧ್ಯಕ್ಷ ಸ್ವಾಮಿ ಗೌತಮಾನಂದಜಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಕೇಂದ್ರ ಸರ್ಕಾರವು ರಾಜ್ಯಗಳಿಗೆ ನೀಡುವ ನಿಯಮಿತ ಮಾಸಿಕ ತೆರಿಗೆ ಪಾಲಿನ ಜೊತೆಗೆ ಹೆಚ್ಚುವರಿ ಕಂತಿನ ರೂಪದಲ್ಲಿ 1,09,019 ಕೋಟಿ ರೂಪಾಯಿಗಳನ್ನು ಇಂದು ಬಿಡುಗಡೆ ಮಾಡಿದೆ. ರಾಜ್ಯಗಳಲ್ಲಿ ಬಂಡವಾಳ ಹೂಡಿಕೆ ಹಾಗೂ ಅಭಿವೃದ್ಧಿ ಯೋಜನೆಗಳ ವೆಚ್ಚವನ್ನು ತ್ವರಿತಗೊಳಿಸಲು ಈ ಮೊತ್ತವನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ಸಚಿವಾಲಯ ನೀಡಿದ ವಿವರಗಳ ಪ್ರಕಾರ, ಉತ್ತರ

0: ಕರ್ನಾಟಕಕ್ಕೆ 4504 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ. ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರಿಗೆ ಲೋಕಮಾನ್ಯ ತಿಲಕ್ ರಾಷ್ಟೀಯ ಪ್ರಶಸ್ತಿ 2026 ನೀಡಿ ಗೌರವಿಸಲಾಯಿತು. ಪುಣೆಯಲ್ಲಿ ಇಂದು ಆಯೋಜಿಸಲಾಗಿದ್ದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಲೋಕಮಾನ್ಯ ಬಾಲಗಂಗಾಧರ ತಿಲಕರ 106ನೇ ಪುಣ್ಯಸ್ಮರಣೆಯ ಅಂಗವಾಗಿ ಲೋಕಮಾನ್ಯ ತಿಲಕ್ ಸ್ಮಾರಕ ಟ್ರಸ್ಟ್ ನೀಡುವ ಈ ಪ್ರಶಸ್ತಿಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಅಜಿತ್ ದೋವಲ್ ಅವರಿಗೆ ಪ್ರದಾನ ಮಾಡಿದರು. ಸಮಾರಂಭದಲ್ಲಿ ಮಾತನಾಡಿದ ಸಚಿವ ಅಮಿತ್ ಶಾ, ದೇಶದ ಭದ್ರತೆಯನ್ನು ಬಲಪಡಿಸುವಲ್ಲಿ ಅಜಿತ್ ದೋವಲ್ ಅವರ ಕೊಡುಗೆ ಅಪಾರವಾದುದು ಎಂದರು. ಪ್ರಮುಖ ರಾಷ್ಟೀಯ ಭದ್ರತಾ ನಿರ್ಧಾರಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸುವಲ್ಲಿ ದೋವಲ್ ಅವರ ಪಾತ್ರ ಪ್ರಮುಖವಾಗಿದೆ ಎಂದು ತಿಳಿಸಿದ ಸಚಿವರು, ಈ ಪ್ರಶಸ್ತಿ ಅವರು ದೇಶಕ್ಕೆ ಸಲ್ಲಿಸಿದ ಅಪ್ರತಿಮ ಸೇವೆಯನ್ನು ಗುರುತಿಸಿದೆ ಎಂದರು. ಗೌರವವನ್ನು ಸ್ವೀಕರಿಸಿ ಮಾತನಾಡಿದ ಅಜಿತ್ ದೋವಲ್, ಈ ಪುರಸ್ಕಾರದಿಂದ ತಮ್ಮ ಜವಾಬ್ದಾರಿ ಮತ್ತಷ್ಟು ಹೆಚ್ಚಿದೆ ಎಂದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪರಸ್ಪರ ಒಪ್ಪಂದ ಮತ್ತು ಮಧ್ಯಸ್ಥಿಕೆಯ ಮೂಲಕ ವಿವಾದ ಬಗೆಹರಿಸಿಕೊಳ್ಳುವ ಪದ್ಧತಿಯು ಭಾರತದ ಸಂಸ್ಕೃತಿ. ವೇದಗಳು, ಕೌಟಿಲ್ಯ ಹಾಗೂ ಮಹಾತ್ಮ ಗಾಂಧೀಜಿಯವರ ತತ್ವಶಾಸ್ತ್ರದಲ್ಲಿ ಆಳವಾಗಿ ಬೇರೂರಿದೆ ಎಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹೇಳಿದ್ದಾರೆ. ಜೈಪುರದಲ್ಲಿ ನಡೆದ ಕಾಮನ್ವೆಲ್ತ್ ಮಧ್ಯಸ್ಥಿಕೆ ಸಮ್ಮೇಳನದಲ್ಲಿ ಮಾತನಾಡಿದ ಅವರು, 2023 ಮಧ್ಯಸ್ಥಿಕೆ ಕಾಯ್ದೆ ಜಾರಿಗೆ ಬರುವ ಬಹು ಮುಂಚಿನಿಂದಲೂ ಈ ಪದ್ಧತಿ ಭಾರತದ ಅವಿಭಾಜ್ಯ ಅಂಗವಾಗಿದೆ ಎಂದರು. ಕಿತ್ತಳೆ ಹಣ್ಣಿಗಾಗಿ ಜಗಳವಾಡಿದ ಸಹೋದರಿಯರ ಕಥೆಯನ್ನು ಉದಾಹರಿಸಿದ ಸಿಜೆಐ, ಹಠ ಹಿಡಿಯುವ ಬದಲು ಪರಸ್ಪರ ಅಗತ್ಯಗಳನ್ನು ಅರ್ಥೈಸಿಕೊಳ್ಳುವುದೇ ಮಧ್ಯಸ್ಥಿಕೆಯ ಮೂಲಸಾರ ಎಂದರು. ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಸಾಮ ಸಂಧಾನಕ್ಕೆ ನೀಡಿದ ಆದ್ಯತೆ, ಪ್ರಾಚೀನ ಪಂಚಾಯತ್ ವ್ಯವಸ್ಥೆ ಹಾಗೂ ಗಾಂಧೀಜಿಯವರ ಸೌಹಾರ್ದಯುತ ಪರಿಹಾರದ ಹಾದಿಗಳನ್ನು ಸ್ಮರಿಸಿದ ಅವರು, ಪ್ರಸ್ತುತ ಕಾರ್ಯಾಂಗ ಮತ್ತು ನ್ಯಾಯಾಂಗಗಳೆರಡೂ ಮಧ್ಯಸ್ಥಿಕೆ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುತ್ತಿವೆ ಎಂದು ತಿಳಿಸಿದರು. ದೇಶದ ಸಮೃದ್ಧ ಕೈಮಗ್ಗ ಪರಂಪರೆಯನ್ನು ಗೌರವಿಸುವ ಸಲುವಾಗಿ ಜವಳಿ ಸಚಿವಾಲಯ ಇದೇ 7ರಂದು ನವದೆಹಲಿಯ ರಾಷ್ಟ್ರಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ 12ನೇ ರಾಷ್ಟೀಯ ಕೈಮಗ್ಗ ದಿನಾಚರಣೆಯನ್ನು ಆಯೋಜಿಸಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದು, ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಉಪಸ್ಥಿತರಿರಲಿದ್ದಾರೆ. ನಿನ್ನೆ ನಿಧನರಾದ ಭಾರತೀಯ ಸೇನೆಯ ನಿವೃತ್ತ ಸೇನಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ವಿಶ್ವನಾಥ್ ಶರ್ಮಾ ಅವರಿಗೆ ಇಂದು ನವದೆಹಲಿಯಲ್ಲಿ ಸಕಲ ಸೇನಾ ಗೌರವಗಳೊಂದಿಗೆ ಭಾರತೀಯ ಸೇನೆ ಅಂತಿಮ ನಮನ ಸಲ್ಲಿಸಿದೆ. ಅವರಿಗೆ ಸೇನಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ ಪುಷ್ಪನಮನ ಸಲ್ಲಿಸಿ ಶೋಕತಪ್ತ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ವಿಶ್ವದ 8,000 ಮೀಟರ್ಗಿಂತಲೂ ಹೆಚ್ಚಿನ ಎತ್ತರದ ಎಲ್ಲ 14 ಪರ್ವತ ಶಿಖರಗಳನ್ನು ಕೇವಲ 6 ತಿಂಗಳಲ್ಲಿ ಏರಿ ವಿಶ್ವ ದಾಖಲೆ ಬರೆದಿದ್ದ ನೇಪಾಳದ ಖ್ಯಾತ ಪರ್ವತಾರೋಹಿ ನಿರ್ಮಲ್ ಪುರ್ಜಾ ಅವರು ಪಾಕ್ ಆಕ್ರಮಿತ ಗಿಲ್ಗಿಟ್ ಬಾಲ್ಟಿಸ್ತಾನ್ನ ಬ್ರಾಡ್ ಪೀಕ್ನಲ್ಲಿ ಸಂಭವಿಸಿದ ಹಿಮಪಾತದಲ್ಲಿ ಮೃತಪಟ್ಟಿದ್ದಾರೆ. ಕಳೆದ ಗುರುವಾರ ಬ್ರಾಡ್ ಪೀಕ್ ಶಿಖರವನ್ನು ಏರಲು ತೆರಳಿದ್ದ 10 ಜನರ ಪರ್ವತಾರೋಹಿಗಳ ತಂಡದಲ್ಲಿ ಇದ್ದ ಪುರ್ಜಾ ಅವರು ಹಿಮಪಾತಕ್ಕೆ ಸಿಲುಕಿ ಮೃತಪಟ್ಟಿರುವುದಾಗಿ ಅವರ ಸಾಹಸ ಸಂಸ್ಥೆ ಅಲೈಟ್ ಎಕ್ಸ್ಪೆಡ್ ಇಂದು ದೃಢಪಡಿಸಿದೆ. ನಿನ್ನೆ ಪರ್ವತ ಪ್ರದೇಶದಿಂದ 4 ಮೃತದೇಹಗಳನ್ನು ಹೊರತೆಗೆಯಲಾಗಿದೆ ಎಂದು ಪಾಕಿಸ್ತಾನದ ಪರ್ವತಾರೋಹಣ ಪ್ರಾಧಿಕಾರ ತಿಳಿಸಿದೆ. ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಇಂದು ಭಾರತಕ್ಕೆ ಬಾಕ್ಸಿಂಗ್ ಮತ್ತು ಶಾರ್ಟ್ಪುಟ್ ಸ್ಪರ್ಧೆಗಳಲ್ಲಿ ಚಿನ್ನದ ಪದಕಗಳು ಲಭಿಸಿವೆ. ಬಾಕ್ಸಿಂಗ್ ಸ್ಪರ್ಧೆಯಲ್ಲಿ ಭಾರತದ ಜೈ ಸ್ಮಿತ್ ಲಂಬೋರಿಯಾ ಮತ್ತು ಪ್ರೀತಿ ಪವಾರ್ ಚಿನ್ನದ ಪದಕ ಗೆದ್ದಿದ್ದಾರೆ. ಮಹಿಳೆಯರ 54 ಕೆಜಿ ವಿಭಾಗದ ಫೈನಲ್ನಲ್ಲಿ ಪ್ರೀತಿ ಪವಾರ್ ಕೆನಡಾದ ಸ್ಕಾಟ್ಲೆಂಡ್ ಡೆಲ್ಗಾಡೊ ವಿರುದ್ಧ 5-0 ಅಂತರದಲ್ಲಿ ಗೆದ್ದು ಸ್ವರ್ಣ ಪದಕ ಗಳಿಸಿಕೊಂಡರೆ, ಮಹಿಳಾ 52 ಕೆಜಿ ವಿಭಾಗದ ಫೈನಲ್ನಲ್ಲಿ ವಿಶ್ವ ಚಾಂಪಿಯನ್ ಜೈಸ್ಮಿನ್ ಉತ್ತರ ಐರ್ಲೆಂಡ್ನ ಮೈಕೆಲಾ ವಾಲ್ಶ್ ವಿರುದ್ಧ ಜಯ ಗಳಿಸಿದರು. ಇನ್ನು ಪುರುಷರ ಶಾರ್ಟ್ಪುಟ್ F14/57 ಪ್ಯಾರಾ ಅಥ್ಲೆಟಿಕ್ಸ್ ಸ್ಪರ್ಧೆಯಲ್ಲಿ ಭಾರತದ ಸೋನಂ ರಾಣಾ 13.40 ಮೀಟರ್ ದೂರ ಎಸೆಯುವ ಮೂಲಕ ಚಿನ್ನದ ಪದಕ ತಮ್ಮದಾಗಿಸಿಕೊಂಡರು. ಇದೇ ಸ್ಪರ್ಧೆಯಲ್ಲಿ ಶುಭಂ ಜುಯಾಲ್ ದ್ವಿತೀಯ ಸ್ಥಾನ ಪಡೆದು ರಜತ ಪದಕ ಜಯಿಸಿದರು. ಟ್ರಿಪಲ್ ಜಂಪ್ ಸ್ಪರ್ಧೆಯಲ್ಲಿ ಪ್ರವೀಣ್ ಚಿತ್ರವೇಲ್ ಬೆಳ್ಳಿ ಹಾಗೂ ಸೆಲ್ವ ಪ್ರಭು ಕಂಚಿನ ಪದಕ ಗೆದ್ದರು. ಈ ಮೂಲಕ ಭಾರತ ಪ್ರಸ್ತುತ 8 ಚಿನ್ನ, 15 ಬೆಳ್ಳಿ, 7 ಕಂಚಿನ ಪದಕ ಸೇರಿದೆ.

0: ಸೇರಿದಂತೆ ಒಟ್ಟು 27 ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ 6ನೇ ಸ್ಥಾನದಲ್ಲಿ ಇದೆ. ಪದಕ ವಿಜೇತ ಕ್ರೀಡಾಪಟುಗಳಿಗೆ ರಾಷ್ಟಪತಿ, ಉಪರಾಷ್ಟಪತಿ, ಕೇಂದ್ರ ಸಚಿವರು ಸೇರಿದಂತೆ ಹಲವು ಗಣ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ. ತೈವಾನ್ನಲ್ಲಿ ನಡೆಯುತ್ತಿರುವ ತೈಪೆ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ತಾನ್ವಿ ಶರ್ಮಾ ಫೈನಲ್ಸ್ ಪ್ರವೇಶಿಸಿದ್ದಾರೆ. ಇಂದು ನಡೆದ ಸೆಮಿಫೈನಲ್ ಪಂದ್ಯದಲ್ಲಿ ತಾನ್ವಿ ಚೀನಾ ತೈಪೆಯ 5ನೇ ಶ್ರೇಯಾಂಕಿತ ಹುವಾಂಗ್ ಯು ಸುನ್ ವಿರುದ್ದ 21-17, 21-11 ನೇರ ಸೆಟ್ಗಳ ಅಂತರದಲ್ಲಿ ಗೆಲುವು ದಾಖಲಿಸಿದರು. ಮತ್ತೊಂದು ಸೆಮಿಫೈನಲ್ನಲ್ಲಿ ಭಾರತದ ಉನ್ನತಿ ಹೂಡ ವಿಯೆಟ್ನಾಂ ಪ್ರತಿಸ್ಪರ್ಧಿ ಟಿಎಲ್ ಎಂಗುಯೆನ್ ವಿರುದ್ದ ಪರಾಭವಗೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೈಸೂರಿನಲ್ಲಿ ವಿವೇಕ ಸ್ಮಾರಕ ಉದ್ಘಾಟಿಸಿದ ಪ್ರಧಾನಿ ನರೇಂದ್ರ ಮೋದಿ, ರಾಷ್ಟ ನಿರ್ಮಾಣದಲ್ಲಿ ಕೈಜೋಡಿಸುವಂತೆ ಯುವ ಜನತೆಗೆ ಕರೆ. ಇಂದಿನಿಂದ ಜಾರಿಗೆ ಬರುವಂತೆ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆ 200 ರೂಪಾಯಿ ಕಡಿತ. ರಾಜ್ಯಗಳ ತೆರಿಗೆ ಪಾಲಿನ ಹೆಚ್ಚುವರಿ ಕಂತು, ಕೇಂದ್ರ ಸರ್ಕಾರದಿಂದ 1,09,019 ಕೋಟಿ ರೂಪಾಯಿ ಬಿಡುಗಡೆ. ಕಾಮನ್ವೆಲ್ತ್ ಕ್ರೀಡಾಕೂಟ, ಭಾರತಕ್ಕೆ ಬಾಕ್ಸಿಂಗ್ನಲ್ಲಿ 2, ಶಾಟ್ಪುಟ್ನಲ್ಲಿ 1 ಚಿನ್ನ. ಮತ್ತು ತೈಪೆ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ವಿಭಾಗದ ಫೈನಲ್ಸ್ ಪ್ರವೇಶಿಸಿದ ಭಾರತದ ತಾನ್ವಿ ಶರ್ಮಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 7:45:34 ಮುಂದಿನ ಕಾರ್ಯಕ್ರಮ ಸಮಾಚಾರ ದರ್ಶನ ವಾರದ ವಾರ್ತಾ ಚಿತ್ರ ಪ್ರಸಾರವಾಗಲಿದೆ.
2: ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ಮುಂಬರುವ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಹರ್ ಘರ್ ತಿರಂಗಾ ಅಭಿಯಾನದಲ್ಲಿ ದೇಶದ ಜನತೆ ಉತ್ಸಾಹದಿಂದ ಪಾಲ್ಗೊಳ್ಳುವಂತೆ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕರೆ. August 13-10 ದಿನಗಳ ಕಾಲ ವಿಧಾನಮಂಡಲ ಅಧಿವೇಶನ. ಮೇಕೆದಾಟು ಯೋಜನೆಗೆ ತಮಿಳುನಾಡಿನ ಅನುಮತಿ ಅಗತ್ಯವಿಲ್ಲ, ರಾಜ್ಯಸಭೆಯಲ್ಲಿ ಕೇಂದ್ರ ಸರ್ಕಾರ ಸ್ಪಷ್ಟನೆ. ಕುಡಿಯುವ ನೀರಿಗಾಗಿ 224 ಕ್ಷೇತ್ರಗಳಿಗೆ ತಲಾ 1 ಕೋಟಿ ರೂಪಾಯಿ ಬಿಡುಗಡೆ, ಸಚಿವ ಈಶ್ವರ್ ಖಂಡ್ರೆ. ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ಮಾಸಿಕ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಈ ಹಿಂದಿನ ಮನ್ ಕಿ ಬಾತ್ನ ಕಾರ್ಯಕ್ರಮದಲ್ಲಿ ಪ್ರಸ್ತಾಪಿಸಿದ ಕ್ಯಾಚ್ ದ ರೈನ್ ಅಭಿಯಾನಕ್ಕೆ ದೇಶಾದ್ಯಂತ ಉತ್ತಮ ಸ್ಪಂದನೆ ದೊರೆತಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದ್ದಾರೆ. July 4 ರಾಷ್ಟ್ರವ್ಯಾಪಿ ವಿಶೇಷ ಅಭಿಯಾನ ನಡೆಯುತ್ತಿದ್ದು, ಮಳೆ ನೀರು ಕೊಯ್ಲು, ಅಂತರ್ಜಲ ಮರುಪೂರಣ, ಹಳೆಯ ಜಲಮೂಲಗಳ ಪುನರುಜ್ಜೀವನ ಮತ್ತು ವೃಕ್ಷಾರೋಪಣ ಕಾರ್ಯಕ್ರಮಗಳು ವ್ಯಾಪಕವಾಗಿ ನಡೆಯುತ್ತಿದ್ದು, ಪ್ರತಿ ಹನಿ ನೀರನ್ನು ಉಳಿಸುವುದು ಮುಂದಿನ ಪೀಳಿಗೆಗೆ ಅಮೂಲ್ಯ ಆಸ್ತಿಯಾಗಲಿದೆ ಎಂದು ಹೇಳಿದ್ದಾರೆ.
3: ಕ್ಯಾಚ್ ದ ರೇನ್ ಕಾ ಸಂದೇಶ ಬಹುತ್ ಸೀದಾ ಹೈ, ಜಬ್ ಬಾರಿಶ್ ಗಿರೆ ಪಾನಿ ಕೋ ವಹೀ ಸಹಜಿಯೆ. ಇಸ್ಲಿಯೆ 4 ಜುಲೈ ಸೇ ದೇಶ್ ಭರ್ ಮೇ ಏಕ್ ವಿಶೇಷ ಅಭಿಯಾನ ಭಿ ಚಲಾಯಾ ಜಾ ರಹಾ ಹೈ. ಇಸ್ಕೆ ತಹತ್ ಬಾರಿಶ್ ಕೆ ಪಾನಿ ಕೆ ಸಂಚಯನ್, ಗ್ರೌಂಡ್ ವಾಟರ್ ರಿಚಾರ್ಜ್, ಪುರಾಣೆ ಜಲ ಸ್ರೋತೋ ಕೆ ಪುನರ್ಜೀವನ್ ಔರ್ ವೃಕ್ಷಾರೋಪಣ ಕೋ ನಯೀ ಗತಿ ದಿ ಜಾ ರಹೀ. ಮುಜೆ ಬಹುತ್ ಖುಷಿ ಹೈ ಕಿ ಗಾಂವ್ ಹೋ ಯಾ ಶಹರ್, ಪಂಚಾಯತೆ ಹೋ ಯಾ ಸಾಮಾಜಿಕ ಸಂಸ್ಥಾ, ಹರ್ ಜಗಹ ಲೋಗೋನೆ ಬಡ್ ಚಡ್ ಕರ್ ಭಾಗಿದಾರಿ ಕಿ ಹೈ.
2: ಮುಂಬರುವ ಸ್ವಾತಂತ್ರ್ಯ ದಿನಾಚರಣೆ ಕುರಿತು ಮಾತನಾಡಿದ ಪ್ರಧಾನಿಯವರು, August 15 ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಹೆಮ್ಮೆಯ ದಿನವಾಗಿದ್ದು, ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಸ್ವಾತಂತ್ರ್ಯ ಹೋರಾಟಗಾರರನ್ನು ಸ್ಮರಿಸುವ ಸಂದರ್ಭವಾಗಿದೆ ಎಂದು ಹೇಳಿದ್ದಾರೆ. ರಾಷ್ಟ್ರ ಧ್ವಜವು ದೇಶದ ಏಕತೆ, ಸ್ವಾತಂತ್ರ್ಯ ಹಾಗೂ ಸಂವಿಧಾನದ ಮೌಲ್ಯಗಳನ್ನು ಪ್ರತಿಬಿಂಬಿಸುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಕಳೆದ ಕೆಲವು ವರ್ಷಗಳಿಂದ ದೇಶಾದ್ಯಂತ ಯಶಸ್ವಿಯಾಗಿ ನಡೆಯುತ್ತಿರುವ ಹರ್ ಘರ್ ತಿರಂಗಾ ಅಭಿಯಾನವನ್ನು ಈ ವರ್ಷವೂ ಅದೇ ಉತ್ಸಾಹದಿಂದ ಆಚರಿಸುವಂತೆ ಪ್ರಧಾನಿ ಕರೆ ನೀಡಿದ್ದಾರೆ. ಪ್ರತಿಯೊಬ್ಬರು ತಮ್ಮ ಮನೆಗಳಲ್ಲಿ ಗೌರವಯುತವಾಗಿ ರಾಷ್ಟ್ರಧ್ವಜ ಹಾರಿಸಿ ಸ್ವಾತಂತ್ರ್ಯದ ಸಂಭ್ರಮದಲ್ಲಿ ಭಾಗಿಯಾಗಬೇಕು ಎಂದು ಅವರು ಮನವಿ ಮಾಡಿದ್ದಾರೆ.
3: 15 ಆಗಸ್ಟ್ ಹರ್ ಭಾರತೀಯ ಕೆ ಲಿಯೆ ಗರ್ವ ಕಾ ದಿನ್, ಯೇ ಉನ್ ಅಸಂಖ್ಯ ವೀರೋ ಕೋ ಯಾದ್ ಕರ್ನೆ ಕಾ ದಿನ್ ಹೈ, ಜಿನ್ಹೋನೆ ಭಾರತ ಮಾತಾ ಕಿ ಸ್ವತಂತ್ರತಾ ಕೆ ಲಿಯೆ ಅಪ್ನಾ ಸಬ್ ಕುಚ್ ಸಮರ್ಪಿತ ಕರ್ ದಿಯಾ. ಉನ್ಕೆ ತ್ಯಾಗ ಔರ್ ತಪಸ್ಯಾ ಕಿ ವಜಹ ಸೇ ಆಜ್ ಹಮಾರೆ ಹಾತ್ ಮೇ ತಿರಂಗಾ ಹೈ, ಇಸ್ ತಿರಂಗ ಮೇ ಹಮಾರೆ ಸಂವಿಧಾನ ಕೆ ಆದರ್ಶ ಹೈ. ಸಾಥಿಯೋ, ಪಿಛಲೆ ಕುಚ್ ವರ್ಷೋ ಮೇ ಹರ್ ಘರ್ ತಿರಂಗಾ ಅಭಿಯಾನ ನೆ ಪೂರೆ ದೇಶ್ ಕೋ ಏಕ್ ಅದ್ಭುತ ಭಾವನಾ ಸೇ ಜೋಡಾ ಹೈ.
2: ವಿಧಾನಮಂಡಲದ ಅಧಿವೇಶನ August 13 ಆರಂಭಗೊಳ್ಳಲಿದೆ. ಈ ಕುರಿತಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಆದೇಶ ಹೊರಡಿಸಿದ್ದಾರೆ. August 13-27 ಒಟ್ಟು 10 ದಿನಗಳ ಕಾಲ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಕಲಾಪ ನಡೆಯಲಿದೆ. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅಧಿಕಾರ ಸ್ವೀಕರಿಸಿದ ಬಳಿಕ ನಡೆಯುವ ಮೊದಲ ಅಧಿವೇಶನ ಇದಾಗಿದೆ. ಮೇಕೆದಾಟು ಯೋಜನೆಗೆ ತಮಿಳುನಾಡಿನ ಸಮ್ಮತಿ ಅಗತ್ಯವಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟನೆ ನೀಡಿದೆ. ರಾಜ್ಯಸಭೆಯಲ್ಲಿ ತಮಿಳುನಾಡಿನ ಸಂಸದ ಅನ್ಬುಮಣಿ ರಾಮದಾಸ್ ಕೇಳಿದ ಪ್ರಶ್ನೆಗೆ ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವ ರಾಜಭೂಷಣ್ ಚೌಧರಿ ಲಿಖಿತ ಉತ್ತರ ನೀಡಿದ್ದಾರೆ. ಕಾವೇರಿ ನದಿ ನೀರು ವಿವಾದಕ್ಕೆ ಸಂಬಂಧಪಟ್ಟಂತೆ

0: 2018ರಲ್ಲಿ ನೀಡಲಾದ ಸುಪ್ರೀಂಕೋರ್ಟ್ ತೀರ್ಪಿನಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಯಾವುದೇ ನಿರ್ಮಾಣ ಕಾರ್ಯ ಕೈಗೊಳ್ಳಲು ಕರ್ನಾಟಕ, ತಮಿಳುನಾಡು, ಕೇರಳ ಅಥವಾ ಪುದುಚೇರಿಯಿಂದ ಅನುಮತಿ ಪಡೆಯಬೇಕು ಎಂದು ಎಲ್ಲಿಯೂ ಉಲ್ಲೇಖಿಸಿಲ್ಲ ಎಂದು ಕೇಂದ್ರ ಜಲಶಕ್ತಿ ಸಚಿವಾಲಯ ಸ್ಪಷ್ಟಪಡಿಸಿದೆ. 2007ರ ಕಾವೇರಿ ನೀರು ವಿವಾದ ನ್ಯಾಯಾಧೀಕರಣದ ತೀರ್ಪಿನ 18ನೇ ವಿಧಿಯನ್ನು ಸುಪ್ರೀಂಕೋರ್ಟ್ ಎತ್ತಿ ಹಿಡಿದಿದೆ. ಇದರ ಪ್ರಕಾರ ನ್ಯಾಯಾಧೀಕರಣದ ಆದೇಶಕ್ಕೆ ಧಕ್ಕೆಯಾಗದಂತೆ ತಮ್ಮ ಗಡಿಭಾಗದ ವ್ಯಾಪ್ತಿಯಲ್ಲಿ ನೀರಿನ ಬಳಕೆ ಅಥವಾ ಸೌಲಭ್ಯವನ್ನು ನಿಯಂತ್ರಿಸುವ ಹಕ್ಕು ಆಯಾ ರಾಜ್ಯಗಳಿಗೆ ಇದೆ ಎಂದು ತಿಳಿಸಿದೆ. ಕುಡಿಯುವ ನೀರಿಗಾಗಿ 224 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಹಿಂದೆ ಕುಡಿಯುವ ನೀರಿಗಾಗಿ 117 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿತ್ತು. ಈ ಬಾರಿ 224 ಕ್ಷೇತ್ರಗಳಿಗೆ 224 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕುಡಿಯುವ ನೀರಿಗಾಗಿ ಸರ್ಕಾರದಲ್ಲಿ ಹಣದ ಕೊರತೆ ಇಲ್ಲ ಎಂದು ತಿಳಿಸಿದ ಅವರು, ಕುಡಿಯುವ ನೀರು ಸಿಗದಿದ್ದರೆ ಖಾಸಗಿ ಕೊಳವೆ ಬಾವಿ ಮೂಲಕ ನೀರು ಬಿಡಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿರುವುದಾಗಿ ಹೇಳಿದ್ದಾರೆ.
1: ಗೋಗ್ರಾಮ ಕುಡಿಯುವ ನೀರಿನ ಯೋಜನೆ 100 ಕೋಟಿ ಒಳಗಡೆ ಇದ್ದಂತದ್ದು, ಅದನ್ನು ಬಿಡುಗಡೆ ಮಾಡ್ತೀವಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಹೀಗಾಗಿ ಅದಕ್ಕೆ ವೇಗ ಕೊಡಬೇಕು ಅಂತ ಹೇಳಿ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಅದರ ಜೊತೆಯಲ್ಲಿ ಹಿಂದೆ ನಮ್ಮ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಉದ್ಯೋಗ ಖಾತ್ರಿ ಯೋಜನೆ ಈಗ ಸ್ವರೂಪ ಬದಲಾವಣೆಯಾಗಿದೆ. ಎಬಿಜಿ ರಾಮ್ಜಿ ಈಗ ಬರ ಇದ್ದಂತಹ ಸಂದರ್ಭದಲ್ಲಿ ನಾನು ಎಲ್ಲಾ ಕಡೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಎಲ್ಲಾ ಸಿಒಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಎಲ್ಲಾ ಗ್ರಾಮ ಪಂಚಾಯತ್ಗಳಲ್ಲಿ ಎಲ್ಲಾ ಗ್ರಾಮಗಳಲ್ಲಿ ಕಡ್ಡಾಯವಾಗಿ ಎಲ್ಲೆಲ್ಲಿ ಉದ್ಯೋಗ ಬೇಕಾಗಿದೆ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಹಣಕಾಸಿನ ಕೊರತೆ ಇಲ್ಲ. ರಾಜ್ಯ ಸರ್ಕಾರದ ಹಣ 51 ದಿವಸ ಇದಕ್ಕೆ ಅನುದಾನ ಬಿಡುಗಡೆ ಮಾಡಿದೆ. ಮೊದಲನೇ ತ್ರೈಮಾಸಿಕ ಅನುದಾನ ಸುಮಾರು 2,900 ಕೋಟಿ, 1,700 ಕೋಟಿ ಕೇಂದ್ರದ್ದು, 1,700 ಕೋಟಿ ರಾಜ್ಯದ್ದು. ಹೀಗಾಗಿ ದಿನನಿತ್ಯ ನಾವು 5 ಲಕ್ಷ ಮಾನವ ದಿನ ಸೃಜನೆ ಮಾಡಬಹುದಾಗಿದೆ. ಅಂದ್ರೆ ಒಂದು ತಿಂಗಳಿಗೆ 1.5 ಕೋಟಿ ನಾವು ಸೃಜನೆ ಮಾಡುವಂತ ಒಂದು ನಮ್ಗೆ ಅಷ್ಟೊಂದು ಅನುದಾನ ಇದೆ. ಹೀಗಾಗಿ ಎಲ್ಲಾ ರೀತಿಯ ಕಾಮಗಾರಿಗಳನ್ನು ನಾವು ತೆಗೆದುಕೊಳ್ಳಬಹುದಾಗಿದೆ.
0: ರಾಜ್ಯದಲ್ಲಿ ನಡೆಯುತ್ತಿರುವ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ 84,31,612 ಮತದಾರರನ್ನು ಮೊದಲ ಕರಡು ಮತದಾರರ ಪಟ್ಟಿಯಿಂದ ಹೊರಗಿಡಲು ಗುರುತಿಸಲಾಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ವಿ ಅನ್ಪುಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ 76.99% ಗಣತಿ ನಮೂನೆಗಳ ಡಿಜಿಟಲೀಕರಣ ನಡೆದಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮತದಾರರ ನೋಂದಣಾಧಿಕಾರಿಗಳು ಮತ್ತು ಬಿಎಲ್ಒಗಳು ಎಸ್ಐಆರ್ ಕಾರ್ಯವನ್ನು ಜವಾಬ್ದಾರಿಯುತವಾಗಿ ನಿರ್ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಈ ನಡುವೆ ಬೆಂಗಳೂರು ಕೇಂದ್ರ ವ್ಯಾಪ್ತಿಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯದ ಪ್ರಗತಿ ಪರಿಶೀಲನೆ ನಡೆಸಿದ ಅವರು, ಯಾವುದೇ ಲೋಪದೋಷವಿಲ್ಲದಂತೆ ಕಾರ್ಯನಿರ್ವಹಿಸಲು ನಿರ್ದೇಶನ ನೀಡಿದ್ದಾರೆ. ಸಾರ್ವಜನಿಕರಿಗೆ ಅನಾನುಕೂಲವಾಗದಂತೆ ಎಸ್ಐಆರ್ ಕಾರ್ಯ ನಡೆಸಲು ಸೂಚನೆ ನೀಡಿದ್ದಾರೆ. ತಂಡಗಳಾಗಿ ಕಾರ್ಯನಿರ್ವಹಿಸಿ ಎಸ್ಐಆರ್ಗೆ ವೇಗ ನೀಡುವಂತೆ ತಿಳಿಸಿದ್ದಾರೆ. ಬಿಎಲ್ಒಗಳ ಬಾಕಿ ಸಂಭಾವನೆಯನ್ನು ತಕ್ಷಣವೇ ಬಿಡುಗಡೆಗೊಳಿಸಲು ಸೂಚನೆ ನೀಡಿದ್ದಾರೆ. ಬೆಂಗಳೂರು ನಗರದಲ್ಲಿ ಕುಡಿಯುವ ನೀರಿನ ಪರಿಣಾಮಕಾರಿ ನಿರ್ವಹಣೆ, ನೀರಿನ ಸೋರಿಕೆ ಮತ್ತು ಕಲುಷಿತಗೊಳ್ಳುವುದನ್ನು ತಡೆಗಟ್ಟುವ ಜೊತೆಗೆ ಆದಾಯ ಸೋರಿಕೆಯನ್ನು ನಿಯಂತ್ರಿಸುವ ಉದ್ದೇಶದಿಂದ ಬೆಂಗಳೂರು ಜಲಮಂಡಳಿ ಕೃತಕ ಬುದ್ದಿಮತ್ತೆ ಮತ್ತು ರೋಬೋಟಿಕ್ಸ್ ಆಧಾರಿತ ನೂತನ ಪೈಲಟ್ ಯೋಜನೆಗೆ ಚಾಲನೆ ನೀಡಿದೆ. ಖಾಸಗಿ ಸಂಸ್ಥೆಯೊಂದಿಗಿನ ಸಹಯೋಗದಲ್ಲಿ ಜಲಮಂಡಳಿ 1.5 ವರ್ಷದ ಪೈಲಟ್ ಯೋಜನೆ ಜಾರಿಗೊಳಿಸಲಿದೆ. ಯೋಜನೆಯನ್ನು ಮೊದಲ ಹಂತದಲ್ಲಿ ಬೆಂಗಳೂರು ದಕ್ಷಿಣ ವಿಭಾಗದಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದೆ. ಯೋಜನೆಗೆ ಸಂಬಂಧಪಟ್ಟಂತೆ ಜಲಮಂಡಳಿ ಮತ್ತು ಪಾಲುದಾರ ಸಂಸ್ಥೆಗಳ ನಡುವೆ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಬಳಿಕ ಮಾತನಾಡಿದ ಜಲಮಂಡಳಿ ಅಧ್ಯಕ್ಷರಾದಂತಹ ಡಾ ಎನ್ ಮಂಜುಳ, ನಗರದ ನೀರು ಸರಬರಾಜು ಜಾಲವನ್ನು ತಂತ್ರಜ್ಞಾನ ಆಧಾರಿತವಾಗಿ ಮೇಲ್ವಿಚಾರಣೆ ಮಾಡುವುದು ಈ ಯೋಜನೆಯ ಪ್ರಮುಖ ಉದ್ದೇಶ ಎಂದು ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಆಧಾರ್ ಕೇಂದ್ರ ಸ್ಥಾಪಿಸಲು ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಈ ಸಂಬಂಧ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿರುವ ಅವರು, ಆಧಾರ್ ಸೇವಾ ಕೇಂದ್ರ ಸ್ಥಾಪನೆಗೆ ಅನುಮೋದನೆ ನೀಡಿರುವುದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ. ಈ ಕೇಂದ್ರದ ಸ್ಥಾಪನೆಯಿಂದ ಮಂಡ್ಯ ಮತ್ತು ಸುತ್ತಮುತ್ತಲ ಪ್ರದೇಶದ ಜನರಿಗೆ ಆಧಾರ್ ನೋಂದಣಿ ಮತ್ತು ಮಾಹಿತಿ ನವೀಕರಣ ಸೇವೆ ಪಡೆಯುವುದು ಅತ್ಯಂತ ಸುಲಭವಾಗಲಿದೆ ಎಂದು ಹೇಳಿದ್ದಾರೆ. ಡಿಜಿಟಲ್ ಇಂಡಿಯಾವನ್ನು ಬಲಪಡಿಸುವ ಮತ್ತು ತಳಮಟ್ಟದಲ್ಲಿ ಸಮರ್ಥ ಮತ್ತು ತಂತ್ರಜ್ಞಾನ ಆಧಾರಿತ ಸಾರ್ವಜನಿಕ ಸೇವೆಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಇದೊಂದು ಮಹತ್ವದ ಹೆಜ್ಜೆ ಎಂದು ಬಣ್ಣಿಸಿದ್ದಾರೆ. ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆಯುತ್ತಿರುವಂತಹ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಕರ್ನಾಟಕದ ಪ್ಯಾರಾ ಅಥ್ಲೀಟ್ ಕೆಎಸ್ ಶಿಲ್ಪಾ ಕಂಚಿನ ಪದಕ ಗೆದ್ದಿದ್ದಾರೆ. ಈ ಕುರಿತಂತೆ ಸಾಮಾಜಿಕ ಮಾಧ್ಯಮ ಪೋಸ್ಟ್ ಹಂಚಿಕೊಂಡಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶಿಲ್ಪಾಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಈ ಕುರಿತಂತೆ ಸಾಮಾಜಿಕ ಮಾಧ್ಯಮದ ಪೋಸ್ಟ್ ಹಂಚಿಕೊಂಡಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶಿಲ್ಪಾಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ನಿಮ್ಮ ಗಮನಾರ್ಹ ಸಾಧನೆ ರಾಜ್ಯ ಮತ್ತು ರಾಷ್ಟಕ್ಕೆ ಹೆಮ್ಮೆಯ ಕ್ಷಣವಾಗಿದೆ ಎಂದು ತಿಳಿಸಿದ್ದಾರೆ. ಶಿಲ್ಪಾ ಅವರ ಸಾಮರ್ಥ್ಯ ಮತ್ತು ಕ್ರೀಡಾ ಸಾಧನೆ ಬಗ್ಗೆ ಅರಿವಿದ್ದ ತಮಗೆ ಪದಕ ಗೆಲ್ಲುವ ವಿಶ್ವಾಸವಿತ್ತು. ಅವರು ಕಂಚಿನ ಪದಕ ಗೆದ್ದ ವಿಚಾರ ತಿಳಿದು ಮತ್ತಷ್ಟು ಖುಷಿಯಾಯಿತು ಎಂದು ಉಪಮುಖ್ಯಮಂತ್ರಿ ಹಾಗೂ ಕ್ರೀಡಾ ಸಚಿವ ಡಾ ಜಿ ಪರಮೇಶ್ವರ್ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ನಿಮ್ಮ ಈ ಸಾಧನೆ ಮತ್ತಷ್ಟು ಯುವ ಕ್ರೀಡಾಪಟುಗಳಿಗೆ ಸ್ಫೂರ್ತಿಯಾಗಲಿ ಎಂದು ಹಾರೈಸಿದ್ದಾರೆ. ಮೈಸೂರು ದಸರಾ ಮಹೋತ್ಸವದ ಯಶಸ್ವಿ ಆಯೋಜನೆಗಾಗಿ 17 ಉಪಸಮಿತಿಗಳನ್ನು ರಚಿಸಲಾಗಿದ್ದು ಕಾರ್ಯಾಧ್ಯಕ್ಷರಿಗೆ ಜವಾಬ್ದಾರಿ ವಹಿಸಲಾಗಿದೆ ಎಂದು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ದಸರಾ ಕಾರ್ಯಕಾರಿ ಸಮಿತಿಯ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಬಾರಿಯ ದಸರಾದಲ್ಲಿ ಕಂಬಳ ಆಯೋಜನೆ ಖಚಿತವಾದರೆ 18 ಉಪಸಮಿತಿಯನ್ನು ರಚಿಸಲಾಗುವುದು. ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವಂತಹ ಸೈಕ್ಲಿಂಗ್ ವೆಲೋಡ್ರೋಮ್ ಪ್ರದೇಶವನ್ನು ಕಂಬಳಕ್ಕಾಗಿ ಪರಿಶೀಲಿಸಲಾಗಿದ್ದು ಮುಖ್ಯಮಂತ್ರಿಗಳ ಅಂತಿಮ ಸೂಚನೆಯ ನಂತರ ನಿರ್ಧಾರ ಹೊರಬೀಳಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ನಗರದಲ್ಲಿ ಪ್ರಸ್ತುತ ನಡೆಯುತ್ತಿರುವಂತಹ ಫ್ಲೈಓವರ್, ವೈಟ್ ಟಾಪಿಂಗ್ ಹಾಗೂ ರಾಷ್ಟೀಯ ಹೆದ್ದಾರಿ ಕಾಮಗಾರಿಗಳ ಪೈಕಿ ದಸರಾಗೂ ಮುನ್ನ ಮುಗಿಯುವ ಕೆಲಸಗಳನ್ನು ತಕ್ಷಣ ಪೂರ್ಣಗೊಳಿಸಲು ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಈ ಬಾರಿ ಡ್ರೋನ್ ಶೋ ಅನ್ನು ಮತ್ತಷ್ಟು ವಿನೂತನವಾಗಿ ಆಯೋಜನೆ ಮಾಡಲಾಗುವುದು. ಕೇಂದ್ರ ಸರ್ಕಾರದ ಅನುಮತಿ ದೊರೆತರೆ ಏರ್ ಶೋ ನಡೆಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಮೀನುಗಾರರ ಆರ್ಥಿಕ ಸಬಲೀಕರಣ ಮತ್ತು ಜೀವನಮಟ್ಟ ಸುಧಾರಣೆಗೆ ವಿವಿಧ ಕಲ್ಯಾಣ ಯೋಜನೆಗಳನ್ನು ಜಾರಿಗೊಳಿಸಿದ್ದು, ಅರ್ಹ ಫಲಾನುಭವಿಗಳು ಅವುಗಳ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಬಾಗಲಕೋಟೆ ಶಾಸಕ ಉಮೇಶ್ ಹೆಚ್ ಮೇಟಿ ತಿಳಿಸಿದ್ದಾರೆ. 2025-26 ಸಾಲಿನ ರಾಜ್ಯ ವಲಯದ ಒಳನಾಡು ಮೀನುಗಾರರಿಗೆ ಮೀನು ಸಲಕರಣೆ ಕಿಟ್ ವಿತರಿಸಿ ಮಾತನಾಡಿದ ಅವರು, ಮೀನುಗಾರಿಕೆ ಕ್ಷೇತ್ರದ ಅಭಿವೃದ್ಧಿಗೆ ಸರ್ಕಾರ ಬದ್ದವಾಗಿದ್ದು, ಮೀನುಗಾರರ ಜೀವನಮಟ್ಟ ಸುಧಾರಣೆಗೆ ಅಗತ್ಯ ನೆರವು ಮತ್ತು ಪ್ರೋತ್ಸಾಹ ನೀಡಲಾಗುತ್ತಿದೆ ಎಂದು ಹೇಳಿದ್ದಾರೆ. ಹುಲಿ ಸಂರಕ್ಷಣೆಯಲ್ಲಿ ಭಾರತ ಮುಂಚೂಣಿಯಲ್ಲಿದೆ. ಭಾರತದ ನಾಯಕತ್ವದ ವಿಜ್ಞಾನ ಆಧಾರಿತ ನೀತಿಗಳು, ಜಾಗತಿಕ ಪಾಲುದಾರಿಕೆಗಳು ಹುಲಿಗಳ ಸಂಖ್ಯೆಯಲ್ಲಿ ಗಮನಾರ್ಹ ಚೇತರಿಕೆಗೆ ಕಾರಣವಾಗಿದೆ. ಭಾರತದ ಕಾಡಿನಲ್ಲಿ ವಿಶ್ವದ 70% ಹುಲಿಗಳು ವಾಸಿಸುತ್ತಿದ್ದು, ಇದು ಅತಿದೊಡ್ಡ ಜಾಗತಿಕ ಹುಲಿ ಭದ್ರಕೋಟೆಯಾಗಿದೆ. 2006 ಭಾರತದ ಹುಲಿಗಳ ಸಂಖ್ಯೆ ದ್ವಿಗುಣಗೊಂಡಿದೆ. ಪ್ರಾಜೆಕ್ಟ್ ಟೈಗರ್ ಮೂಲಕ 18 ರಾಜ್ಯಗಳಲ್ಲಿ 58 ಹುಲಿ ಮೀಸಲು ಪ್ರದೇಶಗಳಿದ್ದು, ಇದು ಸುಮಾರು 84,500 ಚದರ ಕಿಲೋಮೀಟರ್ ಒಳಗೊಂಡಿದೆ. ಅಖಿಲ ಭಾರತ ಹುಲಿ ಅಂದಾಜು ವಿಶ್ವದ ಅತಿದೊಡ್ಡ ಜೀವ ವೈವಿಧ್ಯ ಸಮೀಕ್ಷೆಯಾಗಿದ್ದು, ಗಿನ್ನಿಸ್ ವಿಶ್ವ ದಾಖಲೆಯನ್ನು ಹೊಂದಿದೆ. ಕಾವೇರಿ ನದಿ ನೀರಿನ ವಿಚಾರವಾಗಿ ಕಾನೂನು ತಜ್ಞರ ಸಲಹೆ ಮತ್ತು ವಿರೋಧ ಪಕ್ಷಗಳ ನಾಯಕರನ್ನು ನಾಳೆ ಸರ್ವಪಕ್ಷ ಸಭೆಯಲ್ಲಿ ವಿಶ್ವಾಸಕ್ಕೆ ಪಡೆದ ಬಳಿಕ ಮುಂದಿನ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಹಿರಿಯ ಸಚಿವರು ಮತ್ತು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 100 ಇದೇ ಮೊದಲ ಬಾರಿಗೆ ತಮಿಳುನಾಡಿಗೆ ಅತಿ ಕಡಿಮೆ ನೀರು ಬಿಡಲಾಗಿದೆ ಎಂದು ಹೇಳಿದ್ದಾರೆ.
2: ನಮ್ಮ ವಾದನ ಒಪ್ಪದೇ ಆದೇಶ ಬಂದಿದೆ. ಇದರ ವಿಚಾರ ಚರ್ಚೆ ಮಾಡಲಿಕ್ಕೆ ನಾನು ಎಲ್ಲ ಮಾಜಿ ಮುಖ್ಯಮಂತ್ರಿಗಳು ಕೂಡ ನಾನು ಬರಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ದೀನಿ. ಆ ಭಾಗದ ಸಂಸತ್ ಸದಸ್ಯರುಗಳಿಗೆ, ಸೆಂಟ್ರಲ್ ಮಿನಿಸ್ಟರ್ಸ್ಗೆ ಮತ್ತು ನಮ್ಮ ಕೆಲವು ಮಂತ್ರಿಗಳಿಗೆ ನಾನು ಆಹ್ವಾನವನ್ನು ಕಳಿಸಿದ್ದೇನೆ. ಸಂಬಂಧಪಟ್ಟಂತ ಲೀಗಲ್ ಲೀಡರ್ಸ್ ಮತ್ತು ನಮ್ಮ ಬ್ಯೂರೋಕ್ರೆಸಿ ಏನಿದೆ ಅವರ ಹತ್ರೆಲ್ಲ ಕೂಡ ಚರ್ಚೆ ಮಾಡಿದ್ದೇನೆ. ಕೊನೆಗೆ ಆಲ್ ಪಾರ್ಟಿ ಮೀಟಿಂಗ್ ಅಲ್ಲಿ ಅವರ ಅಭಿಪ್ರಾಯವನ್ನು ತಿಳಿಸಿ, ಲೀಗಲ್ ಅವರು ಏನು ಹೇಳ್ತಾರೆ ಅವರ ಅಭಿಪ್ರಾಯನ ಕೂಡ ತೆಗೆದುಕೊಂಡು ಆಮೇಲೆ ಮುಂದಕ್ಕೆ ಏನ್ ಮಾಡಬೇಕು ಅಂತ ತೀರ್ಮಾನ ಮಾಡೋದು ಅನ್ನೋದನ್ನ ನಾವು ತೀರ್ಮಾನವನ್ನು ಮಾಡಿದ್ದೇವೆ.
0: ರಾಜ್ಯದ ಹಿತ ಕಾಯಲು ಸರ್ಕಾರ ಬದ್ದವಾಗಿದ್ದು, ಬಂದ್ ಕರೆ ನೀಡಿರುವುದರಿಂದ ಯಾವುದೇ ಪರಿಹಾರ ಸಿಗಲು ಸಾಧ್ಯವಿಲ್ಲ. ಬಂದ್ ಹಾಗೂ ಪ್ರತಿಭಟನೆಗಳಿಂದ ಜನರಿಗೆ ತೊಂದರೆ ಆಗಬಾರದು ಎಂದು ನ್ಯಾಯಾಲಯದ ತೀರ್ಮಾನಗಳಿದ್ದು, ಬಂದ್ಗೆ ಕರೆ ನೀಡದಂತೆ ಅವರು ಮನವಿ ಮಾಡಿದ್ದಾರೆ. ಪರಿಸ್ಥಿತಿ ತಿಳಿಯಾದ ಬಳಿಕ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಜೊತೆ ಸಭೆ ನಡೆಸಲಾಗುವುದು ಎಂದು ಸ್ಪಷ್ಟಪಡಿಸಿದ ಅವರು, ಮೇಕೆದಾಟು ಯೋಜನೆ ಜಾರಿಯಾದರೆ ರಾಜ್ಯಕ್ಕಿಂತ ತಮಿಳುನಾಡಿಗೆ ಹೆಚ್ಚು ಪ್ರಯೋಜನವಾಗಲಿದೆ ಎಂದು ಹೇಳಿದ್ದಾರೆ. ರಾಜ್ಯದ ಹಿತ ಮತ್ತು ರೈತರ ಹಿತ ಕಾಪಾಡಲು ಸರ್ಕಾರ ಬದ್ದವಾಗಿದೆ ಎಂದು ಅವರು ಪುನರುಚ್ಚರಿಸಿದ್ದಾರೆ. ನಾಳೆ 3991 ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ ನಡೆಯಲಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪರೀಕ್ಷೆ ನಡೆಸುತ್ತಿದ್ದು, ಬೆಳಗ್ಗೆ 10:30 884 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದೆ. ಕಲ್ಯಾಣ ಕರ್ನಾಟಕ ಭಾಗದ ಅಭ್ಯರ್ಥಿಗಳ ಅನುಕೂಲಕ್ಕಾಗಿ ಪರೀಕ್ಷೆಯ ಸಮಯವನ್ನು 2:30 ಬದಲು 5:30 ನಿಗದಿಪಡಿಸಲಾಗಿದ್ದು, 186 ಪರೀಕ್ಷಾ ಕೇಂದ್ರಗಳನ್ನು ತೆರೆಯಲಾಗಿದೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವಂತಹ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ನೇಮಕಾತಿ ಪ್ರಕ್ರಿಯೆಯನ್ನು ಪಾರದರ್ಶಕ, ನ್ಯಾಯಸಮ್ಮತ ಮತ್ತು ವಿಶ್ವಾಸಾರ್ಹವಾಗಿ ನಡೆಸಲು ಸುಧಾರಿಸಲು ರಾಜ್ಯ ಸರ್ಕಾರ ಎಲ್ಲ ಅಗತ್ಯ ಕ್ರಮ ಕೈಗೊಂಡಿದೆ ಎಂದು ತಿಳಿಸಿದ್ದಾರೆ. ಪರೀಕ್ಷೆಯಲ್ಲಿ ಯಾವುದೇ ರೀತಿಯ ಅಕ್ರಮ ಅಥವಾ ವಂಚನೆಗೆ ಅವಕಾಶವಿಲ್ಲ. ಅಕ್ರಮ ಎಸಗಲು ಯತ್ನಿಸುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ.

0: ರಾಜ್ಯದ ಎಲ್ಲ ಸರ್ಕಾರಿ ಆಸ್ಪತ್ರೆಗಳನ್ನು ಡಿಜಿಟಲೈಸೇಷನ್ ಮಾಡಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ 40 ಆಸ್ಪತ್ರೆಗಳಲ್ಲಿ ಡಿಜಿಟಲೈಸೇಷನ್ ಕುರಿತ ಕಾರ್ಯಗಳು ಆರಂಭಗೊಂಡಿವೆ. ಉಳಿದ 180 ತಾಲೂಕು ಜಿಲ್ಲಾಸ್ಪತ್ರೆ ಸಮುದಾಯ ಆರೋಗ್ಯ ಕೇಂದ್ರಗಳಿಗೂ ವಿಸ್ತರಣೆ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಇಂಟರ್ನೆಟ್, ಬ್ರಾಡ್ಬ್ಯಾಂಡ್ ಇತ್ಯಾದಿ ಮೂಲ ಸೌಕರ್ಯಕ್ಕಾಗಿ ಸುಮಾರು 40 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ. ಡಿಜಿಟಲೈಸೇಷನ್ ಪ್ರಕ್ರಿಯೆಯಿಂದ ಒಂದೇ ಕ್ಲಿನಿಕ್ಗಳಲ್ಲಿ ರೋಗಿಗಳ ಸಂಪೂರ್ಣ ಆರೋಗ್ಯ ಇತಿಹಾಸ ಪಡೆಯಲು ಸಾಧ್ಯವಾಗಲಿದೆ. ಮುಂದಿನ ದಿನಗಳಲ್ಲಿ ಟೆಲಿ ಐಸಿಯು ವ್ಯವಸ್ಥೆ ಜಾರಿಗೊಳ್ಳಲಿದ್ದು, ಇದಕ್ಕಾಗಿ ಈಗಾಗಲೇ 30 ಕೋಟಿ ರೂಪಾಯಿ ಮಂಜೂರಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಭಾರತ ಸರ್ಕಾರದ ವಾರ್ತಾ ಶಾಖೆ ಮತ್ತು ಚಾಮರಾಜನಗರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಕುರಿತು ಮಾಧ್ಯಮ ಪ್ರತಿನಿಧಿಗಳಿಗೆ ವಾರ್ತಾಲಾಪ ಕಾರ್ಯಾಗಾರ ಜರುಗಿತು. ಜಿಲ್ಲಾಧಿಕಾರಿ ಶ್ರೀರೂಪ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿ, ಭಾರತದ ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮ 4ನೆಯ ಅಂಗವಾಗಿದ್ದು, ಕೇಂದ್ರ ಸರ್ಕಾರದ ಯೋಜನೆಗಳು ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಮಾಧ್ಯಮದ ಪಾತ್ರವು ದೊಡ್ಡದು ಎಂದು ಹೇಳಿದರು. ಕೇಂದ್ರ ಸರ್ಕಾರದ ನಶಾ ಮುಕ್ತ ಅಭಿಯಾನ ಕುರಿತು ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಎಂಎನ್ ಶಶಿಧರ್ ಮಾತನಾಡಿ, ಎಲ್ಲಾ ರಾಜ್ಯಗಳು ಕೈ ಜೋಡಿಸಿದರೆ ಭಾರತವು ನಶಾ ಮುಕ್ತವಾಗಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.
1: ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 8:01. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಮೊದಲಿಗೆ ಕೆಲವು ಜಾಹೀರಾತುಗಳು.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
4: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂಥವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ. ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
2: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಸಿರಿಗಂಧ ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ದೀರಾ ಭಗೀರಾ ಚಿತ್ರದ ಗೀತೆಯನ್ನ. ರಿತೇಶ್ ಜಿ ರಾವ್ ಅವರ ಧ್ವನಿಯಲ್ಲಿ ಪ್ರಮೋದ್ ಮರವಂತೆ ಅವರ ಸಾಹಿತ್ಯ ಇದೆ, ಅಜನೀಶ್ ಲೋಕನಾಥ್ ಅವರ ಸಂಗೀತವಿದೆ.

ಲವ್ 360 ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ, ಸಿದ್ದ ಶ್ರೀರಾಮ್ ಅವರ ಧ್ವನಿಯಲ್ಲಿ. ಗೀತೆಗೆ ಸಾಹಿತ್ಯ ಶಶಾಂಕ್ ಅವರದ್ದು, ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆ ಇದೆ.

ಸರಿಗಂಧ ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ದೀರಾ ಅಮರ್ ಚಿತ್ರದ ಗೀತೆ. ಚಿತ್ರದ ಗೀತೆಗೆ ಧ್ವನಿಯಾಗಿದ್ದಾರೆ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್. ಚಿತ್ರದ ಗೀತೆಗೆ ಸಾಹಿತ್ಯ ನೀಡಿದ್ದಾರೆ ಕವಿರಾಜ್, ಸಂಗೀತ ಅರ್ಜುನ್ ಜನ್ಯಾ.

ಇದುವರೆಗೂ ಸರಿಗಂಧ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನು ಕೇಳಿದರೆ, ಇನ್ನು ಮುಂದೆ ಸಮಯ ಸರಿಯಾಗಿ 8:15 ದಿಸ್ ವೀಕ್ ಇನ್ ಪಾರ್ಲಿಮೆಂಟ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಸಾರವಾಗಲಿದೆ. ನಂತರ 8:30 ಮತ್ತೆ ಸಿರಿಗಂಧ ಮುಂದುವರಿಯಲಿದೆ.

0: ಇದುವರೆಗೂ ದಿಸ್ ವೀಕ್ ಇನ್ ಪಾರ್ಲಿಮೆಂಟ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮವನ್ನು ಆಲಿಸಿದ್ರಿ. ಸಮಯ ಸರಿಯಾಗಿ 8:30 ನಮ್ಮ ಮುಂದಿನ ಕಾರ್ಯಕ್ರಮ ಸಿರಿಗಂಧ ಮುಂದುವರಿಯಲಿದೆ. ಸಿರಿಗಂಧ ಕಾರ್ಯಕ್ರಮ ಮುಂದುವರಿಯಲಿದೆ.
1: ಅರ್ಜೆಂಟಾಗಿ ಫುಡ್ ಡೆಲಿವರಿ ಮಾಡಬೇಕು, ಈ ಟ್ರಾಫಿಕ್ ಅಲ್ಲಿ ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
2: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1552214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ. ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
0: ಸಿರಿಗಂಧ ಕಾರ್ಯಕ್ರಮದಲ್ಲಿ ಚಕ್ರವರ್ತಿ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ ಅರ್ಮಾನ್ ಮಲ್ಲಿಕ್ ಅವರ ಧ್ವನಿಯಲ್ಲಿ. ಅರ್ಮಾನ್ ಮಲ್ಲಿಕ್ ಮತ್ತು ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇರೋ ಗೀತೆಗೆ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ಇದೆ, ಅರ್ಜುನ್ ಜನ್ಯ ಅವರ ಸಂಗೀತವಿದೆ.

ಸಿರಿಗಂಧ ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ದೀರಾ ಉಳಿದವರು ಕಂಡಂತೆ ಚಿತ್ರದ ಗೀತೆಯನ್ನ. ಚಿತ್ರದ ಗೀತೆಗೆ ಧ್ವನಿಯಾಗಿದ್ದಾರೆ ವಿಜಯ ಪ್ರಕಾಶ್, ಸಾಹಿತ್ಯ ರಕ್ಷಿತ್ ಶೆಟ್ಟಿ, ಸಂಗೀತ ಅಜನೀಶ್ ಲೋಕನಾಥ್.

ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 9:15:13. ನಮ್ಮ ಮುಂದಿನ ಕಾರ್ಯಕ್ರಮ ಪಂಪಾಪತಿ ಗದ್ದಿ ಅವರು ಹಾಡಿರುವ ಭಾವಗೀತೆಗಳು.

ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ನಿಲ್ಲಿಸದಿರು ವನಮಾಲಿ ಕೊಳಲನಾದವ ಪೂತಿ ನರಸಿಂಹಾಚಾರ್ ಅವರ ರಚನೆಯನ್ನ ಆಲಿಸಿದ್ರಿ. ಮುಂದಿನ ಗೀತೆ ವಸಂತದೊಡಲಿನಿಂದ ಎಂ ಎನ್ ವ್ಯಾಸರಾವ್ ಅವರ ರಚನೆ

ಪಂಪಾಪತಿ ಗದ್ದಿ ಅವರ ಧ್ವನಿಯಲ್ಲಿ ಮೂಡಿಬರಲಿದೆ. ಮುಂದಿನ ಭಾವಗೀತೆ ಕುವೆಂಪು ವಿರಚಿತ ಇದುವರೆಗೆ ನೀನೆನ್ನ.

0: ಇದುವರೆಗೂ ಭಾವಗೀತೆಗಳನ್ನು ಆಲಿಸಿದರೆ ಇದು ಆಕಾಶವಾಣಿ ಬೆಂಗಳೂರು ಮುಖ್ಯ ವಾಹಿನಿ. ಸಮಯ ಸರಿಯಾಗಿ 9:30 ಶ್ರೋತೃಗಳೇ ಗಮನಿಸಿ, ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ಮೈಸೂರು ಭೇಟಿಯ ಕುರಿತ ಬಾನುಲಿ ವರದಿ ಪ್ರಸಾರವಾಗಲಿದೆ. ಇದು ಮೈಸೂರು ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಮೈಸೂರಿನಲ್ಲಿ ಇಂದು ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಭಾಗವಹಿಸಿದ್ದ ಶ್ರೀ ರಾಮಕೃಷ್ಣ ಆಶ್ರಮದ ವಿವೇಕ ಸ್ಮಾರಕ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರದ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ.
2: ಏಳಿ ಎದ್ದೇಳಿ ಎಚ್ಚರಗೊಳ್ಳಿ ಎಂಬ ಘೋಷವಾಕ್ಯದ ಮೂಲಕ ಯುವ ಸಮುದಾಯಕ್ಕೆ ಚೈತನ್ಯದ ಭಾಷ್ಯ ಬರೆದ ಜಗದ್ವಿಖ್ಯಾತ ತತ್ವಜ್ಞಾನಿ, ಆಧ್ಯಾತ್ಮವಾದಿ, ವೀರ ಸನ್ಯಾಸಿ, ಪ್ರಸಿದ್ಧ ಪರಿವ್ರಾಜಕ ಸ್ವಾಮಿ ವಿವೇಕಾನಂದರು 1892 ದಿವಾನ್ ಕೆ ಶೇಷಾದ್ರಯ್ಯರವರ ಆಹ್ವಾನದ ಮೇರೆಗೆ ಮೈಸೂರಿಗೆ ಆಗಮಿಸಿದ್ದರು. ಇದರ ನೆನಪಿನಾರ್ಥ ಮೈಸೂರಿನ ಶ್ರೀರಾಮಕೃಷ್ಣ ಆಶ್ರಮವು ವಿವೇಕಾನಂದರು ಉಳಿದುಕೊಂಡಿದ್ದ ಸ್ಥಳದಲ್ಲಿಯೇ ವಿವೇಕ ಸ್ಮಾರಕ ಎಂಬ ಹೆಸರಿನ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರವನ್ನು ಭಾರತದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಇಂದು ಉದ್ಘಾಟಿಸಿ ನಾಡಿಗೆ ಸಮರ್ಪಿಸಿ ಮೈಸೂರಿನ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದರು. ನಂತರ ಮೈಸೂರು ಆಕಾಶವಾಣಿಯ ಸಮೀಪವಿರುವ ಶ್ರೀರಾಮಕೃಷ್ಣ ಆಶ್ರಮಕ್ಕೆ ಭೇಟಿ ನೀಡಿ ಕೆಲ ಕ್ಷಣ ಧ್ಯಾನಮಗ್ನರಾದರು. ತದನಂತರ ಸುಭದ್ರತೆಯೊಂದಿಗೆ ಮೈಸೂರಿನ ಕೆಆರ್ಎಸ್ ರಸ್ತೆಯಲ್ಲಿರುವ ಶ್ರೀರಾಮಕೃಷ್ಣ ಆಶ್ರಮ ವಿದ್ಯಾಶಾಲೆಗೆ ಆಗಮಿಸಿದರು. ಆಹ್ವಾನಿತ ಗಣ್ಯರು, ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳಿಗೆ ನಿರ್ಮಿಸಲಾಗಿದ್ದ ಸುಸಜ್ಜಿತ ವೇದಿಕೆಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಆಗಮಿಸಿದರು. ಮೈಸೂರಿನ ಅರುಣ್ ಯೋಗಿರಾಜವರ ಕರಪ್ರತಿಭೆಯಲ್ಲಿ ಅರಳಿದ ವಿವೇಕಾನಂದರ ಪ್ರತಿಮೆಯನ್ನು ನೀಡಿ ಪ್ರಧಾನಮಂತ್ರಿಗಳನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಯಿತು. ಕಾರ್ಯಕ್ರಮವು ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಯಿತು.
3: ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭದ್ರಂ ಕರ್ಣೇಭ್ಯಃ ಶೃಣುಯಾಮ ದೇವಾಃ.

ಆಯುಃ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ.

0: ಕರೆಯುತ್ತೆ ಹೇ.
1: ಮೈಸೂರು ಘಟಕದ ಶ್ರೀ ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಾದ ಶ್ರೀ ಮುಕ್ತಿದಾನಂದ ಸ್ವಾಮೀಜಿಯವರು ಎಲ್ಲರನ್ನೂ ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು.
2: ವಿ ಆರ್ ಆಲ್ ಗ್ಲಾಡ್ ದಟ್ ದ ಇನಾಗರೇಷನ್ ಆಫ್ ವಿವೇಕ ಸ್ಮಾರಕ ಎ ಮೊಮೆಂಟಸ್ ಇವೆಂಟ್ ದಟ್ ಮೈಸೂರು ವಿಲ್ ಚೆರಿಶ್ ಫಾರ್ ಜನರೇಷನ್ಸ್ ಟು ಕಮ್. ವಿವೇಕ ಸ್ಮಾರಕ ಇಸ್ ಎ ಸಿಗ್ನಿಫಿಕೆಂಟ್ ನ್ಯೂ ಚಾಪ್ಟರ್ ಇನ್ ಮೈಸೂರು ರಾಮಕೃಷ್ಣ ಆಶ್ರಮಸ್ ಸೆಂಚುರಿ ಲಾಂಗ್ ಲೆಗಸಿ ಆಫ್ ಸರ್ವಿಸ್ ಸ್ಪೆಷಲಿ ಇನ್ ದ ಫೀಲ್ಡ್ ಆಫ್ spirituality, education, literature and rural development. This youth center will benefit countless young people in the years to come. We are planning number of short-term complementary courses for youth on behavioral excellence and capacity building based on Indian knowledge system and Swamiji's ideas on four yogas related to character building.
1: ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ,
3: ಇದೊಂದು ದೊಡ್ಡ ಐತಿಹಾಸಿಕವಾದಂತಹ ಕಾರ್ಯಕ್ರಮ. ಯುವ ಶಕ್ತಿ, ಯುವ ಆಲೋಚನೆ, ಯುವ ಚಿಂತನೆ, ಇದೇ ವಿವೇಕಾನಂದರ ಚಿಂತನೆ. ಈ ಹೊಸ ಚಿಂತನೆ ಬದಲಾವಣೆಯ ಒಂದು ಆರಂಭ. ಯುವ ಯುಗ, ನವಯುಗ, ಇದೇ ನಮ್ಮ ದೊಡ್ಡ ಘೋಷಣೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಇವತ್ತು ಇಡೀ ವಿಶ್ವ ಕರ್ನಾಟಕವನ್ನ ಗಮನಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ 10,000 ಯುವ ಸಂಘಟನೆಗಳು ಒಟ್ಟಾಗಬೇಕು, ಇಡೀ ಪಂಚಾಯತ್ಗಳಲ್ಲಿ ಮುನ್ಸಿಪಾಲ್ಟಿಗಳಲ್ಲಿ ಸಂಘಗಳು ಬೇರೂಡಬೇಕು ಅಂತ ಹೇಳಿ ನಾನು ಕೂಡ ಒಂದು ಹೊಸ ಚಿಂತನೆಯನ್ನ ಪ್ರಾರಂಭವನ್ನು ನಾನು ಮಾಡ್ತೇನೆ.

0: ಮಾಡಿದ್ದೇನೆ. ಹಳ್ಳಿಗಳಲ್ಲಿ ನಗರಗಳಲ್ಲಿ ನಮ್ಮ ಯುವ ಶಕ್ತಿಯನ್ನು ನಾವು ಸರಿಯಾದ ರೀತಿ ಬಳಸಿಕೊಂಡು ಕ್ರೀಡೆ ನಾಟಕ ಇವೆಲ್ಲ ಕೂಡ ಅಳವಡಿಸಿಕೊಳ್ಳಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಇವತ್ತೆಲ್ಲ ನಾವು ರೂಪಿಸಿಕೊಂಡು ಬಂದಿದ್ದೇವೆ. ಈ ಮೂಲಕ ನಮ್ಮ ಯುವಕರಲ್ಲಿ ಒಂದು ದೈಹಿಕವಾದಂಥ ಶಕ್ತಿಯನ್ನ, ಮಾನಸಿಕವಾದಂಥ ಶಕ್ತಿಯನ್ನ ಇವತ್ತು ನಾವೆಲ್ಲರೂ ಕೂಡ ಕಾಪಾಡಲಿಕ್ಕೆ ಬದ್ಧರಾಗಿ ಇವತ್ತು ಕೆಲಸವನ್ನು ಮಾಡಬೇಕಾಗಿದೆ. ಮೈಸೂರಿನ ಇತಿಹಾಸ ವಿಶ್ವದ ಇತಿಹಾಸ. ಸ್ವಾಮಿ ವಿವೇಕಾನಂದರವರು ಆವತ್ತಿನ ಕಾಲದಲ್ಲಿ ಮಹಾರಾಜರು ಏನು ಅವರಿಗೆ ಕೊಟ್ಟಂತ ಪ್ರೋತ್ಸಾಹದಿಂದ ವಿಶ್ವಕ್ಕೆ ಹೋಗಿ ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ ಏನು ಭಾಷಣವನ್ನ ಮಾಡಿದ್ರು, ಇಡೀ ವಿಶ್ವದ ಗಮನವನ್ನ ಈ ಭೂಮಿಯಿಂದ ಸೆಳಿಲಿಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟರು. ಅದಕ್ಕೆ ನಾನು ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ವಿವೇಕಾನಂದರ ಸಾಂಸ್ಕೃತಿಕ ಯುವ ಕೇಂದ್ರವನ್ನ ನಮ್ಮ ರಾಮಕೃಷ್ಣ ಮಹಾಸಂಸ್ಥೆಯ ನಮ್ಮ ಪೂಜ್ಯರೆಲ್ಲ ಕೂಡ ಇವತ್ತು ಅಳವಡಿಸಿದ್ದಾರೆ. ಇದು ಅವರ ವೈಯಕ್ತಿಕವಾದಂತಹ ಆಶ್ರಮದ ಆಸ್ತಿಯಲ್ಲ, ಇದು ಇಡೀ ದೇಶದ ಆಸ್ತಿ. ಈ ದೇಶದ ಯುವಕರನ್ನ ಯಾವ ದಿಟ್ಟಿನಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅಂತೇಳಿ ಒಂದು ಕಾರ್ಯಕ್ರಮವನ್ನು ಇವತ್ತು ರೂಪಿಸಿದ್ದಾರೆ. ಅದಕ್ಕೆ ಇಡೀ ಭಾರತದ ಯುವಕ ತಂಡ, ಯುವ ಸಮುದಾಯ, ಎಲ್ಲ ನನ್ನ ತಂದೆ ತಾಯಿಂದರು ಹಿರಿಯರೆಲ್ಲರೂ ಕೂಡ ಈ ದೊಡ್ಡ ಐತಿಹಾಸಿಕವಾದಂತಹ ರಾಮಕೃಷ್ಣ ಸಂಸ್ಥೆಗೆ ಕರ್ನಾಟಕ ಸರ್ಕಾರದ ಪರವಾಗಿ ಅವ್ರಿಗೊಂದು ಸಾಕ್ಷಾಂಗ ನಮಸ್ಕಾರಗಳು ಮತ್ತು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇಡೀ ಸರ್ಕಾರ ಅವರ ಜೊತೆಯಲ್ಲಿ ನಿಂತುಕೊಳ್ತದೆ. ನಾವು ನೀವೆಲ್ಲ ಸೇರಿ ಪ್ರಧಾನಮಂತ್ರಿಗಳು ಬಂದು ಉದ್ಘಾಟನೆ ಮಾಡುವಂತಹ ಕಾರ್ಯಕ್ರಮದಲ್ಲಿ ಈ ರಾಮಕೃಷ್ಣದ ಮಠದಲ್ಲಿ ಏನು ವಿವೇಕಾನಂದ ಸಾಂಸ್ಕೃತಿಕ ಕೇಂದ್ರದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ನಮ್ಮ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಇವತ್ತು ವಿವೇಕಾನಂದರ ತ್ಯಾಗ ನಮ್ಮೆಲ್ಲರಿಗೂ ಕೂಡ ಇವತ್ತು ಸ್ಫೂರ್ತಿಯಾಗಿದೆ. ನಮ್ಮೆಲ್ಲರೂ ಕೂಡ ಅವರ ಶಕ್ತಿಯನ್ನು ನಾವು ಅಳವಡಿಸಿಕೊಳ್ತೇವೆ. ಜೈ ಹಿಂದ್, ಜೈ ಭಾರತ್, ಜೈ ವಿವೇಕಾನಂದ, ಜೈ ರಾಮಕೃಷ್ಣ, ಜೈ ಮಾತಾ, ಎಲ್ಲರಿಗೂ ನಮಸ್ಕಾರ.
1: ಸಮಾರಂಭದ ಅಧ್ಯಕ್ಷರು ಶ್ರೀ ರಾಮಕೃಷ್ಣ ಮಠ ಹಾಗೂ ಮಿಷನ್ನ ಅಧ್ಯಕ್ಷರುವಾದ ಸ್ವಾಮಿ ಗೌತಮಾನಂದ ಸ್ವಾಮೀಜಿ ಮಹಾರಾಜ್ ಅವರು ಆಶೀರ್ವಚನವನ್ನು ನೀಡಿ ಯುವಕರ ಶೈಕ್ಷಣಿಕ ಹಾಗೂ ವ್ಯಕ್ತಿತ್ವದ ಔನ್ನತ್ಯಕ್ಕೆ ಇಂದು ಉದ್ಘಾಟನೆಗೊಂಡ ವಿವೇಕ ಸ್ಮಾರಕ ಶ್ರಮಿಸಲಿದೆ, ಇದರ ಸದುಪಯೋಗವನ್ನು ಯುವ ಸಮುದಾಯ ಪಡೆದುಕೊಳ್ಳಬೇಕು ಎಂದು ಕರೆ ನೀಡಿದರು.
2: ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮ ಸ್ವರೂಪಿಣೇ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ನಮಸ್ತೆ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಾರಿಣೇ. ವಿ ಆರ್ ವೆರಿ ಹ್ಯಾಪಿ ದಟ್ ದ ಆನರಬಲ್ ಪ್ರೈಮ್ ಮಿನಿಸ್ಟರ್ ಶ್ರೀ ನರೇಂದ್ರ ಮೋದಿ ಹ್ಯಾಸ್ ಜಸ್ಟ್ ಇನಾಗರೇಟೆಡ್ ವಿವೇಕ ಸ್ಮಾರಕ, ಎ ಗ್ರ್ಯಾಂಡ್ ಮೆಮೋರಿಯಲ್ ಡೆಡಿಕೇಟೆಡ್ ಟು ಸ್ವಾಮಿ ವಿವೇಕಾನಂದ. ದಿಸ್ ವಿವೇಕ ಸ್ಮಾರಕ has been constructed on a sacred and historic site where Swami Vivekananda stayed and meditated in the year 1892. Today we see the magnificent edifice befitting the memory of Swami Vivekananda being inaugurated by our very dear Honorable Prime Minister himself. This youth center is dedicated to impart Swami Vivekananda's ideal of man-making and character-building education to the youth. We all know that Swamiji had immense faith in the youth. He firmly believed that a nation prospers when its young people are properly trained to become responsible and useful citizens. I earnestly appeal to the youth of Mysuru to participate wholeheartedly in the meaningful courses offered by Viveka Smaraka. I hope that they will respond positively to these opportunities for their personal growth and all-round transformation, and thereby derive lasting benefit from this Viveka Smaraka. You, the youth of Karnataka, are indeed fortunate to have such a unique institution in your Mysuru city. May it inspire generations of young men and women to lead lives of character, strength and selfless service. May Sri Ramakrishna, Holy Mother Sharada Devi,

0: ಪ್ರಾರಂಭಿಸಿ ಮೈಸೂರು ಅಧಿದೇವತೆ ಚಾಮುಂಡೇಶ್ವರಿಯನ್ನು ಸ್ಮರಿಸಿದರು.
1: ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸರ್ವಪ್ರಥಮ ಮೈಸೂರು ಕೀ ಅಧಿಷ್ಠಾತ್ರಿ ದೇವಿ ಮಾ ಚಾಮುಂಡೇಶ್ವರಿ ಕೋ ಪ್ರಣಾಮ ಕರ್ತಾ ಹೂ. ಅಭಿ ದೋ ದಿನ ಪಹಲೆ ಹಿ ಹಮ್ ಸಭಿ ನೇ ಗುರು ಪೂರ್ಣಿಮಾ ಭಿ ಮನಾಯಿ ಹೈ. ಆಪ್ ಸಬ್ ಜಾನ್ತೆ ಹೈ ಮೇರಿ ಯಾತ್ರಾ ಜಹಾಂ ಸೆ ಶುರು ಹುಯಿ ಔರ್ ಆಜ್ ಮೈ ಜಹಾಂ ಹೂ ಇಸ್ಮೇ ರಾಮಕೃಷ್ಣ ಮಿಷನ್ ಕಾ ಬಹುತ್ ಅಹಮ್ ಯೋಗದಾನ ಹೈ. ಮೈ ತೀನ್ ಮಹೀನೆ ಪಹಲೆ ಹಾವಡಾ ಮೇ ಬೇಲೂರ್ಮಠ ಗಯಾ ಥಾ. ಸಭಿ ಪೂಜ್ಯ ಸಂತೋ ಸೆ ಸತ್ಸಂಗ ಕರ್ನೆ ಕಾ ಅವಸರ ಮಿಲಾ ಥಾ. ಮೇರಾ ಸೌಭಾಗ್ಯ ಹೈ ಕಿ ಆಜ್ ಮುಜೆ ಫಿರ್ ಮೈಸೂರು ಮೇ ಶ್ರೀ ರಾಮಕೃಷ್ಣ ಆಶ್ರಮ ಸೆ ಜುಡೆ ಸಂತೋ ಸೆ ಮೇರೆ ಗುರು ಬಂಧುವೋ ಸೆ ಮಿಲ್ನೆ ಕಾ ಉನ್ಸೆ ಆಶೀರ್ವಾದ ಲೇನೆ ಕಾ ಅವಸರ ಮಿಲಾ ಹೈ. ಆಪ್ ಸಭಿ ಕಿ ಉಪಸ್ಥಿತಿ ಕಿ ವಜಹ ಸೆ ಆಜ್ ಮೈಸೂರು ಕಿ ಇಸ್ ಪವಿತ್ರ ಭೂಮಿ ಪರ್ ಮುಜೆ ಏಕ್ ಅಲಗ್ ಹಿ ಊರ್ಜಾ ಅನುಭವ ಹೋ ರಹಿ ಹೈ. ಮೈ ಆಪ್ ಸಭಿ ಸಂತೋ ಕೆ ಚರಣೋ ಮೇ ಸ್ವಾಗತ ಪ್ರಣಾಮ ಕರ್ತಾ ಹೂ.
0: ಮೈಸೂರು ಭಾರತದ ಸನಾತನ ಸಾಂಸ್ಕೃತಿಕ ಕೇಂದ್ರವಾಗಿದೆ. ಇಲ್ಲಿನ ಸಂಗೀತ, ಸಾಹಿತ್ಯ, ಮೈಸೂರು ದಸರಾ ಇವೆಲ್ಲವೂ ಮೈಸೂರಿನ ಹೆಗ್ಗಳಿಕೆಗಳಾಗಿವೆ. ರಾಷ್ಟ್ರಕವಿ ಕುವೆಂಪು ಈ ನೆಲದ ಕವಿ ಎಂದು ಬಣ್ಣಿಸಿದರು.
1: ಸಾಥಿಯೋ, ಮೈಸೂರು ಭಾರತ ಕಿ ಅನಾದಿ ಸಾಂಸ್ಕೃತಿಕ ಚೇತನಾ ಕಾ ಕೇಂದ್ರ ರಹಾ ಹೈ. ಯಹಾ ಕೆ ಮಂದಿರ್, ಯಹಾ ಕಿ ಪರಂಪರಾಯ ಔರ್ ಉತ್ಸವ, ಮೈಸೂರು ಕಾ ದಶಹರಾ, ಯಹಾ ಕೆ ಭವ್ಯ ಮಹಲ್, ಇಸ್ಕಾ ಸಂಗೀತ ಔರ್ ಸಾಹಿತ್ಯ, ಭಾರತ ಕಿ ವಿರಾಸತ್ ಇಸ್ ಶಹರ್ ಕೆ ಕಣ ಕಣ ಮೇ ರಚಿ ಬಸಿ ಹೈ. ಔರ್ ಯೇ ದೇಖ್ ಕರ್ ಬಹುತ್ ಸಂತೋಷ ಮಿಲ್ತಾ ಹೈ ಕಿ ಇಸ್ ಶಹರ್ ನೇ ಇಸ್ ವಿರಾಸತ್ ಕೋ ಉಸಿ ಕುಶಲತಾ ಸೆ ಸಹಜಾ ಭಿ ಹೈ, ಸಂವಾರಾ ಭಿ ಹೈ. ಶ್ರೀ ರಾಮಕೃಷ್ಣ ಆಶ್ರಮ ಔರ್ ಸ್ವಾಮಿ ವಿವೇಕಾನಂದ ಜಿ ಕಿ ಸ್ಮೃತಿಯಾ ಭಿ ಮೈಸೂರು ಕಿ ವಿರಾಸತ್ ಕಾ ಹಿ ಏಕ್ ಸಮೃದ್ಧ ಹಿಸ್ಸಾ ಹೈ. ಕುಚ್ ದೇರ್ ಪಹಲೆ ಮೈ ಉಸ್ ಐತಿಹಾಸಿಕ ಭವನ್ ಮೇ ಭಿ ಗಯಾ ಥಾ ಜಹಾಂ ಸ್ವಾಮಿ ವಿವೇಕಾನಂದ ಜಿ ನೇ ಅಪನೆ ಪ್ರವಾಸ ಕೆ ದೌರಾನ್ ಕುಚ್ ಸಮಯ ಬಿತಾಯಾ ಥಾ. ಕರ್ನಾಟಕ ಕೆ ಕಿತನೆ ಹಿ ವಿದ್ವಾನ್ ಔರ್ ಮನೀಷಿ ಇಸ್ ಸ್ಥಾನ ಸೆ ಜುಡೆ ರಹೆ ಹೈ. ರಾಷ್ಟ್ರ ಕವಿ ಕುವೆಂಪು ಜೈಸೆ ಮಹಾಪುರುಷ ಜಬ್ ಮೈಸೂರ್ ಮೇ ಥೇ ಉನ್ಕಾ ಭಿ ರಾಮಕೃಷ್ಣ ಆಶ್ರಮ ಸೆ ಗಹರಾ ಜುಡಾವ್ ಥಾ. ಆಜ್ ಸ್ವಾಮಿ ವಿವೇಕಾನಂದ ಕಲ್ಚರಲ್ ಯೂತ್ ಸೆಂಟರ್ ಯಾನಿ ವಿವೇಕ ಸ್ಮಾರಕ ಕೆ ಉದ್ಘಾಟನ್ ಕೆ ಜರಿಯೆ ಹಮ್ ಇಸ್ ಮಿಷನ್ ಕೋ ನಯಾ ವಿಸ್ತಾರ ದೇ ರಹೆ ಹೈ. ಇಸ್ಕೆ ಲಿಯೆ ಮೈ ಶ್ರೀ ರಾಮಕೃಷ್ಣ ಆಶ್ರಮ ಔರ್ ಇಸ್ಕೆ ಜುಡೆ ಸಭಿ ವಿದ್ವಾನೋ ಕೋ ಹಾರ್ದಿಕ್ ಬಧಾಯಿ ದೇತಾ.
0: ಸಾಮಾನ್ಯ ಮನುಷ್ಯ ವಿಭೂತಿ ಪುರುಷನಾಗಲು ಸಾಧನೆ ಅತ್ಯಂತ ಮುಖ್ಯ. ತಪಸ್ಸಿನ ಮೂಲಕ ಎಲ್ಲವೂ ಸಾಧಿತವಾಗುತ್ತದೆ. ಶಿಕ್ಷಣ ಮತ್ತು ವ್ಯಕ್ತಿತ್ವ ವಿಕಸನಕ್ಕಾಗಿ ಶ್ರೀರಾಮಕೃಷ್ಣ ಮಠ ಅವಿರತವಾಗಿ ಶ್ರಮಿಸುತ್ತಿದೆ. ಯುವಶಕ್ತಿಯಿಂದಾಗಿ ನವೋದ್ಯಮದಲ್ಲಿ ಭಾರತವು ಜಾಗತಿಕ ಮಟ್ಟದಲ್ಲಿ 3ನೇ ಸ್ಥಾನದಲ್ಲಿದೆ. ತಂತ್ರಜ್ಞಾನದ ಉನ್ನತಿಗೆ ಭಾರತದ ಯುವಶಕ್ತಿಯೇ ಕಾರಣ. ಭಾರತದ ಡಿಜಿಟಲ್ ಆರ್ಥಿಕತೆ ಯುವ ಸಮುದಾಯದ ಪ್ರಯತ್ನದಿಂದ ಮುನ್ನಡೆ ಸಾಧಿಸುತ್ತಿದೆ. ಭಾರತದ ಶೈಕ್ಷಣಿಕ ಸಂಸ್ಥೆಗಳ ಪಾತ್ರ ಅಭೂತಪೂರ್ವವಾದದ್ದು. ತಾಂತ್ರಿಕ ಶಿಕ್ಷಣ, ವೈದ್ಯಕೀಯ ಶಿಕ್ಷಣಕ್ಕೆ ಕೇಂದ್ರ ಸರ್ಕಾರ ವಿಶೇಷ ಆದ್ಯತೆ ನೀಡುತ್ತಿದೆ. 4,000ಕ್ಕೂ ಹೆಚ್ಚು ಪಿಎಂ ಶ್ರೀ ಶಾಲೆಗಳಿವೆ. ಶಿಕ್ಷಣದ ಮೂಲಕ ಸಮಾನತೆಯ ರಾಷ್ಟ್ರವನ್ನು ಕಟ್ಟಲು ಸಾಧ್ಯ ಎಂದು ವಿವೇಕಾನಂದರು ಹೇಳಿದ್ದನ್ನು ಸ್ಮರಿಸಿದರು. ಇಂದು ಉದ್ಘಾಟನೆಗೊಂಡ ವಿವೇಕ ಸ್ಮಾರಕ ಹಲವು ಭರವಸೆಗಳಿಂದ ಪ್ರಾರಂಭವಾಗಿದೆ. ಮೈಸೂರಿನಲ್ಲಿ ಕನ್ನಡ ಭಾಷೆಯಲ್ಲಿ ಬರೆದ ಹಲವು ಸಾಹಿತಿಗಳು, ಲೇಖಕರು, ಕವಿಗಳಿದ್ದಾರೆ ಹಾಗೂ ಶಿಲ್ಪಿಗಳು ಇದ್ದಾರೆ ಎಂದು ಬಣ್ಣಿಸಿದರು.
1: ಸಾಥಿಯೋ, ವ್ಯಕ್ತಿ ಸೆ ವಿಭೂತಿ ಕಾ ನಿರ್ಮಾಣ ಏಕಾಏಕ ನಹಿ ಹೋತಾ. ಇಸ್ಕೆ ಲಿಯೆ ಹಮೇ ಜೀವನ್ ಕಿ ಅನ್ಗಿನಿತ್ ಪರೀಕ್ಷಾಯ ದೇನಿ ಹೋತಿ ಹೈ, ಸಾಧನಾ ಕರ್ನಿ ಹೋತಿ ಹೈ, ತಪ್ ಕರ್ನಾ ಹೋತಾ ಹೈ. ಖುದ್ ಕೋ ತಪಾನಾ ಪಡ್ತಾ ಹೈ ಖಪಾನಾ ಪಡ್ತಾ ಹೈ.

ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 11:04. ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಮುನ್ನೋಟ ಕೇಳುವಿರಿ. ನಾಳೆ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ಬಿಂಡಿಗನ ನವಿಲೆ ಭಗವಾನ್ ಅವರಿಂದ ಬೆಂಗಳೂರು ಕೇಂದ್ರದ ಕೊಡುಗೆ, 6:35 ಕನ್ನಡ ರತ್ನಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. ದೇಶಭಕ್ತಿ ಗೀತೆಗಳು, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆ, 7:15 ವಿವಿಧ

ಕಲಾವಿದರಿಂದ ಭಾವಗೀತೆಗಳು. ಏಳು ಗಂಟೆ 45 ನಿಮಿಷಕ್ಕೆ ಹಾಗೂ 8:30 ನಿಮಿಷಕ್ಕೆ ಚಿತ್ರಗೀತೆಗಳನ್ನು ಕೇಳಬಹುದು. 8:50 ನಿಮಿಷಕ್ಕೆ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. ಒಂಬತ್ತು ಗಂಟೆ 5 ನಿಮಿಷಕ್ಕೆ ಕೇಳಿ ಗೀತ ಪಲ್ಲವ. 9:30 ನಿಮಿಷಕ್ಕೆ ಗಾನಗಂಗೆ ಕೇಳಬಹುದು. 10:30 ನಿಮಿಷಕ್ಕೆ ಸುನ್ಹೇರೆ ಪಲ್. 11:00 ಪೋಸ್ಟ್ ಬಾಕ್ಸ್ ನಂಬರ್ 111 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 12:05 ನಿಮಿಷಕ್ಕೆ ವನಿತಾ ವಿಹಾರ, ತಾಯಿಯ ಹಾಲು ಮೊದಲ ಪೋಷಣೆ ಮೊದಲ ರಕ್ಷಣೆ, ವಿಶ್ವ ಸ್ತನ್ಯಪಾನ ಸಾಪ್ತಾಹದ ಸಂದರ್ಭದಲ್ಲಿ ಮಕ್ಕಳ ತಜ್ಞರಾದ ಡಾಕ್ಟರ್ ರಶ್ಮಿ ಅವರೊಡನೆ ಸಂದರ್ಶನ. 12:35 ನಿಮಿಷಕ್ಕೆ ಆರೋಗ್ಯ ಸಂಚಿಕೆ. 1:00 ಪ್ರಗತಿಪಥ ಪಿಎಂ ಅಟಲ್ ಭೂಜಲ್ ಯೋಜನೆ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ಭವ್ಯ ಎನ್. ಪ್ರಸ್ತುತಿ ತಿಮ್ಮಪ್ಪ ಹೆಚ್ ಗೌಡ. 1:20 ನಿಮಿಷಕ್ಕೆ ಚಿತ್ರ ಗೀತೆಗಳು. 1:30 ನಿಮಿಷಕ್ಕೆ ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ನಿಮಿಷಕ್ಕೆ ರಸಮಂಜರಿ, ಕನ್ನಡ ಮತ್ತು ಸಂಸ್ಕೃತ ಭಾಷೆಯ ನಡುವಿನ ಸಾಮ್ಯತೆ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ತಿಲಕ್ ಎಂ ರಾವ್. 3:00 ಗುಲ್ಮೊಹರ್. 5:30 ನಿಮಿಷಕ್ಕೆ ಗಿರ್ಮಿಟ್. 6:15 ನಿಮಿಷಕ್ಕೆ ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ನಿಮಿಷಕ್ಕೆ ವಿಜ್ಞಾನದ ಮುನ್ನಡೆ ಡಾಕ್ಟರ್ ದೀಪಾ ಎಂಬಿ ಅವರಿಂದ, ನಿರ್ಮಾಣ ರೋಸಿಲ್ಯಾಂಡ್ ಮ್ಯಾಥ್ಯೂ. 6:51 ನಿಮಿಷಕ್ಕೆ ಕೃಷಿ ರಂಗ, ಮೀನುಗಾರಿಕೆಯಲ್ಲಿ ಕೃತಕ ಬುದ್ಧಿಮತ್ತೆಯ ಕುರಿತು ಹೊಸ ಸಾಧ್ಯತೆಗಳ ಕುರಿತು ಮೀನುಗಾರಿಕಾ ವಿಭಾಗದ ವಿಜ್ಞಾನಿಗಳಾದ ಡಾಕ್ಟರ್ ಚೇತನ್ ಎನ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ನಂತರದಲ್ಲಿ ತುರುವೇಕೆರೆ ತಾಲೂಕು ಮಂತ್ರಿಕಿನಹಳ್ಳಿ ಶಿವಣ್ಣ ಮತ್ತು ಸಂಗಡಿಗರಿಂದ ತತ್ವಪದ ಕೇಳಬಹುದು. 7:45 ನಿಮಿಷಕ್ಕೆ ಮಹಿಳೆ ಮತ್ತು ವೃತ್ತಿಪರ ಜೀವನ ಮಾತನಾಡುತ್ತಾರೆ ರುದ್ರಮ್ಮ ಗಿಡ್ಡಪ್ಪಗೋಳ್, ವಿಜಯಪುರ ಕೇಂದ್ರದ ಕೊಡುಗೆ. 8:00 ಸಿರಿಗಂಧ, ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 9:15 ನಿಮಿಷಕ್ಕೆ ಲಕ್ಷ್ಮೀ ಸುಬ್ರಹ್ಮಣ್ಯ ಹಾಡಿರುವ ಭಾವಗೀತೆಗಳು. ಒಂಬತ್ತು ಗಂಟೆ 30 ನಿಮಿಷಕ್ಕೆ ಯುವವಾಣಿ ದ ಅಂಡರ್ಸ್ಟೋರಿ ಬಿಯಾಂಡ್ ದ ಅರಾಂಗೇಟ್ರಮ್ ಭಾಗವಹಿಸುತ್ತಾರೆ ಬೃಂದಾಸಿ ಮತ್ತು ಅನಘಾ ವೆಂಕಟೇಶ್, ವಿದುಷಿ ಕೆಂ ದಿಶಾ ಶರ್ಮಾ ಅವರೊಡನೆ. 10:00 ರವಿ ವಾಸರಿಯ, ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ, ಇಂಧೋರ್ ಕೇಂದ್ರದ ಕೊಡುಗೆ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ. 11:04 ನಿಮಿಷಗಳಾಗಲಿದೆ. ಇದುವರೆಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದಿರಿ.

ಸಮಯ ಸರಿಯಾಗಿ 11:05. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.